ಆಕಾಶವಾಣಿ ಮಂಗಳೂರು. ಇಂದು ಶುಕ್ರವಾರ. 1948 ರಾಷ್ಟ್ರೀಯ ಶಕವರ್ಷದ ಜ್ಯೇಷ್ಠ ಮಾಸದ 29 ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳಿನ 19 ತಾರೀಖು. ಸಮಯ 5:58:40. ಇದೀಗ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರಗಳು ಮೀಡಿಯಂ ವೇವ್ನ 275.5 ಮೀಟರ್ಗಳು, 1089 kHz ಮತ್ತು ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 MHz. ಕೇಳುಗರಿಗೆಲ್ಲ ನಿಲಯದ ಸಮಸ್ತರ ಪರವಾಗಿ

0: ಪ್ರೈಸ್ ಸಪೋರ್ಟ್ ಸ್ಕೀಮ್ ಇನ್ ತಮಿಳುನಾಡು, ಗುಜರಾತ್, ಉತ್ತರ ಪ್ರದೇಶ್ ಅಂಡ್ ಹರಿಯಾಣ. ಉತ್ತರ ಪ್ರದೇಶ್ ಹ್ಯಾಸ್ ಎಮರ್ಜ್ಡ್ ಆಸ್ ದ ಬಿಗ್ಗೆಸ್ಟ್ ಬೆನಿಫಿಷರಿ ಅಂಡರ್ ದಿ ಅಪ್ರೂವಲ್ಸ್ ಫಾರ್ ದ ಸಮರ್ 2026 ಸೀಸನ್. In Gujarat, procurement of 18,250 metric tons of moong has been approved for the summer 2026 season. The minister also approved an enhancement in the moong procurement limit for Tamil Nadu under the Rabi marketing season 2025-26 from 885 metric tons to 990 metric tons. Mr. Chauhan approved procurement of 2,115 metric tons of moong during the summer 2026 season for Haryana. In FIFA World Cup, Czechia were held 1-1 by South Africa in Group A match at the Atlanta Stadium in United States last night. And that is the end of this news bulletin.
1: ಆಕಾಶವಾಣಿ ಮಂಗಳೂರು, ಸಮಯ 6:10. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. ಮೊದಲಿಗೆ ಸದಾಶಿವ ಬ್ರಹ್ಮೇಂದ್ರ ಅವರ ರಚನೆ ಪಿಬರೇ ರಾಮರಸಂ, ಹಾಡಿದ್ದಾರೆ ಮಲ್ಲಾಡಿ ಸೂರಿಬಾಬು.

ಪಿಎಸ್ ವಸಂತ ಹಾಡಿದ ವಿಜಯದಾಸರ ರಚನೆಯನ್ನು ಕೇಳಿದಿರಿ. ಈಗ ಎಂ ರಾಘವೇಂದ್ರ ಮತ್ತು ಬಿಆರ್ ಗೀತಾ ಹಾಡಿರುವ ಕಮಲೇಶ ವಿಠಲರ ರಚನೆ ಪರ್ವತ ರಾಜಕುಮಾರಿ ಶಂಕರಿ

0: ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಈಗ ಪೊಳಲಿ ಜಗದೀಶ್ ದಾಸ್ ಅವರ ಚಿಂತನವನ್ನು ಕೇಳೋಣ.
1: ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿ ಎಂದು ಹೇಳಿದ ಕೂಡಲೇ ಹಸ್ತಸಾಮುದ್ರಕ್ಕೆ ಹೇಳುವವರ ಕಡೆಗೆ ಓಡುವ ಜನರು ಇರಬಹುದು. ಆದರೆ ಇಲ್ಲಿನ ಹೇಳಿಕೆ ಇರುವುದು ಈ ಅರ್ಥದಲ್ಲಲ್ಲ. ನಿಮ್ಮ ಭವಿಷ್ಯವನ್ನು ರೂಪಿಸುವವರು ನೀವೇ ಎಂಬುದು ಇಲ್ಲಿನ ಹೇಳಿಕೆ ಅರ್ಥ. ನಾವು ಭಾರತೀಯರು ಸಾವಿರಾರು ವರ್ಷಗಳಿಂದಲೂ ಕಾಣದ ಶಕ್ತಿಯಲ್ಲಿ ನಂಬಿಕೆ ಇಟ್ಟವರು, ನಮ್ಮೆಲ್ಲ ಭಾರವನ್ನು ದೇವರ ಮೇಲೆ ಹಾಕಿ ನಿಶ್ಚಿಂತರಾದವರು. ಅದಕ್ಕೆ ಬಹುಶಃ ನಮಗೆ ಇದುವರೆಗೂ ನಿರೀಕ್ಷಿತ ಪ್ರಗತಿ ಸಾಧಿಸುವುದು ಸಾಧ್ಯವಾಗಿಲ್ಲ. ಯಾವಾಗ ನಾವು ನಮ್ಮ ಬದುಕಿನ ಸಂಪೂರ್ಣ ಭಾರವನ್ನು ನಮ್ಮ ಮೇಲೆ ಹಾಕಿಕೊಂಡು ನಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇರಿಸಿ ಇಚ್ಛಾಶಕ್ತಿಯಿಂದ ಮುನ್ನಡೆಯುತ್ತೇವೋ, ಆಗ ನಮ್ಮ ಭವಿಷ್ಯವನ್ನು ನಾವು ಖಂಡಿತ ಉಜ್ವಲವಾಗಿ ರೂಪಿಸಿಕೊಳ್ಳುವುದು ಸಾಧ್ಯವಿದೆ. ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಮೊತ್ತ ಮೊದಲು ನಾವು ವೈಚಾರಿಕವಾದ ಚಿಂತನೆಯನ್ನು ಬೆಳೆಸಿಕೊಳ್ಳಬೇಕು. ನಮ್ಮ ಸಾಮರ್ಥ್ಯದ ಮೇಲೆ ವಿಶ್ವಾಸ ತಾಳಬೇಕು. ತಮಗೆಲ್ಲ ಗೊತ್ತಿರುವ ಒಂದು ಕಥೆಯನ್ನು ನಾನು ನೆನಪಿಸಲು ಬಯಸುತ್ತೇನೆ. ಒಬ್ಬ ವಿದ್ಯಾರ್ಥಿ ಇದ್ದನಂತೆ. ಆತನಿಗೆ ಕಲಿಯುವುದರಲ್ಲಿ ಅಷ್ಟೇನೂ ಆಸ್ಥೆ ಇರಲಿಲ್ಲ. ಆತನ ಅಂಗೈಯಲ್ಲಿ ವಿದ್ಯಾರೇಖೆ ಇರಲಿಲ್ಲ ಎಂದು ಎಲ್ಲರೂ ಆತನನ್ನು ವಿದ್ಯೆಯಿಂದ ದೂರ ಎಂದೇ ಭಾವಿಸಿದ್ದರು. ಆದರೆ ಒಂದು ಸಂದರ್ಭದಲ್ಲಿ ನೊಂದ ಅವನು ಸವಾಲು ಹಾಕ್ತಾನೆ. ತನ್ನ ಅಂಗೈಯಲ್ಲಿ ಚಾಕುವಿನಿಂದ ವಿದ್ಯಾರೇಖೆಯನ್ನು ಕೊರೆದುಕೊಂಡ ಆ ವಿದ್ಯಾರ್ಥಿ, ತಾನು ಯಾಕೆ ವಿದ್ಯಾವಂತನಾಗುವುದು ಸಾಧ್ಯವಿಲ್ಲ ಎಂಬುದನ್ನು ತೋರಿಸಿಕೊಡುತ್ತೇನೆ ಎಂದು ತೆರಳುತ್ತಾನೆ. ಪರಿಶ್ರಮದಿಂದ ಅಸಾಧಾರಣ ಪಂಡಿತನಾಗುತ್ತಾನೆ. ಇಚ್ಛಾಶಕ್ತಿಯ ಮುಂದೆ ಯಾವ ಗ್ರಹಗತಿಯೂ ಮಣಿಯಬೇಕಾಗುತ್ತದೆ ಎಂಬುದನ್ನು ಸ್ವತಃ ಜ್ಯೋತಿಷ್ಯಶಾಸ್ತ್ರವೂ ಒಪ್ಪುತ್ತದೆ. ಒಬ್ಬ ಇಂಗ್ಲಿಷ್ನಲ್ಲಿ ಫೇಲಾದ ಹುಡುಗ ಆರ್ ಕೆ ನಾರಾಯಣ್ ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಕಾರರಾಗಿ ಹೊರಹೊಮ್ಮುತ್ತಾರೆ. ಅಸ್ಪೃಶ್ಯ ಎಂಬ ಅವಮಾನಕ್ಕೀಡಾದ ಹುಡುಗ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿಯಾಗುತ್ತಾರೆ. ಹೀಗೆ ತಮ್ಮ ಭವಿಷ್ಯವನ್ನು ಪರಿಶ್ರಮದಿಂದ ರೂಪಿಸಿಕೊಂಡವರ ಹಲವು ಉದಾಹರಣೆಗಳು ನಮ್ಮ ಕಣ್ಣ ಮುಂದಿವೆ. ತನಗೆ ತಾನು ಸಹಾಯ ಮಾಡಿಕೊಳ್ಳದವನಿಗೆ ದೇವರೂ ಸಹಾಯ ಮಾಡಲಾರ ಎಂಬ ಮಾತಿದೆ. ನಮ್ಮ ಪ್ರಯತ್ನವಿಲ್ಲದೆ ಯಾವುದೂ ಸಾಧ್ಯವಿಲ್ಲ. ಪ್ರಯತ್ನಕ್ಕೆ ಒಂದಲ್ಲ ಒಂದು ದಿನ ಫಲ ಸಿಕ್ಕೇ ಸಿಗುತ್ತದೆ ಎಂಬ ಭರವಸೆಯಿಂದ ಹೊರಟ ವ್ಯಕ್ತಿಯ ಮುಂದೆ ಉಜ್ವಲ ಭವಿಷ್ಯ ತನಗೆ ತಾನೇ ತೆರೆದುಕೊಳ್ಳುತ್ತದೆ. ಎಲ್ಲಕ್ಕಿಂತ ಮೊದಲು ತನ್ನ ಬದುಕನ್ನು ಹೀಗೆ ರೂಪಿಸಿಕೊಳ್ಳಬೇಕು ಎಂಬ ಆಸೆ ವ್ಯಕ್ತಿಯಾದವನಿಗಿರಬೇಕು. ಅದಕ್ಕೆ ಯೋಗ್ಯವಾದ ರೀತಿಯಲ್ಲಿ ಆತ ಕಾರ್ಯನಿರತನಾಗಬೇಕು. ಅದರಾಚೆಗೆ ಯಶಸ್ಸಿಗೆ ಬೇರೆ ಅಡ್ಡದಾರಿಗಳು ಇಲ್ಲ. ಇಂದು ವೈಯಕ್ತಿಕವಾಗಿ ಮತ್ತು ಸಾಮಾಜಿಕವಾಗಿ ಪ್ರಗತಿಯನ್ನು ಸಾಧಿಸಬೇಕಾದರೆ ಇಚ್ಛಾಶಕ್ತಿಯನ್ನು ನಿಮ್ಮಿಕೊಂಡು ಮುಂದುವರಿಯುವುದು ಅತ್ಯಂತ ಅಗತ್ಯವಾಗಿದೆ. ಆಗಿರುವುದಕ್ಕೆಲ್ಲ ಇನ್ಯಾವುದೋ ಕಾರಣವೆಂದು ಹಳಿಯುತ್ತಾ ಕುಳಿತರೆ ನಾವು ಕುಳಿತಲ್ಲಿಂದ ಒಂದಿಂಚು ಕದಲಿರುವುದಿಲ್ಲ. ನಮ್ಮ ಸೋಲು ಮತ್ತು ಗೆಲುವುಗಳು ಎರಡರ ಹೊಣೆಯನ್ನು ನಾವೇ ಹೊತ್ತುಕೊಂಡು ಕಾರ್ಯಶೀಲರಾದರೆ ಇತ್ಯಾತ್ಮಕ ಬದಲಾವಣೆಯನ್ನು ತರಲು ಸಾಧ್ಯ. ಎಲ್ಲಕ್ಕಿಂತ ಮುಖ್ಯವಾಗಿ ಭವಿಷ್ಯವನ್ನು ತನ್ನ ಕೈಯಲ್ಲಿ ತೆಗೆದುಕೊಳ್ಳುವವನಿಗೆ ಗಟ್ಟಿತನ, ಧೈರ್ಯ, ವೈಚಾರಿಕ ಪ್ರಜ್ಞೆ ಇರಬೇಕಾಗುತ್ತದೆ. ಆಧುನಿಕ ಯುಗದಲ್ಲಿ ಇವುಗಳನ್ನು ಮೈಗೂಡಿಸಿಕೊಳ್ಳುವುದು ಬಹಳ ಮುಖ್ಯ. ನಮ್ಮ ಮನೋಧರ್ಮದಲ್ಲಿ ಮೂಲಭೂತ ಬದಲಾವಣೆ ಆಗದ ಹೊರತು ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿ ಎಂದು ನಾವಾಡುವ ಮಾತು ಕೇವಲ ಬಣ್ಣದ ಮಾತಾಗುತ್ತದೆ.
0: ಪೊಳಲಿ ಜಗದೀಶ್ ದಾಸ್ ಅವರ ಚಿಂತನವನ್ನು ಕೇಳಿದಿರಿ.

ಆಕಾಶವಾಣಿ ಮಂಗಳೂರು ಕೇಳುಗರೆ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. 6:40 ಶಿವಮೊಗ್ಗ ಸುಬ್ಬಣ್ಣ ಹಾಡಿರುವ ತತ್ವ ಪದವನ್ನ ಕೇಳುವಿರಿ. 6:45 ಆರೋಗ್ಯ ಮಂಥನ. ರೈತರಿಗೆ ಸಲಹೆ 6:50. 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು. 7:45 ಚಿತ್ರಗೀತೆ.

ಇಗಳ ರಾಗರಂಜನೆ ಕಾರ್ಯಕ್ರಮ 8:30 ಚಿತ್ರಗೀತೆಗಳ ಪ್ರಸಾರವಿದೆ. 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮದ ಅಡಿಯಲ್ಲಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸುವವರು ನಿವೃತ್ತ ಸುಬೇದಾರ್ ಎನ್ಕೆ ಶಿವಣ್ಣ, ನಡೆಸಿಕೊಡುವವರು ನೂತನ ಎಸ್ ಕದಂ. 9:30 ಭಾವಗಾನ ತಿಂಗಳ ಹಾಡು ರಾಘವೇಂದ್ರ.

ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ತುಳು ಕಾರ್ಯಕ್ರಮ ಗುಬ್ಬಿದ ಗೂಡು ಜೋಕ್ಲೆಗಾದ ಕಾರ್ಯಕ್ರಮ. ವಿಶ್ವ ಸಂಗೀತ ದಿನೋತ್ತ ಲಿಕ್ಕೋಡು ಪದ ಸಂಗೀತ. 11:00 ವನಿತಾ ವಾಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅರುಣಾ ನಾಗರಾಜ್ ಅವರಿಂದ ಕಥೆ, ಕಥೆಯೊಳಗಿನ ಮಯೂರಿ. 11:30 ಹಿಂದಿ ಚಿತ್ರಗೀತೆಗಳ ಪ್ರಸಾರವಿದೆ. 12:05 ವನಿತಾ ವಿಹಾರ, ಸಂಧ್ಯಾ ಎಚ್ ಅವರಿಂದ ಕಥೆ ದೇವರು ಬೀಳಿಸಿದ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ, ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ, ಈ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ಎ ನಿತಿನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 11:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಸರಣಿಯಲ್ಲಿ ಇಂದು ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 11:20 ಸ್ವರಮಾಧುರ್ಯದಲ್ಲಿ ಪುತ್ತೂರು ನರಸಿಂಹ ನಾಯಕ್ ಹಾಡಿರುವ ಭಕ್ತಿಗೀತೆಗಳು. 11:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಚಿತ್ರಗೀತೆಗಳ ಪ್ರಸಾರವಿದೆ. ಇನ್ನು ಸಾಯಂಕಾಲ 5:00 ಚಿತ್ರಗೀತೆಗಳು. 5:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಘನ ಉಪಸ್ಥಿತಿಯಲ್ಲಿ ನವದೆಹಲಿಯ ವಿಜ್ಞಾನ ಭವನದಲ್ಲಿ ಭಾರತ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯಡಿ ಆಯೋಜಿಸಿರುವ ರೋಜ್ಗಾರ್ ಮೇಳ 2026 ನೇರ ಪ್ರಸಾರ. 6:50 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಹಲೋ ಕೃಷಿರಂಗ, ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವ ವಿಷಯ ತಜ್ಞರು ಕೃಷಿ ನಿರ್ದೇಶಕರಾಗಿರುವ ಡಾಕ್ಟರ್ ಜಿಟಿ ಪುತ್ರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 7:45 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ರಾತ್ರಿ 8:00 ವಾರದ ಅತಿಥಿ, ಕರಾವಳಿಯ ಹೆಮ್ಮೆಯ ಉದ್ಯಮಿ ಮತ್ತು ಹ್ಯಾಮ್ ರೇಡಿಯೋ ಆಪರೇಟರ್ ಕೂಡೂರು ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನಿ. 8:30 ಕತೆ ಕತೆ ಕಾರಣ, ರಾಮಚಂದ್ರ ಪೈ ಅವರಿಂದ ಕಥೆ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 9:30 ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ, ಪ್ರಸಂಗ ಶಕಟಾಧಿವದೆ. ನಡೆಸಿಕೊಡುವವರು ಯಕ್ಷ ಸಂಗೀತ ನಾದವೈಭವಂ ಪರಂಪಳ್ಳಿ ಉಡುಪಿ ಇಲ್ಲಿನ ಸದಸ್ಯರು. 10:30 ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ. ಇಂದಿನ ವಿಷಯ ಪರ್ಯಾವರಣ. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಕೇಳುಗರೆ, ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

0: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಪಂಚಕರ್ಮ ಚಿಕಿತ್ಸೆ ಎಂದರೇನು? ಪ್ರಸ್ತುತಿ ಡಾಕ್ಟರ್ ಸಂದೀಪ್ ಬೇಕಲ್.
1: ಪಂಚಕರ್ಮ ಅನ್ನುವ ಪದವನ್ನು ಕೇವಲ ಒಂದು ಎಣ್ಣೆ ತಿಕ್ಕುವಂಥದ್ದು ಅಥವಾ ಮಸಾಜ್ ಅನ್ನುವಂಥದ್ದಕ್ಕೆ ಮಾತ್ರ ಸಂಬಂಧ ಕಲ್ಪಿಸಿ ಅರ್ಥ ಮಾಡ್ಕೊಂಡಿರ್ತಾರೆ. ಪಂಚಕರ್ಮ ನೀವು ಹೇಳಿದಾಗೆ ಐದು ಚಿಕಿತ್ಸಾ ಕ್ರಮಗಳು ಅಂತ ಅನ್ನುವಂಥದ್ದು ಅರ್ಥ. ಈ ಐದು ಚಿಕಿತ್ಸಾ ಕ್ರಮಗಳ ವೈಶಿಷ್ಟ್ಯ ಏನಂತ ಹೇಳಿದ್ರೆ, ಈ ಐದು ವಿಶಿಷ್ಟ ಕ್ರಮಗಳಲ್ಲಿಯೂ ಕೂಡ ಶರೀರವನ್ನು ಒಳಗಿಂದ ಶುದ್ಧಿ ಮಾಡುವಂಥ, ಸಾಮಾನ್ಯ ಗಾಡಿಯನ್ನು ನೀವು ಹೊರಗಿಂದ ತೊಳೆಯೋದಿರ್ತದೆ, ಹಾಗೆ ಒಳಗಿಂದ ಸಹ ಶುದ್ಧಿ ಮಾಡುವಂಥದ್ದಿರ್ತದೆ. ಅದೇ ರೀತಿಯಲ್ಲಿ ಶರೀರವನ್ನು ಕೂಡ ದಿನ ನಾವು ಸ್ನಾನ ಮಾಡ್ತೇವೆ, ಸ್ವಚ್ಛ ಮಾಡ್ಕೊಳ್ತೇವೆ ಶರೀರವನ್ನು, ಆದರೆ ಒಳಗಿಂದ ಶುದ್ಧಿ ಮಾಡುವ ಕ್ರಮ ಏನು? ಇವತ್ತಿನ ದಿನ ನೀವು ನೋಡಿದಾಗೆ ನಾವೆಲ್ಲರೂ ಒಪ್ಕೊಳ್ಬೇಕಾದಂಥ ಮಾತು ಅಂದರೆ, ಆಹಾರದಲ್ಲಿ ಆಗಲಿ, ನಮ್ಮ ನೀರಿನಲ್ಲಾಗಲಿ, ಗಾಳಿಯಲ್ಲಿ ಆಗಲಿ, ನಾವು ಸೇವಿಸುವಂಥ ಯಾವುದೇ ಪದಾರ್ಥದಲ್ಲಿ ಆಗಲಿ ಕಲಬೆರಕೆ ಇದೆ, ಕಶ್ಮಲಗಳಿದೆ, ವಿಷವಸ್ತುಗಳಿದೆ, ಇವೆಲ್ಲದನ್ನು ಒಳಗೆ ಏನೋ ಹೋಗ್ತದೆ ನಿಜ, ಅದು ಕಾಣ್ತದೆ ನಮಗೆ, ಅದು ನಾವು ಅರ್ಥೈಸ್ಕೊಂಡಿದ್ದೇವೆ. ಹೊರಗೆ ಬರಲಿಕ್ಕೆ ಏನಾದ್ರು ವಿಧಾನ ಇದೆಯಾ? ಖಂಡಿತವಾಗಿ ನಾವು ಯಾವುದು ವಿಧಾನವನ್ನು ಕ್ರಮಬದ್ಧವಾಗಿ ಮಾಡ್ತಾ ಇಲ್ಲ. ಶರೀರ ಕೆಲವೊಮ್ಮೆ ಮಾಡ್ತದೆ, ಈಗ ಯಾರಿಗೊಬ್ಬರಿಗೆ ಭೇದಿ ಶುರುವಾಯಿತು ಅಂತ ಹೇಳಿದ್ರೆ ಏನೋ ಒಂದು ಕಶ್ಮಲ ಶರೀರ ಸೇರಿಕೊಂಡಿದೆ, ಅದು ಹೊರಗೆ ಹಾಕಬೇಕನ್ನುವ ದೃಷ್ಟಿಯಿಂದ ಶರೀರ ಅದನ್ನು ಪ್ರಯತ್ನ ಮಾಡಿ ಹೊರಗೆ ಹಾಕ್ತದೆ. ವಾಂತಿ ಆಯಿತು, ಶರೀರದಲ್ಲಿ ಏನೋ ಒಂದು ಕಶ್ಮಲ ಬೆರೀತು, ಅದನ್ನು ಹೊರಗೆ ಹಾಕಿತು ತನ್ನ ಪ್ರಯತ್ನ ಮಾಡಿ. ಆದರೆ ಸಣ್ಣ ಪುಟ್ಟ ಸಣ್ಣ ಪ್ರಮಾಣದಲ್ಲಿ ಹೋಗಿದ್ದನ್ನು ಶರೀರಕ್ಕೆ ಹಾಗೆ ಒಮ್ಮೆಗೆ ವಾಂತಿ ಭೇದಿಯಾಗಿ ತೆಗಲಿಕ್ಕೆ ಬರುವುದಿಲ್ಲ. ಆಗ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಶಾಸ್ತ್ರೀಯವಾಗಿ ಈ ಪಂಚಕರ್ಮಗಳನ್ನು ಅಳವಡಿಸ್ತೇವೆ. ಪಂಚಕರ್ಮದಲ್ಲಿ ಐದು ರೀತಿಯ ಚಿಕಿತ್ಸೆಗಳು ಬರ್ತದೆ. ಒಟ್ಟು ನೀವು ತಗೊಳ್ಳೋದಾದ್ರೆ ಒಂದು ಐದಾರು ರೀತಿಯಂಥದ್ದು ಇದೆ ಮೂಲ ಪಂಚಕರ್ಮದಲ್ಲಿ. ಅದರಲ್ಲಿ ವಮನ ಅಂದರೆ ವಾಂತಿಯ ಮೂಲಕ ಹೊರತೆಗೆಯುವಂಥದ್ದು, ವಿರೇಚನ ಅಂದರೆ ಭೇದಿಯಾಗಿ ಹೊರಗೆ ಹಾಕುವಂಥದ್ದು, ಮತ್ತು ಬಸ್ತಿ ಅದರಲ್ಲಿಯೂ ನಿರ್ವಹ ಬಸ್ತಿ, ಅನುವಾಸ ಬಸ್ತಿ ಎರಡು ರೀತಿಯಂಥದ್ದಿದೆ. ಹಾಗೆ ನಸ್ಯ ಅಂದರೆ ಊರ್ಧಜತ್ವ ವಿಕಾರಗಳಲ್ಲಿ, ಅಂದರೆ ಶರೀರದ ನಮ್ಮ ಭುಜದ ಮೇಲಿನ ಅಂಗಗಳಲ್ಲಿ ಏನಾದರೂ ಕಶ್ಮಲಗಳಿದ್ದರೆ, ಕೆಮ್ಮು ಕಫ ಇಂಥದ್ದೆಲ್ಲ ಇದ್ದಾಗ, ಕಣ್ಣಿಗೆ ಸಂಬಂಧಪಟ್ಟದ್ದು, ತಲೆಗೆ ಸಂಬಂಧಪಟ್ಟದ್ದು, ಅದಕ್ಕೆ ನಸ್ಯದ ರೂಪದಲ್ಲಿ ಚಿಕಿತ್ಸೆ ಮಾಡ್ತೇವೆ. ಇಷ್ಟಲ್ಲದೆ ರಕ್ತ ಮೋಕ್ಷಣ ಅಂತ ನಾವೊಂದು ಕರಿತೇವೆ, ದುಷ್ಟ ರಕ್ತದಿಂದ ಆಗುವಂಥ ರೋಗಗಳನ್ನು ಹೋಗಲಾಡಿಸಲಿಕ್ಕೆ ಬೇಕಾಗಿ ರಕ್ತವನ್ನು ಹೊರ ಹಾಕುವಂಥದ್ದು, ದುಷ್ಟ ಅಂದರೆ ಕಲುಷಿತಗೊಂಡಂಥ ರಕ್ತವನ್ನು ಹೊರಗಾಕುವಂಥದ್ದು. ಇದು ಐದು ರೀತಿಯಾದಂಥ ಚಿಕಿತ್ಸಾ ಕ್ರಮಗಳು, ಅದಕ್ಕೆ ಪಂಚಕರ್ಮ ಅನ್ನುವಂಥ ಸಂಜ್ಞೆ ಇರುವಂಥದ್ದು.
0: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಪಂಚಕರ್ಮ ಚಿಕಿತ್ಸೆ ಎಂದರೇನು? ಪ್ರಸ್ತುತಿ ಡಾಕ್ಟರ್ ಸಂದೀಪ್ ಬೇಕಲ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ,

ಕೇಳುಗರೆ, ಈ ಸಂಜೆ 6:50 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಹಲೋ ಕೃಷಿರಂಗ, ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವ ವಿಷಯ ತಜ್ಞರು ಕೃಷಿ ನಿರ್ದೇಶಕರಾಗಿರುವ ಡಾಕ್ಟರ್ ಜಿಟಿ ಪುತ್ರ. ಈ ರಾತ್ರಿ 8:00 ವಾರದ ಅತಿಥಿ ಕರಾವಳಿಯ ಹೆಮ್ಮೆಯ ಉದ್ಯಮಿ ಮತ್ತು ಹ್ಯಾಮ್ ರೇಡಿಯೋ ಆಪರೇಟರ್ ಕೂಡೂರು ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಿಸುವವರು ಲತೀಶ್ ಪಾಲ್ದಾನೆ. ಇಂದು ರಾತ್ರಿ 8:30 ರಾಮಚಂದ್ರ ಪೈ ಅವರಿಂದ ಕಥೆ ಕಥೆ ಕಥೆ ಕಾರಣ.

0: ಶವಾಣಿ ಮಂಗಳೂರು. ಕೇಳಿ ರೈತರಿಗೆ ಸಲಹೆ.
1: ಬೆಟ್ಟದ ನೆಲ್ಲಿ ಸದಾ ಹಸಿರಾಗಿರುವ ಸಣ್ಣ ಅಥವಾ ಮಧ್ಯಮ ಗಾತ್ರದ ಮರವಾಗಿದ್ದು, ಮುಖ್ಯವಾಗಿ ನಮ್ಮ ದೇಶದ ಕಾಡು ಮತ್ತು ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಇಂತಹ ಮರಗಳು ಸಾಕಷ್ಟು ಸಂಖ್ಯೆಯಲ್ಲಿ ಕಂಡುಬರುತ್ತವೆ. ಇದರ ವೈಜ್ಞಾನಿಕ ಹೆಸರು ಎಂಬ್ಲಿಕಾ ಆಫಿಸಿನಾಲಿಸ್. ಇದರ ಕಾಯಿ, ತೊಗಟೆ ಮತ್ತು ಬೇರುಗಳು ಉಪಯೋಗಕ್ಕೆ ಬರುತ್ತವೆ. ಇದರ ವಾಣಿಜ್ಯ ಹೆಸರು ಆಮ್ಲ ಎಂದಾಗಿದೆ. ಬೆಟ್ಟದ ನೆಲೆಯು ಸುಮಾರು 8-10 ಮೀಟರ್ ಎತ್ತರಕ್ಕೆ ಮರವಾಗಿ ಬೆಳೆಯುತ್ತದೆ. ಹಣ್ಣುಗಳು ಗೋಲಾಕಾರವಾಗಿದ್ದು ತಿಳಿ ಹಳದಿ ಬಣ್ಣದಿಂದ ಕೂಡಿದ್ದು ಅಧಿಕ ಜೀವಸತ್ವ ಸಿಯನ್ನು ಹೊಂದಿವೆ. ಇದಲ್ಲದೆ ಪೋಷಕಾಂಶಗಳಾದ ಶರ್ಕರಪಿಷ್ಟ, ಪ್ರೋಟೀನ್, ನಾರು, ಖನಿಜಾಂಶಗಳು ಗಣನೀಯ ಪ್ರಮಾಣದಲ್ಲಿವೆ. ಆಂಟಿ ಆಕ್ಸಿಡೆಂಟ್ ಗುಣವಿರುವ ಈ ಹಣ್ಣು ಜೀವಕೋಶಗಳ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಈ ಬೆಳೆಯ ಮೂಲ ಭಾರತದ ಆಗ್ನೇಯ ಭಾಗ. ಸಸ್ಯವನ್ನು ಎಲ್ಲ ಭಾಗಗಳಲ್ಲಿ ಕೂಡ ಬೆಳೆಯುತ್ತಾರೆ. ಮ್ಯಾನ್ಮಾರ್, ಶ್ರೀಲಂಕಾ, ಆಫ್ರಿಕಾದ ದೇಶಗಳು, ಲ್ಯಾಟಿನ್ ಅಮೆರಿಕಾ ದೇಶಗಳಲ್ಲಿ ಕೂಡ ಇದು ಕಂಡುಬರುತ್ತದೆ. ಭಾರತದಲ್ಲಿ ತಮಿಳುನಾಡು, ಕರ್ನಾಟಕ, ಮಧ್ಯಪ್ರದೇಶ, ಒರಿಸ್ಸಾ, ಉತ್ತರ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದನ್ನು ಬೆಳೆಸುತ್ತಾರೆ. ನೀರು ಬಸಿದು ಹೋಗುವ ಆಳವಿರುವ ಫಲವತ್ತಾದ ಮರಳು ಮಿಶ್ರಿತ ಗೋಡು ಮಣ್ಣಿನ ಭೂಮಿ ಇದಕ್ಕೆ ಸೂಕ್ತ. ಸಾಧಾರಣ ತೇವ ಹಿಡಿದಿಡುವ ಮರಳು ಮಿಶ್ರಿತ ಜೇಡಿ ಮಣ್ಣಿನಲ್ಲೂ ಕೂಡ ಇದನ್ನು ಬೆಳೆಯಬಹುದು. ಇದಕ್ಕೆ ಅನಾವೃಷ್ಟಿಯನ್ನು ತಡೆದುಕೊಳ್ಳುವಂತಹ ಶಕ್ತಿ ಇದೆ. ನೆಲ್ಲಿಯನ್ನು ಆಮ್ಲಯುಕ್ತ ಹಾಗೂ ಕ್ಷಾರಯುಕ್ತ ಮತ್ತು ರಸಸಾರ ಪಿಎಚ್ 6.5-9.5 ಇರುವ ಭೂಮಿಯಲ್ಲಿ ಬೆಳೆಯಬಹುದು. ಇದು ಒಂದು ಸಮಶೀತೋಷ್ಣ ಬೆಳೆಯಾಗಿದ್ದು ಉಷ್ಣ ಪ್ರದೇಶಗಳಲ್ಲಿ ಕೂಡ ಚೆನ್ನಾಗಿ ಬೆಳೆಯುತ್ತದೆ. ವಾರ್ಷಿಕ ಮಳೆ 500 mm ಇದ್ದರೆ ಸಾಕು. ಸಮುದ್ರ ಮಟ್ಟದಿಂದ 1500 ಮೀಟರ್ ಎತ್ತರದಲ್ಲಿ ಕೂಡ ಬೆಳೆಯುತ್ತದೆ. ಇದರಲ್ಲಿರುವ ತಳಿಗಳೆಂದರೆ ಬನಾರಸಿ, ಕೃಷ್ಣ, ಚಕಯ್ಯ, ಕಾಂಚನ, NA7, BSR1 ಇತ್ಯಾದಿಗಳು. ಬನಾರಸಿ ತಳಿ ಅತ್ಯಂತ ಜನಪ್ರಿಯ ಮತ್ತು ಅಲ್ಪಾವಧಿ ತಳಿ. ದೊಡ್ಡ ಗಾತ್ರದ ಹಣ್ಣುಗಳನ್ನು ಕೊಡುತ್ತದೆ, ಕ್ಯಾಂಡಿ ಮಾಡಲು ಸೂಕ್ತ. ಕೃಷ್ಣ ದೊಡ್ಡ ಗಾತ್ರದ ಹಣ್ಣುಗಳನ್ನು ಕೊಡುತ್ತದೆ, ಹಳದಿ ಬಣ್ಣದ್ದಾಗಿದ್ದು ಕ್ಯಾಂಡಿ ಮಾಡಲು ಯೋಗ್ಯ ತಳಿ. ಕಾಂಚನ ತಳಿಯ ಹಣ್ಣುಗಳು ಮಧ್ಯಮ ಗಾತ್ರವಿದ್ದು ಸಿಪ್ಪೆ ನುಣುಪಾಗಿರುತ್ತದೆ. ಹಳದಿ ಮಿಶ್ರಿತ ಹಸಿರು ಬಣ್ಣವಿದ್ದು ತಿರುಳು ನಾರಿನಿಂದ ಕೂಡಿದ್ದು ಉಪ್ಪಿನಕಾಯಿ ಮುಂತಾದ ಪದಾರ್ಥಗಳನ್ನು ಮಾಡಲು ಸೂಕ್ತ. ಭೂಮಿಯನ್ನು 1-2 ಬಾರಿ ಉಳುಮೆ ಮಾಡಿ 25x25x25 cm ಅಳತೆಯ ಗುಣಿಗಳನ್ನು 5 ಮೀಟರ್ ದೂರಕ್ಕೆ ಒಂದರಂತೆ ಬಗೆದು ಬಿಸಿಲಿಗೆ ಬಿಡಬೇಕು. 1-2 ವಾರದ ನಂತರ ಸಮ ಪ್ರಮಾಣದ ಕೊಳೆತ ಕಟ್ಟಿಗೆ ಗೊಬ್ಬರ ಮತ್ತು ಮೇಲ್ಮಣ್ಣನ್ನು ಮಿಶ್ರ ಮಾಡಿ ಬೇರು ಸಸಿಗಳನ್ನು ಗುಣಿಯ ಮಧ್ಯದಲ್ಲಿ ನೆಟ್ಟು ಆಸರೆ ಕಡ್ಡಿಯಿಂದ ಗಿಡವನ್ನು ಕಟ್ಟಬೇಕು. ಹೆಕ್ಟರಿಗೆ ಸುಮಾರು 400 ಗಿಡಗಳು ಬೇಕಾಗುತ್ತವೆ. ಗಿಡಗಳಿಗೆ ಸಾವಯವ ಗೊಬ್ಬರವನ್ನು ಮಳೆಗಾಲದ ಪ್ರಾರಂಭದಲ್ಲಿ ಅಂದರೆ ಮೇನಿಂದ ಜೂನ್ನಲ್ಲಿ ಕೊಡುವುದು ಸೂಕ್ತ. ಬೀಜದಿಂದ ಹಾಗೂ ಕಸಿ ಮಾಡುವುದರ ಮೂಲಕ ವಂಶಾಭಿವೃದ್ಧಿಯನ್ನು ಮಾಡಬಹುದು. ಈ ಬೆಳೆಗೆ ಕ್ರಮಬದ್ಧವಾಗಿ ನೀರು ಕೊಡುವಂತಹ ರೂಢಿಯಿಲ್ಲ. ಸಹಜವಾಗಿ ಅನಾವೃಷ್ಟಿಯನ್ನು ತಡೆದುಕೊಳ್ಳುವಂತಹ ಸಾಮರ್ಥ್ಯ ಈ ಗಿಡಕ್ಕೆ ಇದೆ. ಬೇಸಿಗೆಯಲ್ಲಿ ಚಿಕ್ಕ ಮರಗಳಿಗೆ 15 ದಿನಗಳಿಗೆ ಒಮ್ಮೆ ನೀರು ಕೊಡುವುದು ಸೂಕ್ತ. ಬೆಳೆದ ಗಿಡಗಳಿಗೆ ಬೇಸಿಗೆಯಲ್ಲಿ 25-30 ಲೀಟರ್ ಹನಿ ನೀರಾವರಿ ಪದ್ಧತಿಯಲ್ಲಿ ಕೊಡುವುದರಿಂದ ಉತ್ತಮ ಇಳುವರಿ ಪಡೆಯಬಹುದು. ಬೆಟ್ಟದ ನೆಲ್ಲಿಗೆ 1 ತಿಂಗಳಿಗೆ 1 ಬಾರಿ ಕಳೆಯನ್ನು ತೆಗೆದರೆ ಸಾಕಾಗುತ್ತದೆ. ಕಸಿ ಜೋಡಣೆಯ ಕೆಳಭಾಗದಲ್ಲಿ ಬೇರು ಸಸಿಯಿಂದ ಬರುವ ಚಿಗುರುಗಳನ್ನು ಆಗಾಗ್ಗೆ ಚಿವುಟಿ ತೆಗೆಯಬೇಕು. ಕಸಿಗಿಡದಿಂದ ಬರುವ ರೆಂಬೆಗಳನ್ನು 1 ಮೀಟರ್ವರೆಗೆ ತೆಗೆಯಬೇಕು. ಮೊದಲ 2-3 ವರ್ಷಗಳಲ್ಲಿ ಹೂಗಳನ್ನು ತೆಗೆದು ಗಿಡಗಳು ಸದೃಢವಾಗಿ ಬೆಳೆಯಲು ಬಿಡಬೇಕು. ರೋಗಗ್ರಸ್ತ, ಒಣಗಿದ ಮತ್ತು ನಿಶಕ್ತ ಕೊಂಬೆಗಳನ್ನು ತೆಗೆಯಬೇಕು. ಈ ಬೆಳೆಗೆ ಹಾನಿಕಾರಕ ಕೀಟ ಮತ್ತು ರೋಗಗಳ ಬಾಧೆ ಕಡಿಮೆ. ಕೀಟ ಮತ್ತು ರೋಗ ಕಂಡುಬಂದರೆ 5-10 ಮಿಲಿಲೀಟರ್ ಬೇವಿನ ಎಣ್ಣೆಯನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ 15 ದಿನಗಳಿಗೆ ಒಮ್ಮೆ ಸಿಂಪಡಿಸಬೇಕು. ನಾಟಿ ಮಾಡಿದ 4-5 ವರ್ಷಗಳ ನಂತರ ಕಸಿ ಗಿಡಗಳು ಕಾಯಿ ಬಿಡಲು ಪ್ರಾರಂಭಿಸುತ್ತವೆ. ಕಾಯಿಗಳು ತೆಳು ಹಸಿರಿನಿಂದ ಹಳದಿ ಬಣ್ಣಕ್ಕೆ ತಿರುಗಿದಾಗ ಕೊಯ್ಲಿಗೆ ಬರುತ್ತವೆ. ಸದೃಢವಾದ 10 ವರ್ಷದ ಮರದಿಂದ 50-70 ಕಿಲೋಗ್ರಾಂ ಪ್ರತಿ ಗಿಡಕ್ಕೆ ಇಳುವರಿಯನ್ನು ನಿರೀಕ್ಷಿಸಬಹುದು. ಸಾಮಾನ್ಯವಾಗಿ ಇದರ ಮಾರುಕಟ್ಟೆ ಆಯುಷ್ ಔಷಧಿ ತಯಾರಕರು, ಕಾಂತಿವರ್ಧಕ ತಯಾರಕರು ಹಾಗೂ ಪೂರಕ ಆಹಾರ ತಯಾರಕರು. ಬೆಟ್ಟದ ನೆಲೆಯ ಪ್ರತಿ ಭಾಗ ಕೂಡ ಮನುಷ್ಯನ ಹಲವಾರು ರೋಗಗಳಿಗೆ ರಾಮಬಾಣ. ತ್ರಿದೋಷ ನಿವಾರಣೆಯ ಏಕೈಕ ಹಣ್ಣು ಇದು ಎಂದು ಹೇಳಿದರೆ ತಪ್ಪಲ್ಲ. ಆಯುರ್ವೇದದ ಔಷಧಿಗಳಲ್ಲಿ ಯಥೇಚ್ಛವಾಗಿ ಇದನ್ನು ಉಪಯೋಗಿಸಲಾಗುತ್ತದೆ.
0: ರೈತರಿಗೆ ಸಲಹೆ ಪ್ರಸಾರವಾಯಿತು.

0: ನವೀಕರಣೀಯ ಕ್ರಯಣ ಅನಿವಾರ್ಯತಾ, ಪ್ರತಿಸ್ಪರ್ಧಾತ್ಮಕ ನಿವೇದಾ ದಿಶಾನಿರ್ದೇಶಾಃ, ಸಹೈವ ಸ್ವಚಾಲಿತ ಮಾರ್ಗೇಣ ಶತ ಪ್ರತಿಶತಂ ವೈದೇಶಿಕ ಪ್ರತ್ಯಕ್ಷ ನಿವೇಶಂ ಕರೋತಿ ಇತಿ ವಾರ್ತಾಃ.
1: ಆಕಾಶವಾಣಿ ಮಂಗಳೂರು.
2: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಶಕಟಾಧಿವಧೆ ನಡೆಸಿಕೊಡುತ್ತಾರೆ ಯಕ್ಷ ಸಂಗೀತ ನಾದ ವೈಭವಂ ಪರಂಪಳ್ಳಿ ಉಡುಪಿ ಇಲ್ಲಿನ ಸದಸ್ಯರು.
3: ನಮ್ಮೊಡೆಯನ ಶತ್ರು ನಮಗೂ ಶತ್ರು. ಈ ಹೊತ್ತಿನಲ್ಲಿ ರಂಧ್ರಗೋಕುಲದಲ್ಲಿ ಬೆಳೆಯುತ್ತಿರುವಂತಹ ಆ ಕಂದನನ್ನು ನಮ್ಮ ವೈರಿ ಎಂದು ತಿಳಿಯಬೇಕು. ಅಗ್ನಿಯ ಕಿಡಿಯೊಂದು ಅಗ್ನಜ್ವಾಲೆಯಾಗಿ ಹೊಲೆಯುವುದಕ್ಕೆ ಮುಂಚೆ ಆತನ ವಧೆಯಾಗಬೇಕು. ತಡ ಮಾಡುವುದಲ್ಲ, ಆತನನ್ನು ವಧಿಸಿ ನಮ್ಮೊಡೆಯನಿಗೆ ಸಾಂತ್ವನವನ್ನು ನೀಡಬೇಕಾಗಿದೆ. ಈಗಲೇ ಸಿದ್ಧನಿದ್ದೇನೆ, ಸಿದ್ಧನಿದ್ದೇನೆ.
2: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
1: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
4: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
1: ಜಾಹೀರಾತು ಮುಖಾಂತರ
4: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
4: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700014242
4: 8700014242.
1: ಆಕಾಶವಾಣಿ ಮಂಗಳೂರು, ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು. ಬಳಿಕ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದಿಂದ.

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಡಿ ಕೋಡ್ ಸಂಖ್ಯೆ 0800. ಕೇಳಿ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ, ಇಂದು ರಾಜ್ಯಾದ್ಯಂತ 24 ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಪೂರ್ವಭಾವಿಯಾಗಿ ಇಂದು ಬೆಳಗ್ಗೆ ಹಲವೆಡೆ ಯೋಗಾಥಾನ್. ಇಂದು ವಿಶ್ವ ಸಿಕೆಲ್ ಸೆಲ್ ಅನಿಮಿಯಾ ಜಾಗೃತಿ ದಿನಾಚರಣೆ. ಈಜುಪಟು ಧೀನಿಧಿ ದೇಸಿಂಘು ಅಹಮದಾಬಾದ್ನ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಕೂಟ ದಾಖಲೆ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯ ಯಶಸ್ವಿ ಅನುಷ್ಠಾನದ ನೆನಪಿಗಾಗಿ ಇಂದು ರಾಜ್ಯದಲ್ಲಿ ಒಟ್ಟು 24 ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಬೆಂಗಳೂರಿನಲ್ಲಿ 12, ರಾಜ್ಯದ ಉಳಿದ ಭಾಗಗಳಲ್ಲಿ 12 ಕಾರ್ಯಕ್ರಮಗಳು ಸಂಜೆ 4 ಗಂಟೆಗೆ ನಡೆಯಲಿದ್ದು, ಕೇಂದ್ರ ಸಚಿವರುಗಳಾದ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯ ಕೇಲಿ ಅಭಿಯಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಹಾಗೂ ವಿ ಸೋಮಣ್ಣ ಅವರು ತುಮಕೂರಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕಾರ್ಮಿಕರ ಭವಿಷ್ಯನಿಧಿ ಕಚೇರಿ ಲೆಕ್ಕಾಧಿಕಾರಿ ಮಂಜುನಾಥ್ ಜಮದಂಡಿ ಪ್ರದೇಶ ಸಮಾಚಾರಕ್ಕಾಗಿ ಕಾರ್ಯಕ್ರಮದ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಭಾರತದ ಪ್ರಧಾನಮಂತ್ರಿಯಾದಂತಹ ಶ್ರೀಯುತ ನರೇಂದ್ರ ಮೋದಿಜಿಯವರು ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಕಾರ್ಯಕ್ರಮವನ್ನು ದೇಶಾದ್ಯಂತ ಸುಮಾರು 200 ಕಡೆಗೆ ಉದ್ಘಾಟಿಸಲಿದ್ದು, ಈ ಕಾರ್ಯಕ್ರಮದ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ದೇಶಪಾಂಡೆ ಫೌಂಡೇಶನ್ ಹಮ್ಮಿಕೊಳ್ಳಲಾಗಿದೆ. ಇದರ ಮೂಲ ಉದ್ದೇಶ ಪಿಎಂ ವಿಬಿಆರ್ವೈ ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು, ಮಾನ್ಯರು ಉದ್ಯೋಗದಾತರು ಮತ್ತು ಲಾಭಕಾರಗಳ ನಡುವೆ ಸಂವಾದ ಸಮಗೊಳಿಸುವುದು, ಹೊಸದಾಗಿ ನೇಮಕವಾದ ನೌಕರರಿಗೆ ನೇಮಕ ಪತ್ರಗಳನ್ನು ಹಂಚುವುದು, ಶ್ರಮಿಕ ಕಲ್ಯಾಣದ ಯೋಜನೆಗಳು ಮತ್ತು ಇತ್ತೀಚಿನ ಕಾರ್ಮಿಕ ಸುಧಾರಣೆ ಬಗ್ಗೆ ಜಾಗೃತಿ ಮೂಡಿಸುವುದು. ಸೊ ಈ ಕಾರ್ಯಕ್ರಮಕ್ಕೆ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು, ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಉತ್ಪೂರ್ವಕವಾಗಿ ಕಾರ್ಮಿಕರ ಭವಿಷ್ಯನಿಧಿ ಸಂಘಟನೆಯಿಂದ ಕೋರಿಕೊಳ್ಳಲಾಗಿದೆ. ನಮಸ್ಕಾರ.
0: ರಾಜ್ಯದ ಮಾವು ಬೆಳೆಗಾರರ ಹಿತರಕ್ಷಣೆಗಾಗಿ ಬೆಲೆ ಕೊರತೆ ಪಾವತಿ ಯೋಜನೆ ಪಿಡಿಪಿಎಸ್ ಮೂಲಕ ನೆರವಾಗುವಂತೆ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರ ಕೃಷಿ ಖಾತೆ ಸಚಿವರಿಗೆ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹವಾಮಾನ ವೈಪರೀತ್ಯ ಮತ್ತು ಮಾರುಕಟ್ಟೆಯಲ್ಲಿ ಧಾರಣೆ ಕುಸಿತದಿಂದ ಮಾವು ಬೆಳೆಗಾರರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಧಾರವಾಡ, ಬೆಳಗಾವಿ, ರಾಮನಗರ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಸೇರಿದಂತೆ ರಾಜ್ಯದ ಪ್ರಮುಖ ಮಾರುಕಟ್ಟೆಗಳಲ್ಲಿ ತೋತಾಪುರಿ ಸೇರಿದಂತೆ ಒಟ್ಟಾರೆ ಮಾವಿನ ಬೆಲೆ ಲಾಭದಾಯಕವಾಗಿಲ್ಲ ಎಂದು ಸಚಿವ ಜೋಶಿ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಅಲ್ಪಸಂಖ್ಯಾತರ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಗತಿ ಸುಧಾರಿಸಲು ಪ್ರಧಾನಮಂತ್ರಿಗಳ 15 ಅಂಶಗಳ ನೂತನ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ನಿಸಾರ್ ಅಹಮದ್ ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನೆ ಕೈಗೊಂಡು ಅವರು ಮಾತನಾಡಿದರು. ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನದಲ್ಲಿ ಅಲ್ಪಸಂಖ್ಯಾತರಿಗಾಗಿ ಶೇಕಡ 15% ಕಾಯ್ದಿರಿಸಲಾಗಿದೆ. ಸಾಮಾಜಿಕ ಭದ್ರತಾ ಯೋಜನೆಗಳ ಲಾಭ ಅಲ್ಪಸಂಖ್ಯಾತರಿಗೆ ಸಕಾಲಕ್ಕೆ ದೊರಕಿಸುವುದು ಅಧಿಕಾರಿಗಳ ಕರ್ತವ್ಯ ಎಂದರು. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದು ಮತ್ತು ನಾಳೆ ಸ್ನಾತಕೋತ್ತರ ವಿದ್ಯಾರ್ಥಿಗಳ 9ನೇ ಸಂಶೋಧನಾ ಸಮ್ಮೇಳನ ಜರುಗಲಿದೆ. ಇಂದು ಬೆಳಗ್ಗೆ 10 ಗಂಟೆಗೆ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಬೆಂಗಳೂರಿನ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ನಿರ್ದೇಶಕ ಡಾ ತುಷಾರ್ ಕಾಂತಿ ಬೆಹರಾ ಉದ್ಘಾಟಿಸಲಿದ್ದಾರೆ. ಉಪಕುಲಪತಿ ಡಾ ಪಿಯು ಕೃಷ್ಣರಾಜ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಧಾರವಾಡ, ವಿಜಯಪುರ ಹಾಗೂ ಶಿರಸಿ ಮಹಾವಿದ್ಯಾಲಯ ಆವರಣಗಳ 25 ವಿಭಾಗಗಳಿಂದ 251 ವಿದ್ಯಾರ್ಥಿಗಳು ತಮ್ಮ ಸಂಶೋಧನಾ ಫಲಿತಾಂಶವನ್ನು ಸಂಶೋಧಕರು, ಪ್ರಾಧ್ಯಾಪಕರು, ವಿಷಯ ಪರಿಣಿತರಿಗೆ ಒಟ್ಟು 39 ಮೌಖಿಕ ಮತ್ತು 212 ಗೋಡೆ ಚಿತ್ರಗಳ ಮೂಲಕ ಮಂಡಿಸಲಿದ್ದಾರೆ. ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಸಹಜ ಸಮೃದ್ಧ ಸಂಸ್ಥೆ ಸಹಯೋಗದಲ್ಲಿ ಹುಬ್ಬಳ್ಳಿಯ ಅರ್ಬನ್ ಒಯಾಸಿಸ್ ಮಾಲ್ನಲ್ಲಿ ಇಂದಿನಿಂದ 3 ದಿನಗಳ ಹಲಸು ಮೇಳ ಆಯೋಜಿಸಿದೆ. ಹಿತ್ತಲ ಹೊನ್ನು, ಹಲಸಿನ

0: ವೈವಿಧ್ಯತೆಯನ್ನು ಪರಿಚಯಿಸಲು ರಾಜ್ಯದ ಹಲವು ಭಾಗಗಳ ರೈತರು ವಿವಿಧ ತಳಿಗಳ ಹಲಸುಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ತರಲಿದ್ದಾರೆ. ಕೆಂಪು ಹಲಸಿನ ವಿಶಿಷ್ಟ ತಳಿಯಾದ ಚಂದ್ರ ಹಲಸು ಮಾರಾಟಕ್ಕೆ ಸಿಗಲಿದೆ. ಮುಂಗಾರಿಗೆ ಬಿತ್ತಲು ತರಕಾರಿ ದೇಸಿ ಬೀಜ, ದೇಸಿ ಭತ್ತ ಮತ್ತು ಸಿರಿಧಾನ್ಯಗಳು ಮೇಳದಲ್ಲಿ ಲಭ್ಯವಿವೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಧ್ಯೇಯವಾಕ್ಯದೊಂದಿಗೆ ನಾಡಿದ್ದು ಭಾನುವಾರ 21 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪ್ರಯುಕ್ತ ಪೂರ್ವಭಾವಿಯಾಗಿ ಇಂದು ಬೆಳಗ್ಗೆ 7 ರಾಜ್ಯಾದ್ಯಂತ ಹಲವೆಡೆ ಜನಜಾಗೃತಿ ಯೋಗ ವಾಕಥಾನ್, ಸೈಕ್ಲೋಥಾನ್, ಬೈಕ್ ರ್ಯಾಲಿ, ಯೋಗಕ್ಕಾಗಿ ಓಟ ಆಯೋಜಿತವಾಗಿವೆ. ಹಾವೇರಿ ಜಿಲ್ಲೆ ಆಯುಷ್ ಇಲಾಖೆ ಅಧಿಕಾರಿ ಡಾ ಸಿಜಿ ನಿಡಗುಂದಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವ ಸಿದ್ಧತೆಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜೂನ್ 21 ರವಿವಾರದಂದು ಬೆಳಗ್ಗೆ 6:30-8 ರಜನಿ ಸಭಾಂಗಣ ಹಾವೇರಿ ಇಲ್ಲಿ ಆಯೋಜಿಸಲಾಗುತ್ತಿದ್ದು, ಪೂರ್ವಭಾವಿ ಕಾರ್ಯಕ್ರಮಗಳಾಗಿ ಆಯ್ದ ವಿದ್ಯಾರ್ಥಿ ನಿಲಯಗಳಲ್ಲಿ ಯೋಗಾಭ್ಯಾಸ ತರಗತಿಯನ್ನು ಆಯೋಜಿಸಲಾಗುತ್ತಿದೆ. ಹಾಗೂ ಯುವಜನತೆ ಮತ್ತು ವೃತ್ತಿಪರರಿಗೆ ಯೋಗವನ್ನು ತಲುಪಿಸುವ ದೃಷ್ಟಿಯಿಂದ ವೈಬ್ರೇಕ್ ಆಪ್ ಬಳಸಿ ಯೋಗವನ್ನು ಅನುಸರಿಸಲು ಪ್ರೇರೇಪಿಸಲಾಗುತ್ತಿದೆ. ಜೂನ್ 21 ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ ಹಾಗೂ ಹಾವೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ರುದ್ರಪ್ಪ ಮಾನಪ್ಪಲಮಾಣಿ ಇವರು ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸೇರಿದಂತೆ ಅಂದಾಜು 800-1,000 ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು, ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಾಮೂಹಿಕ ಯೋಗಾಭ್ಯಾಸವನ್ನು ಇಲಾಖೆಯ ಯೋಗ ತರಬೇತುದಾರರು ನಡೆಸಿಕೊಳ್ಳಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಧನ್ಯವಾದಗಳು.
0: ಅಂತರ ಕಡಿಮೆ ಮಾಡಿ ಬದುಕುಳಿಸುವುದು, ಸಿಕೆಲ್ಸೆಲ್ ಅನಿಮಿಯಾ ಕಾಯಿಲೆಯಲ್ಲಿ ಸಮಾನತೆ ಸಾಧಿಸುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಸಿಕೆಲ್ಸೆಲ್ ಅನಿಮಿಯಾ ಜಾಗೃತಿ ದಿನಾಚರಣೆ. ವಿಶ್ವಾದ್ಯಂತ ಪ್ರತಿ ವರ್ಷ 300,000 ಹೆಚ್ಚು ನವಜಾತ ಶಿಶುಗಳ ಮೇಲೆ ಸಿಕೆಲ್ಸೆಲ್ ಅನಿಮಿಯಾ ರೋಗ ಪರಿಣಾಮ ಬೀರುತ್ತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ದಾವಣಗೆರೆಯ ಜಗದ್ಗುರು ಶ್ರೀ ಜಯದೇವ ಮುರುಘರಾಜೇಂದ್ರ ವೈದ್ಯಕೀಯ ಮಹಾವಿದ್ಯಾಲಯದ ರೋಗ ನಿದಾನಶಾಸ್ತ್ರದ ಪ್ರಾಧ್ಯಾಪಕ ಹಾಗೂ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಅಧ್ಯಕ್ಷ, ಪದ್ಮಶ್ರೀ ಪುರಸ್ಕೃತ ಡಾ ಸುರೇಶ್ ಹನಗವಾಡಿ.
5: ಸಿಕಲ್ ಸೆಲ್ ಅಂತಂದ್ರೆ ಅಬ್ನಾರ್ಮಲ್ ಹಿಮೋಗ್ಲೋಬಿನ್, ಅಂದ್ರೆ ಸ್ಟ್ರಕ್ಚರಲಿ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ಉಂಟಾಗುತ್ತೆ. ಅದಕ್ಕೆ ಕಾರಣ ಅನುವಂಶಿಕತೆ ವ್ಯತಿರಿಕ್ತ ಪರಿಣಾಮಗಳಿಂದಾಗಿ, ಅಂದ್ರೆ ಸಡನ್ ಚೇಂಜ್ ಇನ್ ದ ಜೀನ್ಸ್ ಆಗಿ ಮ್ಯೂಟೇಷನ್ ಅಂತ ಆಗುತ್ತೆ. ಒಂದು ಹಿಮೋಗ್ಲೋಬಿನ್ ಚೈನ್ ನಲ್ಲಿ ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ಸ್ ವ್ಯಾಲಿನ್ ರೀಪ್ಲೇಸ್ ಮಾಡುತ್ತೆ. ಈ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ನ ವಿಶೇಷತೆ ಏನು ಅಂದ್ರೆ ಅದು ಕ್ರಿಸ್ಟಲ್, ಅಂದ್ರೆ ಜೆಲ್ ಆಗ್ಬಿಡುತ್ತೆ ಕೆಂಪು ರಕ್ತ ಕಣಗಳಲ್ಲಿ. ಈ ರೋಗಿಗಳು ರಕ್ತಹೀನತೆಯಿಂದ ಬಳಲ್ತಾರೆ. ಸಂಬಂಧಿಕರಲ್ಲಿ ಮದುವೆ ಆಗುವ ದಂಪತಿಗಳಲ್ಲಿ ಹುಟ್ಟುವ ಮಕ್ಕಳಿಗೆ ಬರುವ ಸಾಧ್ಯತೆ ಇರುತ್ತೆ. ಇದು ಜೀವನ ಪರ್ಯಂತ ರಕ್ತಹೀನತೆಯಿಂದ ಬಳಲಬೇಕಾದಂತಹ ಅನಿವಾರ್ಯತೆ ಇರುವುದರಿಂದ ಅವರಿಗೆ ರಕ್ತ ಪೂರಣೆ ಚಿಕಿತ್ಸಾ ವಿಧಾನ ಆಗಿರುತ್ತೆ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್, ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಆವಿಷ್ಕಾರಗೊಂಡು ಇದೆ.
0: ಕರ್ನಾಟಕದ ಧೀನಿಧಿ ದೇಸಿಂಘು ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ 79ನೇ ಹಿರಿಯರ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಕೂಟ ದಾಖಲೆ ಬರೆದಿದ್ದಾರೆ. ಕೂಟದ 3ನೇ ದಿನವಾದ ನಿನ್ನೆ ರಾಜ್ಯದ ಈಜುಪಟುಗಳು ಮತ್ತೆ 2 ಚಿನ್ನ, 3 ಬೆಳ್ಳಿ ಮತ್ತು 3 ಕಂಚಿನ ಪದಕ ಗೆದ್ದುಕೊಂಡರು. ಇದರೊಂದಿಗೆ ಕರ್ನಾಟಕ 10 ಚಿನ್ನ, 6 ಬೆಳ್ಳಿ, 6 ಕಂಚು ಸೇರಿ ಒಟ್ಟು 22 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಕಾಯ್ದುಕೊಂಡಿದೆ. ರಾಯಚೂರು ಯಾದಗಿರಿ ಸಂಸದ ಜಿ ಕುಮಾರ್ ನಾಯಕ್ ಹೊಸದಿಲ್ಲಿಯಲ್ಲಿ ರಾಷ್ಟೀಯ ಡೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಡಾ ಮಿನೇಶ್ ಶಾ ಅವರನ್ನು ಭೇಟಿ ಮಾಡಿ ಕಲ್ಯಾಣ ಕರ್ನಾಟಕದ ಹೈನುಗಾರಿಕೆ ಅಭಿವೃದ್ಧಿ ಬಗ್ಗೆ ಸಮಾಲೋಚಿಸಿದರು. ರಾಷ್ಟೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ 2026 ಅಡಿ ಇಂಧನ ಇಲಾಖೆ, ಈ ತಿಂಗಳ 26ರಿಂದ ಜುಲೈ

0: 2:00 ಜನಜಾಗೃತಿ ಕಾರ್ಯಕ್ರಮ ಆಯೋಜಿಸಿದೆ. ನಾಡಿದ್ದು 21ರಂದು ರಾಜ್ಯಾದ್ಯಂತ ನೀಟ್ ಪರೀಕ್ಷೆ ನಡೆಯಲಿದ್ದು ವ್ಯಾಪಕ ಪೂರ್ವ ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ, ಇಂದು ರಾಜ್ಯಾದ್ಯಂತ 24 ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮ. 22ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಇಂದು ಬೆಳಗ್ಗೆ ಹಲವೆಡೆ ಯೋಗಾಥಾನ್. ಇಂದು ವಿಶ್ವ ಸಿಕೆಲ್ ಸೆಲ್ ಅನಿಮಿಯಾ ಜಾಗೃತಿ ದಿನಾಚರಣೆ. ಈಜುಪಟು ಧೀನಿಧಿ ದೇಸಿಂಘು ಅಹಮದಾಬಾದ್ನ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಕೂಟ ದಾಖಲೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮಂಗಳೂರು. ಈಗ ಭಾವಗೀತೆಗಳು. ಮೊದಲಿಗೆ ದೀಕ್ಷಾ ರಾಮಕೃಷ್ಣ ಹಾಡಿರುವ ಎಚ್ ನಾರಾಯಣರಾವ್ ಅಳಕೆ ಅವರ ರಚನೆ.

ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ? ಕೇಳಿ ಗರ್ತಿಕೆರೆ ರಾಮಣ್ಣ ಹಾಡಿರುವ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ಮೀಟಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
2: ಮಧುರ.

0: ಆಕಾಶವಾಣಿ ಮಂಗಳೂರು, ಸಮಯ 7:30.
1: ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಆಯುಷ್ ಇಲಾಖೆ, ಆಯುಷ್ ಕಾಲೇಜುಗಳು, ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ಯೋಗ ಸಂಘಟನೆಗಳ ಆಶ್ರಯದಲ್ಲಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜಿಲ್ಲಾದ್ಯಂತ ಆಚರಿಸಲಾಗುತ್ತಿದೆ. ಪ್ರಧಾನ ಕಾರ್ಯಕ್ರಮ ದಿನಾಂಕ 21/6/2026 ಮಂಗಳೂರು ಪುರಭವನದಲ್ಲಿ ಬೆಳಿಗ್ಗೆ 8:00 ನಡೆಯಲಿದೆ. ಸರ್ವರಿಗೂ ಆದರದ ಸ್ವಾಗತ.
2: ಭವಿಷ್ಯದ ಕನಸುಗಳಿಗೆ ಹೊಸ ದಾರಿ
3: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯುಟಿಕಲ್ ಸೈನ್ಸಸ್.
2: ಅತ್ಯಾಧುನಿಕ ಲ್ಯಾಬ್ಗಳು, ಅನುಭವಿ ಉಪನ್ಯಾಸಕರು, ಉತ್ತಮ ಪ್ಲೇಸ್ಮೆಂಟ್ ಹಾಗೂ ಸಂಶೋಧನಾ ಅವಕಾಶಗಳು.
3: ಸಂಶೋಧನೆ, ಆಸ್ಪತ್ರೆಗಳು, ಫಾರ್ಮಸಿ ಕಂಪನಿಗಳು, ಮೆಡಿಕಲ್ ರೈಟಿಂಗ್, ಸರ್ಕಾರಿ ಕೆಲಸಗಳು, ಸಾವಿರಾರು ಉದ್ಯೋಗಾವಕಾಶಗಳು.
2: ದ್ವಿತೀಯ ಪಿಯುಸಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. ಬಿ ಫಾರ್ಮಾ 4 ವರ್ಷ 8 ಸೆಮಿಸ್ಟರ್ಗಳು. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 9448250305.
3: ವೆಬ್ ವಿಳಾಸ www.vips.puttur.org.
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯುಟಿಕಲ್ ಸೈನ್ಸಸ್ ಪುತ್ತೂರು.
4: ಸುಂದರ ಭವಿಷ್ಯಕ್ಕೆ ವಿಶ್ವಾಸದ ಹೆಜ್ಜೆ.
5: ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ 25 ವರ್ಷಗಳ ಸಂಭ್ರಮ. June 27 ಎಕ್ಸ್ಟೆಂಡ್ ಆಗಿದೆ. ದ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಕ್ಯಾಂಪ್, ಕಡಿಮೆ ಪೇನ್, ಪರ್ಸನಲೈಸ್ಡ್ ಕೇರ್ ಮತ್ತು ಹೆಚ್ಚು ಅಕ್ಯುರೇಟ್ ರಿಸಲ್ಟ್ಸ್. ಎಕ್ಸ್ಪರ್ಟ್ ಸರ್ಜನ್ಸ್ ಇಂದ ಫ್ರೀ ಕನ್ಸಲ್ಟೇಷನ್ಗೆ ಇಂದೇ ರಿಜಿಸ್ಟರ್ ಮಾಡಿ ಮತ್ತು 1 ಲಕ್ಷದವರೆಗೂ ಉಳಿಸಿ. ಕರೆ ಮಾಡಿ 9611819633 ಅಥವಾ ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ ಭೇಟಿ ನೀಡಿ.
6: माननीय प्रधानमंत्री श्री नरेंद्र मोदी 20 जून को हुगली पश्चिम बंगाल से प्रधानमंत्री किसान सम्मान निधि की 23वीं किश्त जारी करेंगे. इसके तहत 9,44,00,000 से अधिक किसानों के खातों में 18,880 करोड़ रुपए से अधिक की सम्मान राशि सीधे हस्तांतरित की जाएगी. पीएम किसान की इस किश्त के साथ ही किसानों को हस्तांतरित कुल राशि 4,46,000 करोड़ रुपए से अधिक हो जाएगी, जो करोड़ों किसान परिवारों को आर्थिक संबल प्रदान कर रही है.

ಪುಟಾಣಿ ಕೇಳುಗರೆ, ಇದೇ ಬರುವ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕಿಶೋರ ವೇದಿಕೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ವೇದಿಕೆಯಲ್ಲಿ ನೀವು ಪುಟ ಪುಟ್ಟ ಕಥೆ, ಕವನ ಹಾಗೂ ಹಾಡುಗಳನ್ನು ಪ್ರಸ್ತುತಪಡಿಸಬಹುದು ಮಕ್ಕಳೇ.

0: ಪಲ ಹಪ್ಪಲ ಹೀಗೆ ಮಾಡುವ ಕಾಲ, ತಂಪು ಪಾನೀಯ ಕುಡಿಯುವ ಕಾಲ.
1: ಕರೆ ಮಾಡಲು ಬೇಕಾದ ದೂರವಾಣಿ ಸಂಖ್ಯೆಗಳನ್ನು ಬರ್ತಗೊಳ್ಳಿ ಮಕ್ಕಳೇ. 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ಮರೆಯದೆ ಕರೆ ಮಾಡ್ತೀರಲ್ಲ ಮಕ್ಕಳೇ.

0: ಕೇಳುಗರೇ, ಬೆಳಗ್ಗೆ 9:30 ಭಾವಗಾನ ತಿಂಗಳ ಹಾಡು, ರಾಘವೇಂದ್ರ ರಾವ್ ಅವರ ರಚನೆಯನ್ನು ಸಂದೀಪ್ ಆರ್ ಬಲ್ಲಾಳ್ ಅವರ ಸಂಗೀತದಲ್ಲಿ ಹಾಡಿದ್ದಾರೆ ಎಂ ಪಂಚಮಿ. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಪ್ರಕಟಣೆ, ಬಳಿಕ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ.
1: ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿಂದು ನಡೆಯಲಿರುವ ಅಂತಾರಾಷ್ಟ್ರೀಯ ಸಿಕಲ್ ಸೆಲ್ ದಿನಾಚರಣೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗಿ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆಯಡಿ ಇಂದು ಪ್ರಧಾನಿ ಅವರಿಂದ ಪ್ರೋತ್ಸಾಹ ಧನ ವಿತರಣೆ. ಭಾರತ ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ನೀಟ್ ಯುಜಿ ಮರುಪರೀಕ್ಷಾ ಸಿದ್ಧತೆಗಳ ಕುರಿತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಎಫ್ಐಎಚ್ ವುಮೆನ್ಸ್ ನೇಷನ್ ಕಪ್, ಉರುಗ್ವೆಯನ್ನು 3-2 ಅಂತರದಿಂದ ಪರಾಭವಗೊಳಿಸಿದ ಭಾರತಕ್ಕೆ ಎ ಗುಂಪಿನಲ್ಲಿ

0: ಮೋದಿ ಅಭಿಮತ. ನೀಟ್ ಯುಜಿ ಮರುಪರೀಕ್ಷಾ ಸಿದ್ಧತೆಗಳ ಕುರಿತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಎಫ್ಐಎಚ್ ವುಮೆನ್ಸ್ ನೇಷನ್ ಕಪ್, ಉರುಗ್ವೆಯನ್ನು 3-2 ಅಂತರದಿಂದ ಪರಾಭವಗೊಳಿಸಿದ ಭಾರತಕ್ಕೆ ಎ ಗುಂಪಿನಲ್ಲಿ ಅಗ್ರಸ್ಥಾನ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿ ಅಂತಾರಾಷ್ಟೀಯ ಸಿಕಲ್ ಸೆಲ್ ದಿನದ ಅಂಗವಾಗಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ಅವರು ಒಡಿಶಾದ ರಾಯ್ ರಂಗಪುರಕ್ಕೆ ಭೇಟಿಯನ್ನು ನೀಡಲಿದ್ದು ಹಲವು ಅಭಿವೃದ್ದಿ ಯೋಜನೆಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇವುಗಳಲ್ಲಿ ಏಮ್ಸ್ ಭುವನೇಶ್ವರದ ಆಯೋಜನೆ ಮಾಡಿರುವಂತಹ ವೈದ್ಯಕೀಯ ಶಿಬಿರ, ಗಡಿಗಾರಿಕೆ ಪೀಡಿತ ಹಳ್ಳಿಗಳಿಗೆ ಬೃಹತ್ ಗ್ರಾಮೀಣ ನೀರು ಸರಬರಾಜು ಯೋಜನೆ, ಬ್ರಹ್ಮಕುಮಾರಿ ಅವರ ಮಾತೃಶಕ್ತಿ ಭವನ ಮತ್ತು ವಿಶೇಷ ಸರ್ಕ್ಯೂಟ್ ಹೌಸ್ ಸೇರಿವೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಲೇಹ್ನಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮದಲ್ಲಿ ಇಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿಯಾಗಲಿದ್ದಾರೆ. ಲಡಾಕ್ನಲ್ಲಿ 3 ದಿನಗಳ ಪ್ರವಾಸದಲ್ಲಿರುವ ಅವರು ಲೇಹ್ನಲ್ಲಿ ನಡೆಯುವ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಉಪರಾಷ್ಟಪತಿಯವರು ಈ ತಿಂಗಳ 21ರವರೆಗೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇರಲಿದ್ದು ಇದು ಲಡಾಕ್ಗೆ ಅವರ ಮೊದಲ ಅಧಿಕೃತ ಭೇಟಿಯಾಗಿದೆ. ಈ ಸಮಯದಲ್ಲಿ ಅವರು ಜೂನ್ 20ರಂದು ಲುಕುಂಗ್ ಗ್ರಾಮಕ್ಕೆ ಪ್ರಯಾಣ ಮಾಡಲಿದ್ದಾರೆ. ಅಲ್ಲಿ ಅವರು ಸ್ಥಳೀಯ ಸ್ವಸಹಾಯ ಗುಂಪುಗಳ ಜೊತೆಗೆ ಸಂವಾದವನ್ನು ಕೂಡ ನಡೆಸಲಿದ್ದಾರೆ. ಅವರು ವೈಬ್ರೆಂಟ್ ವಿಲೇಜಸ್ ಕಾರ್ಯಕ್ರಮದ ಅಡಿಯಲ್ಲಿ ಗಡಿ ಪ್ರದೇಶದಲ್ಲಿ ಕೈಗೊಳ್ಳಲಾಗುತ್ತಿರುವಂತಹ ಹಲವು ಅಭಿವೃದ್ದಿ ಉಪಕ್ರಮಗಳನ್ನು ವೀಕ್ಷಿಸಲಿದ್ದು ನಂತರ ಉಪರಾಷ್ಟಪತಿಗಳು ಯುದ್ದ ಸ್ಮಾರಕದಲ್ಲಿ ಗೌರವ ನಮನ ಸಲ್ಲಿಸಲಿದ್ದಾರೆ. ಜೂನ್ 21ರಂದು ಉಪರಾಷ್ಟಪತಿಯವರು ಲೇಹ್ನಲ್ಲಿ ನಡೆಯುವ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಯುವಕರು, ಸಶಸ್ತ್ರ ಪಡೆಗಳ ಸಿಬ್ಬಂದಿ ಮತ್ತು ವಿವಿಧ ಸಂಸ್ಥೆಗಳ ಸದಸ್ಯರು ಯೋಗದ ಮೂಲಕ ಸಮಗ್ರ ಆರೋಗ್ಯ ಮತ್ತು ಯೋಗಕ್ಷೇಮದ ಸಂದೇಶವನ್ನು ಸಾರಲು ಭಾಗಿಯಾಗಲಿದ್ದಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ನವದೆಹಲಿಯಲ್ಲಿ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನವನ್ನು ವಿತರಣೆ ಮಾಡಲಿದ್ದಾರೆ. ಈ ಯೋಜನೆ ಕುರಿತು ನವದೆಹಲಿಯಲ್ಲಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ, ಕಳೆದ ವರ್ಷದ ಆಗಸ್ಟ್ನಿಂದ ಇಲ್ಲಿಯವರೆಗೆ 63,000ಕ್ಕೂ ಹೆಚ್ಚು ಉದ್ಯೋಗಿಗಳನ್ನು PMVBRY ಯೋಜನೆಯಡಿ ಔಪಚಾರಿಕ ಉದ್ಯೋಗ ವಲಯಕ್ಕೆ ಸೇರ್ಪಡೆಗೊಳಿಸಲಾಗಿದೆ. ಇವರಲ್ಲಿ ಸುಮಾರು 30% ಮಹಿಳೆಯರು ಆಗಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಡಿ ಪ್ರೋತ್ಸಾಹಧನ ಪಡೆದಿರುವ ಸಂಸ್ಥೆಗಳಲ್ಲಿ 80%ಕ್ಕೂ ಹೆಚ್ಚು ಸಂಸ್ಥೆಗಳು 25ಕ್ಕಿಂತ ಕಡಿಮೆ ಕಾರ್ಮಿಕರನ್ನು ಹೊಂದಿರುವ ಸಣ್ಣ ಉದ್ಯಮಗಳಾಗಿವೆ. ಮೊದಲ ಸರ್ಕಾರಿ ಉದ್ಯೋಗವನ್ನು ಪಡೆಯುವ ಯುವ ಜನರಿಗೆ 15,000 ರೂಪಾಯಿವರೆಗೆ ಪ್ರೋತ್ಸಾಹಧನವನ್ನು 2 ಕಂತುಗಳಲ್ಲಿ ನೀಡಲಾಗುವುದು ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಕ್ರಮದ ವೇಳೆ 15,00,000ಕ್ಕೂ ಹೆಚ್ಚು ಫಲಾನುಭವಿಗಳ ಖಾತೆಗಳಿಗೆ ನೇರ ಹಣ ವರ್ಗಾವಣೆ ಮೂಲಕ ಪ್ರೋತ್ಸಾಹಧನ ಜಮಾ ಮಾಡಲಾಗುವುದು ಎಂದು ಸಚಿವ ಮನ್ಸುಖ್ ಮಾಂಡವಿಯ ತಿಳಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದಂತಹ ವಿವಾಟೆಕ್ 2026ರಲ್ಲಿ ಭಾರತವನ್ನು ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರವಾಗಿ ಪ್ರಧಾನಿ ನರೇಂದ್ರ ಮೋದಿ ಪ್ರಸ್ತುತಪಡಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದಂತಹ ವಿವಾಟೆಕ್ 2026 ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತವನ್ನು ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರ ಬಿಂದುವಾಗಿ ಬಿಂಬಿಸಿದ್ದಾರೆ. ಕಳೆದ ದಶಕದಲ್ಲಿ ಭಾರತವು ತಂತ್ರಜ್ಞಾನದಿಂದ ನಡೆಸಲ್ಪಡುವಂತಹ ಪರಿವರ್ತನೆಯ ಮೂಲಕ ಸಾಗುತ್ತಿದೆ. ಭಾರತವು ಆರ್ಥಿಕ ಸೇರ್ಪಡೆ, ಶಿಕ್ಷಣ, ಟೆಲಿಮೆಡಿಸಿನ್, ಕೃಷಿ ಮತ್ತು ಇನ್ನೂ ಇತರ ಕ್ಷೇತ್ರಗಳಲ್ಲಿ ತಂತ್ರಜ್ಞಾನವನ್ನು ಬೃಹತ್ ಪ್ರಮಾಣದಲ್ಲಿ ಬಳಸುತ್ತಿದೆ ಎಂದು ಹೇಳಿದ್ದಾರೆ. ಭಾರತವು ವಿಶ್ವದ ಅತಿದೊಡ್ಡ ಡಿಜಿಟಲ್ ಗುರುತಿನ ವ್ಯವಸ್ಥೆ ಮತ್ತು ವಿಶ್ವದ ಅತಿದೊಡ್ಡ ಡಿಜಿಟಲ್ ಪಾವತಿ ವೇದಿಕೆಯನ್ನು ರಚಿಸಿದೆ. ತಂತ್ರಜ್ಞಾನವು ಪ್ರಜಾಪ್ರಭುತ್ವೀಕರಣಗೊಂಡಾಗ ಮಾತ್ರ ಪ್ರಗತಿಗೆ ಕಾರಣವಾಗಬಹುದು. ಈ ಅಸ್ತವ್ಯಸ್ತತೆಯ ಯುಗದಲ್ಲಿ ತಂತ್ರಜ್ಞಾನವು ಎಲ್ಲರಿಗೂ ತಲುಪಬೇಕು ಎಂದು ಭಾರತ ನಂಬುತ್ತದೆ. ಜಾಗತಿಕ ನಾವೀನ್ಯಕಾರರು ಭಾರತದ ಜೊತೆಗೆ ಕೆಲಸ ಮಾಡುವ ಮೂಲಕ ಎಲ್ಲರಿಗೂ ಸೇವೆ ತಲುಪಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಎರಡೂ ದೇಶಗಳ ನಡುವಿನ ಆರ್ಥಿಕ ಮತ್ತು ತಾಂತ್ರಿಕ ಸಹಕಾರವನ್ನು ಗಾಢವಾಗಿಸಲು ಅವರು ಪ್ರಮುಖ ಫ್ರೆಂಚ್ ವ್ಯಾಪಾರ ನಾಯಕರೊಂದಿಗೆ ಸಭೆಗಳನ್ನು ಕೂಡ ನಡೆಸಿದರು. ಹಣಕಾಸು, ಶಿಕ್ಷಣ, ಆರೋಗ್ಯ, ರಕ್ಷಣೆ ಮತ್ತು ಕೃಷಿಯಂತಹ ಕ್ಷೇತ್ರಗಳಲ್ಲಿ ಭಾರತದ ತ್ವರಿತ ಡಿಜಿಟಲ್ ರೂಪಾಂತರ ಮಹತ್ತರ ಪ್ರಭಾವವನ್ನು ಬೀರಿದೆ. ಯುಪಿಐ ಈಗ ವಿಶ್ವದ ನೈಜ ಸಮಯದ ಡಿಜಿಟಲ್ ವಹಿವಾಟುಗಳಲ್ಲಿ 1/2 ಪಾಲನ್ನು ಹೊಂದಿದ್ದು ಫ್ರಾನ್ಸ್ನಲ್ಲಿಯೂ ಲಭ್ಯವಿದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ನೀಟ್ ಯುಜಿ ಮರುಪರೀಕ್ಷಾ ಸಿದ್ಧತೆಗಳ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಯಿತು. ಭಾನುವಾರ ನಡೆಯಲಿರುವಂತಹ ನೀಟ್ ಯುಜಿ ಮರುಪರೀಕ್ಷಾ ಸಿದ್ಧತೆಗಳನ್ನು ನಿರ್ವಹಿಸಲು ಉನ್ನತ ಮಟ್ಟದ ಸಭೆಯಲ್ಲಿ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಸಮಗ್ರತೆ, ಪಾರದರ್ಶಕತೆ ಮತ್ತು ದಕ್ಷತೆಯ ಅತ್ಯುನ್ನತ ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ಅಗತ್ಯವನ್ನು ಸಚಿವರು ಹೇಳಿದ್ದಾರೆ. ಮರುಪರೀಕ್ಷೆಯನ್ನು ಮುಕ್ತ ಮತ್ತು ನ್ಯಾಯಯುತವಾಗಿ ನಡೆಸಲು ಅಗತ್ಯವಿರುವಂತಹ ಎಲ್ಲಾ ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಜಾಗರೂಕರಾಗಿ ಇರಲು ಎಲ್ಲಾ ಸಂಬಂಧಿತ ಅಧಿಕಾರಿಗಳಿಗೆ ಅವರು ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ಅಭ್ಯರ್ಥಿಗಳು ಒತ್ತಡರಹಿತ ವಾತಾವರಣದಲ್ಲಿ ಪರೀಕ್ಷೆಗೆ ಹಾಜರಾಗಲು ಅನುವು ಮಾಡಿಕೊಡಲು ಸರಿಯಾದ ಆಸನ ವ್ಯವಸ್ಥೆ ಮತ್ತು ಕುಡಿಯುವ ನೀರು ಸೇರಿದಂತೆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚನೆ ನೀಡಲಾಯಿತು. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು, ಕೇಂದ್ರ ಅನುದಾನಿತ ಸಂಸ್ಥೆಗಳು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು ಮರುಪರೀಕ್ಷೆಯನ್ನು ಸುಗಮ ಮತ್ತು ಪಾರದರ್ಶಕವಾಗಿ ನಡೆಸಲು ಸಂಪೂರ್ಣ ಸಹಕಾರವನ್ನು, ಭರವಸೆಯನ್ನು ನೀಡಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ನಾಳೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. ದೇಶದಾದ್ಯಂತ 9.44 ಕೋಟಿಗೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾವಣೆ ಮಾಡಲಾಗುವುದು. 2.18 ಕೋಟಿಗೂ ಹೆಚ್ಚು ಮಹಿಳಾ ರೈತರು ಸಹ ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. ಈ ಬಿಡುಗಡೆಯೊಂದಿಗೆ 2019ರ ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ ಒಟ್ಟು ವಿತರಣೆ 4.46 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು 4 ರಾಜ್ಯಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಲ್ಲಿ ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ಬೃಹತ್ ಪ್ರಮಾಣದ ಖರೀದಿಗೆ ಅನುಮೋದನೆ ನೀಡಿದ್ದಾರೆ. ತಮಿಳುನಾಡು, ಗುಜರಾತ್, ಉತ್ತರ ಪ್ರದೇಶ ಮತ್ತು ಹರಿಯಾಣದಲ್ಲಿ ಬೆಲೆ ಬೆಂಬಲ ಯೋಜನೆಯಡಿಯಲ್ಲಿ ಖರೀದಿಯನ್ನು ಕೈಗೊಳ್ಳಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. 2026ರ ಬೇಸಿಗೆ ಋತುವಿನ ಅನುಮೋದನೆಗಳ ಅಡಿಯಲ್ಲಿ ಉತ್ತರ ಪ್ರದೇಶವು ಅತಿದೊಡ್ಡ ಫಲಾನುಭವಿಯಾಗಿ ಹೊರಹೊಮ್ಮಿದೆ. ಗುಜರಾತ್ನಲ್ಲಿ 2026ರ ಬೇಸಿಗೆ ಋತುವಿನಲ್ಲಿ 18,850 ಮೆಟ್ರಿಕ್ ಟನ್ ಹೆಸರುಕಾಳಿನ ಖರೀದಿಗೆ ಅನುಮೋದನೆ ನೀಡಲಾಗಿದೆ. 2025-26ರ ರಬಿ ಮಾರುಕಟ್ಟೆ ಋತುವಿನ ಅಡಿಯಲ್ಲಿ ತಮಿಳುನಾಡಿಗೆ ಹೆಸರುಕಾಳಿನ ಖರೀದಿ ಮಿತಿಯನ್ನು 885 ಮೆಟ್ರಿಕ್ ಟನ್ಗಳಿಂದ 990 ಮೆಟ್ರಿಕ್ ಟನ್ಗಳಿಗೆ ಹೆಚ್ಚಿಸಲು ಅನುಮೋದನೆ ನೀಡಲಾಗಿದೆ. ಹಾಗೆ ಹರಿಯಾಣಕ್ಕೂ ಕೂಡ 2026ರ ಬೇಸಿಗೆಯಲ್ಲಿ 2,115 ಮೆಟ್ರಿಕ್ ಟನ್ ಹೆಸರುಕಾಳಿನ ಖರೀದಿಗೆ ಸಚಿವಾಲಯ ಅನುಮೋದನೆ ನೀಡಿದೆ. ನ್ಯೂಜಿಲೆಂಡ್ನಲ್ಲಿ ನಡೆದಂತಹ ಎಫ್ಐಎಚ್ ಉಮೆನ್ಸ್ ನೇಷನ್ ಕಪ್ ಹಾಕಿಯಲ್ಲಿ ಭಾರತ ಉರುಗ್ವೆಯನ್ನು 3-2 ಅಂತರದಿಂದ ಸೋಲಿಸಿ ಸತತ 3ನೇ ಗೆಲುವನ್ನು ದಾಖಲಿಸಿ ಪೂಲ್ ಎ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಗಳಿಸಿದೆ. ಆರಂಭಿಕ ಗೋಲು ಬಿಟ್ಟುಕೊಟ್ಟ ನಂತರ ದೀಪಿಕಾ 2 ಗೋಲನ್ನು ಗಳಿಸಿದರು. ಜೊತೆಗೆ ದೀಪಿಕಾ ಸೊರೆಂಕ್ ಮತ್ತೊಂದು ಗೋಲು ಗಳಿಸುವ ಮೂಲಕ ಭಾರತವು ಬಲವಾದ ಪುನರಾಗಮವನ್ನು ಕಂಡಿತು. 13ನೇ ನಿಮಿಷದಲ್ಲಿ ಚಿಯಾರಾ ಅಪೆನಿನೋ ಮೂಲಕ ಉರುಗ್ವೆ ಮುನ್ನಡೆಯನ್ನು ದಾಖಲಿಸಿತು. ಆದರೆ 24ನೇ ನಿಮಿಷದಲ್ಲಿ ದೀಪಿಕಾ ಪೆನಾಲ್ಟಿ ಕಾರ್ನರ್ ಮೂಲಕ ಸಮಬಲ ಸಾಧಿಸಿದರು. ನಂತರ ಸೊರೆಂಕ್ 43ನೇ ನಿಮಿಷದಲ್ಲಿ ಫೀಲ್ಡ್ ಗೋಲ್ ಗಳಿಸಿ ಭಾರತವನ್ನು ಮುನ್ನಡೆಸಿದರು. ಉರುಗ್ವೆ ನಾಯಕಿ ಮ್ಯಾನ್ಯುಯೆಲಾ ವಿಲಾರ್ 55ನೇ ನಿಮಿಷದಲ್ಲಿ ಸಮತೋಲನವನ್ನು ಪುನಃಸ್ಥಾಪಿಸಿದರು. ಆದರೆ ದೀಪಿಕಾ 1 ನಿಮಿಷದ ನಂತರ ಮತ್ತೆ ಗೋಲು ಗಳಿಸಿ ಭಾರತಕ್ಕೆ ಜಯ ತಂದುಕೊಟ್ಟರು. 3 ಪಂದ್ಯಗಳಲ್ಲಿ 3 ಗೆಲುವಿನ ಜೊತೆಗೆ ಭಾರತವು ಪೂಲ್ ಎ ಸ್ಥಾನದಲ್ಲಿ ಅಗ್ರಸ್ಥಾನವನ್ನು ಪಡೆದು ಸೆಮಿಫೈನಲ್ಗೆ ಪ್ರವೇಶವನ್ನು ಪಡೆದಿದೆ. ನಾಳೆ ಭಾರತದ ವನಿತೆಯರ ತಂಡ ಚಿಲಿ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿಂದು ನಡೆಯಲಿರುವ ಅಂತಾರಾಷ್ಟೀಯ ಸಿಕಲ್ ಸೆಲ್ ದಿನಾಚರಣೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗಿ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆಯಡಿ ಇಂದು ಪ್ರಧಾನಿ ಅವರಿಂದ ಪ್ರೋತ್ಸಾಹ ಧನ ವಿತರಣೆ. ಭಾರತ ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರ, ಪ್ರಧಾನಿ ನರೇಂದ್ರ ಮೋದಿ. ನೀಟ್ ಯುಜಿ ಮರುಪರೀಕ್ಷಾ ಸಿದ್ಧತೆಗಳ ಕುರಿತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಎಫ್ಐಎಚ್ ಉಮೆನ್ಸ್ ನೇಷನ್ ಕಪ್ ಉರುಗ್ವೆಯನ್ನು 3-2 ಅಂತರದಿಂದ ಪರಾಭವಗೊಳಿಸಿದ ಭಾರತಕ್ಕೆ ಎ ಗುಂಪಿನಲ್ಲಿ ಅಗ್ರಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಆಕಾಶವಾಣಿ ಮಂಗಳೂರು ಚಿತ್ರಗೀತೆಗಳ ರಾಗರಂಜನಿ ಕಾರ್ಯಕ್ರಮ. ಮೊದಲಿಗೆ ಆಪ್ತ ಮಿತ್ರ ಚಿತ್ರದ ಗೀತೆ, ಹಾಡಿದ್ದಾರೆ ಮಧು ಬಾಲಕೃಷ್ಣ.

0: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆ ವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ತಾಯಿಗಿಂತ ದೇವರಿಲ್ಲ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿರುವ ಗೀತೆ. ಚೆ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ರಾಗರಂಜನಿ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ನಾನ್ ನಿನ್ನ ಮರೆಯಲಾರೆ ಚಿತ್ರದ ಗೀತೆ. ಹಾಡಿರುವ ಕಲಾವಿದ ಜೋಡಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್. ರಚನೆ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ರಾಗರಂಜನಿ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು, ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ಸಮಾಚಾರ ಪ್ರಭಾತ್ ದೆಹಲಿ ಕೇಂದ್ರದಿಂದ.

ಗುರು ಕಿರಣ್ ಅವರ ಸಂಗೀತದಲ್ಲಿ ಜೋಗಿ ಚಿತ್ರದ ಗೀತೆ ಕೇಳಿದ್ರಿ. ಗುರು ಕಿರಣ್ ಅವರ ಸಂಗೀತದಲ್ಲಿ ಇನ್ನೊಂದು ಗೀತೆ, ಚಿತ್ರ ನಮ್ಮ ಬಸವ. ಹಾಡಿರುವ ಕಲಾವಿದ ಜೋಡಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್. ಗೀತರಚನೆಕಾರರು ಕೆ ಕಲ್ಯಾಣ್.

0: ಪ್ರಿಯ ಕೇಳುಗರೆ,
1: ನನ್ನ ರಾಗತಾನ ಪಲ್ಲವಿ.
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಜೀವನದಲ್ಲಿ ಎಷ್ಟೇ ಏರಿಳಿತ ಬಂದರೂ ಈ ಮಧುರವಾದ ಸಂಗೀತವನ್ನು ಕೇಳಿದರೆ ಸಾಕು, ನಮ್ಮ ನೋವೆಲ್ಲ ಮರೆತು ಒಂಥರ ಹೊಸ ಚೈತನ್ಯ ಬಂದ ಹಾಗೆ ಆಗುತ್ತೆ. ಪ್ರಕೃತಿಯ ಪ್ರತಿ ಕಣದಲ್ಲೂ ಸಂಗೀತ ಅಡಗಿದೆ ಎಂಬ ಸತ್ಯವನ್ನು ಈ ಹಾಡು ನಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ಕೇಳಿ. ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಹಾಡಿರುವ ಸ್ವಾತಿ ಮತ್ತು ಚಿತ್ರದ ಗೀತೆ, ರಚನೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ರಾಜೇಶ್ ರಾಮನಾಥ್.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಡಿರುವ ಗೀತೆ. ರಚನೆ ಶ್ರೀ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ, ಚಿತ್ರ ಸುಪ್ರಭಾತಾ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಜನ್ಮ ಜನ್ಮದ ಅನುಬಂಧ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಯಾವ ಶಿಲ್ಪಿ ಕಂಡ ಕನಸು ನೀನು, ಯಾವ ಕವಿಯ ಪ್ರೇಮ ಗೀತೆ ನೀನು,

0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಯಶ್ ಜಾನಕಿ ಹಾಡಿದ ಜನ್ಮ ಜನ್ಮದ ಅನುಬಂಧ ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೀತೆಗೆ ಜಿ ಉದಯಶಂಕರ್ ಅವರ ಸಾಹಿತ್ಯ ಮತ್ತು ಇಳಯರಾಜ ಅವರ ಸಂಗೀತವಿತ್ತು. ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಶಕಟಾಧಿ ವಧೆ ನಡೆಸಿಕೊಡುತ್ತಾರೆ ಯಕ್ಷ ಸಂಗೀತ ನಾದ ವೈಭವಂ ಪರಂಪಳ್ಳಿ ಉಡುಪಿ ಇಲ್ಲಿನ ಸದಸ್ಯರು.
2: ನಮ್ಮೊಡೆಯನ ಶತ್ರು ನಮಗೂ ಶತ್ರು. ಈ ಹೊತ್ತಿನಲ್ಲಿ ನಂದಗೋಕುಲದಲ್ಲಿ ಬೆಳೆಯುತ್ತಿರುವಂತಹ ಆ ಕಂದನನ್ನು ನಮ್ಮ ವೈರಿ ಎಂದು ತಿಳಿಯಬೇಕು. ಅಗ್ನಿಯ ಕಿಡಿಯೊಂದು ಅಗ್ನಜ್ವಾಲೆಯಾಗಿ ಹೊಲೆಯುವುದಕ್ಕೆ ಮುಂಚೆ ಆತನ ವಧೆಯಾಗಬೇಕು. ತಡ ಮಾಡುವುದಲ್ಲ, ಆತನನ್ನು ವಧಿಸಿ ನಮ್ಮೊಡೆಯನಿಗೆ ಸಾಂತ್ವನವನ್ನು ನೀಡಬೇಕಾಗಿದೆ. ಈಗಲೇ ಸಿದ್ಧನಿದ್ದೇನೆ.

0: ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30
1: ಆಯಾ ಖುಷಿಯೋಗ ಪೈಗಾಮ್ ಪಿಎಂ ಕಿಸಾನ್
2: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ 20 ಜೂನ್ ಕೋ ಹುಗ್ಲಿ ಪಶ್ಚಿಮ ಬಂಗಾಲ ಸೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕಿ 23ವೀ ಕಿಶ್ತ್ ಜಾರಿ ಕರೆಂಗೆ ಇಸ್ಕೆ ತಹತ್ 9,44,00,000 ಸೇ ಅಧಿಕ್ ಕಿಸಾನೋ ಕೆ ಖಾತೋ ಮೇ 18,880 ಕರೋಡ್ ರುಪಯೆ ಸೇ ಅಧಿಕ್ ಕಿ ಸಮ್ಮಾನ್ ರಾಶಿ ಸೀಧೆ ಹಸ್ತಾಂತರಿತ್ ಕಿ ಜಾಯೇಗಿ ಪಿಎಂ ಕಿಸಾನ್ ಕಿ ಇಸ್ ಕಿಶ್ತ್ ಕೆ ಸಾಥ್ ಹಿ ಕಿಸಾನೋ ಕೋ ಹಸ್ತಾಂತರಿತ್ ಕುಲ್ ರಾಶಿ 4,46,000 ಕರೋಡ್ ರುಪಯೆ ಸೇ ಅಧಿಕ್ ಹೋ ಜಾಯೇಗಿ ಜೊ ಕರೋಡೋ ಕಿಸಾನ್ ಪರಿವಾರೋ ಕೋ ಆರ್ಥಿಕ ಸಂಬಲ್ ಪ್ರದಾನ ಕರ್ ರಹಿ ಹೈ
3: ಅನ್ನದಾತಾ ಕಾ ಬಢ್ತಾ ಪಿಎಂ ಕಿಸಾನ್
4: ಏನೇ ನಾನು ನಮ್ಮ ಈ ವ್ಯಾಪಾರನ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ
5: ಮಾಡ್ರಿ ನಿಮ್ಮನ್ನ ತಡೆದವ್ರು ಯಾರೋ
4: ಹಂಗಲ್ಲಮ್ಮ ಯಾರು ತಡಿತಾ ಇಲ್ಲ ಆದ್ರೆ ಯಾರು ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ
5: ನಾನಿಲ್ವಾ ನನ್ನಿಂದ
4: ಹೇಳು ಹೇಳು ಏನ್ ನಿನ್ನಿಂದ ಆಗತ್ತ ಅದ ಹಾಗೆ
5: ಆಕಾಶವಾಣಿ ಇದೆ ಅಲ್ವಾ ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ
4: ಸರಿಯಮ್ಮ ಅದರಿಂದ ನನಗೇನ್ ಲಾಭ ಅಂತ
5: ಖಂಡಿತ ಲಾಭ ಇದೆ ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು
4: ಸರಿ ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು ಈ ಆಕಾಶವಾಣಿನ ನಾನು ಹ್ಯಾಕ್ ಸಂಪರ್ಕಿಸಬೇಕು ಅಂತ
5: ತುಂಬಾ ಸುಲಭ ಹೇಳ್ತೀನಿ ಕೇಳಿ ಒಂದ್ ನಂಬರ್ ಹೇಳ್ತೀನಿ ಬರ್ಕೊಂತೀರಾ
4: ಬರ್ಕೋತೀನಿ
5: 8700-0001-0042-42
4: ಇರೋ ಒಂದ್ ನಿಮಿಷ ಈಗಲೇ ಫೋನ್ ಮಾಡ್ಬಿಡ್ತೀನಿ 8700-0001-0042-42
5: ಅಷ್ಟೇ ಸುಲಭ

ಪುಟಾಣಿ ಕೇಳುಗರೆ, ಇದೇ ಬರುವ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕಿಶೋರ ವೇದಿಕೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ವೇದಿಕೆಯಲ್ಲಿ ನೀವು ಪುಟ ಪುಟ್ಟ ಕಥೆ, ಕವನ ಹಾಗೂ ಹಾಡುಗಳನ್ನು ಪ್ರಸ್ತುತಪಡಿಸಬಹುದು ಮಕ್ಕಳೇ.

0: ಪಾವ ಹಪ್ಪಲ ಹೀಗ ಮಾಡುವ ಕಾಲ ತಂಪು ಪಾನೀಯ ಕುಡಿಯುವ ಕಾಲ.
1: ಕರೆ ಮಾಡಲು ಬೇಕಾದ ದೂರವಾಣಿ ಸಂಖ್ಯೆಗಳನ್ನು ಬರ್ತಗೊಳ್ಳಿ ಮಕ್ಕಳೇ. 2211999 ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ಮರೆಯದೆ ಕರೆ ಮಾಡ್ತೀರಲ್ಲ ಮಕ್ಕಳೇ.

0: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಸುಬೇದಾರ್ ಎನ್ ಕೆ ಶಿವಣ್ಣ ಅವರು.
1: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಸುಬೇದಾರ್ ಶಿವಣ್ಣ ಎನ್ ಕೆ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ.

0: ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸುಬೇದಾರ್ ಶಿವಣ್ಣ ಎನ್ಕೆ ಅವರೇ, ಶ್ರೋತೃಗಳ ಎಲ್ಲರ ಪರವಾಗಿ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್.
1: ಜೈ ಹಿಂದ್.
0: ಸುಬೇದಾರ್ ಶಿವಣ್ಣ ಅವರೇ, ಸೈನ್ಯದಲ್ಲಿ ಹೇಗಾಗುತ್ತೆ ಅಂದ್ರೆ ಅವರಿಗೆ ಪಾಸಿಂಗ್ ಪೆರೇಡ್ ಅಂತ ಇರುತ್ತೆ, ನಿಮ್ಮ ವಿಷಯದಲ್ಲಿ ಹೇಗಿರುತ್ತೆ ಅದು?
1: ಸೇಮ್ ಪಾಸಿಂಗ್ ಪೆರೇಡ್ ಸೇಮ್ ಅದಾದ್ಮೇಲೆ ನನಗೆ ಅಧಿಕೃತವಾಗಿ ನನಗೆ ಪಾಸಿಂಗ್ ಪೆರೇಡ್ ಎಲ್ಲ ಎಲ್ಲರೂ ಒಟ್ಟಿಗೆ ಆಗುತ್ತೆ. ಒಟ್ಟಿಗೆ ಆದ್ಮೇಲೆ ಅವ್ರಿಗೆಲ್ಲರಿಗೂ ಬೇರೆ ಬೇರೆ ಕಡೆ ಪೋಸ್ಟಿಂಗ್ ಮಾಡ್ತಾರೆ. ನನಗೆ ಸ್ಪೋರ್ಟ್ಸ್ ಕಂಪ್ನಿಗೆ ಮಾಡ್ತಾರೆ. ನನಗೆ ಸ್ಪೋರ್ಟ್ಸ್ ಕಂಪ್ನಿ ಅಂತಾನೆ ಇರ್ತದೆ, ಸುಮಾರು ಅಲ್ಲಿ 200-250 ಜನ ಇರ್ತೀವಿ.
0: ಬಟ್ ಎಲ್ಲ
1: ಒಂದ್ ಕಂಪ್ನಿ ಸ್ಪೋರ್ಟ್ಸ್ ಕಂಪ್ನಿ ಅಂತಾನೆ ಇದೆ. ಅದಕ್ಕೆ ಅದಕ್ಕೊಬ್ರು ಆಫೀಸರ್ ಸ್ಪೋರ್ಟ್ಸ್ ಆಫೀಸರ್ ಇದ್ದಾರೆ, ಅದಕ್ಕೆ ಸ್ಪೋರ್ಟ್ಸ್ JCOs ಇರ್ತಾರೆ, ಸ್ಪೋರ್ಟ್ಸ್ ಹವಾಲ್ದಾರ್ ಇರ್ತಾರೆ. ಎಲ್ಲರೂ ಕೂಡ ಅಲ್ಲಿ ಒಂದು 250 ಜನ ಸ್ಟ್ರೆಂತ್ ಇರ್ತಾರೆ. ಮೇಡಮ್,
0: ಈಗ ಬೆಂಗಳೂರಲ್ಲೂ ಇದೆಯಾ?
1: ಬೆಂಗಳೂರಲ್ಲಿ ಏನಂತಂದ್ರೆ ಅಲ್ಲಿ ಬರೀ ಕಬಡ್ಡಿ ಅಂತಲ್ಲ, ಕಬಡ್ಡಿ, ವಾಲಿಬಾಲ್, ಫುಟ್ಬಾಲ್, ಟೇಕ್ವೆಂಡೋ,
0: ಬೇರೆ ಬೇರೆ ಕ್ರೀಡೆಗಳು,
1: ಬೇರೆ ಎಲ್ಲಾ ತರದ ಕ್ರೀಡೆ, ವೇಟ್ ಲಿಫ್ಟಿಂಗು, ಬಾಡಿ ಬಿಲ್ಡಿಂಗು, ಕ್ರಿಕೆಟ್, ಪ್ರತಿಯೊಂದು ಟೀಮ್. ನಾನು ಅದನ್ನ ಎಲ್ಲರಿಗೂ ಯುವಜನತೆ,
0: ನಿಮ್ ತರ ಆಟ ಆಡೋರು ಬೇರೆ ಬೇರೆ ಭಾಗಗಳಿಂದ ಬಂದಿರ್ತಾರೆ,
1: ಇಡೀ ರಾಷ್ಟ್ರದಿಂದ ಬಂದಿರ್ತಾರೆ. ಆಮೇಲೆ ನಮ್ಗೆ ಎವರಿ ಇಯರ್ ಏನಾಗ್ತದೆ ಅಂದ್ರೆ ಅಪಾಯಿಂಟ್ಮೆಂಟ್ ಅಂದ್ರೆ ಸೆಂಟರ್ ನಲ್ಲಿ UHQ ಕೋಟದಲ್ಲಿ ಸೆಲೆಕ್ಷನ್ ಇಡ್ತಾರೆ, ರಿಕ್ರೂಟ್ಮೆಂಟ್. ಅಂದ್ರೆ ಅವ್ರ ಫಾದರ್ ಏನಾದ್ರು ಜಾಬ್ ಅಲ್ಲಿ ಇದ್ರ ಅವ್ರ ಮಕ್ಕಳಿಗೆ, ಆಮೇಲೆ ಮೆರಿಟೋ ಸ್ಪೋರ್ಟ್ಸ್ ಮೆನ್ಗೆ ಅಂತಾನೆ ಎವ್ರಿ ಇಯರ್ ಸೆಲೆಕ್ಷನ್ ಇರುತ್ತೆ. ಆ ಸೆಲೆಕ್ಷನ್ ನಲ್ಲಿ ಎಲ್ಲಾ ಸ್ಪೋರ್ಟ್ಸ್ ಅವರು ಬರ್ತಾರೆ, ಅದಕ್ಕೆ ಅಂತಾನೆ ಸ್ಪೋರ್ಟ್ಸ್ ಇರ್ತದೆ, ಅದರಲ್ಲೂ ಕೂಡ ಅವಕಾಶಗಳು ಸಿಗುತ್ತೆ. ಆಮೇಲೆ ಈ ಹೊರಗಡೆ BRO ಮಂಗಳೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಸಪರೇಟ್ ಆಗಿ ಸೆಲೆಕ್ಷನ್ ನಡೀತಾ, ಆರ್ಮಿ ಸೆಲೆಕ್ಷನ್ ನಡೀತಾನೆ ಇರ್ತದೆ. ಅಲ್ಲೂ ಕೂಡ ಸರ್ಟಿಫಿಕೇಟ್ ಇದ್ರೆ ಡೈರೆಕ್ಟ್ ಆಗಿ ಹೋಗಿ ನಾವು ಅದರಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಅಲ್ಲಿ ಅಟೆಂಡ್ ಮಾಡ್ಬೇಕಾಗ್ತದೆ. ಮೆರಿಟೋರಿಯಸ್ ಇದ್ರೆ ಅಲ್ಲಿ ಸರ್ಟಿಫಿಕೇಟ್ ಅಲ್ಲಿ ಅಲ್ಲೂ ಕೂಡ ಅವ್ರಿಗೆ ಅವಕಾಶ ಸಿಗುತ್ತೆ. ಅವರು ಎಲ್ಲಿ ಟೀಮ್ಸ್ ಇದೆ ಅಲ್ಲಿ ಆ ಟೀಮ್ಸ್ಗೆ ಕಳಿಸ್ತಾರೆ.
0: ಈಗ ನಿಮ್ಗೆ ಬೆಂಗಳೂರಲ್ಲಿ ಕೆಲಸ ಆಯ್ತು, ತರಬೇತಿನೂ ಇಲ್ಲೇ ಆಯ್ತು, ನಂತರ ಅಪಾಯಿಂಟ್ಮೆಂಟ್ ನಿಮ್ಗೆ ಇಲ್ಲೇ ಸ್ಪೋರ್ಟ್ಸ್ ಕಂಪನಿಯಲ್ಲೇ ಆಯ್ತು. ಹಾಗೆ ಬೇರೆ ಬೇರೆ ಕಂಪನಿಗಳಿಗೂ ಹೋಗ್ತಾರಾ ಇಲ್ಲಿ ತರಬೇತಿ ಪಡೆದವರು ಇಲ್ಲಿ ಕರ್ನಾಟಕದ ಹೊರಗೆ?
1: ಇದನ್ನ ಸ್ಪೋರ್ಟ್ಸ್ ಕಬಡ್ಡಿ ಅಂತ ಅಂದ ಒಂದ್ಸರಿ ಆದ್ಮೇಲೆ ನಾವು ಎಲ್ಲಿ ಆರ್ಮಿ ಚಾಂಪಿಯನ್ಶಿಪ್ ಇರುತ್ತೆ ಅಲ್ಲಿ ಹೋಗಿ 6-6 ತಿಂಗಳು ಇರ್ತೀವಿ. 6 ತಿಂಗಳು ಉದಾಹರಣೆಗೆ ನಾನು ಹೈದರಾಬಾದ್ ಅಲ್ಲಿ ಒಂದು 3-5 ವರ್ಷ ಇದೆ, ಪ್ರತಿ ವರ್ಷ ಅಲ್ಲೇನೆ 6-6 ತಿಂಗಳು ಅಲ್ಲೇ ಕ್ಯಾಂಪ್ ಇರೋದು, ಹೈದರಾಬಾದ್, ಸಿಕಂದ್ರಾಬಾದ್, AOC ಸೆಂಟರ್ ಅಲ್ಲಿ. ತದನಂತರ ಜಬಲ್ಪುರ್ ಮಧ್ಯಪ್ರದೇಶ ಅಲ್ಲಿ 2 ವರ್ಷ ಇದ್ದೆ, ಬಿಹಾರ ಅಲ್ಲಿ 3 ವರ್ಷ ಇದ್ದೆ, ಡೆಲ್ಲಿನಲ್ಲಿ 2 ವರ್ಷ ಇದ್ದೆ. ಎಲ್ಲೆಲ್ಲಿ ಸ್ಪೋರ್ಟ್ಸ್ ನಡೀತದೆ ಅಲ್ಲಲ್ಲಿ ನಾವು ಇರಬೇಕಾಗ್ತದೆ. MRC ಊಟಿನಲ್ಲಿದ್ದೆ 2 ವರ್ಷ. ಹೀಗೆ ಪ್ರತಿಯೊಂದು ಇಡೀ ಇಂಡಿಯಾ ಅಂತೂ ಹೋಗ್ಲೇಬೇಕಾಗ್ತದೆ, ಮಾಡ್ಲೇಬೇಕಾಗ್ತದೆ. ಬಟ್ ಏನಂದ್ರೆ ನನಗೆ ಸ್ಪೋರ್ಟ್ಸ್ ಇರೋದ್ರಿಂದ ಯುದ್ಧ ಮಾಡಲಿಕ್ಕೆ ಅವಕಾಶ ಸಿಗ್ಲಿಲ್ಲ ಅಷ್ಟೇ. ನಾನು 98 ಬರ್ತಿ ಆಗಿರೋದ್ರಿಂದ ಕಾರ್ಗಿಲ್ ಒಂದು ಅವಕಾಶ ಸಿಕ್ತು. ಕಾರ್ಗಿಲ್ ನಲ್ಲಿ ಆ ಸಮಯದಲ್ಲಿ ಎಕ್ಸಸೈಸ್ ಅಂತ ನಾವು ಮಾಡಿದ್ವಿ. ಆ ಎಕ್ಸಸೈಸ್ ಮಾಡಕ್ಕಂತ ಕಾರ್ಗಿಲ್ ಯುದ್ಧ ನಡ್ಬೇಕಂದ್ರೆ ಬೆಳಿಗ್ಗೆ ನಮ್ಗೆಲ್ಲರಿಗೂ ಸ್ಪೋರ್ಟ್ಸ್ ಎಲ್ಲ ಕ್ಯಾನ್ಸಲ್ ಆವಾಗ, ಯಾವ ಸ್ಪೋರ್ಟ್ಸ್ ಮೇನು ಇಲ್ಲ. ನಮ್ಮಲ್ಲಿ ಮೊದಲನೇದೇನಂದ್ರೆ ಒಂದೆರಡು ಚೆನ್ನಾಗಿ ಹೇಳ್ತಾರೆ ನಮ್ಮಲ್ಲಿ, ಪೆಹ್ಲೆ ಫೌಜಿ ಬಾದ್ಮೆ ಸ್ಪೋರ್ಟ್ಸ್ ಮೇನ್ ಅಂತಾರೆ.
0: ಎಲ್ಲರೂ ಮೊದಲೇ ಸೈನಿಕ,
1: ಸೈನಿಕ
0: ಆನಂತರ ನೀವು ಆಟಗಾರ ಅಂತ ಅನ್ಬಿಟ್ಟು ಇನ್ನೇನು
1: ಅಂತ ಅದೊಂದು ಇರ್ತದೆ. ಅದಕ್ಕೆ ನಮಗೆ ಏನೇ ಆದ್ರೂ ಫಸ್ಟ್ ನಮ್ಗೆ ಪ್ರಿಫರೆನ್ಸ್ ಸೈನಿಕ. ಆದ್ರಿಂದ ಎಲ್ಲಾ ಸ್ಪೋರ್ಟ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿ ಆರ್ಡರ್ ಆಗ್ತದೆ. ಎಲ್ಲರೂ ಬಂದು ನಾವು ಸ್ಪೋರ್ಟ್ಸ್ ಮೆನ್ಸ್ ಎಷ್ಟು ಜನ ಇನ್ನುಳಿದ್ದೀವಿ ಎಲ್ಲರೂ ಕೂಡ ಯೂನಿಫಾರ್ಮು, ನಮ್ಮ ರೈಫಲ್ಸ್ ಎಲ್ಲ ನಮ್ಗೆ ಕೊಡ್ತಾರೆ.
0: ಈಗ ನೀವು ತರಬೇತಿ ಆಗಿರುತ್ತಲ್ಲ, ನಿಮ್ಗೆ ಈ ಕ್ರೀಡೆಯ ತರಬೇತಿಯ ಮುಗೀತಲ್ಲ 1 ವರ್ಷ, ಅವಾಗ ನಿಮ್ಗೆ ನಿಮ್ ಪರ್ಸನಲ್ ರೈಫಲ್ ಎಲ್ಲ ಕೊಡ್ತಾರ? ಆತರ
1: ನಮ್ದೇ ಆದ ಒಂದ್ ಇದಿರುತ್ತೆ ಮೇಡಮ್, ಕೋತ್ ಅಂತ ಇರ್ತದ ನಮ್ಮಲ್ಲಿ. ಅದಕ್ಕೆ ನಮ್ಗೆ ಪ್ರತಿ 3 ತಿಂಗಳು ನಮ್ಗೆ ಫೈರಿಂಗ್ ಇದು
0: ಪ್ರಾಕ್ಟೀಸ್
1: ಇರುತ್ತೆ. ಆಮೇಲೆ ಅದಕ್ಕೆ ಆದ ವರ್ಕಿಂಗ್ ಕೂಡ ಇರ್ತದಲ್ಲ, ನಾವೇ ಮಾಡ್ಕೊಳೋದು.
0: ಅಂದ್ರೆ ನೀವು ಕ್ರೀಡೆಯಿಂದ ಆಯ್ಕೆ ಆದ್ರೂ ಕೂಡ ನೀವು ಸೈನಿಕರಿಗೆ ಏನ್ ತರಬೇತಿ ಆಗುತ್ತೋ ಅಲ್ಪ ಪ್ರಮಾಣದಲ್ಲಿ ನಿಮಗೂ ಕೊಟ್ಟೆ
1: ಪ್ರಮಾಣ. ನಾವು ಸ್ಪೋರ್ಟ್ಸ್ ಮ್ಯಾನ್ ಅಡಿಷನಲ್ ಅಷ್ಟೇ, ಅಲ್ಲಿ ಪ್ರತಿಯೊಂದು ನಾವು ಸೈನಿಕರು ಏನ್ ಮಾಡ್ತಾರೆ ಅದನ್ನ ನಾವು ಪ್ರತಿ ಇದಕ್ಕೂ ನಾವು ಮಾಡೇ ಮಾಡ್ತೀವಿ. ಅದು ಕ್ವಾರ್ಟರ್ಲಿ ಫೈರಿಂಗ್ ಅಂದ್ರೆ ನಾವು ಹೋಗ್ಲೇಬೇಕಾಗ್ತದೆ. ಯಾರು ಆರ್ಮಿ ವಿಷಯದಲ್ಲಿ ಸೈನಿಕನ ಏನಿದೆ ಅದು ಅದು ಕಂಪಲ್ಸರಿ. ಏನಂತ ಅಂದ್ರೆ ನಮ್ಗೆ ಇವಾಗ ಆಫೀಸ್ ಸ್ಟಾಫ್ ಪಾಸಿಂಗ್ ಆದ್ಮೇಲೆ ಒಬ್ಬ ಆಫೀಸ್ ಕ್ಲರ್ಕ್ ಆ ಕ್ಲರ್ಕ್ ಡ್ಯೂಟಿ ಮಾಡ್ತಿರ್ತಾನೆ. ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಾಕ್ಟೀಸ್ ಮಾಡ್ತೀವಿ, ರೆಸ್ಟ್ ಮಾಡ್ತೀವಿ. ಯಾಕಂದ್ರೆ ಫಿಸಿಕಲ್ ಗೆ ರಿಕವರಿ ಆಗ್ಬೇಕು,
0: ಫಿಟ್ನೆಸ್
1: ಮಾಡ್ಕೋಬೇಕು, ನಾವು ಅದನ್ನ ಮಾಡ್ತೀವಿ.
0: ಪ್ರಾಕ್ಟೀಸ್ ಮಾಡೋದೇ ನಿಮ್ ಡ್ಯೂಟಿ.
1: ಹೌದು, ಅದು ಇರ್ತದೆ. ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಏನ್ ಟ್ರೇಡ್ ಇರ್ತದಲ್ಲ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಅದನ್ನ ನಾವು ಕಂಟಿನ್ಯೂ ಸೈನಿಕ ಏನಿದೆ ಅವರ ರೋಲು ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಎಷ್ಟೋ ಜನ, ಸುಮಾರು ಜನ ನಾನು ಹೋದ್ಮೇಲೆ ಎಂಟೈರ್ ಟೀಮ್ ಒಂದ್ಸರಿ ನಾವು ಆರ್ಮಿ ಚಾಂಪಿಯನ್ಶಿಪ್ ಅಲ್ಲಿ ಲಾಸ್ಟ್ ಪೊಸಿಷನ್ ಬರ್ತೀವಿ. ನನ್ನ ಮುಂದೆ ಎಷ್ಟು ಜನ ಸೀನಿಯರ್ಸ್ ಇದ್ರು ಎಲ್ಲ ಟ್ರಾನ್ಸ್ಫರ್ ಮಾಡ್ಬಿಟ್ರು ಇಮಿಡಿಯೇಟ್ ಆಗಿ. ಆಫೀಸರ್
0: ಪರ್ಫಾರ್ಮೆನ್ಸ್
1: ಮಾಡ್ಲಿಲ್ಲ ಅನ್ಬಿಟ್ಟು ಎಲ್ಲರನ್ನು, ನಾನು ಹೊಸಬ ಅಲ್ವಾ, ಎಲ್ಲರೂ ಸೀನಿಯರ್ಸ್ ಇದ್ರಲ್ಲ ಎಲ್ಲಾನು ಟ್ರಾನ್ಸ್ಫರ್ ಮಾಡ್ಬಿಟ್ರು.

0: ನೆಕ್ಸ್ಟ್ ಟೀಮ್ಗೆ ನಾನೇ ಸೀನಿಯರ್ ಆಗ್ಬಿಟ್ಟೆ ಮೇಡಮ್. ಟೀಮ್ಗೆ ಸೀನಿಯರ್ ಅದೇ, ಇಡೀ ಬ್ಯಾರಕ್ಗೆ ನಾನೇ ಸೀನಿಯರ್, ಅವ್ದಾರಲ್ಲ ನಾನೇ ಸೀನಿಯರ್ ಅದೇ. ತುಂಬಾ ಒಂದು ಅನುಭವಗಳು ಮತ್ತೆ ಲ್ಯಾಂಗ್ವೇಜ್ ಕಲೀಲಿಕ್ಕೆ ತುಂಬಾ ಬೇಗ ಆಯ್ತು.
1: ಹೀಗೆ ನೀವು ಬೆಂಗಳೂರಿಂದ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ನೀವೇ ಹೇಳಿದಾಗೆ ಒಂದು ವರ್ಷದಿಂದ 6 ತಿಂಗಳು, 5 ವರ್ಷ, 3 ವರ್ಷ ಈ ತರ ಬೇರೆ ಬೇರೆ ಕಡೆ ನಿಮ್ಮ ಕೆಲಸಗಳೇನಿದೆ ಅದನ್ನ ನಿಭಾಯಿಸ್ತಾ ಬಂದ್ರಿ. ಇಲ್ಲೆಲ್ಲ ಹೋದಾಗ ಅಲ್ಲಿ ಕಬಡ್ಡಿ ಟ್ರೈನಿಂಗ್ ಕೊಡ್ತಾ ಇದ್ರ ಹೇಗೆ?
0: ಹೌದು, ನಾನು 2007 ವರೆಗೂ ನಾನು ಆಡ್ತಿದ್ದೆ, ಆಮೇಲೆ ಇಂಜುರ್ಡ್ ಆಗ್ತಾ ನನಗೆ
1: ಕಬಡ್ಡಿಯಲ್ಲಿ ಆಡುವಾಗ
0: ಈ ಕೈ ಬಂದಿರೋ ಡಿಸ್ಲೊಕೇಶನ್ ಆಗ್ಬಿಡುತ್ತೆ, ಆಮೇಲೆ ಅವಾಗ ಪರ್ಫಾರ್ಮೆನ್ಸ್ ಡೌನ್ ಆಗ್ತದೆ. ಅದಕ್ಕೆ ಅವಾಗ ನಾನು ತರಬೇತುದಾರನಾಗ್ತೀನಿ, ಸೀನಿಯರ್ ನಾನೇ ಆಗೋದ್ರಿಂದ 2007 ಆದ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ನಾನು ತರಬೇತುದಾರನಾಗಿ ಕಾರ್ಯನಿರ್ವಹಿಸ್ತೀನಿ ಎಲ್ಲೇ ಜಿಲ್ಲೆಗೂ. ನಾನು ಆರ್ಮಿ ಕೋಚ್ ಕೂಡ, ಆರ್ಮಿ ಟೀಮ್ ಕೋಚ್ ಕೂಡ ಆಗಿದ್ದೆ. ನಮ್ಮಲ್ಲಿ ಕಮಾಂಡ್ ಏರಿಯಾ ಆ ತರ ಇರುತ್ತೆ, ಅದಕ್ಕೂ ನಾನು ಕೋಚ್ ಆಗಿದ್ದೆ. ಸಿಕಂದ್ರಾಬಾದ್ ಹೋದ್ರು ನಾನೇ ಕೋಚು, ಬೇರೆ ಇದಕ್ಕೆ ಹೋದ್ರು ನಾನೇ ಕೋಚು, ಅಲ್ಲಿ ತರಬೇತನಾಗಿ ಸುಮಾರು ಕಾರ್ಯನಿರ್ವಹಿಸ್ತಿದ್ದೆ. ತಿರುಪುಗಾರನಾಗೂ ಮಾಡಿದೆ, ಬಟ್ ತರಬೇತನಾಗಿ ಸುಮಾರು ವರ್ಷ ನಾನು ಮಾಡಿದೆ.
1: ಹೀಗೆ ಮತ್ತೆ ಬೆಂಗಳೂರಿಗೆ ಯಾವಾಗ ಹಿಂತಿರುಗಿ ಬಂದ್ರಿ?
0: 2011 ಮತ್ತೆ ನಾನು ಬೆಂಗಳೂರಿಗೆ ಇಲ್ಲೇ ಬರ್ತೀನಿ, ಎಸಿ ಬೆಂಗಳೂರಿಗೆ ಬರ್ತೀನಿ. ಅಲ್ಲಿ ಸೌತ್ ನಾರ್ತ್ ಇರ್ತದೆ, ಮುಂಚೆ ಸೌತ್ ಅಲ್ಲಿದೆ, ಆಮೇಲೆ ನಾರ್ತ್ ಬರ್ತೀನಿ. ಅಲ್ಲಿ ಬಂದ ಮೇಲೆ ನಾನು ಅಂತಾರಾಷ್ಟ್ರೀಯ ಲೆವೆಲ್ಗೆ ನಾನು ತೀರ್ಪುಗಾರನಾಗಿ ಪಾದಾರ್ಪಣೆ ಮಾಡ್ತೀನಿ, AKFI ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತೀನಿ. ಅದಾದ್ಮೇಲೆ ಏನಾಗ್ತದೆ ಅಂದ್ರೆ, ಮೊದಲನೇದಾಗಿ ಸೌತ್ ಏಷ್ಯನ್ ಗೇಮ್ಗೆ ತೀರ್ಪುಗಾರನಾಗಿ ಗೋಟಲಿ ಸೌತ್ ಏಷ್ಯನ್ ಗೇಮ್ಗೆ ಹೋಗ್ತೀನಿ.
1: ಈಗ ನೀವು ಅಂತಾರಾಷ್ಟ್ರೀಯ ತೀರ್ಪುಗಾರ ಅಂತ ಹೇಳಿದ್ರಲ್ಲ, ಭಾರತದಲ್ಲಿ ಇರುವಾಗ ಸೈನ್ಯವನ್ನ ಪ್ರತಿನಿಧಿಸಿ ಅಲ್ಲಿ ನೀವು ತೀರ್ಪುಗಾರರಾಗಬಹುದು ಅಥವಾ ತರಬೇತುದಾರರಾಗಬಹುದು ಅಥವಾ ಆಟಗಾರರು ಆಗಬಹುದು. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ ಅಲ್ಲಿ ಭಾರತೀಯ ಸೇನೆಯಿಂದ ಹೋಗ್ತೀರಾ ಅಥವಾ ಹೇಗೆ?
0: ನಾನು ರಾಷ್ಟ್ರೀಯ ತಂಡಕ್ಕೆ ಹೋಗ್ಬೇಕಂದ್ರೂ ನಾವು ಸೇನೆ ಪರ್ಮಿಷನ್ ಬೇಕಾಗ್ತದೆ. ಆರ್ಮಿ ಹೆಡ್ ಕ್ವಾರ್ಟರ್ ಪರ್ಮಿಷನ್ ನಾವು ಒಂದು ಎಲ್ಲೂ ಆಚೆನೆ ಹೋಗಿ ಬರಲ್ಲ. ಅದರಿಂದ ನಾವು ಏನೇ ಇದ್ರೂ ಸೇನೆ ಪರವಾಗಿ ನಾನು ಹೋಗಿದ್ದು. ಫಸ್ಟ್ ನಾನು ಸುಮಾರು ನ್ಯಾಷನಲ್ಸ್ ಕೂಡ ನಾನು ಸೇನೆ ಪರವಾಗಿನೇ ರಾಷ್ಟ್ರೀಯ ತಂಡಕ್ಕೆ ಹೋಗಿರ್ತೀನಿ. ಸುಮಾರು ರಾಷ್ಟ್ರೀಯ ತೀರ್ಪುಗಾರನಾಗೂ ಕೂಡ ಭಾರತೀಯ ಸೇನೆ ಕಡೆಯಿಂದಾನೆ ಸುಮಾರು 20 ರಾಷ್ಟ್ರೀಯ ಪಂದ್ಯಾವಳಿಗೆ ನಾನು ತೀರ್ಪುಗಾರನಾಗಿ ಭಾರತೀಯ ಸೇನೆ ಪರವಾಗಿ ಹೋಗಿದ್ದೀನಿ. ಅದಾದ್ಮೇಲೆ ನಾನು ಒಂದು ಗುವಾಹಟಿಲಿ ನಮ್ಮ ರಾಷ್ಟ್ರದಲ್ಲೇ ಸೌತ್ ಏಷ್ಯನ್ ಗೇಮ್ ಆಗ್ತದೆ ಫಸ್ಟ್. ಸೆಕೆಂಡ್ ಬಂದು ಏಷ್ಯನ್ ಗೇಮ್ 2018 ಅಲ್ಲಿ ಇಂಡೋನೇಷ್ಯಾ ಜಕಾರ್ತದಲ್ಲಿ ಆಗುತ್ತೆ. ಅಲ್ಲಿಗೆ ನಾನು ಸೇನೆಯ ಪರವಾಗಿನೇ ನಾನು ಭಾರತವನ್ನು ಪ್ರತಿನಿಧಿಸ್ತೀನಿ, ಅಲ್ಲಿ ತೀರ್ಪುಗಾರನಾಗಿ ಕಾರ್ಯನಿರ್ವಹಿಸಿ. ಅದೊಂದು ದೊಡ್ಡ ಸಾಧನೆ ನಂದು, ಏಷ್ಯನ್ ಗೇಮ್ ಅನ್ನೋದು ಕರ್ನಾಟಕದಲ್ಲೇ ಹಾಗೂ ಭಾರತೀಯ ಸೇನೆಯಲ್ಲೇನೆ. ಅದು ಕೂಡ ನಾನು ಅಪಾಯಿಂಟ್ ಆಗಿತ್ತು ಭಾರತೀಯ ಸೇನೆಯ ಮೊದಲ ವ್ಯಕ್ತಿ. ನನ್ನ ತೀರ್ಪುಗಾರನಾಗಿ ಕಬಡ್ಡಿನಲ್ಲಿ ಭಾರತೀಯ ಸೇನೆಯಲ್ಲಿ 3 ಸೇನೆ ಇದೆಯಲ್ಲ, ಆರ್ಮಿ, ನೇವಿ, ಏರ್ ಫೋರ್ಸ್, ಮೊಟ್ಟ ಮೊದಲಿಗ ಸೈನಿಕ ಅಂತ ಹೇಳ್ಬೋದು, ಮೊಟ್ಟ ಮೊದಲಿಗ ಕನ್ನಡಿಗ ಅಂತ ಹೇಳ್ಬೋದು. ಅದು ನನ್ನ ಹೆಮ್ಮೆ ಇದೆ.
1: ತುಂಬಾ ಸಂತೋಷ ಅಂದ್ರೆ ನೀವು ಭಾರತವನ್ನ ಕರ್ನಾಟಕದಿಂದ ಬೇರೆ ಬೇರೆ ರೀತಿಯಲ್ಲಿ ಪ್ರತಿನಿಧಿಸಿದ್ದೀರಾ.
0: ಹೌದು ಮ್ಯಾಮ್,
1: ತುಂಬಾ ಸಂತೋಷ. ನೀವು ಹೇಳಿದ್ರಿ ಕಾರ್ಗಿಲ್ ಹೊತ್ತಿಗೆ ನೀವು ಇದ್ದಿದ್ದು ಒಂದು ಅವಕಾಶ ನಿಮ್ಗೆ ಅಂತ, ಮತ್ತ ಅದನ್ನು ಹೇಳಿದ್ರಿ ಕಾರ್ಗಿಲ್ ಹೊತ್ತಿಗೆ ಅವಾಗ ಕ್ರೀಡೆಯ ಯಾವ ಚಟುವಟಿಕೆಯೂ ಇರಲ್ಲ, ಅಲ್ಲಿ ನೀವು ಟ್ರೈನಿಂಗ್ ಮಾಡೋ ಹಾಗಿಲ್ಲ ಅಥವಾ ಆಡೋ ಹಾಗಿಲ್ಲ ಅಥವಾ ತರಬೇತಿನೂ ಮಾಡೋ ಹಾಗಿಲ್ಲ. ಅವಾಗ ನಿಮ್ ಕೆಲಸ ಏನಿರುತ್ತೆ?
0: ಸುಮಾರು ಆ ಟೈಮಲ್ಲಿ ಎಲ್ಲ ಒಂದು ಬೆಟ್ಟಗಳ ಮೇಲ್ಗಡೆ ಅಡು ಕೂತ್ಕೊಂಡಿರ್ತಿದ್ರು ಪಾಕಿಸ್ತಾನಿ ಸೋಲ್ಜರ್ಸ್ ಎಲ್ಲ. ಯಾವುದೇ ಒಂದು ಯುದ್ಧ ಒಂದು ಡಿಕ್ಲೇರ್ ಆದಾಗ ಎಲ್ಲರೂ ಅಲರ್ಟ್ ಆಗೇ ಇರಬೇಕು, ಪ್ರತಿಯೊಬ್ಬ ಸೋಲ್ಜರ್ನು. ನಮಗೆ ಆ ಪ್ಲೇಸ್ ಹೋಗ್ಲಿ ಬಿಡ್ಲಿ, ನಮ್ಮ ಇಲ್ಲಿ ದಿನನಿತ್ಯದ ಅಲರ್ಟ್ನೆಸ್ ಇರ್ತದಲ್ಲ. ಬೆಳಗ್ಗೆ ನಮಗೆ ಮಾಮೂಲಿ 5 ಗಂಟೆಗೆ ಎಲ್ಲ ಸ್ಥಗಿತ ಆದ್ಮೇಲೆ ನಮಗೆ ಎಕ್ಸಸೈಸ್ ಹೆಂಗೆ ಅಂದರೆ, ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು, ಯಾರನ್ನು ಅವಾಗ ಮನೆಗೂ ಸಹ ಯಾರನ್ನು ಬಿಡ್ತಿರ್ಲಿಲ್ಲ, ಓನ್ಲಿ ಕ್ಯಾಂಪಸ್ ಒಳಗಡೆ ಇರಬೇಕು. ಹತ್ಯಾರ್ ಅಂತ ನಾವು ಯಾವಾಗಲೂ ಭಾಷೆ ನಮ್ಮಲ್ಲಿ ರೈಫಲ್ನ
1: ಹತ್ಯಾರ್
0: ಹತ್ಯಾರ್. ಅದಕ್ಕೆ ನಮಗೆ ಕೋತಲ್ಲಿ ನಮಗೆ ಬೆಳಿಗ್ಗೆ 4 ಗಂಟೆಗೆ ಹೋದ್ರೇನೆ ಸಿಗೋದು. ಬೆಳಿಗ್ಗೆ 4 ಗಂಟೆಗೆ ಹೋಗ್ಬೇಕು, ಹತ್ಯಾರ್ ತಗೊಳ್ಳೋದು, ಫಾಲಿನಲ್ಲಿ ನಿಂತ್ಕೊಳ್ಳೋದು, ಹತ್ಯಾರ್ ಜೊತೆಗೆ ಪಿಟ್ಟು ಪೋಸಸ್ ಏನೇನು ಐತೆಲ್ಲ ಹಾಕೊಳ್ಳೋದು, ಫಾಲಿನಲ್ಲಿ ಅವರೆಲ್ಲ ಕೌಂಟೇಬಲ್ ಇಷ್ಟು ಜನ ಅಂತ, ಅದಕ್ಕೆ ಅಂತ ನಮ್ದು ಟ್ರಕ್ ಬರೋದು, ಮೆಸೇಜ್ ಸಿಕ್ಕಿದ್ರೆ ರೆಡಿ ಇರಬೇಕು. ಆ ರೀತಿ ಕರೆಕ್ಟ್ ಆಗಿ 6 ಗಂಟೆಗೆ ನಾವು ಅಲ್ಲಿ ಟ್ರಕ್ಗಳು ಬರೋದು, ಆಫೀಸರ್ಸ್ ಬರೋದು, ಎಷ್ಟು ಜನ ಇದೀವಿ ಅಂತ ಇದಾಗೋದು, ರೆಡಿ ಇರಬೇಕು, ಎಲ್ಲ ರೆಡಿ ಆಗಿ ಕುತ್ಕೊಳ್ಳೋದು, ಗಾಡಿ ಇರೋದು, ಪ್ರತಿಯೊಂದು ಎಲ್ಲದು ರೆಡಿ ಇರೋದು, ಬೇರೆ ಎಲ್ಲೂ ಮೂಮೆಂಟ್ ಇಲ್ಲ. ಇದು ಮೇಡಮ್ ಸುಮಾರು ನಾವು ಒಂದು 2-3 ತಿಂಗಳು ಇದೇ ನಮ್ದು ಎಕ್ಸಸೈಸ್
1: ಪ್ರತಿದಿನ,
0: ಇದು ಮುಗಿಯೋವರೆಗೂ ಡೈಲಿ ಕುತ್ಕೊಳ್ಳೋದು.
1: ನಿಮ್ಮ ಅವಶ್ಯಕತೆ ಯಾವಾಗ ಬೇಕಾದ್ರೂ
0: ಬರ್ಬೋದು ಬರ್ಬೋದು, ಸಿದ್ಧವಾಗಿರ್ಬೇಕು ಅನ್ಬಿಟ್ಟು ಪ್ರತಿದಿನ ರೊಟೀನ್ ಆಗಿ ಕಾರ್ಗಿಲ್ ಕುತ್ಕೊಳ್ಳೋದು, ಮೆಸೇಜ್ ಗೋಸ್ಕರ ವೇಟ್ ಮಾಡೋದು.
1: ಅವಾಗ ಯಾವ ಪ್ರದೇಶದಲ್ಲಿ ನೀವು?
0: ಬೆಂಗಳೂರಲ್ಲೇನೆ ಮೇಡಮ್, ಬೆಂಗಳೂರಲ್ಲೇ ಎಸಿ ಎಲ್ಲ ಇದ್ವಿ. ಇಡೀ ಎಲ್ಲಾ ಸ್ಪೋರ್ಟ್ಸ್ ತೆಗಿತ ಮಾಡಿ ಎಲ್ಲರಿಗೂ ಓದೇ ಇರತ್ತ. 3 ತಿಂಗಳು ಸತತವಾಗಿ ನಮ್ಗೆ ಅದನ್ನ ಮಾಡಿದ್ವಿ, ಅದೊಂದು ನೆನಪು ನಮ್ಗೆ. ಕಾರ್ಗಿಲ್ ಅಲ್ಲಿ ನಾವು

0: ರೆಡಿಯಾಗಿ ನಿಂತಿದ್ವಿ ಅನ್ನೋದು ಹೇಳ್ಕೊಬಹುದು. ಅಟ್ ಲೀಸ್ಟ್ ನಾವು ಇವಾಗ ಕಾರ್ಗಿಲ್ ಟೈಮಲ್ಲಿ ನಾವು ಇದಕ್ಕೋಸ್ಕರ ರೆಡಿಯಾಗಿ ನಿಂತಿದ್ವಿ ಅನ್ನೋದು, ಅದು ಒಂಥರ ಹೆಮ್ಮೆನೆ. ಕಾರ್ಗಿಲ್
1: ಅದ್ರ ಮೊದಲೇ ನಿಮ್ಗೆ ಈ ರೈಫಲ್ನೆಲ್ಲ ಸಾಮಾನ್ಯವಾಗಿ ನೀವು ಬಳಸಲ್ಲ, ನಿಮ್ಗೆ ತರಬೇತಿ ಕೊಟ್ಟಿರ್ತಾರೆ ಒಂದು ವರ್ಷ ತರಬೇತಿಯಲ್ಲಿ, ಆದ್ರೆ ಉಳಿದ ಸೈನಿಕರಂತೆ ನೀವು ಪ್ರತಿನಿತ್ಯ ಅದನ್ನೇನು ಬಳಸಿ ಮಾಡಲ್ಲ. ಈ ಯುದ್ಧದ ಸಂದರ್ಭದಲ್ಲಿ ಹೇಗಿರುತ್ತೆ ನಿಮ್ಗೆ ರೈಫಲ್ನ ನಿಮಗೆ ಕೊಟ್ಟಿರೋದನ್ನ, ಅಥವಾ ಇನ್ ಬೇರೆ ಬೇರೆ ಅಲ್ಲಿ ಅಮ್ಯುನಿಷನ್ಸ್ ಏನಿರುತ್ತೆ, ಬೇರೆ ಬೇರೆ ಯುದ್ಧೋಪಕರಣಗಳಿರುತ್ತೆ, ಅದನ್ನೆಲ್ಲ ಹೇಗೆ ಬಳಸೋದು ಅನ್ನೋದಕ್ಕೆ ಆ ಹೊತ್ತಿಗೆ ಏನಾದ್ರು ವಿಶೇಷ ತರಬೇತಿ ನಿಮಗೋಸ್ಕರ ಇರುತ್ತಾ?
0: ನಮ್ಗೇನಂತ ಅಂದ್ರೆ ಪ್ರತಿಯೊಂದು ಒಂದು ಟ್ರೈನಿಂಗ್ ಜೊತೆಗೇನೆ ಪಾಸಿಂಗ್ ಔಟ್ ಆದ್ಮೇಲೆ ನಮ್ ನಮ್ಗೆ ಕ್ವಾರ್ಟರ್ಲಿಗಳಲ್ಲಿ ನಮ್ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ. ಟ್ರೈನಿಂಗ್ ಪ್ರೋಗ್ರಾಮ್ ಕಂಪಲ್ಸರಿ, ಯಾವುದೇ ಎಕ್ಸ್ಕ್ಯೂಸ್ ಇಲ್ದಂಗೆ ನಮಗೆ, ನಾವು WT ಅನ್ನೋದು ಒಂದಿರುತ್ತೆ, ರೈಫಲ್ ಇದನ್ನೇ ನಮಗೆ ಅಲ್ಲಿ ಮಾಡೋದು, ಕೋರ್ಸ್ಗಳಿರ್ತವೆ ಅದೆಲ್ಲ ಮಾಡಿದ್ರೆ ಪ್ರಮೋಷನ್ಸು. ಆಮೇಲೆ ಟ್ರೈನಿಂಗ್ ಪ್ರೋಗ್ರಾಮ್ಗಳು ಎವರಿ ಡೇ ಇರ್ತದೆ. ನಾನು ಹೇಳ್ದಲ್ಲ, ಅದ್ರ ಜೊತೆಗೆ ನಾವು ಜೀವನ ಮಾಡಬೇಕು. ನಮ್ದು ಅಡಿಷನಲ್ ಸ್ಪೋರ್ಟ್ಸ್ ಅಷ್ಟೇ. ಟ್ರೈನಿಂಗ್ ಪ್ರೋಗ್ರಾಮ್ ವೀಕ್ಲಿ ಪ್ರೋಗ್ರಾಮ್ ಇರ್ತದೆ, ಮಂತ್ಲಿ ಪ್ರೋಗ್ರಾಮ್ ಇರ್ತದೆ, ಕ್ವಾರ್ಟರ್ಲಿ ಪ್ರೋಗ್ರಾಮ್ ಇರುತ್ತೆ.
1: ಅದರಲ್ಲಿ ಎಲ್ಲ ರೈಫಲ್
0: 100% ಇರುತ್ತೆ. ರೈಫಲ್ದು ಯಾವುದೇ ಕಾರಣಕ್ಕೂ ಇದಾಗಲ್ಲ. ಆಮೇಲೆ ರನ್ನಿಂಗ್ 5 ಕಿಲೋಮೀಟರ್ ಓಡ್ಬೇಕು ಮೇಡಮ್, 5 ಕಿಲೋಮೀಟರ್, ಅದು PPT ಕ್ವಾರ್ಟರ್ಲಿ ಇರ್ತದೆ, ಫೇಲ್ ಆಗಂಗಿಲ್ಲ. ಸಮಯ ಫಿಕ್ಸ್ ಮಾಡಿರ್ತಾರೆ, ಅಷ್ಟೊಳಗೆ 9 ನಿಮಿಷದಲ್ಲಿ ನಾವು ರೀಚ್ ಆಗ್ಬೇಕು. ನಾರ್ಮಲ್ ಆಗಿ ರನ್ನಿಂಗ್ ಅಂದ್ರೆ ನಾವು ಇದೇ ಆಗಲ್ಲ.
1: ನಿಮಗದು ಕ್ವಾರ್ಟರ್ಲಿ ಆದ್ರೂ ನೀವು ಪ್ರತಿದಿನ ಅಷ್ಟು ರೂಢಿ ಮಾಡ್ಕೊಳ್ಳಬೇಕು.
0: ನನ್ನ ಕಾಂಪಿಟೇಷನ್ ಹೆಂಗಿತ್ತು ಅಂತಂದ್ರೆ, ನನ್ ಫಸ್ಟ್ ಬರಬೇಕು ಇಲ್ಲ ಸೆಕೆಂಡ್ ಬರಬೇಕು, ಒಟ್ಟಿನಲ್ಲಿ ಒಂದು ಫಸ್ಟ್ ಬರಬೇಕು. ಬಿ ಪಿಂಡಿನಲ್ಲಿ ನಾವು ಸ್ಪೋರ್ಟ್ಸ್ ಮೆನ್, ನಮ್ ಜೊತೆ ಓಡ್ತಿದ್ರೆಲ್ಲ ಸ್ಪೋರ್ಟ್ಸ್ ಮೆನ್ಗಳಲ್ಲ, ನಮ್ಮಲ್ಲೇ ಕಾಂಪಿಟೇಷನ್. ಆ ಒಂದು ಹುಮ್ಮಸ್ ಅಲ್ಲಿ ನಾವು ಆ ಟ್ರೈನಿಂಗ್ ಪೀರಿಯಡ್, ನನ್ನ ಟ್ರೈನಿಂಗ್ ಅಲ್ಲಿರೋ ಈ ಇನ್ಸ್ಟ್ರಕ್ಟರ್ ನೋಡಿ ಕರೆಕ್ಟ್ ಆಗಿ ಮಾಡ್ತಾನೆ, ನೀವ್ ಮಾಡಲ್ಲ ಅಂತ ಅವ್ರು ನನ್ನ ಎಕ್ಸಾಂಪಲ್ ಕೊಡೋರು. ಹಂಗೆ ಆ ರೀತಿ ನಾನು ತುಂಬಾ ಇಂಟ್ರೆಸ್ಟ್ ಆಗಿ ಅವೆಲ್ಲ ಮಾಡಿದೀನಿ. ಕಲಿಬೇಕಿತ್ತಲ್ಲ ನನಗೆ, ನನಗೆ ಕಲಿಯೋ ಅನ್ನೋದು ಆಸಕ್ತಿ ಜಾಸ್ತಿ.
1: ಈ ಆಪರೇಷನ್ ವಿಜಯ್ ಮುಗೀತು ಕಾರ್ಗಿಲ್ದು, ಮತ್ತೆ ನಿಮ್ದು ಮೊದಲಿನ ತರದ್ದೇ ಕೆಲಸಗಳು ಶುರು ಆಯ್ತು.
0: ಆಮೇಲೆ ನಮ್ಗೆ ಕ್ರೀಡಾ ಜೀವನದಲ್ಲಿ ಅಚೀವ್ಮೆಂಟ್ ಆಗ್ತಾ ಆಗ್ತಾ, ನನ್ನ ಈ ಕಡೆ ಕೋಚ್ ಆದ್ಮೇಲೆ, ತಿರುಪುಗಾರ ಆದ್ಮೇಲೆ ಯಥೇಚ್ಛವಾಗಿ ನನ್ಗೆ ಅವಕಾಶಗಳು ಸಿಕ್ತು. ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಮೆನ್ ಆದೆ. ಅದಾದ್ಮೇಲೆ ಫ್ರೆಂಡ್ಸ್ ಎಲ್ಲ ಈ ತರ ಅವಕಾಶ ಇದೆ, ಉದ್ಯೋಗ ಅವಕಾಶ, ಎಕ್ಸೈಸ್ ಮೆನ್ ಕೋಟಾ ಇದೆ, ನನ್ಗೆ ಅದೆಲ್ಲ ಗೊತ್ತಿರಲಿಲ್ಲ. ಮುಂಚೆನೆ ಗೊತ್ತಿದ್ರೆ ನಾನು ಇನ್ನೂ ಪ್ಲಾನ್ ಮಾಡ್ಕೊಂತಿದ್ದೆ. ಯಾಕಂದ್ರೆ ಕೆಲವ್ರಿಗೆ ನಾನು ಇತ್ತೀಚಿನ ದಿನಗಳಿಗೆ ಗೊತ್ತು, IAS ಆಗಿದ್ದಾರೆ, KS ಆಗಿದ್ದಾರೆ, ಅದೆಲ್ಲ ನನ್ನ ಕ್ರೀಡೆನಲ್ಲೇ ಮುಳುಗುಟ್ಟಿದೆ ನಾನು ಡೆಡಿಕೇಟ್ ಮಾಡ್ಕೊಂಡು. ಅದಕ್ಕೆ ನನಗೆ ಇದ್ರದ್ದು ಅದು ಗೊತ್ತಾಗಲಿಲ್ಲ. ನಾನು ಎಲ್ರಿಗೂ ಮಾರ್ಗದರ್ಶನ ಹೇಳ್ತೀನಿ, ನೀವು ಸೇನಲ್ಲಿ ಸಿಕ್ಕರೆ ಹೆಚ್ಚು ಅದು ಅವಕಾಶಗಳಿವೆ. ನೀವು ಸೇನೆಗೆ ಸೇರ್ಕೊಂಡಾದ್ಮೇಲೆ ನೀವು KS ಓದ್ಬೋದು, IAS ಓದ್ಬೋದು, ಡಿಗ್ರಿನೂ ಮಾಡ್ಬೋದು, ಇಂಜಿನಿಯರು ಓದ್ಬೋದು. ಅಲ್ಲೇ ಇಲ್ಲಿ ಎಷ್ಟೋ ಜನಕ್ಕೆ ಹೊರಗಡೆ ಹೆಂಗಿದೆ ಅಂದ್ರೆ, ಇಂಜಿನಿಯರ್ ಓದಕ್ಕೆ ದುಡ್ಡು ಆಗಲ್ಲ, ಮೆಡಿಕಲ್ ಓದಕ್ಕೂ ದುಡ್ಡು ಫೆಸಿಲಿಟೀಸ್ ಇರಲ್ಲ, ಡಿಗ್ರಿ ಮಾಡಕ್ಕೂ ಇರಲ್ಲ,
1: ಅಲ್ಲಿ ಓದಿಸ್ತಾರೆ.
0: ಆದ್ರೆ ಅಲ್ಲಿ ನಿಮ್ಗೆ ಅವಕಾಶ ಸಿಗುತ್ತೆ. ಪ್ರತಿಯೊಂದು ಸಹ ನೀವು ಅಲ್ಲಿ ಈ ಕಡೆ ದುಡಿಮೆನೂ ಆಗ್ತದೆ, ಈ ಕಡೆ ಅವಕಾಶನ ನೀವು ಏನು ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ರ 100% ಅವಕಾಶಗಳು ಸಿಗುತ್ತೆ. ಅದನ್ನ ನಾನು ನಿಮ್ ಎಲ್ರಿಗೂ ಹೇಳಕ್ಕೆ ಇಚ್ಛೆ ಪಡ್ತೀನಿ.
1: ನೀವು ನಿವೃತ್ತಿ ಕೂಡ ಬೆಂಗಳೂರಲ್ಲೇ ಆಯ್ತಾ ನಿಮ್ದು?
0: ಹೌದು ಮೇಡಮ್, ನಿವೃತ್ತಿ ಕೂಡ ಬೆಂಗಳೂರಲ್ಲೇ ಆಯ್ತು.
1: ಇದುವರೆಗೆ ಒಂದ್ ರೀತಿಯ ಶಿಸ್ತುಬದ್ಧವಾದ ಜೀವನ ಇತ್ತು ನಿಮ್ದು, ನಿಮ್ಗೆ ಬಯಸದೆ ಬಂದಿದ್ದಾದ್ರೂ ಕೂಡ ಬಹಳ ಪ್ರೀತಿಯಿಂದ ಮತ್ತೆ ಬಹಳ ನಿಷ್ಠೆಯಿಂದ ನೀವು 20 ವರ್ಷಗಳ ಸೇವೆಯನ್ನ ನೀವು ಅಲ್ಲಿ ಮಾಡಿದ್ರಿ. ಕೊನೆ ಅನ್ನೋದು ಯಾವತ್ತು ಎಷ್ಟು ಸಂತೋಷ ಕೊಡುತ್ತೋ ಅಷ್ಟೇ ದುಃಖವನ್ನು ಕೊಡುತ್ತೆ. ಅಲ್ಲಿಂದ ಹೊರಗಡೆ ಬರೋಕೆ ನಿರ್ಧಾರ ಮಾಡಿದ್ರಲ್ಲ, ಮನಸ್ಸು ಮಾಡಿದ್ರೆ ಅಲ್ಲೇ ಇರಬಹುದಿತ್ತು.
0: ನಾನು ಇನ್ನೂ 12 ವರ್ಷ ಸೇವೆ ಮಾಡಬಹುದಿತ್ತು. ಬಟ್ ನನ್ನ ಮೈಂಡ್ ಸೆಟ್ ಏನಂದ್ರೆ, ನಾವು 17-18 ವರ್ಷದಲ್ಲಿ ಮಕ್ಕಳು ಒಂದು ಎಜುಕೇಶನ್ ಮಾಡುವ ಮಟ್ಟಕ್ಕೆ ಬಂದಿರ್ತಾರೆ. ಅದು ನಾನು ರಿಟೈರ್ಡ್ ಆದ್ಮೇಲೆ ನೋಡಿದಂತ ನನ್ನ ಪ್ರಸ್ತುತ ಸ್ಥಿತಿ ನೋಡಿದೀನಿ. ಆ ಸಮಯದಲ್ಲಿ ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಒಂದು ಏಜ್ ಕಾಲೇಜು ಅಥವಾ ಹೈಸ್ಕೂಲು ಮತ್ತು ಕಾಲೇಜ್ ಲೆವೆಲ್ ಜಾಸ್ತಿ ಬಂದಿರ್ತಾರೆ, ಒಳ್ಳೆ ಎಜುಕೇಷನ್ ಕೊಡಬೇಕಾಗ್ತದೆ ಅವಾಗ. ಆಮೇಲೆ ತಂದೆ ತಾಯಿಗಳು ಕೂಡ ಏಜ್ಡ್ ಆಗಿರ್ತಾರೆ, ಅವನು ಕೂಡ ನೋಡ್ಬೇಕಾಗ್ತದೆ. ಏನಾಗ್ತದೆ ಅಂದ್ರೆ, ಸೇನೆಯಲ್ಲಿ 15-20 ವರ್ಷ ಇರ್ತೀವಿ, ಅಟ್ಲೀಸ್ಟ್ ನಮ್ಗೆ ಇನ್ನೂ ಏಜ್ ಇರುತ್ತೆ,
1: ಮನೆ ಸಲುವಾಗಿ
0: ಬರ್ತಾರೆ.
1: ಹೀಗೆ ನೀವು ಹಿಂತಿರುಗಿ ಬಂದ್ರಿ, ನಿವೃತ್ತಿ ತಗೊಂಡ್ರಿ 20 ವರ್ಷ ಆದ್ಮೇಲೆ, ಮತ್ತೆ ಬೆಂಗಳೂರಲ್ಲಿ ಬಂದ್ರಿ. ಆ ನಂತರನೂ ನಿಮ್ಮ ಸೇವೆ ಏನಿದೆ ಹೇಳ್ಬೇಕಂದ್ರೆ, ಒಂಥರ ಸೈನ್ಯಕ್ಕೆ ಮುಂದುವರೆದಾಗಿದೆ. ಯಾಕೆಂದ್ರೆ ನೀವು ಸೈನಿಕರ ಸಂಘದ ಅಧ್ಯಕ್ಷರಾಗ್ತೀರಿ, ಒಂದು ಸೈನಿಕರಿಗಾಗಿ ಒಂದು ವೆಲ್ಫೇರ್ ಅಸೋಸಿಯೇಷನ್ ಮಾಡ್ತೀರಿ, ಅವರ ಕಲ್ಯಾಣ ಕಾರ್ಯಗಳಿಗೆ ಒಂದು ಸಂಸ್ಥೆಯನ್ನ ಮಾಡ್ತೀರಿ, ಅದಕ್ಕೆ ಅಧ್ಯಕ್ಷರಾಗ್ತೀರಿ. ಅದ್ರ ಮೂಲಕ ಸೈನಿಕರಿಗೆ ಅನೇಕ ಕೆಲಸಗಳನ್ನ ಮಾಡ್ತಾ ಬಂದಿದ್ದೀರಿ. ಹೇಗಿದೆ ಇಲ್ಲಿ ನೋಡಿದಾಗ ಸೈನಿಕರಿಗೆ ಯಾವ ರೀತಿ ಪ್ರೋತ್ಸಾಹವನ್ನ ಕೊಡಬೇಕು ಇನ್ನು ಅಂತ ಅನ್ಸುತ್ತೆ? ಯಾಕೆಂದ್ರೆ ಅವರು ಸೈನ್ಯದಲ್ಲಿ ಕೆಲಸ ಮಾಡ್ತಿರುವಾಗ ಯಾರಿಗೂ ಅವ್ರ ಸಮಸ್ಯೆಗಳು ಗೊತ್ತಿರೋದಿಲ್ಲ, ವಾಪಸ್ ಬಂದಾಗ ಮತ್ತೆ ಅವರಿಗೆ ಆರ್ಥಿಕವಾಗಿ ಮತ್ತೆ

0: ಸಾಮಾಜಿಕವಾಗಿ ಒಂದು ರೀತಿಯ ಭದ್ರತೆ ಬೇಕಾಗುತ್ತೆ, ಆ ಕಾರಣದಿಂದಲೇ ನೀವು ಈ ಕೆಲಸವನ್ನು ತಗೊಂಡ್ರು ಹೇಗೆ?
1: ನಿವೃತ್ತಿ ನಂತರ ಏನಾಗ್ತದೆ, ಹೊರಗಡೆ ಬಂದಾಗ ನಾನು ಸಂಘಟನೆ ಮಾಡಬೇಕು ಅಂತಾನು ಅನ್ಕೊಂಡಿಲ್ಲ. ನಮ್ದು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ, ನನಗೆ ಕಲ್ಪನೆ ಕೂಡ ಇಲ್ಲ ಸಂಘ ಮಾಡಬೇಕು, ನಾನು ರಾಜ್ಯಾಧ್ಯಕ್ಷ ಆಗಬೇಕು, ನಾನೇ ಸಂಸ್ಥಾಪಕ, ನಾನು ಆಗಬೇಕು ಅನ್ನೋ ಮನಸ್ಥಿತಿಯಲ್ಲಿಯೇ ಇರಲಿಲ್ಲ. ನಾನು ಓನ್ಲಿ ಫಾರ್ ನಾನು ಪಿ ಎಸ್ ಐ ಸೆಲೆಕ್ಷನ್ಗೆ ಹೋಗ್ತೀನಿ ಕೋರ್ಮಂಗ್ಲ ಗ್ರೌಂಡ್ಗೆ. ಆ ಗ್ರೌಂಡ್ಗೆ ಹೋದಾಗ ಎಲ್ಲರೂ ನಾವು ಒಂದು ಸೈನಿಕರು ಸೆಲೆಕ್ಷನ್ ಬಂದಿರ್ತಾರಲ್ಲ, ಒಂದು ಗ್ರೂಪ್ ಮಾಡೋಣ ಅಂತ ಮಾಡ್ತೀನಿ ಮೇಡಮ್. ಅಷ್ಟೇ, ಗ್ಯಾದರಿಂಗ್ ಮಾಡಿ ಒಂದು ಗ್ರೂಪ್ ಮಾಡೋಣ, ಏನಾದ್ರು ವಿಷಯಗಳು ಶೇರ್ ಮಾಡ್ಕೊಳ್ಳಿಕ್ಕೆ ಒಂದು ಅಂತ ನಾನು ಗ್ರೂಪ್ ಮಾಡ್ತೀನಿ. ಆ ರಿಟೈರ್ಡ್ ಆದ್ಮೇಲೆ ನಾವು ಹೆಂಗಾಗ್ತೀವಿ ಅಂದ್ರೆ, ನಮ್ಮ ಸಿವಿಲಿಯನ್ ಜನಗಳಿಗೆ ಹೊಂದ್ಕೊಳ್ಳೋದು ತುಂಬಾ ಕಷ್ಟ. ನಾವಲ್ಲಿ ಒಂದು ಸೈನಿಕರು ಎಲ್ಲ ಈ ಕಾಡು ಮಧ್ಯೆ, ಈ ಗಡಿಗಳಲ್ಲಿ ಮಧ್ಯೆ ಜನಗಳ ಜೊತೆ ಬೆರೆತೇ ಇರಲ್ಲ,
0: ಕಡಿಮೆ
1: ಬೆರೆತೇ ಇರಲ್ಲ. ಅಲ್ಲಿ ಆರ್ಡ್ರು ಆ ಸಿಸ್ಟಮ್ಗೆ ಮೈಂಡ್ ಸೆಟ್ ಬೇರೆ ತರನೇ. ಆ ರೀತಿ ಇದ್ರೆ ನಮ್ಮ ಜೊತೆ ಯಾರು ಹೊಂದಾಣಿಕೆ ಆಗಲ್ಲ, ಯಾರು ಕೂಡ ಸ್ಪೊನ್ಸಲ್ಲ. ಆಗ ನನಗೆ ಅನ್ಸುತ್ತೆ ಎಲ್ರಿಗೂ ಸಂಘಗಳಿವೆ, ಸೈನಿಕರದ್ ಮಾತ್ರ ಇಲ್ವಲ್ಲ, ಸೈನಿಕರಿಗೆ ಯಾರು ಸ್ಪೊನ್ಸಲ್ವಲ್ಲ ಅನ್ಬಿಟ್ಟು ಏನ್ ಮಾಡಿದೆ. ಆಗ ಮೇಡಮ್ ನಾನು ಒಂದು ಆ ಸಮಯದಲ್ಲಿ ಕೋವಿಡ್ ಬರುತ್ತೆ, ಕೋವಿಡ್ ಟೈಮಲ್ಲಿ ಒಂದು ಗ್ಯಾದರಿಂಗ್ ಮಾಡಕ್ ಒಂದು ಅವಕಾಶ ಕೋವಿಡ್. ನಾವು ರಿಟೈರ್ಡ್ ಅವಾಗ ತಾನೆ 2018 ನಾನು ರಿಟೈರ್ಡ್ ಆದೆ. ಆ 18 ರಿಟೈರ್ಡ್ ಆತಿದ್ದಂಗೆ ನಾನು ಕೋವಿಡ್ ಬಂತಲ್ಲ, ಆಗ ನಾನು ಕುಣಿಗಲ್ ಅಂತ ತುಮಕೂರು ಜಿಲ್ಲೆ, ಅಲ್ಲಿ ನಾನು ಕೋವಿಡ್ ಅಲ್ಲಿ ಪೊಲೀಸರಿಗೆ ಸಹಾಯ ಮಾಡಕ್ಕೆ ಚೆಕ್ ಪೋಸ್ಟ್ ಅಲ್ಲಿ ಕೆಲಸ ಮಾಡ್ತೀವಿ. ಆ ಕೆಲಸ ಮಾಡಿದಾಗ ಮೊದಲನೇದಾಗ ಇಬ್ಬರೇ ಇರ್ತೀವಿ ಫಸ್ಟ್ ಡೇ, ಈ ಸೆಕೆಂಡ್ ಡೇ 8 ಜನ ಆಗ್ತೀವಿ, ಥರ್ಡ್ ಡೇ 30 ಜನ ಆಗ್ತೀವಿ, ಒಂದು ವಾರ ಆದಾಗ ಒಂದು 60 ಜನ ಆಗ್ತೀವಿ. 60 ಜನ ಆಗಿ ನಾವೇನ್ ಮಾಡ್ತೀವಿ, ಲಾಕ್ಡೌನ್ ಆಗಿರ್ತದಲ್ಲ, ಆ ಲಾಕ್ಡೌನ್ ಅಲ್ಲಿ ಗೇಟ್ಗಳಲ್ಲಿ ಪೊಲೀಸರು ಪಾಪ ಅವ್ರಿಗೆ ರೆಸ್ಟೇ ಇರಲ್ಲ ಆ ಟೈಮಲ್ಲಿ. ಅವಾಗ ನಾವೆಲ್ಲ ಅವ್ರಿಗೆ ನೀವು ಮನೆ ಕುಟುಂಬ ಇರ್ತದೆ ಹೋಗಿ ಅನ್ಬಿಟ್ಟು ನಾವು ಡ್ಯೂಟಿ ಮಾಡಿ ಲಾಕ್ಡೌನ್ ಅಲ್ಲೆಲ್ಲ ಮಾಡಿ ಸುಮಾರು ಪೇಪರ್ ಕೂಡ ಬಂತು. ಅದಾದ್ಮೇಲೆ ನಾವು ಮಾಡ್ತೀವಿ, ಅದೇ ಟೈಮಲ್ಲಿ ನಾವೆಲ್ಲ ಸಂಘಟನೆ ಆಗ್ತೀವಲ್ಲ, ಅವಾಗ ಎಲ್ಲರೂ 2,000 ರೂಪಾಯಿ ಪೆನ್ಷನ್ ದುಡ್ಡಲ್ಲಿ ಎಲ್ರಿಗೂ ರೇಷನ್ ಕಿಟ್ ಕೊಡ್ತೀವಿ, ಆಟೋದವ್ರಿಗೆ ಬಡವ್ರಿಗೆ ನಾವೇ ಉಟ್ಕೊಂಡೆಲ್ಲ ಕೊಡ್ತೀವಿ. ಆಗ ನಮ್ದೊಂದು ಟೀಮ್ ರೆಡಿ ಆಗ್ತದೆ, ಒಂದು 60 ಜನ ಟೀಮ್ ರೆಡಿ ಆದಾಗ ಆಗ ನಾನು ಸಂಘಟನೆ ರಿಜಿಸ್ಟರ್ ಮಾಡ್ಬೇಕಂತ ಮೊದಲಿಗೆ ಕುಣಿಗಲ್ದು ಇದ್ ಮಾಡ್ತೀನಿ. ಆಗ ನನಗೆ ಹೊಳಿತದೆ, ಹೌದು ಕೇವಲ ನನ್ನ ತಾಲೂಕಿಗೆ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಎಷ್ಟೊಂದು ಜನ ಇದ್ದಾರೆ. ಈ ಕೇಸ್ ಅಟೆಂಡ್ ಮಾಡ್ತಿದ್ದಂಗೆ ಒಂದೊಂದೇ ನನಗೆ ಕೇಸ್ ಶುರುವಾಯ್ತು. ಆಗ ಅನ್ಕೊಂಡೆ ಸರಿ, ಕುಣಿಗಲ್ ಇಕ್ಕೊಂಡು ನಾನು ಬೇರೆ ಡಿಸ್ಟಿಕ್ ಹೋಗಿ ಕಷ್ಟ ಆಗ್ತದೆ, ನಾನು ಇಡೀ ರಾಜ್ಯಕ್ಕೆ ಮಾಡೋಣ ಅನ್ಬಿಟ್ಟು ಏನ್ ಮಾಡಿದೆ, 2020 ಒಂದು ಸಂಘವನ್ನ ರಿಜಿಸ್ಟರ್ ಮಾಡ್ತೀನಿ ಮೇಡಮ್, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಅಂತ. ನಾನು ಆಗ ಸಂಘಟನೆ ಮಾಡಕ್ಕೆ ಪ್ರತಿ ಜಿಲ್ಲೆ ಪ್ರತಿ ಹಳ್ಳಿಗಳಲ್ಲಿ ನಾನು ಸಂಘಟನೆ ಮಾಡಕ್ಕೆ ಎಲ್ಲಾ ಜಿಲ್ಲೆಗಳಿಗೂ ನಾನು ಪಾದ ಮಾಡ್ತೀನಿ. ಶಿವಮೊಗ್ಗದಲ್ಲಿ ಒಂದು ಕೇಸ್ ಅಟೆಂಡ್ ಮಾಡ್ತೀನಿ, ಧಾರವಾಡ ಕೇಸ್ ಅಟೆಂಡ್ ಮಾಡ್ತೀನಿ. ಧಾರವಾಡದಂತೂ ದೊಡ್ಡ ಚಿತ್ರಣ ಇದೆ. ಧಾರವಾಡದ ಒಬ್ಬ ಸೈನಿಕನ ಕೇಸ್ ಅಟೆಂಡ್ ಮಾಡಿದ್ರೆ 30 ವರ್ಷದಿಂದ ಆಗಿರಲಿಲ್ಲ. ಅವ್ರ ಮನೆಗೆ ಎಲ್ರಿಗೂ ರಸ್ತೆ ಇದೆ, ಸೈನಿಕರ ಮನೆಗೆ ಮಾತ್ರ ರಸ್ತೆ ಇಲ್ಲ. ನಾನು ಅವ್ರ ಊರಿಗೆ ನಾನು ಸುಮಾರು ನಾನು ಧಾರವಾಡಕ್ಕೆ ಹೋದಾಗ ಎಲ್ಲರೂ ಪಂಚಾಯತನ ಕುಣಿಸ್ಕೊಂಡು, ಒಬ್ಬ ಸೈನಿಕ ಹೆಮ್ಮೆ ನಿಮ್ಮ ಊರಿಗೆ, ನೀವು ಅವ್ರಿಗೇನೆ ದಾರಿ ಮಾಡ್ಕೊಟ್ಟಿಲ್ಲ ಅವ್ರ ಮನೆಗೆ ಹೇಗೆ ಅಂತ. ಮೇಡಮ್ 30 ವರ್ಷ ಆಗದ್ರೆ ಇದ್ದಿತ್ತು, ಒಂದು ತಿಂಗಳಿಗೆ ರಸ್ತೆನೆ ನಿರ್ಮಿಸ್ಬಿಟ್ರು ಮೇಡಮ್.
0: ಹೀಗೆ ಕರ್ನಾಟಕದಾದ್ಯಂತ ಓಡಾಡಿ ಅನೇಕ ಕೆಲಸಗಳನ್ನ ಈಗ ನೀವು ನಿಮ್ಮ ಸೈನಿಕನಾಗಿ ಏನು ಮಾಡ್ತಾ ಇದ್ರು ಅದಕ್ಕಿಂತ ಹೆಚ್ಚು ಈಗ ನೀವು ಇಲ್ಲಿ ಸಾರ್ವಜನಿಕವಾಗಿ ಕೆಲಸ ಮಾಡ್ತಾ ಇದ್ದೀರಿ. ಶಿವಣ್ಣ ಅವರೇ, ನಿಮ್ದು ಬಹಳ ವಿಶಿಷ್ಟವಾದ ಅನುಭವ. ಇದುವರೆಗೆ ನಾವು ಸೈನಿಕರ ಹತ್ರ ಮಾತಾಡಿದಾಗ ಅವರೆಲ್ಲ ಯುದ್ಧದ ಅನುಭವಗಳನ್ನ, ಯುದ್ಧದ ಸಿದ್ಧತೆ ಅನುಭವಗಳನ್ನ, ಅವರಿಗೆ ನೀಡಿದಂತಹ ಬಹಳ ಕಠಿಣವಾದ ತರಬೇತಿ ಬಗ್ಗೆ ಹೀಗೆಲ್ಲ ತುಂಬಾ ಹೇಳ್ತಾ ಇದ್ರು. ಆದ್ರೆ ಕ್ರೀಡಾಳು ಕೂಡ ಒಬ್ಬ ಸೈನಿಕನಾಗಿ ಸೇವೆ ಸಲ್ಲಿಸಬಹುದು ಅನ್ನೋದನ್ನ ನಾವು ಮೊದಲನೇ ಬಾರಿಗೆ ನಿಮ್ಮ ಮೂಲಕ ಅರ್ಥ ಮಾಡ್ಕೋತಿದ್ದೀವಿ. ನಮ್ಮಲ್ಲಿ ಅನೇಕ ಕ್ರೀಡಾಳುಗಳು ಇದ್ದಾರೆ ಕರ್ನಾಟಕದಲ್ಲಿ, ಅವರೆಲ್ಲ ಈ ಕಾರ್ಯಕ್ರಮವನ್ನ ಕೇಳಿ ಇದ್ರ ಮೂಲಕ ಪ್ರೋತ್ಸಾಹವನ್ನ ಪಡಿತಾರೆ ಅಂತ ನನಗಾದ್ರೂ ಅನ್ಸುತ್ತೆ. ಯಾಕೆಂದ್ರೆ ಕ್ರೀಡಾ ಕ್ಷೇತ್ರದಿಂದಲೂ ಕೂಡ ಸೈನಿಕರಾಗಿ ಸೇರಬಹುದು, ಮತ್ತೆ ನೀವೇ ಹೇಳದಾಗ 20 ವರ್ಷ ನೀವೇ ಕೆಲಸ ಮಾಡಿದ್ದೀರಾ, ಹೀಗೆ ದೀರ್ಘವಾದ ಸೇವೆಯನ್ನು ಕೂಡ ಅಲ್ಲಿ ಮಾಡಬಹುದು ಅನ್ನೋದನ್ನ ನಿಮ್ಮ ಮೂಲಕ ನಾವು ಶ್ರೋತೃಗಳಿಗೆ ಇವತ್ತು ಹೇಳಿದಾಗಾಯ್ತು. ತುಂಬಾ ಸಂತೋಷ ಸುಬೇದಾರ್ ಶಿವಣ್ಣ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಇದುವರೆಗೆ ಹಂಚಿಕೊಂಡಿದ್ದೀರಿ. ನಿಮಗೆ ಧನ್ಯವಾದಗಳು. ಜೈ ಹಿಂದ್.
1: ಜೈ ಹಿಂದ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು

ನಿವೃತ್ತ ಸುಬೇದಾರ್ ಎನ್ ಕೆ ಶಿವಣ್ಣ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಕೇಳುಗರೆ, ಈ ಬೆಳಗ್ಗೆ 10:30 ತುಳು ಕಾರ್ಯಕ್ರಮ ಗುಬ್ಬಿದ ಗೂಡು ಪ್ರಸಾರವಾಗಲಿದೆ. ವಿಶ್ವ ಸಂಗೀತ ದಿನೋತ್ತ ಲೆಕ್ಕೋಡು ಪದ ಸಂಗೀತ ಪ್ರಸಾರವಾಗಲಿದೆ. 11:00 ವನಿತಾವಾಣಿ ಡಾಕ್ಟರ್ ಅರುಣಾ ನಾಗರಾಜ್ ಅವರಿಂದ ಕಥೆಯೊಳಗಿನ ಮಯೂರಿ ಪ್ರಸಾರವಾಗಲಿದೆ. 11:30 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. 12:05 ವನಿತಾ ವಿಹಾರ, ಸಂಧ್ಯಾ ಹೆಚ್ ಅವರಿಂದ ಕಥೆ ದೇವರು ಬೀಳಿಸಿದ. ಈ ಮಧ್ಯಾಹ್ನ 1:20 ಸ್ವರಮಾಧುರ್ಯದಲ್ಲಿ ಪುತ್ತೂರು ನರಸಿಂಹ ನಾಯಕ್ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳುವಿರಿ. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ.

0: माननीय प्रधानमंत्री श्री नरेंद्र मोदी 20 जून को हुगली पश्चिम बंगाल से प्रधानमंत्री किसान सम्मान निधि की 23वीं किश्त जारी करेंगे। इसके तहत 9 करोड़ 44 लाख से अधिक किसानों के खातों में 18,880 करोड़ रुपए से अधिक की सम्मान राशि सीधे हस्तांतरित की जाएगी। पीएम किसान की इस किश्त के साथ ही किसानों को हस्तांतरित कुल राशि 4,46,000 करोड़ रुपए से अधिक हो जाएगी, जो करोड़ों किसान परिवारों को आर्थिक संबल प्रदान कर रही है। अन्नदाता का बढ़ता मान पीएम किसान।
1: ಕೇಳುಗರೆ ಗಮನಿಸಿ, ಈ ಸಂಜೆ 5:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಘನ ಉಪಸ್ಥಿತಿಯಲ್ಲಿ ನವದೆಹಲಿಯ ವಿಜ್ಞಾನ ಭವನದಲ್ಲಿ ಭಾರತ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯಡಿ ಆಯೋಜಿಸಿರುವ ರೋಜ್ಗಾರ್ ಮೇಳ 2026 ನೇರ ಪ್ರಸಾರವಿದೆ. ರಾತ್ರಿ 8:00 ವಾರದ ಅತಿಥಿ. ಈ ಕಾರ್ಯಕ್ರಮದಲ್ಲಿ ಕರಾವಳಿಯ ಹೆಮ್ಮೆಯ ಉದ್ಯಮಿ ಮತ್ತು ಹ್ಯಾಮ್ ರೇಡಿಯೋ ಆಪರೇಟರ್ ಕೂಡೂರು ರಾಮಚಂದ್ರ ಭಟ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಆಕಾಶವಾಣಿ ಮಂಗಳೂರು, ಸಮಯ 9:30. ಕೆಲವೇ ಕ್ಷಣಗಳಲ್ಲಿ ಭಾವಗಾನ.
2: ಹೊಸ ಕಾರ್ ಗೆಲ್ಲುವ ಅವಕಾಶ. ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ ಇಷ್ಟೇ. ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
3: ನಿಂತ್ಕೊಬಿದ್ದು
4: ವಾಟ್. ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
3: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
2: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
4: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
5: ಆಕಾಶವಾಣಿ ಮಂಗಳೂರು. ಭಾವಗಾನ ತಿಂಗಳ ಹಾಡು. ಇಂದಿನ ಕಾರ್ಯಕ್ರಮದಲ್ಲಿ ಜೂನ್ ತಿಂಗಳ ಹಾಡನ್ನು ಕೇಳಲಿದ್ದೀರಿ. ಡಾಕ್ಟರ್ ರಾಘವೇಂದ್ರ ರಾವ್ ಅವರ ಕವನವನ್ನು ಸಂದೀಪ್ ಆರ್ ಬಲ್ಲಾಳ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡುವವರು ಎಂ ಪಂಚಮಿ ಭಟ್. ಮೊದಲಿಗೆ ಕವಿವಾಣಿ, ನಂತರ ಹಾಡು.
6: ಈ ಇರುಳಿಗೆ ಕವಿತೆಯೊಳಗಿನ ಭಾವಧಾರೆ ಹೀಗಿದೆ. ಪ್ರಕೃತಿಯ ಸೊಬಗನ್ನು ವೀಕ್ಷಿಸಲು ಕೇವಲ

ಹೊರಗಣ್ಣು ಸಾಕಾಗಲಾರದು, ಅದಕ್ಕೆ ಒಳಗಣ್ಣನ್ನು ತೆರೆಯಲೇಬೇಕು. ಆಗಲೇ ಅರ್ಥವಾಗುತ್ತದೆ, ಪ್ರಕೃತಿ ಎಂದರೆ ಕೇವಲ ಸೌಂದರ್ಯದ ರಾಶಿ ಮಾತ್ರವಲ್ಲ, ಅದು ಲೋಕಕಲ್ಯಾಣದ ನಿಧಿ ಎಂಬುದು. ಜಗದೊಳಿತಿಗೆ ಪ್ರಕೃತಿ ನೀಡುವ ಕೊಡುಗೆ ಪ್ರೇಮ ಪ್ರವಾಹವಲ್ಲದೆ ಮತ್ತೇನೂ ಅಲ್ಲ. ಋತುಮಾಸದ ಜೊತೆಯಲ್ಲಿಯೇ ಹೊಸ ಹೊಸ ಚಿತ್ತಾರಗಳನ್ನು ಬಿಡಿಸುವ ಈ ಪ್ರಕೃತಿಯನ್ನು ಹತ್ತಿರದಿಂದ ಅವಲೋಕಿಸುತ್ತಲೇ ಮಾನವನ ಹೃದಯ ಸಂತಸದ ಕಡಲಾಗುತ್ತದೆ. ಅವ್ಯಕ್ತವಾದ ಭಾವತರಂಗಗಳು ಅಲ್ಲಿ ಒಂದರ ಮೇಲೊಂದರಂತೆ ಏಳುತ್ತಲೇ ಇರುತ್ತವೆ. ಜಗದ ಕತ್ತಲೆಯನ್ನು ಕಳೆಯುವ ಸೂರ್ಯೋದಯವು ಮನಸ್ಸಿಗೆ ಹಿತವನ್ನು ನೀಡುವಂತೆ ಕತ್ತಲು ಕವಿದ ರಾತ್ರಿಯಲ್ಲಿ ಮೂಡುವ ಚಂದ್ರಮನ ಆ ಬೆಳಕು ಆಹ್ಲಾದವನ್ನು ನೀಡುತ್ತದೆ. ಈ ಇರುಳಿನ ಜೊತೆಯಲ್ಲಿ ಬೆಸೆದುಕೊಂಡಿರುವ ಬೆಳದಿಂಗಳು ಭೂಮ್ಯಾಕಾಶದ ನಡುವೆ ಬೆಳಕಿನ ಸೇತುವೆ ಕಟ್ಟುತ್ತದೆ. ಆ ಶಶಿಯ ಹಿಮಕಿರಣವು ಧರೆಗಿಳಿಯುವ ಸೊಬಗೆ ಇಲ್ಲಿ ಕಾವ್ಯವಾಗಿದೆ. ಚಂದ್ರಜ್ಞೋತ್ಸ್ನೆಯು ಕೇವಲ ಹೊರಗಣ್ಣಿಗೆ ಗೋಚರಿಸುವ ಸೌಂದರ್ಯ ರಾಶಿ ಮಾತ್ರವಲ್ಲ, ಮಾನವನ ಅಂತರಂಗದ ನೋವು, ದುಃಖ, ಹತಾಶೆ, ಮತ್ಸರ, ದ್ವೇಷವನ್ನೆಲ್ಲ ದೂರಾಗಿಸಿ ಮಾನವರ ಹೃದಯ ಹೃದಯಗಳ ನಡುವೆ ಪ್ರೀತಿಯ ಸೇತುವೆಯನ್ನು ನಿರ್ಮಿಸುವ ಅಗೋಚರ ಶಕ್ತಿಯೂ ಹೌದು. ಆದ್ದರಿಂದಲೇ ಕವಿಗಳಿಗೆ ಈ ಹುಣ್ಣಿಮೆಯ ರಾತ್ರಿ ಹೆಚ್ಚು ಪ್ರಿಯವಾಗುತ್ತದೆ. ಈ ಬಗೆಯ ಆಶಯವನ್ನು ಹೊತ್ತ ಕವಿತೆಯೇ ಈ ಇರುಳಿಗೆ. ಕೇಳಿರಿ ಕವಿತೆಯ ಪೂರ್ಣ ಪಾಠವನ್ನು. ಈ ಇರುಳಿನ ನಳಿನಾಕ್ಷಿಗೆ ಬೆಳದಿಂಗಳ ಬೆಸುಗೆ, ಚಳಿಗಾಳಿಗೆ ಮೈಯೊಡ್ಡಲು ಕೆಳಗಿಳಿದಿದೆ ಧರೆಗೆ, ನರುಗಂಪಿನ ಹೊಸ ಹೂವನು ಮುಡಿದಾಕೆಯ ತುರುಬು, ಸರಿದಾರಿಯ ಕಂಡಾಕೆಗೆ ತವರೂರಿನ ನೆನಪು, ಕಿರುಗೆಜ್ಜೆಯ ಸದ್ದಿಲ್ಲದೆ ಸವಿನಿದ್ದೆಗೆ ಜಾರಿ, ಹೊಸ ವಸನವನುಟ್ಟಂತೆಯೇ ಕನಸೊಳಗಡೆ ಸೇರಿ, ನವರಂಗದ ಮೊದಲಿರುಳಿಗೆ ಬರೆದಂತಿದೆ ಚಿತ್ರ, ನವಗಾನದ ಸೊಲ್ಲಡಗಿಸಿ ಬಿಗಿದಪ್ಪಿದ ಗಾತ್ರ, ಹಿಮಪರ್ವತ ನೀರಾಗಲು ತುಂಬಿರುವುದು ಕಡಲು, ತೆರೆಯಂಚಿನ ಬುರುಗೇಳಿಸಿ ಕಿರುದೋಣಿಯ ಮಡಿಲು, ಅವರಿಬ್ಬರ ನಂಟರಿತರೆ ಜಗದುಳಿತಿನ ಬೆಳಕು, ಮುನಿಸೆಲ್ಲವ ಮರೆತಾಗಲೇ ಸೊಬಗಿಯುವ ಬದುಕು.

ಇದುವರೆಗೆ ಭಾವಗಾನದಲ್ಲಿ ಜೂನ್ ತಿಂಗಳ ಹಾಡನ್ನು ಕೇಳಿದಿರಿ. ಡಾಕ್ಟರ್ ರಾಘವೇಂದ್ರ ರಾವ್ ಅವರ ಕವನವನ್ನು ಸಂದೀಪ್ ಆರ್ ಬಲ್ಲಾಳ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದವರು ಎಂ ಪಂಚಮಿ ಭಟ್. ಹಿನ್ನೆಲೆಯಲ್ಲಿ ವಾದ್ಯ ಸಹಕಾರ ಶಿನಾಯ್ ವಿ ಜೋಸೆಫ್ ಕೀಬೋರ್ಡ್, ವರುಣ್ ರಾವ್ ಕೊಳಲು, ರಾಜಗೋಪಾಲ್ ಗಿಟಾರ್, ರಾಜೇಶ್ ಭಾಗವತ್ ತಬಲಾ, ಸುಮುಖ್ ಆಚಾರ್ಯ ಸಿತಾರ್. ಈ ಕಾರ್ಯಕ್ರಮದ ಧ್ವನಿ ಮುದ್ರಣ ರಫೀಕ್ ಖಾನ್. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.

0: ಕೇಳುಗರೇ, ಸಂಜೆ 6:50 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಹಲೋ ಕೃಷಿರಂಗ, ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವ ವಿಷಯ ತಜ್ಞರು ಕೃಷಿ ನಿರ್ದೇಶಕರಾಗಿರುವ ಡಾಕ್ಟರ್ ಜಿಟಿ ಪುತ್ರ. ಸಮಯ 9:40.
1: ಆಕಾಶವಾಣಿ ಮಂಗಳೂರು. ಗಾಂಧಿ ಸ್ಮೃತಿ. ಡಿಜಿ ತೆಂಡೂಲ್ಕರ್ ಅವರು ರಚಿಸಿದ ಮಹಾತ್ಮ ಗಾಂಧಿಯವರ ಜೀವನ ಚರಿತ್ರೆಯ ಆಯ್ದ ಭಾಗ.

ಗಾಂಧಿ ವಂಶಸ್ಥರು ಪೋರ್ಬಂದರಿನ ರಾಜಕೀಯ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಮೋಹನ್ದಾಸ್ ಎಳೆಯವನಾಗಿದ್ದಾಗ ತನ್ನ ವಂಶಾವಳಿಯನ್ನು ಅದರ ಶಾಖೋಪಶಾಖೆಗಳನ್ನು ಬಾಯ್ಪಾಠ ಮಾಡಿಕೊಂಡಿದ್ದನು. ಕರಮ್ಚಂದ್ ಗಾಂಧಿ ತಮ್ಮ ಕೊನೆಯ ಪತ್ನಿ ಪುತಲಿಬಾಯಿಯನ್ನು ವಿವಾಹವಾಗುವುದಕ್ಕೆ ಮುಂಚೆ 3 ಬಾರಿ ವಿದುರರಾಗಿದ್ದರು. ಆಗ ಆಕೆಗೆ 15 ವರ್ಷ, ಅವರಿಗೆ 40 ವರ್ಷ ವಯಸ್ಸಾಗಿತ್ತು. ಮೊದಲನೆಯ ಮತ್ತು ಎರಡನೆಯ ವಿವಾಹಗಳಿಂದ 2 ಹೆಣ್ಣುಮಕ್ಕಳು ಜನಿಸಿದ್ದರು. ಪುತಲಿಬಾಯಿ ಒಬ್ಬಳು ಮಗಳನ್ನು ಮತ್ತು 3 ಗಂಡು ಮಕ್ಕಳನ್ನು ಹೆಡೆದರು. ರಲಿತಾಬೆನ್, ಲಕ್ಷ್ಮೀದಾಸ್, ಕರ್ಷನ್ದಾಸ್ ಮತ್ತು ಮೋಹನ್ದಾಸ್. ಈಕೆಯದು ಬಹಳ ಧಾರ್ಮಿಕ ಮನೋಧರ್ಮ ಮತ್ತು ದಿಟ್ಟತನದ ವ್ಯಕ್ತಿತ್ವವಾಗಿದ್ದಿತು. ಆಕೆ ಅತ್ಯಂತ ಕಠಿಣವಾದ ವ್ರತಗಳನ್ನು ಸ್ವಲ್ಪವೂ ಅಳುಕದೆ ಆಚರಿಸುತ್ತಿದ್ದರು. ಚಾತುರ್ಮಾಸ್ಯದ 4 ತಿಂಗಳ ಕಾಲದಲ್ಲಿ ದಿನವೂ ಒಪ್ಪತ್ತು ಊಟವಿಲ್ಲದೆ ದಿನ ಬಿಟ್ಟು ದಿನ ಉಪವಾಸವನ್ನೂ ಮಾಡುತ್ತಿದ್ದರು. ಆಕೆ ವೈಷ್ಣವ ದೇವಾಲಯಕ್ಕೆ ಹೋಗದೇ ಇದ್ದ ದಿನವೇ ಇರಲಿಲ್ಲ. ಮೋಹನ್ದಾಸ್ ಆಕೆಯೊಂದಿಗೆ ಆಗಾಗ ದೇವಾಲಯಕ್ಕೆ ಹೋಗುತ್ತಿದ್ದನು. ಆದರೆ ಆ ದೇವಾಲಯದ ಉಜ್ವಲ ಆಡಂಬರ ಮತ್ತು ವೈಭವ ಅವನನ್ನು ಎಂದೂ ಆಕರ್ಷಿಸಲಿಲ್ಲ. ಆಕೆ ಬಹಳ ವ್ಯವಹಾರ ಚತುರೆ. ಠಾಕೂರ್ ಸಾಹೇಬನ ವಿಧವಾ ತಾಯಿಯು ರಾಜ್ಯಾಡಳಿತದ ವಿಷಯವಾಗಿ ಆಕೆಯ ಸಲಹೆಯನ್ನು ಕೇಳುತ್ತಿದ್ದಳು. ಮೋಹನದಾಸ ಆಗಾಗ ತಾಯಿಯೊಡನೆ ಹೋಗಿ ಅವರ ಚರ್ಚೆ

ಚರ್ಚೆಯನ್ನು ಕೇಳುವ ಅವಕಾಶವನ್ನು ಪಡೆಯುತ್ತಿದ್ದನು. ಅವನ ಶೀಲ ವಿಕಾಸಕ್ಕೆ ಎಲ್ಲಕ್ಕಿಂತ ಹೆಚ್ಚಾಗಿ ಆಕೆಯ ಪ್ರಭಾವವೇ ಕಾರಣ. ಅವನು ತನ್ನ ಗಾಢವಾದ ಧಾರ್ಮಿಕ ಮನೋಧರ್ಮವನ್ನು ತಾಯಿಯಿಂದ ಅನುವಂಶಿಕವಾಗಿ ಪಡೆದಿದ್ದನು. ಮೋಹನ್ದಾಸ್ ತನ್ನ ಬಾಲ್ಯವನ್ನು ಪೋರ್ಬಂದರಿನಲ್ಲಿ ಕಳೆದನು. ಅಲ್ಲಿ ಅವನು ಒಂದು ಪ್ರಾಥಮಿಕ ಶಾಲೆಗೆ ಹೋಗುತ್ತಿದ್ದನು. ಅವನು ಸಾಮಾನ್ಯ ವಿದ್ಯಾರ್ಥಿಯಾಗಿದ್ದ, ಆದರೆ ಕಾಲಕ್ಕೆ ಸರಿಯಾಗಿ ಬರುತ್ತಿದ್ದನು. ಮಗ್ಗಿ ಕೋಷ್ಟಕವನ್ನು ಕಲಿಯುವುದು ಆತನಿಗೆ ಸ್ವಲ್ಪ ಕಷ್ಟವೇ ಆಗಿತ್ತು. ಬಾಲ್ಯದಲ್ಲಿ ಆತ ಬಹಳ ದಯಾಳು, ಕ್ರೀಡಾಶೀಲ ಮತ್ತು ಹಠಸ್ವಭಾವದವನೂ ಆಗಿದ್ದನು. ಮೋಹನನಿಗೆ 7 ವರ್ಷ ವಯಸ್ಸಾಗಿದ್ದಾಗ ಅವನ ತಂದೆ ಪೋರ್ಬಂದರ್ ರಾಜ್ಯದ ಸೇವೆಯನ್ನು ತ್ಯಜಿಸಿ ತಮ್ಮ ಕುಟುಂಬದೊಂದಿಗೆ ರಾಜಕೋಟೆಗೆ ಹೋಗಬೇಕಾಗಿ ಬಂತು. ಸ್ವಲ್ಪ ದಿನಗಳಲ್ಲಿ ಅವರು ಅಲ್ಲಿ ದಿವಾನರಾದರು. ಅಲ್ಲಿಯೂ ಮೋಹನನನ್ನು ಒಂದು ಪ್ರಾಥಮಿಕ ಶಾಲೆಗೆ ಸೇರಿಸಲಾಯಿತು. ಇದರ ತರುವಾಯ ಅವನಿಗೂ ಕಸ್ತೂರಬಾಗೂ ವಿವಾಹ ನಿಶ್ಚಯವಾಯಿತು. ಕಸ್ತೂರ್ಬಾ ತಂದೆ ಗೋಕುಲ್ದಾಸ್ ಮಾಕಂಜಿ ಪೋರ್ಬಂದರಿನಲ್ಲಿ ವರ್ತಕರಾಗಿದ್ದರು. ಆತನಿಗೂ ಮತ್ತು ಕರಮಚಂದ ಗಾಂಧಿಗೂ ಗಾಢ ಸ್ನೇಹವಿದ್ದಿತು. ಕಸ್ತೂರ್ಬಾ ಮತ್ತು ಮೋಹನ್ದಾಸ ಸಮಾನ ವಯಸ್ಕರಾಗಿದ್ದರು. ಬಾ ಎಂದು ಶಾಲೆಗೆ ಹೋದವಳೇ ಅಲ್ಲ. ಮೋಹನದಾಸನಿಗೆ 8 ವರ್ಷ ವಯಸ್ಸಾಗಿದ್ದಾಗ 1877 ಜನವರಿ 1 ದಿಲ್ಲಿಯಲ್ಲಿ ಒಂದು ದರ್ಬಾರ್ ನಡೆಯಿತು. ವಿಕ್ಟೋರಿಯಾ ರಾಣಿ ಭಾರತದ ಸಾಮ್ರಾಜ್ಞಿ ಎಂಬ ಬಿರುದನ್ನೂ ಇಟ್ಟುಕೊಂಡಳೆಂಬ ಅಂಶವನ್ನು ಲಾರ್ಡ್ ಲಿಟ್ಟನ್ ಭಾರತದ ರಾಜರಿಗೂ ಮತ್ತು ಪ್ರಜೆಗಳಿಗೂ ಘೋಷಿಸಿದರು. ಸಾಮ್ರಾಜ್ಞಿಯ ಪರವಾಗಿ ಸಾಮ್ರಾಟ ಪ್ರತಿನಿಧಿಯಾದ ಅವನು ಹೀಗೆ ಘೋಷಿಸಿದನು: ಭಾರತ ದೇಶೀಯರಾದ ನೀವು ನಿಮ್ಮ ಕುಲ ಮತ್ತು ಮತ ಯಾವುದೇ ಆಗಿದ್ದರೂ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ವಾಸಿಸುವ ಈ ದೇಶದ ಆಡಳಿತ ಕಾರ್ಯದಲ್ಲಿ ನಿಮ್ಮ ಇಂಗ್ಲಿಷ್ ಪ್ರಜೆಗಳೊಂದಿಗೆ ಒಂದು ಅಂಗೀಕೃತ ಭಾಗವನ್ನು ಅನುಭವಿಸುವ ಹಕ್ಕನ್ನು ಹೊಂದಿದ್ದೀರಿ. ಬ್ರಿಟಿಷ್ ಸರ್ಕಾರ ರಾಜಕೋಟೆಯನ್ನು ತನ್ನ ರಾಜಕೀಯ ಪ್ರಾತಿನಿಧ್ಯದ ಕೇಂದ್ರ ಸ್ಥಳವನ್ನಾಗಿ ಆಯ್ಕೆ ಮಾಡಿಕೊಂಡಂದಿನಿಂದ ಅದೊಂದು ಪ್ರಮುಖ ಸ್ಥಳವಾಗಿ ಬೆಳೆಯುತ್ತಿತ್ತು. ಆ ಕಾಲದಲ್ಲಿ ಖಾತೆವಾಡದಲ್ಲಿ ಪ್ರೌಢಶಾಲೆಯನ್ನು ಹೊಂದಿದ್ದ ಕೆಲವೇ ಪಟ್ಟಣಗಳ ಪೈಕಿ ಅದೂ ಒಂದಾಗಿತ್ತು. ಈ ಕಾರಣದಿಂದ ಬಾಲಕ ಮೋಹನ್ ಹೆಚ್ಚಿನ ಶಿಕ್ಷಣ ಪಡೆಯಲು ಅವಕಾಶವಾಯಿತು. ಇದಿಲ್ಲದಿದ್ದರೆ ಅವನ ಭವಿಷ್ಯ ಬೇರೆ ರೀತಿಯಾಗುತ್ತಿತ್ತು.

ಆಕಾಶವಾಣಿ ಮಂಗಳೂರು. ಈಗ ಭಾವಗೀತೆಗಳು. ಮೊದಲಿಗೆ ಕಡೆಂಗೋಡ್ಲು ಶಂಕರ ಭಟ್ಟವರ ರಚನೆ ಎನ್ನ ಹೃದಯ ಕಮಲವಾಗಿ ಕುಣಿಯುತ್ತಿರುವ ವೇಳೆಯಲ್ಲಿ, ಹಾಡಿದ್ದಾರೆ ಜಯಲಕ್ಷ್ಮೀ.

ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಈಗ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: अभी आप सुन रहे थे कार्यक्रम बड़े काम का पानी। तो श्रोताओं, अब इसी के साथ हमारा आज का प्रसारण यहीं पर समाप्त होता है। तो अब अपने मित्र अजीत
1: और विमलेश को अगले सप्ताह तक के लिए आज्ञा दीजिए।
0: नमस्कार।
2: उमंग उमंग उमंग उमंग।
3: CAET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಯಿತು. ಮೀಡಿಯಂ ವೇವ್ ತರಂಗಾಂತರ 275.5 ಮೀಟರ್ಗಳು 1089 ಕಿಲೋಹರ್ಟ್ಸ್ ಹಾಗೂ FM ಕಂಪನಾಂಕ 100.3 ಮೆಗಾಹರ್ಟ್ಸ್ನಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ನ್ಯೂಸ್ ಆನ್ AAR ಆ್ಯಪ್ ಹಾಗೂ ವೆಬ್ ಸ್ಟ್ರೀಮಿಂಗ್ನಲ್ಲೂ ಈ ಪ್ರಸಾರವನ್ನು ಆಲಿಸುತ್ತಿರುವಿರಿ.
4: माननीय प्रधानमंत्री श्री नरेंद्र मोदी 20 जून को हुगली पश्चिम बंगाल से प्रधानमंत्री किसान सम्मान निधि की 23वीं किश्त जारी करेंगे. इसके तहत 9 करोड़ 44 लाख से अधिक किसानों के खातों में 18,880 करोड़ रुपए से अधिक की सम्मान राशि सीधे हस्तांतरित की जाएगी. पीएम किसान की इस किश्त के साथ ही किसानों को हस्तांतरित कुल राशि 4,46,000 करोड़ रुपए से अधिक हो जाएगी, जो करोड़ों किसान परिवारों को आर्थिक संबल प्रदान कर रही है.
2: अन्नदाता का बढ़ता मान पीएम किसान।
3: आकाशवाणी मंगलूरु समय 10:30:55. ಮಕ್ಕಳಿಗಾಗಿ ತುಳು ಕಾರ್ಯಕ್ರಮ ಗುಬ್ಬಿದ ಗೂಡು ಇದೀಗ.
5: ಆಕಾಶವಾಣಿ ಮಂಗಳೂರು. ಗುಬ್ಬಿದ ಗೂಡು ಜೋಕ್ಲಿಗಾದು ಕಾರ್ಯಕ್ರಮ. ಇನಿತ ಎಗ್ಗೆಡು ವಿಶ್ವ ಸಂಗೀತ ದಿನ ತಲೆಕೊಡು ಪದ ಸಂಗೀತ ಕಾರ್ಯಕ್ರಮ ಕೇನಗ. ಪ್ರೀತಿದ ಜೋಕುಲೆ, ನಮಕ್ ಮಸ್ತು ಖುಷಿ ಅನಗ ಅತ್ತಂಡ ಬೇಜಾರಾನಗ ನಮ್ಮುಲೈ ಒಂಜಿ ಪದ ಪುಟ್ಟುಂಡು. ತನ್ನಾತೆಗೆ ತನ್ಕ ಆ ಸನ್ನಿವೇಶಗು ಒಂಬುನ ಪದನು ನಮ ಪನ್ಪ. ಸಾಹಿತ್ಯ ಏರೆನವು ಸಂಗೀತ ಏರೆನ ಪದ ಏರು ಪಂಡಿನಿ ಉಂದೇನು ಮಾತೆಯಿಂದ ತೂ ಒಂದೇ ತೆರಿಯಂದೇ ಆ ಕ್ಷಣಕ್ಕೂ ಪದ ಪನ್ಪಿನವು ಮಾತ್ರ ಮುಖ್ಯ ಆಪುಂಡು. ಜೋಕುಲೆ, ನಿಕ್ಲೆಗೆ ಇಂಚ ಇಷ್ಟ ಆತಿನ ಪದ ಓ ವಾಂಡಲ ಇತ್ತುಂಡ ನೆನಪು ಮಲ್ತೊಂದ್ಲೆಗೆ

ಜೋಕುಲೆ ಪರಪುನ ನೀರಿಡು ಒಂಜಿರಾಗ ಬೀಜುನ ಗಾಳಿಗೊಂಜಿ ತಾಳ ತೂಂಕುನ ದೈಮರಟ್ಟು ಒಂಜಿ ಶ್ರುತಿ ಈ ರಾಗ ತಾಳ ಶ್ರುತಿ ಸೇರ್ದು ಪೊರ್ಲ ಕಂಠದ ಪ್ರಕೃತಿಯೇ ಒಂಜಿ ಸಂಗೀತ. ಸಂಗೀತ ಪನ್ಪಿನವು ನಮ್ಮುಲೈದ ಭಾವನೆಲೆದ ಪ್ರತಿಫಲನಲ ಅಂದ್ ಐಕ್ಯ ತುಲೆ ಪಾತೆರೈಪುನಿ ಕೊಸಿಟ್ಟಿ ಪುನಗ ಒಂಜಿ ಪದತ್ತ ಮ್ಯೂಸಿಕ್ ಇಷ್ಟಾಪುಂಡಿಗೆ ಬೇಜಾರಡಿ ಪುನಗ ಪದೊತ್ತ ಸಾಹಿತ್ಯ ಪಂಡ ಲಿರಿಕ್ಸ್ ಇಷ್ಟ ಆಪುಂಡು ಪಂಡ್ ನಿಕ್ಲಿಗ್ ಇಂಚಿನ ಅನುಭವ ಮಿನಿ ಆತಂಡ ಜೊಕುಲೆ

ಸಂಗೀತದ ನಾನಾ ಪ್ರಕಾರಲು ಇತ್ತದು ಸುಗಮ ಸಂಗೀತ ಪಿಕ್ಚರ್ದ ಪದ ಇಂಚ ಹೂವೇನೇ ಪನೋಡಾಂಡಲ ರಾಗ ತಾಳ ಶ್ರುತಿ ಲಯತ್ತ ಜ್ಞಾನ ಇಪ್ಪುಂಡು. ಶಾಸ್ತ್ರೀಯ ಸಂಗೀತ ಪನ್ನಗ ಕರ್ನಾಟಕ ಶಾಸ್ತ್ರೀಯ ಸಂಗೀತಗು ಐತನೇ ಆಯ್ನ ಪಿನ್ನೆಲೆ ಉಂಡು. ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹೆರು ಏರು ಪಂಡ್ ನಿಕ್ಲೆ ಗೊತ್ತುಂಡ ಜೋಕುಲೆ. ಏರು ಪನ್ಪಿ ಸವಾಲುಗು ಜವಾಬುನು ನಾಡ್ಲೆ ಈ ಪದ ಆಯ್ಬೊಕ್ಕ ಅರಿನ ಬಗೆಟ್ಟು ಪಾತಿರ್ಗ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪಿತಾಮಹರನ ಬಗ್ಗೆ ಪಾತ್ರೊಂದಿತ್ತ ತೇಜಕುಲೆ. ಪುರಂದರದಾಸರನು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹರು ಪಂಡು ಪನ್ಪ. ರುಕ್ಮಿಣಿ ಬೊಕ್ಕ ವರದಪ್ಪ ನಾಯಕ ಪನ್ಪಿ ದಂಪತಿಲೆಗ್ ಜೋಕುಲೆ ಇಪ್ಪುಜಿ. ತಿರುಪತಿ ಶ್ರೀನಿವಾಸ ದೇವೇರೆಗ್ ಪರಕೆ ಪಂಡಿ ಬೊಕ್ಕ ಪುಟ್ಟಿ ಬಾಲೆಗ್ ಶ್ರೀನಿವಾಸ ನಾಯಕ ಪಂಡು ಪುದರ್ ದೀಪೇರು. ಶ್ರೀನಿವಾಸರನ ಕುಟುಂಬ ಸಿರಿವಂತಿಕೆದ. ಆಂಡ ದಾದ ಮಲ್ಪುನಿ ಪನ್ಲೆ ಶ್ರೀನಿವಾಸರನ ಬುದ್ಧಿ ಮಾತ್ರ ಮಡೆ ಕೈಟ್ಟು ಕಕ್ಕೆನ್ಲ ದೇರಂದಿನವು. ಪಂಡ ಆತ್ಮಲ್ಲ ಪಿಟ್ಟಾಸಿ ಕುರೆ ಬುದ್ಧಿದಾಯೆ. ಒಡೆ ಮುಟ್ಟ ಕುರೆ ಬುದ್ಧಿ ಇತ್ತುಂಡು ಪಂಡ ಅಮ್ಮೆರು ಸೀಕಿಡು ಪಜ ಪತ್ತುಂಡಲ ಮರ್ದು ಮಲ್ಪಂದಿನಾತ್. ಇಂಚಿನ ಕುರೆಪ್ಪಟ್ ಶ್ರೀನಿವಾಸ ನಾಯಕೆ ಪುರಂದರದಾಸರಾಯಿನಿ ಎಂಚ ಪನ್ಪಿ ಚೋದಿಗನು ಬುಡ್ಪಾಗ ಪುರಂದರದಾಸರನೇ ಈ

ಇದ್ದು ಪೊರ್ಲುದ ಪದಾತಿ ಜೋಕುಲೆ ಇಂಚಿನ ಒಂಜಿ ಕೃತಿ ರಚನೆ ಪಿಟ್ಟಾಸಿ ಶ್ರೀನಿವಾಸ ನಾಯಕರನ ಕೈಟ್ಟು ಬರೆಪಾವುನ ಲೆಕ್ಕ ಮಲ್ತಿನೆ ವಿಷ್ಣುದೇವರು ಪನ್ಪಿನ ಐತಿಹ್ಯ ಒಂಜಿ ಉಂಡು. ಶ್ರೀನಿವಾಸರೇನು ಸರಿತಾದಿಗ ಕನವಡು ಪಂಡು ವಿಷ್ಣುದೇವರು ಹುಡುಗನ ರೂಪಡು ಬತ್ತದು ತನ್ನ ನೂಲ ಮದಿಮೆಗ ಸಕಾಯ ಮಲ್ಪಡು ಪಂಡು ಕೇನುವೆರಿಗೆ. ಆಂಡ ಪಿಟ್ಟಾಸಿ ಶ್ರೀನಿವಾಸ ನಾಯಕೆ ಮಾತ್ರ ಸರೆದು ಪೋಯಿನ ಒಂಜಿ ಪಾವಲಿ ಕೊರ್ದು ಕಡಪುಡುವೆ ಅವೆನು ಪತೊಂದು ನಾಯಕರಿನ ಇಲ್ಲಗ ಬತ್ತದು ದಾನ ಮಲ್ಪುಲೆ ಪಂಡು ನಾಯಕರಿನ ಬುಡಿದಿಡಪ್ಪ ನಟ್ಟುವೆಗೆ ಆ ಉಡುಗೆ. ಮಾತಲ ಕಂಡನಿನ ಸೊತ್ತು ಕಂಡನಿಡಕೇನಂದೆ ದಾದ ಕೊರ್ಪಿನಿ ಪಂಡು ಯೋಚನೆಗು ಬೂರ್ದಿನ ನಾಯಕರಿನ ಬುಡೆದಿಗ ತನ್ನ ಅಪ್ಪೆ ಇಲ್ಲಡ್ದು ಪಾಡ್ದಿನ ಮೂಂಕುತಿದ ನೆನಪಾಪುಂಡು. ತನ್ನ ಮೂಂಕುಡಿತ್ತಿನ ಮೂಂಕುತಿನೇ ದೆತ್ತದು ದಾನವಾದ ಕೊರ್ಪಲು ನಾಯಕರಿನ ಬುಡೆದಿ. ಅವೆನು ಪತಂದು ಕುಡ ನಾಯಕರಿನ ಅಂಗಡಿಗ ಬತ್ತಿನ ಹುಡುಗೆ ಅಡವುದಿಯರಗಾದ ಮೂಂಕುತಿನು ತೋಚ್ಪಾವೆ. ಆ ಮೂಂಕುತಿ ತನ್ನ ಬುಡೆದಿನ ಮೂಂಕುತಿ ಪಂದು ಸಂಶಯ ಬೂರ್ದಿನ ನಾಯಕೆ ಸೀದ ಇಲ್ಲಗ ಬತ್ತದು ಬುಡೆದಿಡಪ್ಪ ಮೂಂಕುತಿ ತೋಜಾಲ ಪಂದು ಪನ್ಪೆ. ಇಜ್ಜಾಂದಿ ಮೂಂಕುತಿನು ಒಲ್ಪಡ್ದು ತೋಜಾವೆ ಪನ್ಪಿನ ಪೋಡಿಗೆಡ್ ನಾಯಕರಿನ ಬುಡೆದಿ ಸಯ್ಯರೆ ಪಂದು ಇಸದೆ ತೊನ್ನರೆ ಪಿದಾಡುವಲು. ಆಂಡ ಆಶ್ಚರ್ಯ ಪಂಡ ಇಸತ್ತ ಬಟ್ಟಲಡ್ ಮೂಂಕುತಿ ಅಲೆಗು ತೋಜುಂಡು. ಆ ಮೂಂಕುತಿನ ಕಣ್ಣನ್ನ ಕೈಟ್ಟು ಕೊರ್ನಗ ನಾಯಕರಿಗಲ ಚೋದಿಗನು ಚೋದಿಗ. ಬುಡೆದಿ ಕೊರ್ನ ಮೂಂಕುತಿನ ಪತಂದು ಕುಡ ಅಂಗಡಿಗೆ ಬತ್ತದು ತಾನು ದೀನಲ್ಪ ಮೂಂಕುತಿ ಉಂಡ ಪಂದ ತೂಪೆ ಅಲ್ಪ ಮೂಂಕುತಿ ತೋಜುಜಿ. ಉಂದಿನ ಮಾತ ತೂನಗ ಉಂದು ತಂಕ ಬುದ್ಧಿ ಕಲ್ಪಾಯರೆ ದೇವರೇ ಬತ್ತಿನೆ ಪಂದು ನಾಯಕರಿಗೆ ಅಂದಾಜಾಪುಂಡು. ಉಂದುವೆ ಸಂದರ್ಭುಡು ನಾಯಕರು ಸುರೂಕಾದು ಆದದ್ದೆಲ್ಲ ಉಳಿತೇ ಆಯಿತು ಪಂಡು ಒಂಜಿ ಕೀರ್ತನೆನು ಬರೆಪೆರು. ಆನಿಡ್ದು ಬೊಕ್ಕ ಶ್ರೀನಿವಾಸ ನಾಯಕೆ ಪುರಂದರದಾಸರಾದ

ದಾಸ ಸಾಹಿತ್ಯ ಪರಂಪರೆನ ಕಟ್ಟದ ಕೊರ್ತಿನ ಪುರಂದರ ದಾಸರಿಗೆ 500,000 ಕೀರ್ತನೆ ಬರೆಯೋಡು ಪಂಪಿನ ಉದ್ದೇಶ ಇತ್ತಂಡ್. ಆಂಡ 475,000 ಮುಟ ಕೀರ್ತನೆ ಬರೆದು ಮುಗಿತಿನಾರ್ ಲೋಕನೇ ಬುಡ್ದು ಅಗಪುವೇರು. ದಾಸ ಸಾಹಿತ್ಯಗೂ ಪೊಸದೇಕಿ ಕೊರ್ನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪಿತಾಮಹೆರು ಆಯ್ನ ಪುರಂದರ ದಾಸರಿನ ಭೌತಿಕ ದೇಹ ಇಜ್ಜಿಂಡಲ ಅರೆನ ಕೀರ್ತನೆಲು ಏ ಪೊಗುಲ ಮಿತ್ತ ಮಟ್ಟದವು ಆದ ಉರಿದುಂಡು ಜೋಕುಲೆ.

ಜೊಕುಲೆ ಜೂನ್ 21ನೇ ತಾರೀಕು ವಿಶ್ವ ಸಂಗೀತ ದಿನ. ಈ ಸಂದರ್ಭಡು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪಿತಾಮಹೇರ್ ಆಯಿನ ಪುರಂದರ ದಾಸರಿನ ಬಗೆಟ್ಟು ಒಂಜಾತು ತೆರೆಯೊಂಡಾತೆ ಜೋಕುಲೆ. ನಿಕ್ಲೆಗ್ಲ ಇಂಚಿನ ಅಪರೂಪದ ಸಾಧಕರಿನ ಬಗೆಟ್ಟು ತೆರೆದಿತ್ತುಂಡ ದೋಸ್ತಿ ನಕ್ಲೆನ ಒಟ್ಟುಗೂ ಸೇರ್ದು ಪಟ್ಟೊನ್ಲೆ ಪನೊಂದು ಇನಿತ್ತ ಗುಬ್ಬಿದ ಗುಡುಗು ಮುಗಿತಲದ ಬೊಟ್ಟ ದೀಪೆ ನನರ ತಿಕ್ಕಗ ಸೊಲ್ಮೆಲು ಜೋಕುಲೆ.

0: ಇದಮುಟ್ಟ ಪದ ಸಂಗೀತ ಕಾರ್ಯಕ್ರಮ ಕೇಂದರ ಪ್ರಸ್ತುತಿ ಅಕ್ಷತಾ ರಾಜ್ ಪೆರ್ಲಾ ಉಂದು ಇನಿತ ಗುಬ್ಬಿದ ಗೂಡು ಜೋಕ್ಲೆಗಾದ ಕಾರ್ಯಕ್ರಮ ನನತ ಎಗ್ಗೆಡು ಕುಡ ತಿಕ್ಕಗ ಸೊಲ್ಮೆಲು
1: ಗುಬ್ಬಿದ ಗೂಡು ಪ್ರಸಾರವಾಯಿತು.
2: ಆಯಾ ಖುಷಿಯೋ ಕಾ ಪೈಗಾಮ್ ಪಿಎಂ ಕಿಸಾನ್ ಪಿಎಂ ಕಿಸಾನ್.
3: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ 20 ಜೂನ್ ಕೋ ಹುಗ್ಲಿ ಪಶ್ಚಿಮ ಬಂಗಾಲ್ ಸೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕಿ 23ವೀಂ ಕಿಶ್ತ್ ಜಾರಿ ಕರೆಂಗೆ. ಇಸ್ಕೆ ತಹತ್ 9,44,00,000 ಸೇ ಅಧಿಕ್ ಕಿಸಾನೋ ಕೆ ಖಾತೋ ಮೇ 18,880 ಕರೋಡ್ ರುಪಯೆ ಸೇ ಅಧಿಕ್ ಕಿ ಸಮ್ಮಾನ್ ರಾಶಿ ಸೀಧೆ ಹಸ್ತಾಂತರಿತ್ ಕಿ ಜಾಯೆಗಿ. ಪಿಎಂ ಕಿಸಾನ್ ಕಿ ಇಸ್ ಕಿಶ್ತ್ ಕೆ ಸಾಥ್ ಹಿ ಕಿಸಾನೋ ಕೋ ಹಸ್ತಾಂತರಿತ್ ಕುಲ್ ರಾಶಿ 4,46,00,000 ಕರೋಡ್ ರುಪಯೆ ಸೇ ಅಧಿಕ್ ಹೋ ಜಾಯೆಗಿ, ಜೋ ಕರೋಡೋ ಕಿಸಾನ್ ಪರಿವಾರೋ ಕೋ ಆರ್ಥಿಕ ಸಂಬಲ್ ಪ್ರದಾನ್ ಕರ್ ರಹಿ ಹೈ.
0: ಆಕಾಶವಾಣಿ ಮಂಗಳೂರು. ವನಿತಾವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ.

0: ಕಾರ್ಯಕ್ರಮದ ಮೊದಲಿಗೆ ಕೇಳಿ ಡಾಕ್ಟರ್ ಅರುಣಾ ನಾಗರಾಜ್ ಅವರಿಂದ ಕಥೆ, ಕಥೆಯೊಳಗಿನ ಮಯೂರಿ.
1: ಕಥೆಯ ಶೀರ್ಷಿಕೆ ಕಥೆಯೊಳಗಿನ ಮಯೂರಿ. ಕಥೆಗಾರ ಸಿದ್ಧಾರ್ಥ, ಕಾಲೇಜು ಉಪನ್ಯಾಸಕ. ಸುರಸುಂದರಾಂಗ, ಈತನಿಗೆ ಕತೆ ಬರೆಯುವ ಹವ್ಯಾಸ. ಲಾಯರ್ ಶ್ರೀನಿವಾಸರಾಯರ ಒಬ್ಬನೇ ಮಗ. ಇವರ ಮನೆ ಲಕ್ಷ್ಮೀ ಸರಸ್ವತಿಯರ ಆವಾಸ ಸ್ಥಾನವಾಗಿತ್ತು. ಯೋಗ್ಯ ಸಂಸ್ಕಾರದ ಪಾಠ ಸಿದ್ಧಾರ್ಥನಿಗೆ ಬಾಲ್ಯದಲ್ಲೇ ಲಭಿಸಿತ್ತು. ತಂದೆ ತಾಯರನ್ನು ದೇವರಂತೆ ಕಾಣುವ ಈತ ಎಲ್ಲರ ಪ್ರಶಂಸೆಗೆ ಪಾತ್ರನಾಗಿದ್ದ. ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ನೆಚ್ಚಿನ ಉಪನ್ಯಾಸಕನಾಗಿ ತನ್ನ ವೃತ್ತಿಯನ್ನು ನಿಷ್ಠೆಯಿಂದ ಮಾಡುತ್ತಿದ್ದನು. ಭೌತಶಾಸ್ತ್ರ ಉಪನ್ಯಾಸಕನಾದರೂ ಈತನಿಗೆ ಸಾಹಿತ್ಯದ ಗೀಳು. ಸಮಯ ಸಿಕ್ಕಾಗಲೆಲ್ಲ ಕತೆ ಕವನಗಳನ್ನು ಬರೆಯುವುದು ಈತನ ಹವ್ಯಾಸ. ಕಾಲೇಜು ಮ್ಯಾಗಝಿನ್ನಲ್ಲಿ ಈತನ ಲೇಖನಗಳು ಯಾವಾಗಲೂ ಪ್ರಕಟಗೊಳ್ಳುತ್ತಿದ್ದವು. ಪತ್ರಿಕೆಗಳಿಗೂ ಬರೆಯುತ್ತಿದ್ದನು. ಒಟ್ಟಿನಲ್ಲಿ ತನ್ನ

ಪ್ರತಿದಿನ ವೇಳೆಯನ್ನು ಸಾರ್ಥಕವಾಗಿ ಉಪಯೋಗಿಸುತ್ತಿದ್ದನು. ಸಿದ್ಧಾರ್ಥ ಒಂದು ದಿನ ಒಂದು ಕಥೆಯನ್ನು ಬರೆಯುವುದರಲ್ಲಿ ಮಗ್ನನಾದ. ಈ ಕಥೆಯ ನಾಯಕಿ ಮಯೂರಿ. ಈಕೆ ಕೋಟ್ಯಾಧೀಶ್ವರ ಜಗನ್ನಾಥರಾಯರ ಮೂವರು ಮಕ್ಕಳಲ್ಲಿ ಎರಡನೆಯವಳು. ಈಕೆ ಅನುಪಮ ಸುಂದರಿ. ಹುಣ್ಣಿಮೆಯ ಚಂದಿರನ ಪ್ರಭೆಯನ್ನು ತನ್ನಲ್ಲಿ ಮೈಗೂಡಿಸಿಕೊಂಡವಳು. ಚಂದ್ರಮುಖಿಯಾದ ಈಕೆಯ ಮುಖಮಂಡಲವನ್ನು ಸಿದ್ಧಾರ್ಥ ವರ್ಣಿಸುತ್ತಲೇ ಬೇಲೂರಿನ ಶಿಲಾಬಾಲಿಕೆಯರ ಚಿತ್ರಣವನ್ನು ಓದುಗರ ಮುಂದೆ ತಂದು ನಿಲ್ಲಿಸಿದ. ಮಯೂರಿ ಚಿಕ್ಕಂದಿನಿಂದಲೇ ಪ್ರತಿಭಾನ್ವಿತೆ. ತನ್ನ ಅಕ್ಕ ತಂಗಿಯಂದಿರಿಗಿಂತ ಯಾವಾಗಲೂ ಹೆಚ್ಚು ಅಂಕಗಳಿಸಿ ಮನೆ ಮಂದಿಯ ಪ್ರೀತಿಗೆ ಪಾತ್ರಳಾಗಿದ್ದಳು. ಸಂಗೀತ ನೃತ್ಯಗಳಲ್ಲೂ ಮಯೂರಿ ಎತ್ತಿದ ಕೈ. ಶಾಲೆಯ ಸಂಗೀತ ನೃತ್ಯ ಸ್ಪರ್ಧೆಗಳಲ್ಲಿ ಯಾವಾಗಲೂ ಪ್ರಥಮ ಬಹುಮಾನ ಮಯೂರಿಗೆ ಬರುತ್ತಿತ್ತು. ಶಾಲೆಯಲ್ಲಿ ಅನಂತರ ಕಾಲೇಜಿನಲ್ಲೂ ಗುರು ಹಿರಿಯರ ಪ್ರಶಂಸೆಗೆ ಪಾತ್ರಳಾಗುತ್ತಿದ್ದಳು. ತಂದೆ ತಾಯಿಯರ ಮೇಲೆ ಭಕ್ತಿ ಗೌರವ, ಅಕ್ಕ ತಂಗಿಯಂದಿರಲ್ಲಿ ಸ್ನೇಹ ಒಡನಾಟಗಳನ್ನು ಚೆನ್ನಾಗಿ ಇಟ್ಟಿಕೊಂಡ ಈ ಕಥಾನಾಯಕಿಯನ್ನು ಸಿದ್ಧಾರ್ಥ ವರ್ಣಿಸುತ್ತಲೇ ಯಾವುದೋ ಪ್ರಪಂಚ ಸೇರಿದ. ಬ್ರಹ್ಮಸೃಷ್ಟಿಯಲ್ಲಿ ಇಂತಹ ಓರ್ವ ಹುಡುಗಿ ಇರಲು ಸಾಧ್ಯವೇ ಎಂದು ತನ್ನಲ್ಲೇ ಪ್ರಶ್ನಿಸುತ್ತಿದ್ದನು. ಸಿದ್ಧಾರ್ಥನ ಕಥೆ ಮುಂದುವರಿಯುತ್ತಾ ಮಹಾದುರಂತದ ಕಡೆಗೆ ಹೋಯಿತು. ಒಂದು ರಾಜ್ಯ ಮಟ್ಟದ ಭರತನಾಟ್ಯ ಸ್ಪರ್ಧೆಗೆ ಕಾಲೇಜಿನಿಂದ ಮಯೂರಿಯನ್ನು ಕಳುಹಿಸಿದ್ದರು. ಮಯೂರಿ ಚೆನ್ನಾಗಿ ಅಭ್ಯಾಸ ಮಾಡಿ ಸಕಲ ಸಿದ್ಧತೆಗಳೊಂದಿಗೆ ಸ್ಪರ್ಧೆಗೆ ತಂದೆ ತಾಯಂದಿರೊಂದಿಗೆ ಹೋಗುತ್ತಾಳೆ. ಸ್ಪರ್ಧೆಗೆ ವಿವಿಧ ಜಿಲ್ಲೆಗಳಿಂದ 25-30 ತನಕ ಸ್ಪರ್ಧಿಗಳು ಬಂದಿದ್ದರು. ಸ್ಪರ್ಧೆಯಲ್ಲಿ 5ನೇವಳೆ ಮಯೂರಿ. ಈ ಚಂದನದ ಗೊಂಬೆ ವೇದಿಕೆ ಹತ್ತಿದ್ದೇ ತಡ ಸಭಾಂಗಣದಿಂದ ಚಪ್ಪಾಳೆಯ ಸುರಿಮಳೆ. ಯಾಕೆಂದರೆ ಇವಳ ಅಪ್ರತಿಮ ಸೌಂದರ್ಯವನ್ನು ಕಂಡೇ ಪ್ರೇಕ್ಷಕರು ಮೂಕ ವಿಸ್ಮಿತರಾಗಿದ್ದರು. ಮಯೂರಿ ನರ್ತನ ಮಾಡುತ್ತಾಳೆ. ಅರ್ಧ ನೃತ್ಯ ಆಗುತ್ತಲೇ ಈಕೆಗೆ ತಲೆ ಸುತ್ತಿದಂತಾಯಿತು. ದಪ್ಪನೆ ಬಿದ್ದಳು. ನೃತ್ಯವನ್ನು ಮುಂದುವರಿಸಲಾಗದೆ ಇವಳನ್ನು ಎತ್ತಿ ತರಬೇಕಾಯಿತು. ತಂದೆ ತಾಯಂದಿರು ಕೂಡಲೇ ಮಗಳನ್ನು ಆ ಊರಿನ ದೊಡ್ಡ ಆಸ್ಪತ್ರೆಗೆ ದಾಖಲಿಸಿದರು. ಎಲ್ಲ ಪರೀಕ್ಷೆ ನಡೆದಾಗ ಮಯೂರಿಗೆ ಬ್ರೈನ್ ಟ್ಯೂಮರ್ ಇರುವುದು ತಿಳಿಯಿತು. ತಂದೆ ಜಗನ್ನಾಥರಾಯರಿಗೆ ಆಕಾಶವೇ ಕಳಚಿ ಬಿದ್ದಂತಾಯಿತು. ಸಿದ್ಧಾರ್ಥ ತನ್ನ ಕಥೆಯನ್ನು ಈ ಹಂತಕ್ಕೆ ಮೊದಲ ದಿನ ನಿಲ್ಲಿಸಿದ. ರಾತ್ರಿ ಮಲಗಿದರೂ ಕಥೆಯೊಳಗಿನ ಮಯೂರಿಯ ಸಿದ್ಧಾರ್ಥನನ್ನು ಕಾಡತೊಡಗಿದಳು. ಮಯೂರಿಯ ಪ್ರತಿಭೆ, ಪಾಂಡಿತ್ಯ, ಗುಣನಡತೆ, ಸೌಂದರ್ಯ ಇವೆಲ್ಲವನ್ನು ಮತ್ತೆ ಮತ್ತೆ ಮೆಲುಕು ಹಾಕುತ್ತಾ ಕೊನೆಯಲ್ಲಿ ಈಕೆಯ ದುರಂತದ ಬಗ್ಗೆ ಆಲೋಚಿಸುತ್ತಾ ಮಲಗಿದಾಗ ನಿದ್ರೆಯಲ್ಲಿ ಸಿದ್ಧಾರ್ಥ ಮಾತನಾಡತೊಡಗಿದ. ಅಳಲೂ ತೊಡಗಿದ. ಮಯೂರಿ ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು ಎನ್ನುತ್ತಿದ್ದನು. ಸಿದ್ಧಾರ್ಥನ ಈ ಮಾತನ್ನು ಕೇಳಿದ ತಂದೆ ತಾಯಂದಿರು ಮಗನ ಈ ವರ್ತನೆಯಿಂದ ದಂಗಾದರು. ಮಗನನ್ನು ಎಚ್ಚರಿಸಿದರು. ಆದರೂ ಸಿದ್ಧಾರ್ಥ ಅಳುತ್ತಲೇ ಇದ್ದ. ತಂದೆ ತಾಯಂದಿರು ಮಗನೊಡನೆ, ಯಾರು ಆ ಮಯೂರಿ? ನೀನೇಕೆ ಮಯೂರಿ ಮಯೂರಿ ಎಂದುಕೊಂಡು ಕ್ಷಮೆಯಾಚಿಸಿದ್ದು ಎಂದು ಕೇಳಿದರು. ಸಿದ್ಧಾರ್ಥನು ತಾನು ಬರೆಯುತ್ತಿರುವ ಕಥೆಯ ಬಗ್ಗೆ ವಿವರಿಸಿ ಇದರಿಂದಾಗಿ ಹೀಗಾಯಿತು ಎಂದನು. ಮರುದಿನ ಸಿದ್ಧಾರ್ಥ ಕಾಲೇಜಿನಿಂದ ಬಂದವನೇ ಮಯೂರಿಯ ಕಥೆಯನ್ನು ಮುಂದುವರಿಸಲು ತೊಡಗಿದ. ಮಯೂರಿಯ ತಂದೆ ಜಗನ್ನಾಥರಾಯರು ಮಗಳಿಗೆ ಎಲ್ಲ ವಿಧದ ಚಿಕಿತ್ಸೆಗಳನ್ನು ಕೊಡಿಸಿದರು. ಊರಿಗೆ ಕರೆತಂದು ಶಸ್ತ್ರಚಿಕಿತ್ಸೆ ಮಾಡಿಸಿ ಟ್ಯೂಮರನ್ನು ತೆಗೆಸಿದರು. ಆದರೆ ಮಗಳು ಹಿಂದಿನ ಮಯೂರಿಯಾಗಲು ಸಾಧ್ಯವಾಗಲಿಲ್ಲ. ಮಯೂರಿಯ ಕಾಯಿಲೆಯ ವಿಷಯ ಊರೆಲ್ಲ ಪ್ರಚಾರವಾಯಿತು. ಮಯೂರಿ ಗುಣಮುಖಳಾಗಿ ಕಾಲೇಜಿಗೆ ಹೋದರೂ ಜನರು ಈ ಕಾಯಿಲೆಯ ಬಗ್ಗೆಯೇ ಕೇಳುತ್ತಿದ್ದರು. ಹೋದಲ್ಲಿ ಬಂದಲ್ಲಿ ಇದೇ ಪ್ರಶ್ನೆ. ಮಯೂರಿಗೆ ಸಾಕು ಸಾಕಾಯಿತು. ಪ್ರತಿಭಾನ್ವಿತ ಮಯೂರಿ ಇದ್ಯಾವುದನ್ನು ತಲೆಗೆ ಹಚ್ಚಿಕೊಳ್ಳದೆ ತನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸುತ್ತಾಳೆ. ತಂದೆ ಜಗನ್ನಾಥರಾಯರ ಇಚ್ಛೆಯಂತೆ ಮಯೂರಿ CA ಪರೀಕ್ಷೆಯನ್ನು ಪ್ರಥಮ ಪ್ರಯತ್ನದಲ್ಲೇ ಉತ್ತೀರ್ಣಳಾಗಿ ತಂದೆ ತಾಯಂದಿರ ಇಷ್ಟಾರ್ಥ ನೆರವೇರಿಸಿದಳು. ಮಯೂರಿಯ ತಲೆಯಿಂದ, ಮಯೂರಿಯ ಮನೆ ಮಂದಿಯ ತಲೆಯಿಂದ ಟ್ಯೂಮರ್ನ ವಿಷಯ ಮಾಯವಾಗಿದ್ದರೂ ಊರಿನ ಜನರ ಕುಟುಂಬಸ್ಥರ ತಲೆಯಿಂದ ಈ ವಿಷಯ ಮಾಯವಾಗಿರಲಿಲ್ಲ. ಯಾವಾಗಲೂ ಸಂಶಯದಿಂದಲೇ ಮಯೂರಿಯೊಡನೆ ಮಾತನಾಡುತ್ತಿದ್ದರು. ಮೊದಲು ಮಯೂರಿಯೊಡನೆ ಮಾತನಾಡುವಾಗ ಅವಳ ಮನಮೋಹಕ ಮುಖವನ್ನು ಮಾತ್ರ ನೋಡುತ್ತಿದ್ದ ಜನ ಈಗ ಮುಖದೊಂದಿಗೆ ತಲೆಯನ್ನೇ ನೋಡಿ ಮಾತನಾಡುತ್ತಿದ್ದರು. ಅವರ ಸಂಶಯ ಪಿಶಾಚಿ ಇನ್ನೂ ಮಾಯವಾಗಿರಲಿಲ್ಲ. ಆದರೆ ಮಯೂರಿ ನಿರ್ಲಿಪ್ತಳಾಗಿದ್ದು ತನ್ನ ಕೆಲಸವನ್ನು ನಿಷ್ಠೆಯಿಂದ ಮಾಡುತ್ತಿದ್ದಳು. ನಡುವೆ ಮಯೂರಿಯ ಅಕ್ಕ ಮಾಧುರಿಯ ವಿವಾಹ ಅದ್ದೂರಿಯಲ್ಲಿ ನಡೆಯಿತು. ಮಯೂರಿ ನಾಟ್ಯ ಮಯೂರಿಯಂತೆ ಓಡಾಡಿ ಸಂಭ್ರಮಿಸಿದಳು. ಇಡೀ ಮನೆಯೇ ಆನಂದ ಸಾಗರವಾಗಿದ್ದು ಅನಂತರ ಒಂದೆರಡು ವರ್ಷ ಕಳೆಯುತ್ತಲೇ

ಜಗನ್ನಾಥರಾಯರು ಮಯೂರಿಗೆ ನೆಂಟಸ್ತಿಕೆ ಕೇಳಿದರು. ಜನ ಟ್ಯೂಮರ್ನ ಸಂಶಯದಿಂದ ಹಿಂದೇಟು ಹಾಕುತ್ತಿದ್ದರು. ಮಯೂರಿಯ ಸೌಂದರ್ಯ ಗುಣನಡತೆಗಳನ್ನು ಜನ ಮೆಚ್ಚುತ್ತಿದ್ದರು. ಮೊದಲು ಬಂದ ಟ್ಯೂಮರ್ನ ಭಯ ಅವರನ್ನು ಬಿಟ್ಟಿರಲಿಲ್ಲ. ನೋಡಿದ ನೆಂಟಸ್ತಿಕೆಗಳೆಲ್ಲ ಹಿಂದೆ ಹೋಯಿತು. ಮಯೂರಿಗೆ ಜನರ ಈ ಭ್ರಮೆಯ ಬಗ್ಗೆ ಬೇಸರವಾಯಿತು. ಈ ಸಮಾಜದಲ್ಲಿ ಒಂದು ಹಣೆಪಟ್ಟಿಯನ್ನು ಕಟ್ಟಿಕೊಂಡರೆ ಮತ್ತೆ ಕಳಚಿಕೊಳ್ಳುವುದು ಬಹಳ ಕಷ್ಟದ ಕೆಲಸವೆಂದು ಪರಿತಪಿಸಿದಳು. ತಂದೆ ಜಗನ್ನಾಥರಾಯರು ಚಿಂತಾಕ್ರಾಂತರಾದರು. ಆದರೆ ಈ ಮುದ್ದು ಮಗಳ ಮುಂದೆ ವೇದನೆಯನ್ನು ತೋರಿಸುತ್ತಿರಲಿಲ್ಲ. ಮಯೂರಿಯು ತಂದೆ ತಾಯಂದಿರ ಮನಸ್ಸಿಗೆ ನೋವಾಗದಂತೆ ನೋಡಿಕೊಳ್ಳುತ್ತಿದ್ದಳು. ಇನ್ನು ಹೆಚ್ಚು ವರ್ಷ ಕಾಯೋಣವೆಂದರೆ ಮಯೂರಿಯ ತಂಗಿ ಮಂಜರಿ ಬೆಳೆದು ನಿಂತಿದ್ದಾಳೆ. ಅವಳ ಮದುವೆಯ ಬಗ್ಗೆಯೂ ಜಗನ್ನಾಥರಾಯರಿಗೆ ಚಿಂತೆ. ಈ ದ್ವಂದ್ವವನ್ನು ಅರಿತ ಮಯೂರಿ ತಂದೆಯೊಡನೆ ತಂಗಿಯ ವಿವಾಹವನ್ನು ಮೊದಲು ಮಾಡಿ ಅನಂತರ ತನ್ನ ಮದುವೆಯ ಬಗ್ಗೆ ನೋಡೋಣವೆಂದು ಹೇಳಿದಳು. ತಂದೆ ಮತ್ತೆ ಒಂದು ವರ್ಷ ಕಾದರು. ಮಯೂರಿಗೆ ಕೇಳಿದ ನೆಂಟಸಿಕೆಗಳೆಲ್ಲವೂ ತಂಗಿ ಮಂಜೂರಿಯನ್ನು ಬಯಸುತ್ತಿದ್ದರು. ಆದರೆ ತಂಗಿ ಮಂಜರಿ ಇದರಿಂದ ಬೇಸರಗೊಳ್ಳುತ್ತಿದ್ದಳು. ಮಯೂರಿಯ ವಿವಾಹದ ನಂತರವೇ ತಾನು ವಿವಾಹವಾಗುವುದಾಗಿ ಹೇಳುತ್ತಿದ್ದಳು. ಹೀಗೆ ಮತ್ತೊಂದು ವರ್ಷ ಉರುಳಿತು. ತಾಯಿ ಪದ್ಮ ಕಿರಿಯ ಮಗಳನ್ನು ಒತ್ತಾಯಿಸಿ ಬಂದ ನೆಂಟಸ್ತಿಕೆಯನ್ನು ಬಿಡುವುದು ಬೇಡವೆಂದು ಒಪ್ಪಿಸಿದಳು. ಮಂಜರಿಯ ಮದುವೆಯೂ ಅದ್ದೂರಿಯಲ್ಲಿ ನಡೆಯಿತು. ಆದರೆ ಮದುವೆಯ ರಾತ್ರಿ ಮಯೂರಿಗೇಕೋ ನಿದ್ದೆಯೇ ಬರಲಿಲ್ಲ. ಮದುವೆ ಮನೆಯಲ್ಲಿ ಟ್ಯೂಮರ್ ಬಗ್ಗೆ ಜನರ ಮಾತುಗಳು ನೆನಪಿಗೆ ಬಂದು ಒದ್ದಾಡಿದಳು. ಆದರೆ ಮುಂಜಾನೆ ಪುನಃ ಎಂದಿನಂತೆ ತಂದೆ ತಾಯಂದಿರೊಡನೆ ಎಲ್ಲ ಕೆಲಸಗಳಲ್ಲಿ ಸಹಕರಿಸಿ ತನ್ನ ಉದ್ಯೋಗದಲ್ಲಿ ನಿರತಳಾದಳು. ಹೀಗೆ 4-5 ವರ್ಷ ಕಳೆದರೂ ಮಯೂರಿಯ ಕೈ ಹಿಡಿಯಲು ಯಾರೂ ಬಯಸಲಿಲ್ಲ. ಇಲ್ಲಿಗೆ ಸಿದ್ಧಾರ್ಥ ಕಥೆಯನ್ನು ನಿಲ್ಲಿಸಿ ನಿದ್ರೆಗೆ ಜಾರಿದನು. ಸಿದ್ಧಾರ್ಥನನ್ನು ಈ ದಿನವೂ ಕಥೆಯ ಮಯೂರಿ ಕಾಣಿದಳು. ತಾನು ಮಯೂರಿಯ ಜೀವನವನ್ನು ದುರಂತಗೊಳಿಸಿದನಲ್ಲ ಎಂದು ಕನಸಿನಲ್ಲಿ ಪರಿತಪಿಸುತ್ತಿದ್ದನು. ನಿದ್ದೆ ಮಾಡಿದ ಸ್ವಲ್ಪವೇ ಹೊತ್ತಿನಲ್ಲಿ ಮಯೂರಿ ಮಯೂರಿ ಎಂದು ಅಳಲು ತೊಡಗಿದನು. ಇದನ್ನು ಕೇಳಿದ ತಾಯಿ ಎದ್ದು ಸಿದ್ಧಾರ್ಥನನ್ನು ಎಬ್ಬಿಸಿದಳು. ಎಚ್ಚರಗೊಂಡರೂ ಸಿದ್ಧಾರ್ಥ ಸಮಚಿತ್ತಕ್ಕೆ ಬರಲಿಲ್ಲ. ಮತ್ತೂ ಮತ್ತು ಮಯೂರಿ ಮಯೂರಿ ಎಂದು ಅಳುತ್ತಲೇ ಇದ್ದನು. ಇದನ್ನು ಕಂಡ ತಾನು ಹೆದರಿ ಗಂಡನನ್ನು ಕರೆದಳು. ತಂದೆ ಶ್ರೀನಿವಾಸರಾಯರು ಮಗನ ಈ ಸ್ಥಿತಿಯನ್ನು ಕಂಡು ಗಾಬರಿಗೊಂಡರು. ಬೆಳಗಾಗುವವರೆಗೆ ಮಗನ ಬಳಿಯಲ್ಲೇ ಕುಳಿತರು. ಬೆಳಗಾಗುತ್ತಲೇ ಮಗನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಅಲ್ಲಿ ವೈದ್ಯರು ಸಿದ್ಧಾರ್ಥನನ್ನು ಕೂಲಂಕಷವಾಗಿ ಪರೀಕ್ಷಿಸಿ ಮನಃಶಾಸ್ತ್ರಜ್ಞರಲ್ಲಿಗೆ ಕಳುಹಿಸಿದರು. ಮನಃಶಾಸ್ತ್ರಜ್ಞರು ಸಿದ್ಧಾರ್ಥನೊಡನೆ ಆಪ್ತ ಸಮಾಲೋಚನೆ ಮಾಡಿ ಆತನ ಮನಸ್ಸಿನ ತುಮುಲಕ್ಕೆ ಕಾರಣವನ್ನು ತಿಳಿದುಕೊಂಡರು. ಕೇವಲ ಮನಸ್ಸಿನ ಗೊಂದಲವನ್ನು ಸಮಸ್ಥಿತಿಗೆ ತರಬಲ್ಲ ಸರಳ ಔಷಧಿಯನ್ನು ಕೊಟ್ಟರು. ಸಿದ್ಧಾರ್ಥನ ತಂದೆ ಶ್ರೀನಿವಾಸರಾಯರು ವೈದ್ಯರೊಡನೆ ಇಂತಹ ಮನಸ್ಥಿತಿಗೆ ಕಾರಣವೇನೆಂದು ಪ್ರಶ್ನಿಸಿದಾಗ ವೈದ್ಯರು ಇದು ಕೆಲವು ಮೃದು ಸ್ವಭಾವದ ಪ್ರಾಮಾಣಿಕ ವ್ಯಕ್ತಿಗಳಲ್ಲಿ ಆಗುವ ತಾತ್ಕಾಲಿಕ ತೊಂದರೆ. ನಿಮ್ಮ ಮಗ ಸಿದ್ಧಾರ್ಥ ಆತನು ಬರೆಯುವ ಕಥೆಯೊಳಗೆ ಪೂರ್ಣವಾಗಿ ನುಸುಳಿಬಿಟ್ಟಿದ್ದಾನೆ. ಅದೇ ತನ್ನ ನಿಜವಾದ ಪ್ರಪಂಚವೆಂದು ತಿಳಿದಿದ್ದಾನೆ. ಆತನ ಮನೋಮಯ ಪ್ರಪಂಚಕ್ಕೆ ಘಾಸಿಯಾಗಿದೆ. ಈ ತಲ್ಲೀನತೆಯಿಂದ ಆತ ಹೊರಬಂದಾಗ ಎಲ್ಲವೂ ಸರಿ ಹೋಗುತ್ತದೆ. ಇದು ಕೆಲವು ನಿಷ್ಠಾವಂತ ವೈದ್ಯರಲ್ಲಿ ಕಾಣಿಸಿಕೊಳ್ಳುತ್ತದೆ. ತನ್ನ ರೋಗಿಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಿಕೊಂಡಾಗ ಅಂತಹ ವೈದ್ಯರು ತಮ್ಮನ್ನು ತಾವೇ ಮರೆತು ರೋಗಿಗಳ ನೋವಿನಲ್ಲಿ ತಾವೂ ಭಾಗಿಗಳಾಗಿ ತಾನು ವೈದ್ಯನೆಂಬುದನ್ನು ಮರೆತು ಬಿಡುತ್ತಾರೆ. ಕೆಲವು ವಕೀಲರು ತನ್ನ ಕಕ್ಷಿದಾರರ ವ್ಯಾಜ್ಯಗಳ ದಿನ ಹೀಗೆಯೇ ಗೊಂದಲಕ್ಕೀಡಾಗುತ್ತಾರೆ. ತನ್ನ ಕಕ್ಷಿದಾರನಿಗೆ ಹೇಗಾದರೂ ಮಾಡಿ ನ್ಯಾಯ ಒದಗಿಸಬೇಕೆಂದು ವಿಶೇಷ ಕಾಳಜಿ ವಹಿಸಿದಾಗ ವ್ಯಾಜ್ಯದ ಹಿಂದಿನ ದಿನ ನಿದ್ದೆ ಬಾರದೆ ಚಡಪಡಿಸುತ್ತಾರೆ. ಮುಖ್ಯವಾಗಿ ಸಂಶೋಧನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ವಿಜ್ಞಾನಿಗಳು ಸಿದ್ಧಾರ್ಥನಂತೆ ಸಂಶೋಧನೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಅಸಹಜವಾಗಿ ವರ್ತಿಸುತ್ತಾರೆಂದು ವಿವರವಾಗಿ ತಿಳಿಸಿ ಶ್ರೀನಿವಾಸರಾಯರ ಮನಸ್ಸಿಗೆ ಸಮಾಧಾನವನ್ನು ತಂದರು. ಎಲ್ಲರೂ ಮನೆಗೆ ಹಿಂದಿರುಗಿದರು. ಸಿದ್ಧಾರ್ಥನು ವೈದ್ಯರು ತಿಳಿಸಿದಂತೆ ಔಷಧಿಯನ್ನು ಸೇವಿಸಿ ಯೋಗ ಪ್ರಾಣಾಯಾಮಗಳನ್ನು ಮಾಡಿ ಬೇಗನೆ ಗುಣಮುಖನಾಗಿ ಕೆಲಸಕ್ಕೆ ಸೇರಿಕೊಂಡ. ತಂದೆ ತಾಯಂದಿರು ಆ ಮಯೂರಿಯ ಕಥೆಯನ್ನು ಇನ್ನು ಮುಂದುವರಿಸಬೇಡ, ಅಲ್ಲಿಗೆ ನಿಲ್ಲಿಸಿಬಿಡು ಎಂದರು. ಆದರೆ ಜೀವನದಲ್ಲಿ ಯಾವುದೇ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಅಭ್ಯಾಸವಿಲ್ಲದ ಸಿದ್ಧಾರ್ಥ ಆರೋಗ್ಯ ಸುಧಾರಿಸುತ್ತಲೇ ಮತ್ತೆ ಅರ್ಧಕ್ಕೆ ನಿಂತ ಕಥೆಯನ್ನು ಎತ್ತಿಕೊಂಡ. ಸಿದ್ಧಾರ್ಥ ಕಥೆಯನ್ನು ಮುಂದುವರಿಸುತ್ತಾನೆ. ಮಯೂರಿ ತನ್ನ ಉದ್ಯೋಗದಲ್ಲಿ ಬಹಳಷ್ಟು ಸಾಧನೆ ಮಾಡಿ ಪದೋನ್ನತಿಯನ್ನು ಪಡೆದಳು. ಅಲ್ಲದೆ ತನ್ನ ನೃತ್ಯಾಭ್ಯಾಸವನ್ನು ಮುಂದುವರಿಸಿ ಮನಸ್ಸಿನ ಬೇಸರವನ್ನು ನೀಗಿಸುತ್ತಿದ್ದಳು. ಅನೇಕ ನೃತ್ಯ ಪ್ರದರ್ಶನಗಳನ್ನು ನೀಡಲು ಆರಂಭಿಸಿದಳು.
ಮೊದಲೇ ಪ್ರಸಿದ್ಧಿ ಪಡೆದ ಈಕೆಯ

0: ಕಾರ್ಯಕ್ರಮಗಳಿಗೆ ಜನ ಮುಗಿಬಿದ್ದು ಬರುತ್ತಿದ್ದರು. ತಂದೆ ಜಗನ್ನಾಥರಾಯರಿಗೆ ಮಗಳ ಖ್ಯಾತಿಯ ಕುರಿತು ಹೆಮ್ಮೆ ಇರಿಸಿದರು. ಈಕೆ ವಿವಾಹದ ಬಗ್ಗೆ ಕೊರಗು ಇದ್ದೇ ಇತ್ತು. ಒಂದು ದಿನ ಹಲವು ನಾಟ್ಯಗುರುಗಳ ಸಮ್ಮುಖದಲ್ಲಿ ಮಯೂರಿಯ ನೃತ್ಯ ಪ್ರದರ್ಶನ ನೆರವೇರಿತು. ಕಾರ್ಯಕ್ರಮಕ್ಕೆ ಊರಿನ ಅನೇಕ ಗಣ್ಯರು ಬಂದಿದ್ದರು. 2 ಗಂಟೆಗಳ ಕಾಲ ನಿರಂತರ ಮಯೂರಿ ನರ್ತಿಸಿದಳು. ಯಾವುದೇ ಆಯಾಸವಾಗಲಿ ದಣಿವಾಗಲಿ ಅವಳನ್ನು ಕಾಡಲಿಲ್ಲ. ಪ್ರೇಕ್ಷಕರು ಬೆಕ್ಕಸ ಬೆರಗಾಗಿ ನಾಟ್ಯ ಮಯೂರಿಯನ್ನು ನೋಡಿ ಆನಂದಿಸಿದರು. ಈ ಚಂದ್ರ ಚಕೋರಿಯ ಬಗ್ಗೆ ಪ್ರಶಂಸೆಯ ಸುರಿಮಳೆ. ಪ್ರದರ್ಶನದ ನಂತರ ಕೆಲ ಗಣ್ಯರು ವೇದಿಕೆಗೆ ಬಂದು ಮಯೂರಿಯ ಕೈ ಕುಲುಕಿ ಅಭಿನಂದನೆಗಳನ್ನು ಸಲ್ಲಿಸಿದರು. ವಿಐಪಿಗಳ ಸಾಲಿನಲ್ಲಿ ಕುಳಿತ ಗೌತಮ್ ಎಂಬ ವ್ಯಕ್ತಿಯು ಮಯೂರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಆಕೆಯ ತಂದೆ ತಾಯಿಯಂದಿರೊಡನೆ ಮಾತನಾಡಿ ಅವರ ಫೋನ್ ನಂಬರನ್ನು ಕೇಳಿಕೊಂಡ. ಮರುದಿನವೇ ಜಗನ್ನಾಥರಾಯರಿಗೆ ಫೋನ್ ಮಾಡಿ ತನ್ನ ತಂದೆ ತಾಯಂದಿರ ಪರಿಚಯ ಮಾಡಿಸಿದನು ಹಾಗೂ ಅವರು ಮನೆಗೊಮ್ಮೆ ಭೇಟಿ ನೀಡುವುದಾಗಿ ಹೇಳಿದನು. ಜಗನ್ನಾಥರಾಯರ ಮನೆಗೆ ಗೌತಮನ ತಂದೆ ತಾಯಂದಿರು ಹೋದರು. ಅವರು ತಮ್ಮ ಮಗ ಗೌತಮನು ಮಯೂರಿಯನ್ನು ಮೆಚ್ಚಿರುವುದಾಗಿ ತಿಳಿಸಿ ನೆಂಟಸ್ತಿಕೆಯ ಬಗ್ಗೆ ಮಾತನಾಡಿದರು. ಜಗನ್ನಾಥರಾಯರಿಗೆ ಈ IAS ಅಧಿಕಾರಿ ಗೌತಮ್ ತನ್ನ ಮಗಳನ್ನು ವರಿಸಲು ಸಿದ್ಧನಾದ ವಿಷಯವನ್ನು ಕೇಳಿಯೇ ಆನಂದ ಬಾಷ್ಪ ಸುರಿಯಿತು. ಅವರು ಹಿಂದೆ ನಡೆದ ಮಯೂರಿಯ ಟ್ಯೂಮರ್ ಶಸ್ತ್ರಚಿಕಿತ್ಸೆ ಬಗ್ಗೆ ತಿಳಿಸಿದರು. ವಿದ್ಯಾವಂತರಾದ ಅವರು ಅದಕ್ಕೆಲ್ಲ ಮಹತ್ವ ನೀಡಲಿಲ್ಲ. ಮಯೂರಿಯ ಅಭಿಪ್ರಾಯವನ್ನು ಕೇಳಿ ತಿಳಿದುಕೊಂಡರು. ಎರಡೂ ಮನೆಯವರಿಗೆ ಸಂತಸ ಸಂಭ್ರಮ. ವಾಡಿಕೆಯಂತೆ ಜಾತಕದ ಹೊಂದಾಣಿಕೆಯನ್ನು ನೋಡಿದಾಗ ಇಬ್ಬರ ಜಾತಕವು ಕೂಡಿ ಬರುವುದಾಗಿ ತಿಳಿಯಿತು. ಜಗನ್ನಾಥರಾಯರು ಎಂದೂ ಕಂಡರಿಯದ ಅದ್ದೂರಿಯಲ್ಲಿ ಮಯೂರಿಯ ವಿವಾಹ ನೆರವೇರಿಸಿದರು. ಕತೆಗಾರ ಸಿದ್ಧಾರ್ಥನ ಕತೆ ಕೊನೆಗೂ ಸುಖಾಂತ್ಯವನ್ನು ಕಂಡಿತು. ಆತನಿಗೆ ಚೆನ್ನಾಗಿ ನಿದ್ದೆ ಬಂತು. ಸಿದ್ಧಾರ್ಥನ ಈ ಕತೆ ಪತ್ರಿಕೆಗಳಲ್ಲಿ ಪ್ರಕಟವಾಯಿತು. ಕತೆ ಓದಿದ ಕೆಲವು ಸಿನಿಮಾ ನಿರ್ದೇಶಕರು ಸಿದ್ಧಾರ್ಥನಿಗೆ ಫೋನ್ ಮಾಡಿ ಇದನ್ನು ಚಲನಚಿತ್ರವಾಗಿಸುವ ಹಂಬಲ ವ್ಯಕ್ತಪಡಿಸಿದರು. ಸಿದ್ಧಾರ್ಥನ ಅನುಮತಿ ಕೋರಿದರು. ಸಿದ್ಧಾರ್ಥ ಮತ್ತೊಮ್ಮೆ ಕತೆಯನ್ನು ಓದಿ ಅಲ್ಲಿ ಇಲ್ಲಿ ತಿದ್ದಿ ತೀಡಿ ಸರಿಪಡಿಸಿ ನಿರ್ದೇಶಕರಿಗೆ ಕೊಟ್ಟನು. ಕೆಲವೇ ವರ್ಷಗಳಲ್ಲಿ ಮಯೂರಿಯ ಕತೆ ಚಲನಚಿತ್ರವಾಗಿ ಬಿಡುಗಡೆಗೊಂಡು ಬಾಕ್ಸ್ ಆಫೀಸನ್ನು ಸೂರೆಗೊಂಡಿತು. ನಿರ್ದೇಶಕರು ನಿರ್ಮಾಪಕರು ಸಿದ್ಧಾರ್ಥನನ್ನು ಪ್ರಶಂಸಿಸಿ ಸಾಕಷ್ಟು ಹಣವನ್ನು ಕೊಟ್ಟು ಮತ್ತಷ್ಟು ಕತೆಗಳನ್ನು ಬರೆಯುವಂತೆ ಹುರಿದಂಬಿಸಿದರು. ಆದರೆ ಸಿದ್ಧಾರ್ಥನ ತಂದೆ ತಾಯಂದಿರು ಮಾತ್ರ ಆತನಿಗೆ ಕತೆ ಬರೆಯಲು ಪ್ರೋತ್ಸಾಹಿಸುತ್ತಿರಲಿಲ್ಲ. ಅವರಿಗೆ ತಮ್ಮ ಮಗ ಇದ್ದ ವೃತ್ತಿಯಲ್ಲೇ ಸಾಧನೆ ಮಾಡಿದರೆ ಸಾಕು ಎನಿಸಿತು. ಕತೆ ಬರೆಯಲು ಹೋಗಿ ಬೇಡದ ಸಮಸ್ಯೆಗಳನ್ನು ಎಳೆದು ತರುವುದು ಬೇಡವೆನಿಸಿತು. ಸಿದ್ಧಾರ್ಥ ತನ್ನ ಉಪನ್ಯಾಸಕ ವೃತ್ತಿಯಲ್ಲಿ ಮುಂದೆ PhD ಮಾಡಿ ಡಾಕ್ಟರ್ ಸಿದ್ಧಾರ್ಥ ಎನಿಸಿಕೊಂಡ. ತನ್ನ ಸಾಹಿತ್ಯ ಕೃಷಿಯನ್ನು ಮುಂದುವರಿಸಿ ಸಾಕಷ್ಟು ಹೆಸರು ಗಳಿಸಿದನು.
1: ಇದುವರೆಗೆ ಕಥೆಯೊಳಗಿನ ಮಯೂರಿ, ಡಾಕ್ಟರ್ ಅರುಣಾ ನಾಗರಾಜ್ ಅವರು ಬರೆದು ಪ್ರಸ್ತುತಪಡಿಸಿದ ಕಥೆ ಕೇಳಿದಿರಿ. ಕೇಳಿ ಪ್ರೇಮ ಆರ್ ಶೆಟ್ಟಿ ಅವರಿಂದ ಭಾಷಣ, ಸಾಮರಸ್ಯ ಬೇಕಾಗಿದೆ ಇಂದು.
2: ಇಂದು ಪ್ರತಿದಿನ ನಾವು ಕೇಳುವ ರೇಡಿಯೋ ವಾರ್ತೆಗಳಲ್ಲಿ, TV ವಾಹಿನಿಯ ವಾರ್ತಾ ಚಾನೆಲ್ಗಳಲ್ಲಿ, ವೃತ್ತಪತ್ರಿಕೆಗಳ ವಾರ್ತಾ ಬರಹಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ವಿಡಿಯೋ ಅಥವಾ ರೀಲ್ಸ್ಗಳಲ್ಲೂ ಹೆಚ್ಚಾಗಿ ನಮ್ಮ ದೇಶದ ಸಾಮರಸ್ಯವನ್ನು ಒಡೆಯುವ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಪಾರ್ಸಿ ಮುಂತಾದ ಜಾತಿ ಧರ್ಮಗಳ ಮೂಲಕ ಜನತೆಯ ಮನಸ್ಸನ್ನು ಕಲಕುವ ಘಟನೆಗಳೇ ಹೆಚ್ಚಾಗಿ ಕಾಣಸಿಗುತ್ತವೆ. ಇಂದು ಜನಸಂಖ್ಯೆ ಹೆಚ್ಚಾದರೂ ಭಾರತದಲ್ಲಿ ವಿದ್ಯಾವಂತರೂ ಹೆಚ್ಚಾಗಿದ್ದಾರೆ. ಅವಿದ್ಯಾವಂತರು ಹೆಚ್ಚಾಗಿದ್ದ ಹಿಂದಿನ ಅಜ್ಜ ಅಜ್ಜಿಯರ ಕಾಲದಲ್ಲಿ ಸಾಮರಸ್ಯ ಸಮಾಜದಲ್ಲಿ ಹೆಚ್ಚಾಗಿತ್ತು. ಆದರೆ ಈಗ ಏಕೆ ಹೀಗೆ ಎಂದು ಹಲವಾರು ಬಾರಿ ನನ್ನ ಹಾಗೆ ಎಲ್ಲರಿಗೂ ಅನ್ನಿಸಿರಬಹುದು. ಒಮ್ಮೆ ನಮ್ಮ ಬಾಲ್ಯಕ್ಕೆ ಓಡಿ ಹೋಗಿ ಬಂದು ಬಿಡೋಣ. ನಾವೆಲ್ಲ ಚಿಕ್ಕವರಿರುವಾಗ ಹೆಚ್ಚಿನವರು ಹಳ್ಳಿ ಪ್ರದೇಶಗಳಲ್ಲಿಯೇ ಹುಟ್ಟಿ ಬೆಳೆದವರು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಎಂದಾಗ ದೊಡ್ಡ ದೊಡ್ಡ ಪಟ್ಟಣಗಳಾಗಿ ಸುಮಾರು 30-40 ವರ್ಷಗಳ ಹಿಂದೆ ಉಡುಪಿ, ಮಂಗಳೂರು ಇನ್ನೂ ಬೆಳೆದಿರಲಿಲ್ಲ. ಈಗಿನ ಹಾಗೆ ಹೊರಗಿನ ಜನರ ಆಗಮನವೂ ಇಷ್ಟು ಆಗಿರಲಿಲ್ಲ. ಹಳ್ಳಿಯಂತೆಯೇ ಅಲ್ಲೂ ಪರಿಸರ, ಹಸಿರು ಗಿಡಮರಗಳಿದ್ದವು. ಕಟ್ಟಡಗಳೂ ಈಗಿನಷ್ಟು ಬೆಳೆದಿರಲಿಲ್ಲ. ತುಂಬಾ ಜನರ ಬದುಕಿನ ಸಿಂಹ

ಮಹಾವಲೋಕನವೂ ಇದೆಯಲ್ಲವೇ. ನಮ್ಮ ಜಿಲ್ಲೆಯಲ್ಲಿ ಹಳ್ಳಿಗಳಲ್ಲಿ ಆಗ ದುಡ್ಡಿನ ಮೂಲ ಕೃಷಿ ಚಟುವಟಿಕೆಗಳನ್ನು ಬಿಟ್ಟರೆ ಮಹಿಳೆಯರು ಹಲವು ಪುರುಷರು ಬೀಡಿ ಕಟ್ಟುವ ಕಾಯಕ ಮಾಡುವುದರಿಂದಲೇ ಬರುತ್ತಿತ್ತುದು ಹೆಚ್ಚು. ಅಲ್ಲಲ್ಲಿ ಟೈಲರ್ಗಳು, ದಿನಸಿ ಅಂಗಡಿಗಳನ್ನು, ಚಪ್ಪಲಿ ಬಟ್ಟೆ ಅಂಗಡಿ, ಕಮ್ಮಾರರು, ಚಮ್ಮಾರರು, ಚಿನ್ನದ ಕೆಲಸದ ಆಚಾರಿಗಳು, ಕಬ್ಬಿಣದ ಕೆಲಸಗಾರರು, ತರಕಾರಿ ಮಾರಾಟಗಾರರು ಇರುತ್ತಿದ್ದರು ಅಷ್ಟೇ. ಹಲವರು ಮನೆ ಮನೆಗೆ ಬಂದು ಬಟ್ಟೆ ಪಾತ್ರೆ ಮಾರುತ್ತಿದ್ದರು. ಅವರಿಂದ ಏನನ್ನಾದರೂ ಖರೀದಿಸಲು ಜನ ತೋಟ ಗದ್ದೆಗಳಲ್ಲಿ ದುಡಿಯಬೇಕಿತ್ತು, ಇಲ್ಲವೇ ಬೀಡಿ ಕಟ್ಟಬೇಕಿತ್ತು. ಆ ಬೀಡಿ ತೆಗೆದುಕೊಂಡು ಹೋಗಲು ಬರುವವರು ಹೆಚ್ಚಿನ ಕಡೆ ಕಾಕ ಆಗಿರುತ್ತಿದ್ದರು. ಅವರ ಹೆಸರುಗಳು ಏನಿತ್ತೋ ಏನೋ ಈಗಲೂ ನಮಗೆ ತಿಳಿಯದು. ಆದರೆ ಅವರು ಆ ಹಳ್ಳಿಯ ಪ್ರತಿ ಮನೆಯಲ್ಲೂ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕಾಕ ಎಂದೇ ಚಿರಪರಿಚಿತರು. ಮೀನು ಮಾರಿಕೊಂಡು ಬರುವವರು ಕಾಕನೇ. ಅವರ ಪಾಂ ಪಾಂ ಶಬ್ದಕ್ಕೆ ಎಲ್ಲಾ ಮನೆಯ ಹೆಂಗಸರು ಮಾತ್ರವಲ್ಲ, ನಾಯಿ ಬೆಕ್ಕುಗಳು ಕೂಡ ಮಾರ್ಗಕ್ಕೆ ಬಂದು ಅವರನ್ನು ಕೂಗಿ ಕರೆಯುವ ಆ ಅಂದ ನೋಡಲು ಸಿಗುತ್ತಿದ್ದದು ಆಗಲೇ. ಅದನ್ನು ವಿವರಿಸಲು ಅಸಾಧ್ಯ ಬಿಡಿ. ಇನ್ನು ಆಗಿನ ದಿನಸಿ ಅಂಗಡಿಗಳು ಹೆಚ್ಚಾಗಿ ಇದ್ದದ್ದು ಪ್ರಭುಗಳದ್ದು ಮತ್ತು ಜೈನರು ಅಥವಾ ಪ್ರಭು ಕೊಂಕಣಿಗರದ್ದು. ಅವರೆಲ್ಲ ಮಕ್ಕಳಿಗೆ ಪ್ರಭು ಮಾಮ, ಪ್ರಭು ಮಾಮ, ಜೈನ ಮಾಮ. ಜೈನ ಮಾಮನ ಅಂಗಡಿಯಲ್ಲಿ ಮೊಟ್ಟೆ ಒಣಮೀನು ಸಿಗುತ್ತಿರಲಿಲ್ಲ. ಇದೆಲ್ಲ ಬಾಲ್ಯದ ನೆನಪುಗಳು, ಎಷ್ಟು ಮಧುರ ಅಲ್ಲವೇ. ಪ್ರತಿ ಸಲ ಅಂಗಡಿಗೆ ಹೋದಾಗಲೂ ಮಕ್ಕಳಿಗೆ ಒಂದು ಚಾಕ್ಲೇಟ್ ಫ್ರೀ. ಅದಕ್ಕವರು ಯಾವುದೇ ದುಡ್ಡು ಲೆಕ್ಕ ಹಾಕುತ್ತಲೇ ಇರಲಿಲ್ಲ. ಆಗಿನ ಆ ಪುಟ್ಟ ಪುಟ್ಟ ಮನಗಳ ಯಾವ ಮೂಲೆಯಲ್ಲೂ ಕೂಡ ನಮಗೆ ಜಾತಿ ಧರ್ಮಗಳ ಭೇದ ಭಾವ ಎಂದೂ ಕಾಣುತ್ತಿರಲಿಲ್ಲ, ಅವುಗಳ ಹಂಗೂ ಇರಲಿಲ್ಲ. ಶಾಲೆಯಲ್ಲಿ ಶ್ರೀಮತಿ ಸುಭದ್ರಾ ಕುಮಾರಿ ಚೌಹಾನ್ ಅವರ ಬಾರ್ ಬಾರ್ ಆತಿ ಹೇ ಮುಜ್ಕೋ ಮಧುರ್ ಯಾದ್ ಬಚ್ಪನ್ ಮೇರಿ ಗಯಾ ಲೇ ಗಯಾ ತೂ ಜೀವನ್ ಕೆ ಸಬ್ಸೆ ಮಸ್ತ್ ಖುಷಿ ಮೇರಿ ಊಂಚ್ ನೀಚ್ ಕಾ ಜ್ಞಾನ್ ನಹಿ ಥಾ ಚುವಾ ಅಚೂತ್ ಕಿಸ್ನೇ ಜಾನಿ. ಈ ಪದ್ಯವನ್ನು ಬಾಯಿಪಾಠ ಹೊಡೆದು ಹೊಡೆದು ಕಲಿತ ಅಂದದ ಸಾಲುಗಳನ್ನು ಕಲಿತದ್ದು ಮಾತ್ರವಲ್ಲ, ಅನುಭವಿಸಿದ್ದು ಕೂಡ ಅದನ್ನೇ ಅಲ್ಲವೇ. ಆದರೆ ಅದರ ಅರ್ಥ ಮಹತ್ವ ಅದೆಲ್ಲ ಗೊತ್ತಾಗುತ್ತಿರುವುದು ಈಗಲೇ. ಆಗಿನ ಮಹಿಳೆಯರ ಸಂತಸ ಈಗಿನ ವಾಟ್ಸಪ್ ರೀಲ್ಸ್ಗಳಿಗಿಂತಲೂ ಹೆಚ್ಚಾಗಿ ಟಿವಿ ಧಾರಾವಾಹಿಗಳ ಕತೆಗಳಿಗಿಂತಲೂ ಭಿನ್ನವಾಗಿ ನಾಲ್ಕಾರು ಜನ ಒಟ್ಟಾಗಿ ಸೇರಿ ಬೀಡಿ ಕಟ್ಟುವುದು, ಅದನ್ನು ಕಟ್ಟು ತಿರುಗಿಸುತ್ತಾ ಹರಟೆ ಹೊಡೆಯುತ್ತಾ ಅಂಗಡಿ ಕಾಕನೋ ಪರ್ಬು ಮಾಮನೋ ಜೈನ ಮಾಮನೋ ಕರೆದು ಬನ್ನಿ ಮಾರ್ರೆ ಚಕ್ಕುಲಿಯಾದರೂ ತೆಗೆದುಕೊಂಡು ತಿಂದುಕೊಂಡು ಹೋಗಿ ಎಂದು ಕರೆದಾಗ ಹೋಗಿ ತಂದ ಚಾಕಲೇಟೋ ಚಕ್ಕುಲಿಯಲ್ಲೋ ಇತ್ತು. ಈಗಿನಂತೆ ಕರಗದ ಇನ್ಫೆಕ್ಷನ್ ಆಗುವ ಎಣ್ಣೆಯನ್ನು ಬಣ್ಣವನ್ನು ಆಗ ತಿಂಡಿಗಳಲ್ಲಿ ಬಳಸುವ ಕ್ರಮವೇ ಇರಲಿಲ್ಲ. ಹೊಟ್ಟೆಯಲ್ಲಿ ಕರಗಲಾರದಷ್ಟು ತಿನ್ನುವ ಪರಿಪಾಠವೂ ಆಗ ಇರಲಿಲ್ಲ. ಹಂಚಿ ತಿನ್ನುವುದೇ ಧ್ಯೇಯವಾಕ್ಯವಾಗಿತ್ತು. ಆಗ ಇವೆಲ್ಲ ನಮಗೆ ಏನೂ ಅರ್ಥವೇ ಆಗಿರದೇ ಇದ್ದರೂ ಈಗ ನಮ್ಮ ಬುದ್ಧಿಗೆ ನಿಲುಕುವುದು ಇದೇ ನಮ್ಮ ಭಾರತದ ಹಳ್ಳಿ ಹಳ್ಳಿಗಳ ಸಾಮರಸ್ಯದ ಪರಂಪರೆ ಆಗಿತ್ತು ಎನ್ನುವ ಸಾರ್ವತ್ರಿಕ ಸತ್ಯ. ಈ ದೇಶದಲ್ಲಿ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕೊಲ್ಲೂರು, ಕೇದಾರನಾಥ, ಬದರೀನಾಥಗಳಂತಹ ಹಲವಾರು ಹಿಂದೂ ದೇವಾಲಯಗಳಿಗೂ, ಉಳ್ಳಾಲ, ತಾಜ್ಮಹಲ್, ಗೋಲ್ ಗುಂಬಸ್ಗಳಂತಹ ಗೋರಿ ದರ್ಗಾಗಳಿಗೂ, ಮೈಸೂರು, ಅತ್ತೂರು, ಗೋವಾದ ಚರ್ಚ್ಗಳಿಗೂ, ಹಲವಾರು ಕಡೆ ಇರುವ ಗೊಮ್ಮಟೇಶ್ವರನ ಮಹಾಮಸ್ತಕಾಭಿಷೇಕಕ್ಕೂ ಬರುವ ಯಾವುದೇ ಭಕ್ತರಲ್ಲಿ ಜಾತಿ ಧರ್ಮಗಳ ಹಂಗಿಲ್ಲ. ಇದೇ ಭಾರತೀಯರ ಸಾಮರಸ್ಯದ ಪರಂಪರೆ. ಮುಸ್ಲಿಂ ಅಥವಾ ಕ್ರಿಶ್ಚಿಯನ್ ಮಹಿಳೆ ತನ್ನ ಮಗನಿಗೋ ಮಗಳಿಗೋ ಶ್ರೀಕೃಷ್ಣನ ವೇಷ ಹಾಕಿ ಸ್ಪರ್ಧೆಗೆ ಕಳಿಸುವ ಅಂದವನ್ನು ಭಾರತದಲ್ಲಿ ಅಲ್ಲದೆ ಮತ್ತೆಲ್ಲೂ ಕಾಣಲು ಸಿಗದು. ಇದಕ್ಕೆ ಜನ ಯಾವುದೇ ಜಾತಿ ಧರ್ಮದ ಕಟ್ಟಳೆಯೊಳಗೆ ಬಂಧಿಸಿಡಲಿಲ್ಲ. ಕಲೆಯನ್ನು ಕಲೆಯಾಗಿಯೇ ಪರಿಗಣಿಸುವ ದೇಶ ನಮ್ಮದು.
ಪ್ರತಿ ಹಳ್ಳಿಯ ಹೊಲ ಗದ್ದೆಗಳಲ್ಲಿ ಬೆಳೆ ಬೆಳೆಯುವ ಯಾವುದೇ ಜಾತಿ ಧರ್ಮ

ದ ರೈತ ತನ್ನ ಬೆಳೆಯನ್ನು ತನ್ನದೇ ಜಾತಿ ಹಾಗೂ ಧರ್ಮದವರು ಮಾತ್ರ ತಿನ್ನಲಿ ಎಂದು ಯಾವತ್ತೂ ಬೆಳೆಸಿಲ್ಲ. ಯಾವ ಹಸುವೂ ಕೂಡ ಒಂದೇ ಜಾತಿ ಅಥವಾ ಧರ್ಮದವರಿಗಾಗಿ ಎಂದು ಎಂದೂ ಹಾಲು ಕೊಡಲಿಲ್ಲ. ಭಾರತದ ಯಾವ ನದಿಯೂ ಕೂಡ ಒಂದೇ ಜಾತಿ ಧರ್ಮದ ಜನರು ಇರುವ ಕಡೆ ಹರಿದ ಪ್ರಸಂಗವಿಲ್ಲ. ಯಾವ ದಿನವೂ ಕೂಡ ಸೂರ್ಯ ಒಂದೇ ಜಾತಿ ಧರ್ಮದ ಜನರಿಗಾಗಿ ಮಾತ್ರ ಉದಯಿಸಲಿಲ್ಲ ಅಥವಾ ಬೆಳಕು ಬೀರಲಿಲ್ಲ. ಯಾವ ಕ್ಷಣದಲ್ಲೂ ಕೆಲವು ಜಾತಿಯ ಜನರಿಗಾಗಿ ಮಾತ್ರ ಮಳೆ ಸುರಿಯಲಿಲ್ಲ. ಮುಗಿಲು ಕರಿದಾಗಿ ಮೋಡ ಒಟ್ಟಾಗಲಿಲ್ಲ. ಅವುಗಳೆಲ್ಲವೂ ಕೂಡ ಮಾನವರನ್ನು ಕೇವಲ ಧರಣಿಯ ಮೇಲೆ ಬದುಕುವ ಹಲವು ಪ್ರಾಣಿ ಸಾಮ್ರಾಜ್ಯದಲ್ಲಿ ಇದು ಒಂದು ಪ್ರಾಣಿ ಎಂದರಿತು ತಮ್ಮ ಕರ್ತವ್ಯದಲ್ಲಿ ತಾವು ನಿರತವಾಗಿವೆಯೇ ಹೊರತು ಕರಿನಾಯಿ ತಾನು ಕರ್ರಗಿರುವೆನೆಂದು ನೀನು ಬೇರೆ ಜಾತಿಯವನೆಂದು ಬಿಳಿ ನಾಯಿಯ ಜೊತೆ ಯಾವತ್ತಾದರೂ ಜಗಳಕ್ಕಿಳಿದ ಪ್ರಸಂಗವಿಲ್ಲ. ಆದರೆ ಮಾನವರಾದ ನಾವು ವಿದ್ಯೆ ಬುದ್ಧಿ ಹೆಚ್ಚಾಗಿದ್ದರೂ ಕೂಡ ಇಡೀ ಬ್ರಹ್ಮಾಂಡವೇ ನಮ್ಮ ಕೈಯೊಳಗಿದ್ದರೂ ಕೂಡ ಭೂಮಿ ಬಿಟ್ಟು ಇತರ ಗ್ರಹಗಳೆಡೆಗೆ ಹಾರಿದ್ದರೂ ಚಂದ್ರನಲ್ಲಿ ಹೆಜ್ಜೆಯೂರಿ ಬಂದಿದ್ದರೂ ಸಹ ಬುದ್ಧಿ ಇಲ್ಲದವರ ಹಾಗೆ ರಾಜಕೀಯ ಆಸೆ ಆಮಿಷಗಳಿಗಾಗಿ ಹಣದಾಸೆಗಾಗಿ ಭಾರತೀಯ ಸಾಮರಸ್ಯವನ್ನು ಮುರಿಯುವ ಕೆಲಸ ಮಾಡುತ್ತಿದ್ದೇವೆ. ಮಾತ್ರವಲ್ಲ, ನಮ್ಮ ಮುಂದಿನ ಜನಾಂಗದ ಮಕ್ಕಳು ಕೂಡ ಹಿರಿಯರನ್ನು ನೋಡಿ ಅದೇ ಸರಿಯೆಂದು ನಂಬುತ್ತಾ ಅದನ್ನೇ ಅನುಕರಿಸುತ್ತಾ ಪಾಲಿಸುತ್ತಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಜನರ ಸಾಕ್ಷರತಾ ಪ್ರಮಾಣ ತುಂಬ ಕಡಿಮೆ ಇತ್ತು. ಮಹಿಳೆಯರ ಶಿಕ್ಷಣದಲ್ಲಂತೂ ನಾವು ಹಿಂದೆಯೇ ಉಳಿದಿದ್ದೆವು. ಆದರೆ ಭಾರತೀಯರಲ್ಲಿ ಕೆಚ್ಚೆದೆಯ ಒಗ್ಗಟ್ಟೆಂಬ ಮಂತ್ರವಿತ್ತು. ಆಗ ಬ್ರಿಟಿಷರು ತಮ್ಮ ದುರಾಸೆಗಾಗಿ ಹಿಂದೂ ಮುಸಲ್ಮಾನರನ್ನು ಒಡೆದು ದಂಗೆಯನ್ನು ಹತ್ತಿಕ್ಕಲು ನೋಡಿದರು. ಆದರೂ ಜನರು ಕ್ರಾಂತಿಕಾರರು ಶಾಂತಿಯುತ ಹೋರಾಟಗಾರರು ಎಂದು ಒಡೆದು ಹೋದರೆ ವಿನಃ ಸ್ವತಂತ್ರ ಭಾರತಕ್ಕಾಗಿ ಹೋರಾಡುವ ಹಿಂದೂ ಬಣ ಮುಸ್ಲಿಂ ಬಣ ಸಿಖ್ ಬಣ ಹೀಗೆಂದೂ ಹುಟ್ಟಿಕೊಂಡಿರಲಿಲ್ಲ. ಹಾಗೆ ಒಂದು ವೇಳೆ ಇರುತ್ತಿದ್ದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಇನ್ನು ಕೂಡ ಕನಸಿನ ಮಾತಾಗಿಯೇ ಉಳಿಯುತ್ತಿತ್ತೋ ಏನೋ. ಇದೆಲ್ಲ ಇತಿಹಾಸದ ಮಾತಾಯಿತು. ಈಗ ನಾವು ಆಲೋಚಿಸಬೇಕಿರುವುದು ಒಂದೇ, ಅದು ಇಂದಿನ ಭಾರತದಲ್ಲಿ ಮತ್ತು ಮುಂದಿನ ಅಖಂಡ ಭಾರತದಲ್ಲಿ ಭಾರತೀಯರಲ್ಲಿ ದೇಶಭಕ್ತಿ, ಪ್ರೀತಿ, ಸಹನೆ, ತಾಳ್ಮೆ, ಏಕತೆಯ ಮಂತ್ರವನ್ನು ಮತ್ತು ಸಾಮರಸ್ಯದ ಸವಿಯನ್ನು ನಮ್ಮ ಹಾಗೂ ನಮ್ಮ ಮುಂದಿನ ಪೀಳಿಗೆಯ ಉತ್ತಮ ಭವಿಷ್ಯಕ್ಕಾಗಿ ಭದ್ರಗೊಳಿಸುವ ಬಗೆ ಹೇಗೆ ಎನ್ನುವ ಅಂಶವನ್ನು ನಾವು ಮನದಟ್ಟು ಮಾಡಿಕೊಡಬೇಕಿದೆ. ಏಕೆಂದರೆ ನಮಗೂ ನಮ್ಮ ಮಕ್ಕಳಿಗೂ ಭಾರತಕ್ಕೂ ಬೇಕಾಗಿರುವುದು ನೆಮ್ಮದಿಯ ಬದುಕು. ಮೊದಲನೆಯದಾಗಿ, ಮಾನವ ಎಂಬ ಪ್ರತಿ ಪ್ರಾಣಿಯು ತನ್ನ ಮೂಲ ಗುಣ ಮಾನವತೆ ಎಂಬ ಬುನಾದಿಗುಣವನ್ನು ತನ್ನೊಳಗೆ ಬೆಳೆಸಿಕೊಂಡು ಅದನ್ನು ಸದಾ ಅಳವಡಿಸಿಕೊಂಡು ಬದುಕಲು ಕಲಿಯಬೇಕು. ಅದು ನನ್ನಿಂದಲೇ ಪ್ರಾರಂಭವಾಗಬೇಕು. ಎರಡನೆಯದಾಗಿ, ತಾನು ನೆಮ್ಮದಿಯಿಂದ ಬದುಕಿ ಪರರನ್ನೂ ನೆಮ್ಮದಿಯಿಂದ ಬದುಕಲು ಬಿಡುವೆ ಎಂಬ ಭಾರತೀಯರ ಶಾಂತಿ ಮಂತ್ರ ಸರ್ವೇ ಜನಾಃ ಸುಖಿನೋ ಭವಂತು ಈ ಭಾವವನ್ನು ಸರ್ವರೂ ಪಾಲಿಸಿಕೊಂಡು ಬರುವಂತಾಗಬೇಕು. ಮನೆಗೆದ್ದು ಮಾರುಗೆಲ್ಲು ಎಂಬ ಗಾದೆಯಂತೆ ಮೊದಲು ನಮ್ಮ ನಮ್ಮ ಮನೆಗಳಲ್ಲಿ, ನಂತರ ನಮ್ಮ ಹಳ್ಳಿ, ಗ್ರಾಮ, ಜಿಲ್ಲೆ, ರಾಜ್ಯ, ಕೊನೆಗೆ ದೇಶದಲ್ಲಿ ಸಾಮರಸ್ಯದ ಬೀಜ ಬಿತ್ತಬೇಕು. ಇದು ಲೋಕಕ್ಕೆ ನಾವು ಸಾರುವ ಸಂದೇಶವಾಗುತ್ತದೆ. ಬದುಕಿನ ಮೂಲ ಪ್ರತಿ ಮನಸ್ಸುಗಳು. ಪ್ರತಿಯೊಂದು ಮನಸ್ಸಿನಲ್ಲಿ ಅತಿ ಸ್ವಾರ್ಥ, ದುರಾಸೆ, ಅತಿಮೋಹ ತೊಲಗಿ ಹೋಗಬೇಕು. ಪ್ರೀತಿಯ ಬೀಜ ಬಿತ್ತಬೇಕು. ನಮ್ಮಂತೆ ಪರರು, ನಮ್ಮ ನೋವಿನಂತೆಯೇ ಅವರ ನೋವು, ಎಲ್ಲರ ಕಷ್ಟಕ್ಕೆ ನಾವು ಸ್ಪಂದಿಸಿದರೆ ನಮ್ಮ ಕಷ್ಟಕ್ಕೆ ಪರರು ನೆರವಾಗುತ್ತಾರೆ ಎಂಬ ಅಂಶ ತಿಳಿಯಬೇಕು. ನಮ್ಮಿಂದಲೇ ಸಾಮರಸ್ಯದ ಪಾಠ ಆರಂಭವಾದರೆ ಮಕ್ಕಳು ಮನೆಯಲ್ಲಿಯೇ ಅದನ್ನು ಕಲಿತು
ಮುಂದೆ ಆ ಭಾವವು ಸದಾ ಪುಟಿದೇಳುತ್ತದೆ.

0: ಭಾರತದ ಸಾಮರಸ್ಯದ ಕದಡುವಿಕೆಗೆ ನಾನು ಕಾರಣವಾಗಬಾರದು ಎಂಬ ಭಾವ ಪ್ರತಿ ಭಾರತೀಯನ ಮನದಲ್ಲಿ ಬರಬೇಕು. ಕನಕದಾಸರು ಅಂದು ಹೇಳಿದಂತೆ, ನಾನು ಹೋದರೆ ಹೋದೇನು, ಈ ಒಡೆದು ಆಳುವ ಕೊಳಕು ಜಾತಿ ಧರ್ಮದ ಭ್ರಷ್ಟ ರಾಜಕೀಯ ದುರಾಸೆಯ ನೀತಿ ಸೀಟಿಗಾಗಿ ಜಾತಿ ಬೀಜ ಬಿತ್ತಿ ಜನರ ಮನಸ್ಸುಗಳು ಮತ್ತು ಬದುಕನ್ನು ಒಡೆಯುವ, ಆ ಮೂಲಕ ಸಮಾಜದ ಶಾಂತಿಯನ್ನು ಕದಡುವ ಯತ್ನ ಒನೆಯಾಗಬೇಕು. ಈಗ ನಾವು ಕಾಬೂಲ್ನಂತಹ ಇತರ ದೇಶಗಳ ಪರಿಸ್ಥಿತಿ ನೋಡಿ ಮರುಕಪಡುತ್ತಿದ್ದೇವೆ, ಬೇಸರಿಸಿಕೊಳ್ಳುತ್ತಿದ್ದೇವೆ. ನಮ್ಮದೇ ಅಕ್ಕಪಕ್ಕದ ರಾಷ್ಟ್ರಗಳನ್ನು ನೋಡಿ ಬೇಸರವಾಗುತ್ತದೆ. ಹೆಚ್ಚಾಗಿ ಒಂದೇ ಧರ್ಮದ ಜನರಿರುವ ದೇಶ, ಆದರೂ ಅವರಿಗೆ ಸದಾ ನೋವು ಗಲಾಟೆ. ಏಕೆ ಹಾಗೆ? ವಿಶ್ವ ಭ್ರಾತೃತ್ವದ ವಿಷಯ ಬಂದಾಗ ನಾವೆಲ್ಲರೂ ಸರ್ವರು ಮನುಜರು, ನಮ್ಮ ಅಣ್ಣ ತಮ್ಮಂದಿರು. ಇಂದು ಅವರಿಗೆ ಒದಗಿ ಬಂದ ಸಂಕಟ ನೋವು ನಾಳೆ ನಮಗೆ ಬರಬಾರದೆಂದೇನೂ ಇಲ್ಲವಲ್ಲ. ನಾವು ಮಾನವರಾಗಿ ಮಾನವತೆಯನ್ನು ಬೆಳೆಸಿಕೊಳ್ಳದೆ ಹೋದರೆ ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸವಿದೆಯೇ? ಭಾರತದಲ್ಲಿ ಭಾರತೀಯರ ಸಾಮರಸ್ಯ ಒಡೆಯದೇ ಇರಲು ಪ್ರತಿ ಭಾರತೀಯರೇ ಪ್ರಯತ್ನಿಸಬೇಕಲ್ಲದೆ ಹೊರಗಿನ ಯಾವ ಶಕ್ತಿಗಳಿಗೂ ಅದು ಆಗದು. ಅಖಂಡ ಮಾನವ ಸಂಖ್ಯೆಯನ್ನು ಹೊಂದಿರುವ ವಿವಿಧ ಜಾತಿ ಧರ್ಮ ಮತಗಳ ಮಾನವರಿರುವ ಭಾರತ ತನ್ನ ಮೂಲ ಮಂತ್ರ ವಿವಿಧತೆಯಲ್ಲಿ ಏಕತೆಯನ್ನು ಮತ್ತೆ ಪ್ರದರ್ಶಿಸಲೇಬೇಕಿದೆ ಅಲ್ಲವೇ? ನೀವೇನಂತೀರಿ?
1: ಇದುವರೆಗೆ ಸಾಮರಸ್ಯ ಬೇಕಾಗಿದೆ ಇಂದು ಈ ಕುರಿತು ಪ್ರೇಮ ಆರ್ ಶೆಟ್ಟಿ ಅವರಿಂದ ಭಾಷಣ ಕೇಳಿದಿರಿ. ಇದು ಇಂದಿನ ವನಿತಾವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
2: ವನಿತಾ ವಾಣಿ ಪ್ರಸಾರವಾಯಿತು.
3: ಆಯಾ ಖುಷಿಯೋ ಕಾ ಪೈಗಾಮ್ ಪಿಎಂ ಕಿಸಾನ್, ಪಿಎಂ ಕಿಸಾನ್.
4: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ 20 ಜೂನ್ ಕೋ ಹುಗ್ಲಿ ಪಶ್ಚಿಮ ಬಂಗಾಲ್ ಸೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕಿ 23ವೀ ಕಿಶ್ತ್ ಜಾರಿ ಕರೆಂಗೆ. ಇಸ್ಕೆ ತಹತ್ 9,44,00,000 ಸೇ ಅಧಿಕ್ ಕಿಸಾನೋ ಕೇ ಖಾತೋ ಮೇ 18,880 ಕರೋಡ್ ರುಪಯೆ ಸೇ ಅಧಿಕ್ ಕಿ ಸಮ್ಮಾನ್ ರಾಶಿ ಸೀಧೆ ಹಸ್ತಾಂತರಿತ್ ಕಿ ಜಾಯೇಗಿ. ಪಿಎಂ ಕಿಸಾನ್ ಕಿ ಇಸ್ ಕಿಶ್ತ್ ಕೆ ಸಾಥ್ ಹೀ ಕಿಸಾನೋ ಕೋ ಹಸ್ತಾಂತರಿತ್ ಕುಲ್ ರಾಶಿ 4,46,000 ಕರೋಡ್ ರುಪಯೆ ಸೇ ಅಧಿಕ್ ಹೋ ಜಾಯೇಗಿ, ಜೋ ಕರೋಡೋ ಕಿಸಾನ್ ಪರಿವಾರೋ ಕೋ ಆರ್ಥಿಕ ಸಂಬಲ್ ಪ್ರದಾನ್ ಕರ್ ರಹಿ ಹೈ.
2: ಆಕಾಶವಾಣಿ ಮಂಗಳೂರು. ಸಮಯ 11:30 ಇನ್ನು ಮುಂದೆ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಅಲ್ಕಾ ಯಾಜ್ಞಿಕ್ ಹಾಡಿರುವ ಅಂಜಾನ್ ಅವರ ರಚನೆ, ಸಂಗೀತ ನೀಡಿದ್ದಾರೆ ಬಪ್ಪಿ ಲಾಹಿರಿ, ಚಿತ್ರ ಆಜ್ ಕಾ ಅರ್ಜುನ್.

ಆವೋ ವಿಷ್ಕರೆ ಚಿತ್ರಕ್ಕಾಗಿ ಕುನಾಲ್ ಗಾಂಜಾವಾಲಾ ಮತ್ತು ಸುನಿಧಿ ಚೌಹಾಣ್ ಹಾಡಿರುವ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಅಂಕುರ್ ತಿವಾರಿ ಅವರದು.

ಆಶಿಕಿ ಚಿತ್ರಕ್ಕಾಗಿ ಕುಮಾರ್ ಸಾನು ಮತ್ತು ಅನುರಾಧ ಪೌದ್ವಾಳ್ ಹಾಡಿರುವ ಸಮೀರ್ ಅವರ ರಚನೆ, ಸಂಗೀತ ನೀಡಿರುವ ಜೋಡಿ ನದೀಮ್ ಶ್ರವಣ್.

ಸುನಿಧಿ ಚೌಹಾಣ್ ಮತ್ತು ಸಂಗಡಿಗರು ಹಾಡಿರುವ ಮಾರ್ಕೆಟ್ ಚಿತ್ರದ ಗೀತೆ, ಅರುಣ್ ಭೈರವರ ಸಾಹಿತ್ಯಕ್ಕೆ ಅಲ್ತಾಫ್ ರಾಜ ಅವರ ಸಂಗೀತವಿದೆ.

ಮೇರಾ ದಿಲ್ ತೇರೇಲಿ ಚಿತ್ರಕ್ಕಾಗಿ ಅನುರಾಧಾ ಪೌದ್ವಾಳ್ ಮತ್ತು ಸಂಗಡಿಗರು ಹಾಡಿರುವ ಇಂದೀವರ್ ಅವರ ರಚನೆ, ಸಂಗೀತ ರಾಜೇಶ್ ರೋಷನ್ ಅವರದು.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 12 ಗಂಟೆ ಆಗಲಿದೆ. ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ. 12:05 ವನಿತಾ ವಿಹಾರ ಮೂಡಿಬರುವುದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯ ಯಶಸ್ವಿ ಅನುಷ್ಠಾನದ ನೆನಪಿಗಾಗಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇಂದು ಸಂಜೆ 4 ಗಂಟೆಗೆ ಹೊಸದಿಲ್ಲಿಯ ವಿಜ್ಞಾನ ಭವನದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾಲ್ಗೊಳ್ಳಲಿದ್ದು 2,400 ಕೋಟಿ ರೂಪಾಯಿ ನೇರ ನಗದು ವರ್ಗಾವಣೆ ಮೂಲಕ ಫಲಾನುಭವಿಗಳಿಗೆ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. 15 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಹಾಗೂ ಉದ್ಯೋಗದಾತರು ಮತ್ತು ಉದ್ಯೋಗಿ ಫಲಾನುಭವಿಗಳು ಗಣ್ಯರು ಸೇರಿದಂತೆ 1,200 ಆಹ್ವಾನಿತರು ಭಾಗವಹಿಸುವ ನಿರೀಕ್ಷೆ ಇದೆ. ಪ್ರಧಾನಮಂತ್ರಿಯವರು ದೇಶದ ವಿವಿಧ ಭಾಗಗಳನ್ನು ಪ್ರತಿನಿಧಿಸುವ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವ್ಯ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ ಭಾಗವಹಿಸಲಿದ್ದಾರೆ. ದೇಶದ 200 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಪ್ರಾದೇಶಿಕ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ದೇಶಾದ್ಯಂತ ನಡೆಯುವ ಕಾರ್ಯಕ್ರಮಗಳಲ್ಲಿ 9,000 ಉದ್ಯೋಗದಾತರು 45,000 ಉದ್ಯೋಗಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆ ಜೂನ್ 20ರಂದು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಿಂದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪಿಎಂ ಕಿಸಾನ್ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. 23ನೇ ಕಂತಿನಲ್ಲಿ 18,880 ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನು 9,44,00,000 ರೂಪಾಯಿ ರೈತರ ಖಾತೆಗಳಿಗೆ ನೇರವಾಗಿ ವರ್ಗಾಯಿಸಲಿದ್ದಾರೆ. ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿ ಹೊಸದಾಗಿ ಅಳವಡಿಸಿದ ಕ್ರಸ್ಟ್ ಗೇಟ್ಗಳು ಹಾಗೂ ಉದ್ಘಾಟನಾ ಕಾರ್ಯಕ್ರಮದ ಸ್ಥಳ ಪರಿಶೀಲಿಸಿದರು. ಕೊಪ್ಪಳ ಜಿಲ್ಲೆ ಮುನೇರಾಬಾದ್ ಗ್ರಾಮದ ಪ್ರೌಢಶಾಲೆ ಆವರಣದಲ್ಲಿ ಇದೇ 25ರಂದು ಕಾರ್ಯಕ್ರಮ ನಿಗದಿಯಾಗಿದೆ. ಬಳಿಕ ಮಾತನಾಡಿದ ಸಚಿವರು, ತುಂಗಭದ್ರಾ ಅಣೆಕಟ್ಟೆ ಕ್ರಸ್ಟ್ ಗೇಟ್ ಕಾಮಗಾರಿಗೆ 51 ಕೋಟಿ ರೂಪಾಯಿ ಖರ್ಚಾಗಿದೆ. ಮುಂಬರುವ 60 ವರ್ಷ ಗೇಟ್ಗಳಿಗೆ ತಾಳಿಕೆ ಬಾಳಿಕೆ ಅಂದಾಜಿಸಲಾಗಿದೆ ಎಂದರು. ವಿಧಾನಪರಿಷತ್ ಚುನಾವಣೆಯಲ್ಲಿ 3 ಮತಗಳು ಅಡ್ಡ ಮತದಾನವಾಗಿದೆ, 1 ಮತ ಅಸಿಂಧುವಾಗಿದೆ. ಇದನ್ನು ಯಾರು ಮಾಡಿದ್ದಾರೆ ಎಂಬುದು ಗೊತ್ತಾಗಲಿದೆ. ಪಕ್ಷಕ್ಕೆ ದ್ರೋಹ ಬಗೆದವರು ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ವಿಧಾನಪರಿಷತ್ ಚುನಾವಣೆಯಲ್ಲಿ ಗೆದ್ದ ಅಭ್ಯರ್ಥಿಗಳಿಗೆ ಅಭಿನಂದಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣೆಯಲ್ಲಿ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರು ಜಯಶೀಲರಾಗಿರುವುದು ಸಂತಸ ತಂದಿದೆ. ಅಡ್ಡ ಮತದಾನ ಮಾಡಿದವರು ಯಾರು ಹಾಗೂ ಏಕೆ ಮಾಡಿದ್ದಾರೆ ಎಂಬುದನ್ನು ಪರಿಶೀಲಿಸಲಾಗುವುದು. ಪಕ್ಷದ ವೇದಿಕೆಯಲ್ಲಿ ಇದನ್ನು ಚರ್ಚಿಸಲಾಗುವುದು ಎಂದರು. ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಸಹಜ ಸಮೃದ್ಧ ಸಂಸ್ಥೆ ಸಹಯೋಗದಲ್ಲಿ ಹುಬ್ಬಳ್ಳಿಯ ಅರ್ಬನ್ ಒಯಸಿಸ್ ಮಾಲ್ನಲ್ಲಿ ಇಂದಿನಿಂದ 3 ದಿನಗಳ ಕಾಲ ನಡೆಯುವ ಹಲಸು ಮೇಳವನ್ನು ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ್ 12:00 ಉದ್ಘಾಟಿಸಲಿದ್ದು, ಅರ್ಬನ್ ಒಯಸಿಸ್ ಮಾಲ್ ನಿರ್ದೇಶಕ ದೀಪಕ್ ಶ್ಯಾಮ್ಲುಲ್ಲಾ ಅಧ್ಯಕ್ಷತೆ ವಹಿಸಲಿದ್ದಾರೆ. ಹಿತ್ತಲ ಹೊನ್ನು ಹಲಸಿನ ವೈವಿಧ್ಯತೆಯನ್ನು ಪರಿಚಯಿಸಲು ರಾಜ್ಯದ ಹಲವು ಭಾಗಗಳ ರೈತರು ವಿವಿಧ ತಳಿಗಳ ಹಲಸುಗಳನ್ನು

0: ಪ್ರದರ್ಶನ ಮತ್ತು ಮಾರಾಟಕ್ಕೆ ತರಲಿದ್ದಾರೆ. ಕೆಂಪು ಹಲಸಿನ ವಿಶಿಷ್ಟ ತಳಿಯಾದ ಚಂದ್ರ ಹಲಸು ಮಾರಾಟಕ್ಕೆ ಸಿಗಲಿದೆ. ಮುಂಗಾರಿಗೆ ಬಿತ್ತಲು ತರಕಾರಿ ದೇಸಿ ಬೀಜ, ದೇಸಿ ಭತ್ತ ಮತ್ತು ಸಿರಿಧಾನ್ಯಗಳು ಮೇಳದಲ್ಲಿ ಲಭ್ಯವಿವೆ. ನಾಳೆ ಸಂಜೆ ಹಲಸು ಎತ್ತುವ ಮತ್ತು ಹಲಸಿನ ತೂಕ ಊಹಿಸುವ ಸ್ಪರ್ಧೆ, ಭಾನುವಾರದಂದು ಬೆಳಗ್ಗೆ 10:30ಕ್ಕೆ 5-12 ವರ್ಷದ ಮಕ್ಕಳಿಗಾಗಿ ಹಲಸಿನ ಚಿತ್ರ ಬರೆಯುವ ಸ್ಪರ್ಧೆ, ಮಧ್ಯಾಹ್ನ 12:30ಕ್ಕೆ ಹಲಸು ಮತ್ತು ಮಾವಿನ ಅಡುಗೆಗಳ ಸ್ಪರ್ಧೆ ಆಯೋಜಿಸಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಮೈಸೂರಿನ ಸಹಜ ಸಮೃದ್ಧದ ವಿಶ್ವಸ್ಥ ಮಲ್ಲಿಕಾರ್ಜುನ್ ಹೊಸಪಾಳ್ಯ.
1: ಹಲಸು ಹೆಸರು ಕೇಳಿದ್ರೇನೆ ಬಾಯಲ್ಲಿ ನೀರೂರುತ್ತೆ. ಯಾಕೆಂದ್ರೆ ಹಲಸಿನ ಪರಿಮಳ, ಅದರ ಮಾಧುರ್ಯ, ರುಚಿ ನಮ್ಮನ್ನ ಸೆಳೆಯುವಂಥದ್ದು. ನಮ್ಮ ರಾಜ್ಯದಲ್ಲಿ 16 ಹಲಸಿನ ತಳಿಗಳಿದ್ದಾವೆ. ವಿಶೇಷವಾದ, ವಿಶಿಷ್ಟವಾದ, ವಿಭಿನ್ನ ರುಚಿಯ ತಳಿಗಳಿದ್ದಾವೆ. ಈ ಹಲಸಿನ ಬಗ್ಗೆ ಸಾರ್ವಜನಿಕರಿಗೆ ಒಂದು ರುಚಿ ತೋರಿಸ್ಬೇಕು, ಅರಿವು ಮೂಡಿಸಬೇಕು. ಹಲಸು ಬೆಳೆ, ಹಲಸಿನ ಮೌಲ್ಯವರ್ಧಿತ ಪದಾರ್ಥಗಳನ್ನ ಹೆಚ್ಚಿಸಬೇಕು, ರೈತರಿಗೆ ಆ ಮೂಲಕ ಅನುಕೂಲ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಹಜ ಸಮೃದ್ಧ ಸಂಸ್ಥೆ ಇದೇ ತಿಂಗಳ 19, 20 ಮತ್ತು 21 ಜೂನ್ 2026 ಹುಬ್ಬಳ್ಳಿಯ ಅರ್ಬನ್ ಒಯಸಿಸ್ ಮಾಲ್ನಲ್ಲಿ 3 ದಿವಸಗಳ ಹಲಸು ಮೇಳವನ್ನ ಆಯೋಜನೆ ಮಾಡ್ತಾ ಇದೆ. ಇದಕ್ಕೆ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಹಾಗೆ ಅರ್ಬನ್ ಒಯಸಿಸ್ ಮಾಲ್ ಸಹಯೋಗ ಕೊಟ್ಟಿರುವಂತದ್ದು. ಈ 3 ದಿವಸ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ವಿಭಿನ್ನ ತಳಿಯ ಹಲಸು, ಹಲಸಿನ ಉತ್ಪನ್ನಗಳು ಹಾಗೆ ಬೇರೆ ಬೇರೆ ಸಾವಯವ ಉತ್ಪನ್ನಗಳನ್ನ ರೈತರು, ರೈತ ಉತ್ಪಾದಕ ಕಂಪನಿಗಳು, ಹೆಣ್ಮಕ್ಕಳು ತರ್ತಾ ಇದ್ದಾರೆ. ನಾಗರಿಕರು ಹಾಗೆ ಸುತ್ತಮುತ್ತ ಜಿಲ್ಲೆಗಳ ಹಲಸು ಪ್ರಿಯರು ಆಗಮಿಸಿ ಇದರ ರುಚಿಯನ್ನ ಸವಿಬೇಕು, ಹಲಸು ಬೆಳೆಗಾರರ ಕೈ ಹಿಡಿಬೇಕು ಅಂತೇಳಿ ಒಂದು ಮನವಿ.
0: ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ವನಿತಾ ವಿಹಾರ.

0: ಆಕಾಶವಾಣಿ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸಾಹಿತಿ ಕವಯಿತ್ರಿ ಸಂಧ್ಯಾ ಹೊನಗುಂಟಿಕರ್ ಅವರಿಂದ ಕೇಳಿ ಕಥೆ ದೇವರು ಬೆಳೆಸಿದ ಬೋನ್ಸಾಯ್. ನಂತರ ಸ್ವರಚಿತ ಕವನ ವಾಚನ.
1: ಇತ್ತೀಚೆಗೆ ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗ್ಬಿಟ್ಟದ. ರಾತ್ರಿಯೆಲ್ಲ ಬೀದಿಯೊಳಗೆ ಒದರಿ ಒದರಿ ನಿದ್ದೆಗೆಡಿಸ್ತಾವ. ಅಲ್ಲದೆ ಮನೆ ಹೊಕ್ಕು ವರಂಡದಾಗಿನ ಚಪ್ಪಲಿನೂ ಎಳ್ಕೊಂಡು ಹೋಗ್ಬಿಡ್ತಾವ. ಮೊನ್ನೆಂತೂ ಹಾಲಿನ ಪ್ಯಾಕೆಟ್ ಎಲ್ಲ ಹರಿದು ವರಂಡ ಎಲ್ಲ ಗಲೀಜು ಮಾಡಿದ್ವು. ಹಾಗಾಗಿ ನಾಗರಾಜನಿಗೆ ಹಾಲು ಇಟ್ಟ ಮೇಲೆ ಬೆಲ್ ಮಾಡಲಿಕ್ಕೆ ಹೇಳಿದ್ಲು ವಿದ್ಯಾ. ಈ ದಿನ ಜಲ್ದಿನೇ ಎದ್ದಿದ್ರೂ ಎದ್ದರ ಮಾಡೋದೇನದ ಅಂತ ಸುಮ್ಮನೆ ಸಕ್ರಿ ನಿದ್ದಿಗೆ ಪ್ರಯತ್ನಿಸ್ತಿದ್ಲು. ಆದರೆ ಗಿರೀಶ್ ಇಲ್ಲದೇ ಇದ್ದಾಗ, ಅದು ಇವತ್ತು ಮದುವೆ ದಿನ ಬೇರೆ, ಸಕ್ರಿ ಬೆಲ್ಲ ಎಲ್ಲಿದ್ದೀತು? ಬೆಲ್ಲ ಆಗೋದನ್ನೇ ಕಾಯ್ತಿದ್ದವಳು ಅದರ ಸದ್ದಿಗೆ ಬಾಗಿಲು ತೆಗೆದು ಹಾಲಿನ ಪ್ಯಾಕೆಟ್ ತೆಗೆದುಕೊಳ್ಳುತ್ತಿದ್ದಂಗೆ ಪ್ರದೀಪ ಪ್ರತ್ಯಕ್ಷನಾಗಿ ಹಲ್ಲಕ್ಕಿರಿಯುತ್ತಾ ನಿಂತಿದ್ದ. ಇದೇನೋ ಮುಂಜು ಮುಂಜಾನೆ ಬಂದಿದ್ದಿ, ಬಾಬಾ ನನಗೂ ಚಹಾ ಕುಡಿಲಿಕ್ಕೆ ಕಂಪ್ನಿ ಆಯ್ತು ನೋಡು ಎಂದಾಗ, ಹ್ಯಾಪಿ ವೆಡ್ಡಿಂಗ್ಗೆ ನೀವು ಸರಿಯಾದ್ಯಾ ಎಂದು ಅವಳ ಕೈ ಹಿಡಿದು ಶೇಕ್ ಹ್ಯಾಂಡ್ ಮಾಡಿದ. ಇವಳಿಗೆ ಅಚ್ಚರಿಯೋ ಅಚ್ಚರಿ, ಅಬ್ಬಾ ನಿನಗೆ ಹೆಂಗೆ ಗೊತ್ತಾಯ್ತೋ, ಅಮ್ಮ ಹೇಳಿದ್ರಾ ಅಂದಾಗ ಆತ ಹಿಗ್ಗಿನಿಂದ ಹೌದೆಂಬಂತೆ ಮೇಲೆ ಕೆಳಗೆ ಗೋಣು ಅಳ್ಳಾಡಿಸಿದ. ಓ ಥ್ಯಾಂಕ್ ಯು ಪ್ರದೀಪ್ ಎಂದು ಅವನ ತಲೆ ಮೇಲೆ ಕೈಯಾಡಿಸಿ, ಕೂಡು ಚಹಾ ಮಾಡ್ತೀನಿ ಎಂದು ಒಳನಡೆದ್ಲು. ಈ ಬಾರಿ ಗಿರೀಶ್ ಊರಲ್ಲಿರೋದಕ್ಕೆ ಮನಸ್ಸಿಗೆ ಬಣಬಣ, ಯಾವುದಕ್ಕೂ ಉತ್ಸಾಹವಿಲ್ಲ. 15 ವರ್ಷದಿಂದಲೂ ಇವರು ಸಂಭ್ರಮದಿಂದ ಆಚರಿಸ್ತಿದ್ವು. ಆದರೆ ಈ ಬಾರಿ ಅಚಾನಕ್ ಅಷ್ಟೇ ಅನಿವಾರ್ಯವಾಗಿ ಬಂದ ಕೆಲಸ ಇಬ್ಬರಿಗೂ ಅಷ್ಟೇ ಬೇಸರಿಕೆ ಆಗಿತ್ತು. ಹಾಸಿಗೆಯೊಳಗೆ ಬೇಜಾರಿನಿಂದ ಹೊರಳಾಡುತ್ತಿದ್ದ ಅವಳ ಮನಸ್ಸು

ಮುಂಜಾನೆಯೇ ಪ್ರದೀಪ ಬಂದು ಶುಭ ಕೋರಿದ್ದಕ್ಕೆ ಮನಸ್ಸು ನಿಚ್ಚಳಾಯಿತು. ಪಾಪ ಗಾಯತ್ರಿ ಆಂಟಿ ಮಗನಿಂದ ಶುಭಾಶಯ ಕಳಿಸ್ಯಾರ. ಹಂಗಾರೆ ಬಹುಶಃ ಪ್ರದೀಪಗೆ ಇಷ್ಟು ಹೇಳಲಿಕ್ಕೆ ನಿನ್ನೆಯಿಂದ ಪ್ರಾಕ್ಟೀಸ್ ಮಾಡಿಸಿರಬೇಕು ಅಂದುಕೊಂಡು ಚಹಾವನ್ನು ಒಂದು ಕಪ್ಗೆ ಸೋಸಿ ಇನ್ನೊಂದನ್ನು ಲೋಟಕ್ಕೆ ಸೋಸಿ ಅವನಿಗೆ ಕೊಟ್ಟಳು. ಕಪ್ಪಿನಲ್ಲಿ ಚಹಾ ಕುಡಿಯಲು ಅವನಿಗೆ ಬಹಳ ಇಷ್ಟ. ಆದರೆ ಆತನ ದಪ್ಪ ತುಟಿಗಳಿಂದ ಚಹಾ ಸೋರಿ ಹೋಗ್ತದೆ. ಹಾಗಾಗಿ ಅಂಚುಗಳಿರುವ ಲೋಟದಲ್ಲೇ ಆತ ಕುಡಿಬೇಕು. ಒಂದು ಕೈಯಲ್ಲಿ ಲೋಟ ಹಿಡಿದು ಇನ್ನೊಂದು ಕೈ ಮುಂದೆ ಚಾಚಿ ಹ್ಯಾಪಿ ವೆಡ್ಡಿಂಗ್ ಎಂದು ಮುಂದಿನ ಪದಕ್ಕೆ ತಡವರಿಸಿದ. ವಿದ್ಯಾ ಅದನ್ನು ಪೂರ್ಣಗೊಳಿಸಿ ನಕ್ಕಳು. ಅವನಿಗೋ ಖುಷಿಯೋ ಖುಷಿ, ಮತ್ತೆ ಮತ್ತೆ ಹೇಳ್ತಿದ್ದ, ಅಯ್ಯೋ ಸಾಕೋ, ಬೇಕಾದಷ್ಟು ಹ್ಯಾಪಿ ಆಯಿತು ಇವತ್ತು ಎಂದು ಗಾಯತ್ರಿ ಆಂಟಿಗೆ ಫೋನ್ ಮಾಡಿ, ಥ್ಯಾಂಕ್ ಯು ಆಂಟಿ, ಇವತ್ತು ಪ್ರದೀಪ ನನ್ನ ದಿನಾನೇ ಬದಲಾಯಿಸ್ಬಿಟ್ಟ. ಗಿರೀಶ ಊರಾಗಿಲ್ಲಂತ ಬಹಳ ಬೇಸರಿಕೆಯಾಗಿತ್ತು. ಆದ್ರೆ ಮುಂಜಾನೆ ಪ್ರದೀಪ್ ಸರ್ಪ್ರೈಸ್ ಕೊಟ್ಟ ನೋಡ್ರಿ, ಎಲ್ಲ ಬೇಸರಿಕೆ ಒಂದೇ ಸಲಕ್ಕೆ ಉಫ್ ಅಂತ ಗಾಳಿಗೆ ಹಾರಿ ಹೋಯಿತು. ನಂಗೆ ಗೊತ್ತು ಅವನಿಗೆ ಇಷ್ಟು ಹೇಳಲಿಕ್ಕೆ ನೀವು ಎಷ್ಟು ಶ್ರಮ ತಗೊಂಡಿರ್ತೀರಿ ಅಂತ. ಥ್ಯಾಂಕ್ಸ್ ಆಂಟಿ ಎಂದಳು. ಅಷ್ಟರಲ್ಲಿ ಪ್ರದೀಪ್ ಕೇರಂ ಬೋರ್ಡ್ ತಂದು ತಾನೂ ಕೂತು ವಿದ್ಯಾಗೂ ಆಡಲು ಕರೆದ. ಈಗ ಬ್ಯಾಡೋ, ನಾನು ಸ್ನಾನ ಮಾಡಬೇಕು, ದೇವ್ರಿಗೆ ಪೂಜೆ ಮಾಡಬೇಕು, ಗಿಡಕ್ಕೆ ನೀರು ಹಾಕಬೇಕು, ಸಂಜೆಗೆ ಆಡೋಣ ಅಂತ ಹೇಳಿದರು. ಅವನು ಆಡಲೇಬೇಕು ಅಂತ ಹಠ ಹಿಡಿದಾಗ ವಿಧಿ ಇಲ್ಲದೆ ಒಂದೇ ಆಟ ಆಡಬೇಕು ನೋಡು ಎಂದು ಕಂಡೀಷನ್ ಹಾಕಿ ಆಡಲು ಕುಳಿತಳು. ಬೇಕು ಅಂತಲೇ ತಾನು ಸೋತು ಅವನನ್ನು ಖುಷಿಯಿಂದ ಮನೆಗೆ ಕಳಿಸಿದ್ಲು. ಸಂಜೆ ಬರ್ತೀನಿ ಆಗ ಆಡೋಣ ಅಂತ ತೊದಲು ತೊದಲಾಗಿ ಜೊಲ್ಲಿನ ಹನಿ ಸಿಡಿಸುತ್ತಾ ಹೇಳಿದ. 15 ವರ್ಷ ಆಯಿತು ಮದುವೆಯಾಗಿ, ಮಕ್ಕಳಾಗುವ ಹಂಬಲ ಬಿಟ್ಟಾಯಿತು. ನೋವು ಮರೆಯಲು ಏನೇನೋ ಹವ್ಯಾಸಗಳನ್ನು ಅಂಟಿಸ್ಕೊಂಡಿದ್ಲು ವಿದ್ಯಾ. ಸಣ್ಣಕಿದ್ದಾಗ ಕಲಿತ ಒಂದಷ್ಟು ಸಂಗೀತ ಈಗ ಜೀವನದ ಪಲುಕಾಕಿತ್ತು. ಬಟ್ಟೆ ಮೇಲೆ ಪೇಂಟಿಂಗ್ ಮಾಡಿ ಮನೆಯ ಕಿಟಕಿ, ಬಾಗಿಲು, ಟೇಬಲ್ ಕ್ಲಾತ್, ಸೋಫಾ ಕವರ್, ತಲೆದಿಂಬು ಎಲ್ಲವೂ ಬಣ್ಣ ಬಣ್ಣದ ಹೂ ಬಳ್ಳಿ ಹಣ್ಣು ಗೊಂಚಲಗಳಿಂದ ತುಂಬಿಕೊಂಡಿತು. ಇನ್ನೊಂದು ವಿಪರೀತ ಹುಚ್ಚು ಹಿಡಿಸಿಕೊಂಡದ್ದು ಅಂದರೆ ಕೈತೋಟ. ಮನೆಯ ಸ್ವಲ್ಪ ದೊಡ್ಡದೇ ಅನ್ನಬಹುದಾದ ಅಂಗಳ, ಹಾಲ್, ಕಂಪೌಂಡ್, ಟೆರೇಸ್ ಎಲ್ಲವೂ ಹಸಿರುಟ್ಟು ಮೆರೆಯುತ್ತಿದ್ವು. ಮನೆಯೊಳಗೆ ತೆಂಗಿನಕಾಯಿ ಪರಟಿ ಇಕ್ಕಿ ಕೈಯಾಗ ಹೂದಾನಿ ಆಗ್ತಿತ್ತು. ಕೊಬ್ಬರಿ ಎಣ್ಣೆ ಬಾಟಲ್ಲು ಗಿಡ ಹೊತ್ತು ಗರತಿ ಆಗ್ತಿದ್ಲು. ಪೌಡರ್ ಡಬ್ಬಿ ಫ್ಯಾಷನ್ ಲೇಡಿ ಆಗ್ತಿದ್ಲು. ಹಿಂಗೆ ನನಗೆ ಮಕ್ಕಳು ಇಲ್ಲ ಅನ್ನುವ ಸಂಕಟದಿಂದ ಮುಕ್ತ ಆಗಿದ್ಲು. ಇವುಗಳೊಳಗೆ ತಾನು ತೊಡಗಿಸಿಕೊಂಡ ಹೆಂಡತಿಯನ್ನು ಕಂಡ ಗಿರೀಶಗೂ ಒಂಥರ ನೆಮ್ಮದಿ. ಹಾಗಾಗಿ ಅವಳ ಹವ್ಯಾಸಕ್ಕೆ ಇಂಬು ಕೊಡಲಿಕ್ಕೆ ಇನ್ನಷ್ಟು ಥರಥರದ ಗಿಡದ ಸಸಿ, ಬೀಜ, ಪೇಂಟಿಂಗ್ ಸಾಮಗ್ರಿಗಳನ್ನು ತಂದುಕೊಡ್ತಿದ್ದ. ಅಂಗಳದ ಯಾವುದೋ ಗಿಡದಾಗ ಹೂ ಬಿಟ್ಟರೆ ಎಂಥ ಖುಷಿ ಇಬ್ಬರಿಗೂ. ವಿದ್ಯಾಗ ಬೋನ್ಸಾಯಿ ಗಿಡಗಳು ಅಂದ್ರೆ ಅದೇನೋ ಪ್ರೀತಿ. ಅಂಗಳದ ಒಂದಷ್ಟು ಹೆಚ್ಚಿನ ಜಾಗವನ್ನು ಬೋನ್ಸಾಯಿ ಗಿಡದ ಪಾಟ್ಗಳಿಗೆ ಮೀಸಲಾಗಿಟ್ಟಿದ್ಲು. ಅವಳ ಈ ರೀತಿಯ ಪ್ರೀತಿ ಕಾಳಜಿಯಿಂದ ಅನೇಕ ಸಲ ಸ್ಪರ್ಧೆಯೊಳಗೆ ಬಹುಮಾನ ಸಹ ತಗೊಂಡಿದ್ಲು. ಈ ಎಲ್ಲ ಹವ್ಯಾಸಗಳು ಅವಳ ದಿನದ ಹೆಚ್ಚು ಸಮಯ ಬೀಳ್ತಾವ. ಹಾಗಾಗಿ ಆಕಿಗೂ ದಿನಗಳು ಭಾರ ಆಗಂಗಿಲ್ಲ. ಎಷ್ಟೋ ಸಲ ಒಂದು ಗಿಡದ ಎದುರು ಕುಳಿತಳು ಅಂದ್ರೆ ನೋಡುತ್ತಾ ಮೈ ಮರಿತಾಳೆ, ಹಾಡ್ತಾಳೆ. ಅದರ ಎಲಿ, ಕಾಂಡ, ಹೂ, ಮೊಗ್ಗು, ಕಾಯಿ ಎಲ್ಲವನ್ನು ಸೂಕ್ಷ್ಮತೆಯಿಂದ ಗಮನಿಸ್ತಾಳೆ. ತಾಯಿ ತನ್ನ ಮಗುವಿನ ಅಂಗಾಂಗವನ್ನು ದಿಟ್ಟಿಸಿ ಕಾಳಜಿ ಮಾಡುವಂಗ. ಈ ತೋಟದ ಕಾರಣಕ್ಕೆ ಊರು ಕೇರಿಗೂ ಭಾಳ ಹೋಗಂಗಿಲ್ಲ. ಕೆಲಸದವ್ರ ಮೇಲೆ ಭರವಸೆ ಸಾಲಂಗಿಲ್ಲ. ಮಕ್ಕಳನ್ನು ಆಯಾಗಳ ಕೈಯಾಗ ಅದು ಹೆಂಗೆ ಕೊಟ್ಟು ಹೋಗ್ತಾರೋ ತಾಯಂದರು. ಆದರೆ ವಿದ್ಯಾಗಂತೂ ಅದು ಅಸಾಧ್ಯದ ಮಾತು. ಈ ಎಲ್ಲವುಗಳೊಂದಿಗೆ ವಿದ್ಯಾಗ ಪ್ರದೀಪನ ಗೆಳೆತನವೂ ಸೇರಿಕೊಳ್ತು. ಬಾಜು ಮನೆಯಲ್ಲಿದ್ದ ಒಂದು ಕುಟುಂಬದ ಪುಟ್ಟ ಸದಸ್ಯ ಈತ. 20 ವಯಸ್ಸು ಆದರೂ 10 ಮನಸ್ಸು. ಮನಸ್ಸು ಮತ್ತು ದೇಹದ ಬೆಳವಣಿಗೆಯ ಸಮತೋಲನ ತಪ್ಪಿ ಹೋಗ್ಯದ. ಅದ್ಯಾಕೋ ಮಗು ಮನಸ್ಸಿನ ಪ್ರದೀಪ ವಿದ್ಯಾಳ ಮನಸ್ಸೆಳೆದ. ಆಕೆ ತೋರಿಸೋ ಪ್ರೀತಿ ಅವನಿಗೂ ಅಪರೂಪದ.

ಬೇರೆಯವರ ವಿಚಿತ್ರ ನೋಟದಂಗೆ ವಿದ್ಯಾಳದಲ್ಲ ಅಂತ ಅವನ ಸುಪ್ತ ಮನಸ್ಸಿಗೆ ಅನಿಸಿರಬೇಕು. ಹಾಗಾಗಿ ಆತನು ವಿದ್ಯಾಳೊಂದಿಗೆ ಇದ್ದಾಗ ಸಂತಸದಿಂದ ಇರ್ತಿದ್ದ. ಗಾಯತ್ರಿಗೆ ಮುಕ್ತ ಮನಸ್ಸಿಂದ ತನ್ನ ಮಗನ ಜೊತೆ ಇರುವ ವಿದ್ಯಾಳ ಬಗ್ಗೆ ಅಭಿಮಾನ. ಹಿಂಗೆ ಇವರ ಋಣ್ಮನಗಳು ಒಂದಾಗಿ ಹಲವು ವರ್ಷಗಳಿಂದ ಪ್ರದೀಪನ ಕಾರಣಕ್ಕೆ ಇವರ ಪ್ರೀತಿ ಸ್ನೇಹ ಹರಳುಗಟ್ಟಿತ್ತು. ಅಸ್ಪಷ್ಟ ಮಾತು, ಊದಿಕೊಂಡಂಥ ಕಣ್ಣುಗಳು, ದಪ್ಪ ತುಟಿ, ಇಡೀ ದೇಹದಲ್ಲಿ ಅಸಮವಾದ ಮಾಂಸಖಂಡಗಳ ಬೆಳವಣಿಗೆ, ಇವೆಲ್ಲ ಅವನ ವೈಕಲ್ಯವಾಗದೇ ಚೇತನವಾಗಿತ್ತು. ಅವನ ಮುಗ್ಧತೆಯನ್ನು ಪೆದ್ದುತನವಾಗಿ ಜನರು ಗ್ರಹಿಸ್ತಿದ್ರು. ಅವನಿಗೆ ಬೇಕಾಗುವ ಸ್ನೇಹ ಪ್ರೀತಿ ನೀಡದೆ ಕರುಣೆ, ಹಳಹಳಿ, ಕಾಳಜಿ ಮಾತ್ರ ಸಿಗ್ತಿತ್ತು. ಇಂತಹ ಮಗನ ಪೋಷಣೆಯನ್ನು ಗಾಯತ್ರಿ ದಂಪತಿಗಳು ದುಃಖದಿಂದ ನವೆಯದೆ ಅವನನ್ನೇ ಬದುಕಿನ ಗುರಿಯಾಗಿಸಿಕೊಂಡ್ರು. ನನ್ನ ಮಗ ಉಳಿದವರಿಗಿಂತ ಭಿನ್ನ ಎಂದು ಭಾವಿಸುತ್ತಿದ್ದರೆ ಹೊರತು ಅಶಕ್ತ ಎಂದು ತಿಳಿಯುತ್ತಿರಲಿಲ್ಲ. ಅದಕ್ಕೆ ಆತ ಅವರಿಗೆ ಭಾರವಾಗದೆ ಬದುಕಾಗಿದ್ದ. ಇವರ ಸ್ಥೈರ್ಯ ನೋಡಿದ ವಿದ್ಯಾಗ, ಅಬ್ಬಾ ದೇವರೇ, ಇಂಥ ಮಗನನ್ನು ಕೊಟ್ಟದ್ದು ನಿನ್ನ ತಪ್ಪಿರ್ಬೋದು, ಆದರೆ ಇಂಥ ತಂದೆ ತಾಯಿನ ಹುಟ್ಟಿಸಿದಲ್ಲ, ಅದು ನಿನ್ನ ದೊಡ್ಡತನ ಅಂತ ಅನ್ನಿಸ್ತು. ಅವನ ಪೆದ್ದು ಮಾತಿಗೂ, ತೊದಲು ಪದಕ್ಕೂ, ಉರುಳು ನಡಿಗೆಗೂ ಸಂಭ್ರಮಿಸುವ ಆ ನಿಷ್ಕಲ್ಮಶ ತಾಯ್ತನದ ಭಾವಕ್ಕೆ ಎಂಥ ಶಕ್ತಿಯದ. ಮಾಡಿದ್ದನ್ನೇ ಮಾಡುವ, ಹೇಳಿದ್ದನ್ನೇ ಹೇಳುವ ಅವನ ನಡವಳಿಕೆಗೆ ಸ್ವಲ್ಪವೂ ಬೇಸರದೆ ನಕ್ಕು ಹಗುರಾಗುವುದು ದಿವ್ಯ ಸ್ಥಿತಿ. 20ರ ಮಗನನ್ನು 8-10 ವರ್ಷದವನಂತೆ ತಿಳಿಯುವ ಆ ತಿಳಿವು, ತಿಳಿಯಾದ ಮನಸ್ಸು ಬಹುಶಃ ಎಷ್ಟೋ ವರ್ಷದ ತಪಸ್ಸಿನ ಫಲದಿಂದ ಈ ಮನಸ್ಸು ಹೃದಯ ಪಡಿಲಿಕ್ಕೆ ಸಾಧ್ಯ. ಅದು ಇಂತಹ ಮಗನನ್ನು ಹೊತ್ತು ಪೋಷಿಸುವ ಕಾರಣಕ್ಕೆ ಆ ಕರ್ಮದ ಫಲದ ವಿನಿಯೋಗ. ಈ ಎಲ್ಲವನ್ನು ಯೋಚಿಸುವ ವಿದ್ಯಾಗ, ಇಂಥ ಮಗ ನಂಗೂ ಹುಟ್ಟಿದ್ರೆ ನಾನು ಆ ಭಾಗ್ಯ ದಕ್ಕಿಸಿಕೊಳ್ಳುತ್ತಿದ್ದೇನಲ್ಲ ಅಂತನಿಸಿ ತಕ್ಷಣ ತಾನು ಬೆಳೆಸಿದ ಬೋನ್ಸಾಯಿಗಳನ್ನು ನೋಡುತ್ತಾ ಮಂದಹಾಸ ಸೂಸಿದಳು. ನೀ ಕೊಡ್ಲಿಕ್ಕೆ ಏನಾಯಿತು, ನಾನು ಪಡ್ಕೊಂಡೀನಿ ಎಂದು ಹೆಮ್ಮೆಯಿಂದ ಹೇಳಿಕೊಳ್ತಿದ್ಲು. ಇಂಥ ಮಗನನ್ನು ಪಡೆಯುವ ಇವಳ ಹಂಬಲ ಸ್ವಲ್ಪ ವಿಚಿತ್ರವಾದರೂ ನಿಜವೇ. ಪ್ರದೀಪ ಶಾಲೆಯಲ್ಲಿಯ ಸಂಗತಿಯನ್ನು ಗಾಯತ್ರಿಗೆ ಮಾತ್ರವಲ್ಲ, ವಿದ್ಯಾಗೂ ಹೇಳಲಿಕ್ಕೇ ಬೇಕು. ಅಂದು ಶಾಲೆಯಿಂದ ಬಂದವನೇ ಅಮ್ಮನಿಗೂ ಹೇಳದೆ ಇವಳ ಮನೆಗೆ ಬಂದ. ಅದ್ಯ ನಾನು ಕುಕ್ಕ, ಅಲ್ಲಿ ನಾನು ಅನ್ನ ಕುಕ್ಕ ಎಂದು ಕಣ್ಣು ನಿಚ್ಚಳಗೊಳಿಸಿ ಏದುಸಿರ ಭಾವದಲ್ಲಿ ಆವೇಶದಿಂದ ಬಡಬಡಿಸತೊಡಗಿದ್ದ. ವಿದ್ಯಾಳನ್ನು ಆದ್ಯಾಳೆಂದೇ ಕರೆಯುತ್ತಿದ್ದ. ಆಕೆ ಆತ ಹೇಳಿದ್ದು ತಿಳಿಯದೆ ಗಾಯತ್ರಿ ಆಂಟಿಗೆ ಫೋನ್ ಮಾಡಿ, ಪ್ರದೀಪ ಏನು ಹೇಳುತ್ತಿದ್ದಾನೆ, ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ, ಇವತ್ತು ಶಾಲೆಯೊಳಗೆ ಕುಕ್ಕರ್ ಹಚ್ಚಲಿಕ್ಕೆ ಕಳಿಸಿದ್ರಂತ, ಡೈರಿಯೊಳಗೆ ಬರೆದು ಕಳಿಸ್ಯಾರ, ಅದನ್ನು ಹೇಳ್ತಿರಬೇಕು ಎಂದರು. ಓ ಹಂಗೆ ಸುದ್ದಿ ಎಂದು, ನಾಳೆ ನಮ್ಮ ಮನೆಯಾಗ ನೀನೇ ಕುಕ್ಕರ್ ಹಚ್ಚಬೇಕು, ನೀನೇ ಅನ್ನ ಮಾಡಬೇಕು, ತಿಳೀತಾ ಅಂದಾಗ, ಈಗ ಕುಕ್ಕ ನಾನು ಅನ್ನ ಈಗ ಎಂದು ಅಡುಗೆ ಮನೆಗೆ ಹೊರಟ. ಅವನನ್ನು ತಡೆದು, ಮಾರಾಯ ಇವತ್ತು ಊಟ ಆಗಿ ಜೀರ್ಣ ಆಗ್ಯದ, ನಾಳೆ ಮಾಡುವಂತಿ, ಈಗ ಕ್ರಿಕೆಟ್ ಆಡು ಎಂದು ಮಾತು ಮರೆಸಿದಳು. ಹ್ಞೂ ಎಂದವನೇ ಬ್ಯಾಟು ಹಿಡಿದು ಬಂದ. ಆಟದ ನಡುವೆ, ಅದ್ಯ ನಾನು ಕುಕ್ಕ ಅನ್ನ, ನಾನು ಕುಕ್ಕ ಕುಕ್ಕ ಎಂದು ಹುಬ್ಬು ಏರಿಸಿ ಬಡಬಡಿಸಿದ. ಆಯ್ತಪ್ಪ ನಾಳೆ ನಿಂದೆ ನಳಪಾಕ, ಈಗ ಮೊದಲು ಬಾಲ್ ಹಾಕು ಎಂದು ಆಟ ಕೆಳೆದಳು. ಪ್ರದೀಪ ಮನೆಗೆ ಹೋಗುತ್ತಲೇ ಅವನ ಗುಂಗಿನಿಂದ ಆಚೆ ಬಂದ್ಲು. ಗಿರೀಶನತ್ತ ಮನಸ್ಸು ಹಾಯಿತು. ಅದೆಷ್ಟು ಬೇಸರದಿಂದ ಹೊರಟು ನಿಂತಿದ್ದ. ನಿನ್ನೆ ರಾತ್ರಿ 12 ಗಂಟೆ ಆಗೋದನ್ನೇ ಕಾಯುತ್ತಿದ್ದನಂತೆ. ಯಾವತ್ತೂ 10 ಗಂಟೆಯ ನಂತರ ಆತ ಎಚ್ಚರವಾಗಿರೋದಿಲ್ಲ. ಹಾಗಾಗಿ ಬೆಳಗ್ಗೆ ಮಾತಾಡಿದ್ರಾಯಿತು ಎಂದು ವಿದ್ಯಾ ಮಲಗಿಬಿಟ್ಟಿದ್ಲು. ಗಾಢ ನಿದ್ದೆಯಲ್ಲಿದ್ದವಳಿಗೆ

ಎರಡು ಮೂರು ಬಾರಿ ಕರೆ ಬಂದರೂ ಕೇಳಿಸಿರಲಿಲ್ಲ. ಒಂದೊಮ್ಮೆ ಆ ಕರೆಗೆ ಹೋಗೊಟ್ಟಾಗ ಸಮಯ ನೋಡಿ ಮಧ್ಯರಾತ್ರಿ ಯಾಕೆ ಫೋನ್ ಮಾಡೋದಾಯ್ತಾ ಅಂತ ದಡಬರಾಯಿಸಿ, ಗಿರಿ ಯಾಕೆ ಇಷ್ಟೊತ್ತಿನೊಳಗೆ ಫೋನ್ ಮಾಡಿದಿ, ಏನಾಯಿತು, ಆರಾಮಿದ್ದೀಯಲ್ಲ ಎಂದು ಒಂದೇ ಸಮ ಗಾಬರಿಯಿಂದ ಕೇಳಿದ್ವಿ. ಏ ವಿದ್ದು, ಏನಾಗಿಲ್ಲ, ನಿದ್ದೆಯೊಳಗಿದ್ಯಾ, ಆರಾಮಾಗಿದ್ದೀನಿ, ಸುಮ್ಮನೆ ಫೋನ್ ಮಾಡಿದೆ ಎಂದ. ಈಗ ಸ್ವಲ್ಪ ತಿಳಿಯಾಗಿದ್ದವಳು, ನೀ ಹಿಂಗೆಲ್ಲ ತಡ ರಾತ್ರಿ ಮಾತಾಡೋದೇ ಇಲ್ಲ, ಏನಾಗ್ಯದ, ಖರೆ ಹೇಳು ಅಂತ ಅಳುದನಿಯಲ್ಲಿ ಕೇಳಿದ್ಲು. ಅಯ್ಯೋ ಮಾರಾಯ್ತಿ, ಏನೂ ಆಗಿಲ್ಲ, ಇವತ್ತು ಮ್ಯಾರೇಜ್ ಡೇ ಅಲ್ಲೇನೋ, ಅದಕ್ಕೆ ವಿಶ್ ಮಾಡೋಣ ಅಂದ್ಕೊಂಡೆ ಎಂದು ದೀರ್ಘ ಚುಂಬನ ನೀಡಿದ. ವಿದ್ಯಾ ಪೆಚ್ಚುತನದಿಂದ, ನಾನೊಂದು ಏನೋ ತಿಳ್ಕೊಂಡೆ, ಸಾರಿ, ಐ ಲವ್ ಯು ಎಂದು ಮರಳಿ ಮುತ್ತು ನೀಡಿದಳು. ಅದೆಷ್ಟು ಹೊತ್ತು ಇಬ್ಬರೂ ಮಾತಲ್ಲೇ ಮುದ್ದಾಡಿದರು. ಆ ಕ್ಷಣವನ್ನು ನೆನಪಿಸಿಕೊಳ್ಳುತ್ತಾ ತುಟಿಯಲ್ಲಿ ಹೂನಗೆ ಇಟ್ಟುಕೊಂಡೇ ಸ್ನಾನಕ್ಕೆ ನಡೆದಳು. ಮಧ್ಯಾಹ್ನ ತನ್ನ ಪುಟ್ಟ ಕೈತೋಟದ ಆರೈಕೆಯಲ್ಲಿದ್ದ ವಿದ್ಯಾಳ ಮನಸ್ಸು ಬೋನ್ಸಾಯಿ ಸಪೋಟದತ್ತ ಹೋಯಿತು. ಕಳೆದ ಆ್ಯನಿವರ್ಸರಿಗೆ ಗಿರೀಶ್ ಕೊಟ್ಟ ಉಡುಗೊರೆ ಅದು. ಅದರತ್ತ ಸಾಗಿದವಳೇ ಅದನ್ನು ನೇವರಿಸುತ್ತಾ ಕಣ್ಣಿಂದ ಮುದ್ದಿಸತೊಡಗಿದಳು. ಮೌನದೊಳಗೆ ಸಂಭಾಷಿಸಿದಳು. ಮನೆಗೆ ಬಂದ ಒಂದು ವರ್ಷದ ಗೆಳತಿಯವಳು ಎಂದುಕೊಳ್ಳುತ್ತಾ ಆ ಕುಂಡದ ಕೆಳಗೆ ಹರಡಿದ್ದ ಮಣ್ಣನ್ನು ತೆಗೆದು ಸ್ವಚ್ಛಗೊಳಿಸಿದ್ಲು. ಒಂದೆರಡು ಒಣಗಿದ ಎಲೆ ತೆಗೆದು ಜೊತೆಗಿದ್ದ ಕಳೆಗಸ ಕಿತ್ತಿ ಮಣ್ಣಿಗೆ ಎರೆಹುಳುವಿನ ಗೊಬ್ಬರ ಕಲಿಸಿ ನೀರು ಚಿಮುಕಿಸಿದಾಗ ಎಳೆಯ ಕರುವಿನಂತೆ ಕಳಕಳೆಯಾಗಿ ಬೋನ್ಸಾಯಿ ನಳನಳಿಸತೊಡಗಿತ್ತು. ಪ್ರದೀಪನು ಬೋನ್ಸಾಯಿನಂತೆ, ಎಲ್ಲೆಲ್ಲೋ ಬೆಳೆಯುವ ಬೊಡ್ಡೆಯಂತೆ, ಎಷ್ಟು ವರ್ಷವಾದರೂ ಪುಟ್ಟ ಮಗುವಿನಂತೆ. ನಾವು ಭೂಮಿಯಲ್ಲಿ ಸೊಂಪಾಗಿ ಬೆಳೆಯುವ ಗಿಡಗಳನ್ನು ಕುಂಡದಲ್ಲಿಟ್ಟು ರೆಂಬೆ ಕೊಂಬೆ ಕತ್ತರಿಸಿ ಬೆಳೆದರೂ ಬೆಳೆಯದಂತೆ ಮಾಡಿ ಇದೊಂದು ಕಲೆಯಾಗಿಸಿಕೊಂಡಂತೆ ದೇವರೂ ತನ್ನ ಸೃಷ್ಟಿಕ್ರಿಯೆಯಲ್ಲಿ ಪ್ರದೀಪನಂತಹ ಬೋನ್ಸಾಯನ್ನು ನಿರ್ಮಿಸುತ್ತಾನೋ ಏನೋ. ಎಷ್ಟೋ ಸಲ ಬೋನ್ಸಾಯಿ ಬೆಳೆಸೋದು ಮನುಷ್ಯನು ಮಾಡುವ ತಪ್ಪು ಎನಿಸಿದಾಗೆಲ್ಲ ವಿದ್ಯಾಗೆ ಹೀಗೆ ಅನಿಸೋದು, ದೇವರು ಸಹ ಬೋನ್ಸಾಯಿ ಮನುಷ್ಯರನ್ನು ಮಾಡ್ತಾನಲ್ಲ. ಪ್ರದೀಪನು ದೇವರು ಮಾಡಿ ಬೆಳೆಸಿದ ಬೋನ್ಸಾಯಿ ಅಲ್ಲೇನು ಎಂದುಕೊಳ್ಳೋಳು. ಗಿರೀಶ್ ಈ ವರ್ಷ ಏನು ಗಿಫ್ಟ್ ಕೊಡ್ತಾನೋ ಎಂದೆಲ್ಲ ಕುತೂಹಲದಿಂದ ಯೋಚನೆಯೊಳಗಿದ್ದಾಗಲೇ ಹಿಂದಿನಿಂದ ಬಂದು ಅವಳ ಕೊರಳು ಭುಜವನ್ನು ಆವರಿಸಿ ಒಂದು ಕೈಯಿಂದ ಅವಳ ಮುಖವನ್ನು ಒತ್ತಿ ಹಿಡಿದು ಗುಲಾಬಿ ಗಲ್ಲಪ್ಪಕ್ಕೆ ದೀರ್ಘವಾಗಿ ಚುಂಬನೆಯ ಮುದ್ರೆ ಬಿತ್ತು. ಗಾಬರಿಯಿಂದ ಕಣ್ಣು ಮುಚ್ಚಿ ಚೀರಲೂ ಆಗದೆ ಕ್ಷಣ ಹೊತ್ತು ದಿಗ್ಮೂಢಳಾದಳು. ಕ್ಷಣಾರ್ಧದಲ್ಲಿ ನಡೆದು ಹೋದ ಘಟನೆಗೆ ಕಾರಣರಾದವರಾರು ಎಂದು ಭಯ ಆತಂಕದಿಂದ ಗಮನಿಸಿ ಇನ್ನೂ ಹಾವು ಹಾರಿದಳು. ಪೆಚ್ಚು ಪೆಚ್ಚು ನಗೆಯೊಂದಿಗೆ ನಿಂತಿದ್ದ ಪ್ರದೀಪ, ಇವಳಿಗೆ ವಿಚಿತ್ರವಾದ ಆತಂಕ, ಕ್ಷಣ ಹೊತ್ತು ಉಸಿರು ನಿಂತಿತು. ಪ್ರದೀಪ, ತನಗರಿವಿಲ್ಲದೆ ಉಚ್ಚರಿಸಿದಳು. ಯಾಕೆ ಹಿಂಗೆ ಹುಚ್ಚುಚ್ಚು ಆಟ ನಿಂದು ಎಂದು ಗಾಬರಿಯಿಂದ ಕೇಳಿದಳು. ಆತ ಮಾತನಾಡದೆ ಅವಳತ್ತ ಮತ್ತೆ ಸರಿದ. ಹೆದರಿದ ವಿದ್ಯಾ ಹಿಂದೆ ನಿಂತು ಸರಿದು, ಪ್ರದೀಪ, ತಲೆ ಕೆಟ್ಟದೇನೋ ನಿನಗ ಅಂತ ಜೋರಾಗಿ ಕೂಗಿದ್ಲು. ಅವಳ ಸಿಟ್ಟನ್ನು ಎದುರಿಸಲಾಗದೆ ದುಪ್ ದುಪ್ ಹೆಜ್ಜೆ ಇಡುತ್ತಾ ಅಳುಮುಖದೊಂದಿಗೆ ಹೋದ. ವಿದ್ಯಾ ಅದೆಂತಹುದೋ ವಿಚಿತ್ರ ಅನುಭವಕ್ಕೆ ಸಿಕ್ಕು ತಲ್ಲಣಿಸಿದಳು. ಆತ ತನ್ನ ಭುಜ ಕೊರಳು ಬಳಸುವಿಕೆ, ಮುಖವನ್ನು ಅಂಗೈಯಲ್ಲಿ ಹಿಡಿದು ಜೊಲ್ಲು ಬಾಯಿಂದ ಗಲ್ಲಕ್ಕೆ ಒತ್ತಿದ ರೀತಿ, ಅದು ಅಮಾಯಕ ಪ್ರದೀಪನದಲ್ಲ, ಅವನೊಳಗಿನ ಗಂಡಸನದು. ಎಷ್ಟೋ ಸಲ ಅವನ ಅಂಗೈ ಹಿಡಿದು ಹಣ್ಣು ಸ್ವೀಟು ಕೊಟ್ಟಿದ್ದೀನಿ. ಆಗೆಲ್ಲ ಮೆತ್ತಗಿನ ಕೈಗಳು, ಮಗುವಿನಂಗ ಗಿಡ್ಡು ಗಿಡ್ಡ ಪೆಡಸಿಲ್ಲದ ಬೆರಳುಗಳು. ಆದರೆ ಇವತ್ತು
ಅವನ ಕೈಗಳು ಅದೆಷ್ಟು ಗಟ್ಟಿಯಾಗಿದ್ದವು.

ಯಾಕೆ ಯಾಕಿರಬಹುದು? ಮತ್ತೆ ಮತ್ತೆ ಆ ಘಟನೆ ಮನಪಟಲದ ಮ್ಯಾಲೆ ಚಿತ್ರಿತ ಆಗತೊಡಗಿತು. ಸಣ್ಣಗೆ ಬೆವರುತ್ತಿತ್ತು. ಗಾಯತ್ರಿ ಆಂಟಿಗೂ ಯಾವತ್ತಾದರೂ ಹಿಂಗೆ ಮಾಡಿರ್ತಾನೇನು? ಇಲ್ಲ, ಅವನ ಎಲ್ಲ ಕ್ರಿಯೆ ಪ್ರತಿಕ್ರಿಯೆಗಳನ್ನು ನನ್ನ ಜೊತೆ ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ಹಂಗಿದ್ರೆ ಗಾಯತ್ರಿ ಆಂಟಿ ಹೇಳದೇ ಇರ್ತಿರಲಿಲ್ಲ, ಅಥವಾ ನನ್ನ ಜೊತೆಗೇ ಅವನಿಗೆ ಈ ಭಾವ ಬಂದಿರಬೇಕಾ? ಅಕಸ್ಮಾತ್ ಆತ ಇನ್ನಷ್ಟು ಮುಂದುವರೆದಿದ್ರೆ, ಮುಂದುವರಿತಿದ್ನ? ಇದನ್ನು ಗಾಯತ್ರಿ ಆಂಟಿಗೆ ಹೇಳಿದರೆ ಅವರಿಗೆ ಬೇಜಾರಾಗ್ಬೋದು, ನನ್ನ ಬಗ್ಗೆ ಸಿಟ್ಟು ಬರ್ಬೋದು. ಯಾಕಂದ್ರೆ ಅವರು ಅವನ ಈ ಭಾವ, ಈ ಮುಖ ನೋಡಿರ್ಲಿಕ್ಕಿಲ್ಲ. ಹೇಳೋದು ಬೇಡ, ಅವ್ರು ನಂಬೋದೇ ಇಲ್ಲ. ಅದೆಂಗೆ ನಂಬುತ್ತಾರೆ? ಗೊಂದಲದ ಗೂಡಾಗಿದ್ದ ಮನಸ್ಸು ತಹಬಂದಿಗೆ ಬರದ ವಿದ್ಯ ಎರಡು ಮೂರು ದಿನ ಮನೆ ಹೊರಗೆ ಕಾಲ ಕಳೆದ್ಲು. ಪ್ರದೀಪನು ಮನೆಯಲ್ಲಿ ಉಳಿದ್ದ ಸಮಯಕ್ಕೆ ಬಂದಿರಲಿಲ್ಲ. ಬಂದ್ರೆ ಅವನನ್ನು ಹೆಂಗೆ ಎದುರಿಸೋದು, ಅವನ ಜೊತೆ ಹೆಂಗೆ ವ್ಯವಹರಿಸೋದು? ಮೊದಲಂಗೆ ಇದ್ಬಿಡೋದ, ಅಥವಾ ಸ್ಟ್ರಿಕ್ಟಾಗಿರ್ಬೇಕಾ? ಅವನ ಸಹವಾಸ, ಸ್ನೇಹ ಒಮ್ಮಿಂದೊಮ್ಮೆ ಬಿಟ್ರೆ ಗಂಡ ಗಾಯತ್ರಿ ಆಂಟಿ ಮತ್ತೆಲ್ಲರಿಗೂ ವಿಚಿತ್ರ ಅನ್ನಿಸ್ಬೋದು. ಏನು ಮಾಡಬೇಕು ಎಂಬ ತೊಳಲಾಟದಲ್ಲಿದ್ದ ವಿದ್ಯಾಗೆ ಪ್ರದೀಪನ ಆ ದಿನದ ನಡವಳಿಕೆ ನೆನಪಾಗಿ ಇರಿಸು ಮುರುಸಾಗ್ತಿತ್ತು. ಅದೊಂದು ದಿನ ತನ್ನ ಪುಟ್ಟ ತೋಟದಲ್ಲಿದ್ದಾಗ ಸಪೋಟಾ ಬೋನ್ಸಾಯಿ ಗಿಡದಲ್ಲಿ ಪುಟ್ಟ ಹಣ್ಣಿನ ಮಿಡಿ ಮೂಡಿತ್ತು. ಅದನ್ನು ಆನಂದಿಸುವ ಸೂಕ್ಷ್ಮತೆ ಮಾಯವಾಗಿ ಅದು ಭಯದ ಗುಳ್ಳೆಯಂತೆ ಅವಳಿಗೆ ಕಾಣತೊಡಗಿತು. ಗಿರೀಶ್ ಬಂದ ಕೂಡಲೇ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಮತ್ತೊಮ್ಮೆ ವಿಶ್ ಮಾಡಿದ. ವಿದ್ಯಾಗೆ ಮನದಲ್ಲಿದ್ದ ಕಸಿವಿಸಿ ಎಲ್ಲ ಕರಗಿ ನೀರಾಗಿ ಭೋರೆಂದು ಅತ್ತುಬಿಟ್ಟಳು. ಅವಳನ್ನು ಮಗುವಿನಂತೆ ರಮಿಸುತ್ತಾ ಕಿವಿಗೆ ಕೈ ಹಿಡಿದು, ಸಾರಿ, ಇನ್ನೊಮ್ಮೆ ಬಿಟ್ಟು ಹೋಗೋದಿಲ್ಲ ಎಂದು ಆಲದ ಬೋನ್ಸಾಯಿ ಗಿಡವನ್ನು ಕೈಗಿತ್ತು. ನಿನಗೆ ಇಷ್ಟವಾದ ಗಿಫ್ಟ್ ಎಂದ. ಅವಳು ಅವಕ್ಕಾಗಿ ಅದನ್ನೇ ದಿಟ್ಟಿಸುತ್ತಿರುವಾಗ, ಇದು ನಿನ್ನ ಮಗ ಪ್ರದೀಪನಿಗೆ ಎಂದು ಬಣ್ಣ ಬಣ್ಣದ ಬಿಲ್ಡಿಂಗ್ ಸೆಟ್ ಕೊಟ್ಟ. ಮಗ ಈಗ ದೊಡ್ಡವನಾಗ್ಯಾನ, ಈ ಆಟಿಕೆ ಬೇಕಾಗಿಲ್ಲ ಅವರಿಗೆ ಅಂತ ಆಕೆ ತನ್ನೊಳಗೆ ಹೇಳಿಕೊಂಡದ್ದು ಗಿರೀಶ್ಗೆ ಹೆಂಗೆ ಕೇಳಿಸ್ಲಿಕ್ಕೆ ಸಾಧ್ಯದ? ಕವಿತೆಯ ಶೀರ್ಷಿಕೆ ವಿಚಿತ್ರ ಆದರೂ ನಿಜ. ಬದುಕಿನ ಕ್ಯಾಲೆಂಡರ್ನಲ್ಲಿ ಈ ದಿನ ಕಾಟು ಹಾಕಿದರೂ 24 ತಾಸು ಕಳೆಯಲೇಬೇಕಾದದ್ದು ವಿಚಿತ್ರ. ಕೊಲೆ ಮಾಡಿದ್ದೇನೆ ಈ ತಾರೀಕನ್ನು, ಸಾಕ್ಷಿ ಇದೆ, ಆದರೂ ಅಪಶಕುನದಂತೆ ಬದುಕಿ ಬಿಟ್ಟಿದೆ ವಿಚಿತ್ರ. ಆ ಕ್ಷಣದ ನೆನಪು ರಕ್ತ ಬೀಜಾಸುರನಂತೆ ಹಳೆಯದಾದರೂ ಕೊಳೆಯದೆಯೂ ಇರುವುದು ವಿಚಿತ್ರ. ಕಂಬನಿಗೆ ಬಂದೀಖಾನೆಯಿಂದ ಬಿಡುಗಡೆ ಆದರೂ ನನಗೆ ಉಸಿರುಗಟ್ಟುತ್ತಿರುವುದು ವಿಚಿತ್ರ. ಜಗದ ನಗುವೆಲ್ಲ ನಗೆಗೀಡಾಗಿದೆ ಎಂದು ನನ್ನ ನಗುವಿಗೆ ಇಂದು ನಾನೇ ನಿಷೇಧ ಹೇರಬೇಕಾಗಿದ್ದು ವಿಚಿತ್ರ. ಯಾವಾಗಲೂ ಎಲ್ಲರದ್ದೂ ಆಗಿದ್ದ ಈ ತಾರೀಕು ಈಗ ನಿನ್ನದು ಮಾತ್ರ ಅಂತ ಅನ್ನಿಸುತ್ತಿರುವುದು ಇನ್ನೂ ವಿಚಿತ್ರ. ಕೊಲೆಗೈದ ತಾರೀಕಿನ ಗೋರಿಯೊಳಗೂ ಸೆಳೆದೊಯ್ದು ತಬ್ಬಿ ಮುದ್ದಿಸುವ ಈ ದಿನದ ಪ್ರತಿ ಕ್ಷಣವೂ ನೀನಾಗಿರುವುದು ವಿಚಿತ್ರ ಆದರೂ ನಿಜ. ಇನ್ನೊಂದು ಕವಿತೆ, ಶ್ರಾವಣದ ರಮಣ. ಬಂತಲ್ಲೋ ಭರದಿ ಶ್ರಾವಣ, ಬಹುವೇಷಧಾರಿ ಈ ರಮಣ. ಬಂತಲ್ಲೋ ಭರದಿ ಶ್ರಾವಣ, ಬಹುವೇಷಧಾರಿ ಈ ರಮಣ. ಬಯಲ ನಾಡಿಗಿ ತೊಗರಿ ಬೀಡಿಗಿ, ಬಿರು ಬಿಸಿಲು ಕಡೆದು ಕರೆ ಕೆರೆ ಕಟ್ಟಿ ಒಡೆದು. ಬಯಲ ನಾಡಿಗಿ ತೊಗರಿ ಬೀಡಿಗಿ, ಬಿರು ಬಿಸಿಲು ಕಡೆದು ಕೆರೆ

0: ತಟ್ಟಿ ಒಡೆದು ಊರ ತೊಳೆ ತೊಳೆದು ಬರವೆಲ್ಲ ಕಳೆದು ದಿಬ್ಬಗಳ ಸಿಂಗರಿಸಿ ಹಬ್ಬಗಳ ಕಳೆ ಕಟ್ಟಿ ಬಂತಲ್ಲೋ ಬರದಿ ಶ್ರಾವಣ ಬಹುವೇಷಧಾರಿ ಈ ರಮಣ. ಎದೆಯ ಧಗಿಯೆಲ್ಲ ಮಗಿಮಳಿ ನುಂಗಿ ಎದೆಯ ಧಗಿಯೆಲ್ಲ ಮಗಿಮಳಿ ನುಂಗಿ ಗಿರಿನಗರ ಪುರವೆಲ್ಲ ತಿಳಿಮಗುವಾಗಿ ಗಿರಿನಗರ ಪುರವೆಲ್ಲ ತಿಳಿಮಗುವಾಗಿ ನೊಗವೇರಿ ತಣ್ಣ ಕಾಯಕದ ಹೆಗಲಿಗೆ ಉಸಿರೆಲ್ಲ ಬಸಿಬಸಿದು ಹಸಿರ ಹೆಣಿಗೆ ಉಸಿರೆಲ್ಲ ಬಸಿಬಸಿದು ಹಸಿರ ಹೆಣಿಗೆ. ಬಸವಂಗ ಬಾಸಿಂಗ ನಾಗಪ್ಪ ಗೆಡೆ ಮಾಡಿ ಕನಕ ಗೊಲಿದವ ನಾಡಿ ಬೆನಕಂಗ ಬಾಗಿ ಬಂದಾನು ಜೋಕ್ಯ ತಂದಾನು ಭಾಗ್ಯ ಸೀಗೀಗಿ ಸಿರಿಯಾಡಿ ಮೊರತುಂಬಿ ತೆನಿಯಾಡಿ ಬಂತಲ್ಲೋ ಭರದಿ ಶ್ರಾವಣ ಬಹುವೇಷಧಾರಿ ಈ ರಮಣ. ಭೂತಾಯಿ ಮೈದೊಳೆದು ನಗಿನತ್ತು ಹೊಳೆ ಹೊಳೆದು ಭೂತಾಯಿ ಮೈದೊಳೆದು ನಗಿನತ್ತು ಹೊಳೆ ಹೊಳೆದು ರಸವಂತಿ ನಮ್ಮವ್ವ ಮೊಲೆಹಾಲ ಹರಿದು ವರುಸದ ಫಸಲಿಗೆ ಹರುಷದ ಬುನಾದಿ ವರುಸದ ಫಸಲಿಗೆ ಹರುಷಾದ ಬುನಾದಿ ಕಟ್ಟಿಟ್ಟ ಬುತ್ತಿ ಹದವುಳ್ಳ ಎದೆಯಾಗ ವರುಸದ ಫಸಲಿಗೆ ಹರುಸಾದ ಬುನಾದಿ ಕಟ್ಟಿಟ್ಟ ಬುತ್ತಿ ಹದವುಳ್ಳ ಎದೆಯಾಗ ಬಂತಲ್ಲೋ ಭರದಿ ಶ್ರಾವಣ ಬಹುವೇಷಧಾರಿ ಈ ರಮಣ.
1: ಇದುವರೆಗೆ ಸಾಹಿತಿ ಕವಯಿತ್ರಿ ಸಂಧ್ಯಾ ಹುನಗುಂಟಿಕರ್ ಅವರಿಂದ ಕಥೆ ದೇವರು ಬೆಳೆಸಿದ ಬೊನ್ಸಾಯ್ ಮತ್ತು ಸ್ವರಚಿತ ಕವನ ವಾಚನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
3: ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ.
4: ಮಾಡ್ರಿ, ನಿಮ್ಮನ್ನ ತಡೆದವ್ರು ಯಾರು?
3: ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ.
4: ನಾನಿಲ್ವಾ ನನ್ನಿಂದ?
3: ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದೇ ಹಾಗೆ
4: ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ.
3: ಸರಿಯಮ್ಮ, ಅದರಿಂದ ನನಗೇನ್ ಲಾಭ ಅಂತ?
4: ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತು ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು.
3: ಸರಿ, ಹಾಗಾದ್ರೆ ಅದನ್ನು ನೀನೆ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ?
4: ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ?
3: ಬರ್ಕೋತೀನಿ.
4: 8 7 0 0 0 0 0 0 1 4 2 4 2
3: ಇರು, ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8 7 0 0 0 1 4 2 4 2
4: ಅಷ್ಟೇ ಸುಲಭ.
2: ಪ್ರಿಯ ಕೇಳುಗರೆ, ಗಮನಿಸಿ, ಈ ರಾತ್ರಿ 8 ಗಂಟೆಗೆ ವಾರದ ಅತಿಥಿ ಕಾರ್ಯಕ್ರಮದಲ್ಲಿ ಕರಾವಳಿಯ ಹೆಮ್ಮೆಯ ಉದ್ಯಮಿ ಮತ್ತು ಹ್ಯಾಮ್ ರೇಡಿಯೋ ಆಪರೇಟರ್ ಕೂಡೂರು ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಈ ರಾತ್ರಿ 8:30 ಕತೆ ಕತೆ ಕಾರಣ ರಾಮಚಂದ್ರ ಪೈ ಅವರಿಂದ ಸಣ್ಣ ಕಥೆ ಮೂಡಿಬರಲಿದೆ.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30. ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಶಕಟಾಧಿವಧೆ ನಡೆಸಿಕೊಡುತ್ತಾರೆ ಯಕ್ಷ ಸಂಗೀತ ನಾದ ವೈಭವಂ ಪರಂಪಳ್ಳಿ ಉಡುಪಿ ಇಲ್ಲಿನ ಸದಸ್ಯರು.
5: ನಮ್ಮೊಡೆಯನ ಶತ್ರು ನಮಗೂ ಶತ್ರು. ಈ ಹೊತ್ತಿನಲ್ಲಿ ರಂಧ್ರಗೋಕುಲದಲ್ಲಿ ಬೆಳೆಯುತ್ತಿರುವಂತಹ ಆ ಕಂದನನ್ನು ನಮ್ಮ ವೈರಿ ಎಂದು ತಿಳಿಯಬೇಕು. ಅಗ್ನಿಯ ಕಿಡಿಯೊಂದು ಅಗ್ನಜ್ವಾಲೆಯಾಗಿ ಹೊಲೆಯುವುದಕ್ಕೆ ಮುಂಚೆ ಆತನ ವಧೆಯಾಗಬೇಕು. ತಡ ಮಾಡುವುದಲ್ಲ, ಆತನನ್ನು ವಧಿಸಿ ನಮ್ಮೊಡೆಯನಿಗೆ ಸಾಂತ್ವನವನ್ನು ನೀಡಬೇಕಾಗಿದೆ. ಈಗಲೇ ಸಿದ್ಧನಿದ್ದೇನೆ ಸಿದ್ಧನಿದ್ದೇನೆ.
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಡಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
1: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
0: ಜಾಹೀರಾತು ಮುಖಾಂತರ
1: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
0: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
1: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
0: ಡಯಲ್ ಮಾಡಿ 8700014242.
2: ಆಕಾಶವಾಣಿ ಮಂಗಳೂರು, ಸಮಯ 12:35 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು.
3: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಈ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ಎ ನಿತಿನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
4: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಒಂದು ಮಹತ್ವವನ್ನು ಕುರಿತು ನಾವು ಇವತ್ತಿನ ಸಂಚಿಕೆಯಲ್ಲಿ ಮಾತನಾಡ್ತಾ ಇದ್ದೇವೆ. ಈ ಯೋಗ ಅಂತ ಅಂದರೆ ಏನು, ಈ ಯೋಗದ ಹಿನ್ನೆಲೆ ಏನು, ಅಂತಾರಾಷ್ಟ್ರೀಯ ಯೋಗ ದಿವಸವನ್ನು ಯಾವಾಗಿನಿಂದ ಆಚರಣೆಯನ್ನು ಮಾಡಲಾಗ್ತಾ ಇದೆ, ಈ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ನಾವು ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟರ ಮಟ್ಟಿಗೆ ಜಾಗೃತರಾಗಿರಬೇಕು ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇರುವಂಥವರು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಎ ನಿತಿನ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ.
4: ಯೋಗದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಪರಿಚಯ ಇದೆ ಸರ್, ಯೋಗ ಅಂತ ಅಂದರೆ ಏನು ಸರ್? ಅದು
5: ಸಿಂಪಲ್ಲಾಗಿ ಹೇಳಬೇಕಂತ ಹೇಳಿದರೆ ಯಾವುದು ಯೋಗ್ಯವಾದದ್ದು ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಮಾಡುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ನಾವು ಯೋಗ ಅಂತ ಕರಿತೀವಿ. ಸಾಮಾನ್ಯವಾಗಿ ನಾವು ಹೇಳುವಾಗ ಯೋಗ ಮತ್ತು ಆಸನ ಎರಡು ಒಟ್ಟೊಟ್ಟಿಗೆ ಹೇಳ್ತಾ ಹೋಗ್ತೀವಿ.
4: ಹೌದು.
5: ಅಂದರೆ ಯಾವುದು ಮನಸ್ಸಿಗೆ ಅಥವಾ ದೇಹಕ್ಕೆ ಅಥವಾ ನಮ್ಮ ಪ್ರಾಣಕ್ಕೆ ಆಯಾಸವಿಲ್ಲದಂತೆ ಮಾಡುವಂತ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ನಾವು ಯೋಗ ಅಂತ ಕರಿತೀವಿ. ಇದರಲ್ಲಿ ನಾವು ಮನಸ್ಸನ್ನ ಮತ್ತೆ ಶರೀರವನ್ನ ನಮ್ಮ ಸಮತಳದಲ್ಲಿಟ್ಟುಕೊಂಡು ನಾವು ಮಾಡುವಂತ ಒಂದು ಕ್ರಿಯೆ. ಇದಕ್ಕೆ ನಾವು ಒಂದು ಇಂಪಾರ್ಟೆನ್ಸ್ ಯಾಕೆ ಕೊಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ನಾವು ದೇಹವನ್ನ ಮನಸ್ಸನ್ನ ಮತ್ತೆ ನಮ್ಮ ಪ್ರಾಣವನ್ನ ಈ ಮೂರನ್ನೂ ಕೇಂದ್ರೀಕರಿಸಿ ನಾವು ಮಾಡ್ತಿರುವಂತ ಒಂದು ವ್ಯಾಯಾಮದ ಪ್ರಕ್ರಿಯೆ ಇದೆ ಅದಕ್ಕೆ ನಾವು ಯೋಗಾಸನ ಅಂತ ಹೇಳ್ತೀವಿ. ಅದಕ್ಕೆ ನಮ್ಮ ಪತಂಜಲಿ ಮುನಿಯವರು ಹೇಳ್ತಾರೆ ಯೋಗ ಚಿತ್ತವೃದ್ಧಿ ನಿರೋಧ ಅಂತ. ಅಂದ್ರೆ ಯಾವುದು ನಮ್ಮ ಮನಸ್ಸನ್ನ ನಿಗ್ರಹ ಮಾಡ್ಕೊಳ್ಳಿಕ್ಕೆ ಇರುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ನಾವು ಯೋಗಾಸನ ಅಂತ ಹೇಳಿ ಕರಿತೀವಿ. ಅಂದ್ರೆ ಯಾವುದು ಇಲ್ಲಿ ಮನಸ್ಸನ್ನ ಹತೋಟಿಗೆ ತೆಗೆದುಕೊಂಡು ನಾವು ನಮ್ಮ ಒಂದು ಆಸನಗಳನ್ನ ಭಂಗಿಗಳನ್ನ ನಾವು ಮಾಡ್ತಾ ಇದ್ದೀವಿ, ನಮ್ಮ ಆರೋಗ್ಯ ವೃದ್ಧಿಗಾಗಿ ಮಾಡ್ತಾ ಇದ್ದೀವಿ, ಅದಕ್ಕೆ ನಾವು ಯೋಗ ಅಂತ ಹೇಳಿ ಕರಿತೇವೆ.
4: ಸಾಮಾನ್ಯ ಜನರಲ್ಲಿ ಇರುವಂತಹ ನಂಬಿಕೆ ಏನು ಅಂತ ಹೇಳಿದ್ರೆ ಯೋಗ ಅಂತ ಹೇಳಿದ್ರೆ ಅದೊಂದು ಆರೋಗ್ಯಕ್ಕಾಗಿ ಇರುವಂತದ್ದು ಅನ್ನುವಂಥದ್ದು ಸಾಮಾನ್ಯವಾಗಿರುವಂತಹ ಒಂದು ನಂಬಿಕೆ.
5: ಹೌದು.
4: ಹಾಗಿದ್ರೆ ಯೋಗ ಅನ್ನುವಂಥದ್ದು ಇದೊಂದು ಚಿಕಿತ್ಸೆಯ ಪ್ರಕಾರವ?
5: ಇದನ್ನ ಚಿಕಿತ್ಸೆ ಅನ್ನೋದಕ್ಕಿಂತಾಗಿ ಪ್ರಿವೆಂಟಿವ್ ಮೆಷರ್ಸ್ ಅಂತ ಕರಿಬಹುದು. ಅಂದ್ರೆ ನಾವು ಯಾವಾಗಲೂ ಏನಂತ ಹೇಳಿದ್ರೆ ಒಂದು ರೋಗ ಬಂದಾದ ನಂತರ ಚಿಕಿತ್ಸೆಗಾಗಿ ನಾವು ಹೋಗ್ತೇವೆ, ಆದ್ರೆ ಇದು ರೋಗ ಬರದಂತೆ ತಡೆದಿರುವಂತಹ ಒಂದು ಪ್ರಕ್ರಿಯೆ. ಅಂದ್ರೆ ನಮ್ಮ ಮನಸ್ಸು ಮತ್ತೆ ಶರೀರ ಯಾವಾಗ ಆರೋಗ್ಯವಾಗಿರ್ತದೆ ಆಗ ನಾವು ಅದನ್ನ ಆರೋಗ್ಯವಂತ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇರ್ತದೆ. ಈಗ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ ಆರೋಗ್ಯ ಅಂತ ಹೇಳಿದ್ರೆ ನಮ್ಮ ಶಾರೀರಿಕ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಆರೋಗ್ಯವಾಗಿ ಯಾರಿದ್ದಾರೆ ಅವರು ಆರೋಗ್ಯವಂತ ಮನುಷ್ಯ ಅಂತ ಹೇಳಿ ಕರಿತೀವಿ. ಬರೀ ಕಾಯಿಲೆ ಇಲ್ಲ ಅಂದ ತಕ್ಷಣ ಮತ್ತು ಅವರು ಆರೋಗ್ಯವಾಗಿದ್ದಾರೆ ಅಂತ ಹೇಳಲ್ಲ. ಅಂದ್ರೆ ಈ ಒಂದು ಆರೋಗ್ಯದ ಸ್ಥಿತಿಯನ್ನ ಕಂಡುಕೊಳ್ಳುವಂತಹ ಒಂದು ಪ್ರಕ್ರಿಯೆ ಏನಿದೆ ಇದಕ್ಕೆ ನಮ್ಮಲ್ಲಿ ಯೋಗ ಅಥವಾ ಯೋಗ

0: ಸನ ಅಂತ ಹೇಳಿ ಕರಿತೇವೆ.
1: ಇಷ್ಟೆಲ್ಲ ಮಹತ್ವವನ್ನು ಹೊಂದಿರುವಂತಹ ಅಮೂಲ್ಯವಾದಂತಹ ಒಂದು ಯೋಗ ಪ್ರಕಾರವನ್ನು ಜಗತ್ತಿಗೆ ಪರಿಚಯ ಮಾಡಿದ್ದು ಭಾರತೀಯರು ಅನ್ನುವಂಥದ್ದು ನಮ್ಮೆಲ್ಲರ ಹೆಮ್ಮೆ. ಈ ನಿಟ್ಟಿನಲ್ಲಿ ಯೋಗದ ಹಿನ್ನೆಲೆ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ.
0: ಈಗ ಯೋಗವನ್ನು ನಾವು ನೋಡುವಾಗ ಪತಂಜಲಿ ಮುನಿಗಳು ಈ ಯೋಗವನ್ನು ನಮ್ಮ ಭಾರತೀಯ ಸಂಸ್ಕೃತಿಗೆ ಪರಿಚಯ ಮಾಡಿಕೊಟ್ರು ಅಂತ ಹೇಳ್ತಾರೆ. ಇಲ್ಲಿ ಏನಂತ ಹೇಳಿದರೆ, ಇದು ಒಂದು ವ್ಯಾಯಾಮದ ಪ್ರಕ್ರಿಯೆ ಆಗಿದ್ದರೂ ಸಹ ಇದರಲ್ಲಿ ಕೇವಲ ನಾವು ದೇಹವನ್ನು ಮಾತ್ರ ದಂಡಿಸ್ತಾ ಇಲ್ಲ, ದೇಹದ ಜೊತೆಗೆ ಮನ

0: ಇದು ಒಂದು ವ್ಯಾಯಾಮದ ಪ್ರಕ್ರಿಯೆ ಆಗಿದ್ದರೂ ಸಹ ಇದರಲ್ಲಿ ಕೇವಲ ನಾವು ದೇಹವನ್ನು ಮಾತ್ರ ದಂಡಿಸ್ತಾ ಇಲ್ಲ, ದೇಹದ ಜೊತೆಗೆ ಮನಸ್ಸನ್ನು ನಾವು ಕಂಟ್ರೋಲಿಗೆ ತಗೊಳ್ಳುವಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ. ಯಾವಾಗ ನಾವು ಮನಸ್ಸನ್ನು ನಾವು ನಮ್ಮ ಹತೋಟಿಗೆ ತಗೊಳ್ತೀವಿ ಆಗ ನಮ್ಮ ದೇಹದ ಮೇಲೆ ನಾವು ನಮ್ಮ ಕಂಟ್ರೋಲನ್ನು ತಗೊಳ್ಳಿಕ್ಕೆ ಸಾಧ್ಯ ಇರ್ತದೆ. ಹಾಗಾಗಿ ಈ ಒಂದು ಯೋಗವನ್ನು ಪತಂಜಲಿಗಳು ನಮ್ಮ ಭಾರತೀಯ ಸಂಸ್ಕೃತಿಗೆ ಭಾರತೀಯರಿಗಾಗಿ ಕಲಿಸ್ಕೊಟ್ರು. ಇದರಲ್ಲಿ ಮುಖ್ಯವಾಗಿ ನೋಡೋದಾದರೆ ಅಷ್ಟಾಂಗ ಯೋಗ ಅಂತ ಹೇಳಿ ಕರಿತೀವಿ. ಅಂದರೆ ಮೊದಲನೇದಾಗಿ ಯಮ, ಅಂದರೆ ನಾವು ಉತ್ತಮವಾದ ಸಾಮಾಜಿಕ ನಡೆಗಳು ಹೇಗಿರಬೇಕು, ಓ ಮನುಷ್ಯನ ಬಿಹೇವಿಯರ್ ಹೇಗಿರಬೇಕು, ಅವನು ಏನು ಮಾಡಬೇಕು ಏನು ಮಾಡಬಾರದು ಅನ್ನುವಂಥ ವಿಚಾರಗಳನ್ನು ಇದು ಹೇಳ್ತಾ ಹೋಗುತ್ತೆ. ಅಂದರೆ ಒಂದು ಮುಖ್ಯವಾಗಿ ಇದರಲ್ಲಿ ಅಹಿಂಸೆ, ಅಂದರೆ ಇನ್ನೊಬ್ಬರಿಗೆ ನಾವು ತೊಂದರೆ ಮಾಡದೇ ಇರುವಂಥದ್ದು, ಸತ್ಯವನ್ನು ಮಾತ್ರ ನುಡಿಯುವಂಥದ್ದು, ಯಾವುದೇ ಸುಳ್ಳುಗಳನ್ನು ಹೇಳದೇ ಇರುವಂಥದ್ದು, ಮತ್ತು ಯಾವುದು ನಮಗೆ ನಂಬಿಕೆ ಇರುವುದಿಲ್ಲ ಅದನ್ನು ನಾವು ಪಾಲನೆ ಮಾಡದೇ ಇರುವಂಥದ್ದು, ಬ್ರಹ್ಮಚರ್ಯ ಅಂದರೆ ನಾವು ಇನ್ನೊಬ್ಬರ ತೊಂದರೆಗಳಿಗೆ ಅನಾಚಾರಗಳನ್ನು ಮಾಡದೇ ಇರುವಂಥದ್ದು, ಮತ್ತು ಅಪರಿಗ್ರಹ ಅಂದರೆ ನಮಗೆ ಬೇಕಾದಷ್ಟು ಮಾತ್ರ ನಾವು ಸಂಪಾದನೆಯನ್ನು ಮಾಡೋದು ಅಥವಾ ಕೂಡಿಟ್ಕೊಳ್ಳೋದು, ಅಗತ್ಯಕ್ಕಿಂತ ಜಾಸ್ತಿ ಮಾಡದಲೇ ಇರುವಂಥದ್ದು. ಅಂದರೆ ನಾವು ಯಾವುದೇ ಒಂದು ಪ್ರಕ್ರಿಯೆಯನ್ನು ಮಾಡುವಾಗ ನಾವು ಬರೀ ಆ ವ್ಯಾಯಾಮಕ್ಕೆ ಮಾತ್ರ ನಾವು ಇಂಪಾರ್ಟೆನ್ಸ್ ಕೊಡೋದಲ್ಲೇ, ಇಲ್ಲಿ ಮುಖ್ಯವಾಗಿ ನಮ್ಮ ಮಾನಸಿಕ ಭಾವನೆಗಳಿಗೆ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದಾರೆ. ಇದು ಯೋಗದ ಒಂದು ಹಿನ್ನೆಲೆ. ಜೊತೆಗೆ ನಿಯಮ ಅಂತ ಹೇಳಿ, ಅಂದರೆ ಯಾವ ಯಾವ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು, ಇದು ಯೋಗಕ್ಕೆ ಮಾತ್ರ ಅಲ್ಲ, ನಾವು ನಮ್ಮ ದಿನನಿತ್ಯದಲ್ಲಿ ಹೇಗೆ ಇರಬೇಕು ಅನ್ನುವಂಥದ್ದು. ಅಂದರೆ ಶೌಚ ಅಂದರೆ ನಮ್ಮ ಕ್ಲಿನ್ಲಿನೆಸ್, ನಾವು ಅನೇಕ ಕಾಯಿಲೆಗಳನ್ನು ನಾವು ಬರ್ದಂಗೆ ತಡಿಲಿಕ್ಕೆ ಕ್ಲಿನ್ಲಿನೆಸ್ ಭಾರಿ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ನಾವು ಮಾಡಬೇಕು. ಸಂತೋಷ ಅಂದರೆ ಮನುಷ್ಯ ಯಾವಾಗೂ ಸಂತೋಷವಾಗಿರಬೇಕು, ಅಂದರೆ ತೃಪ್ತಿಯನ್ನು ಹೊಂದಿರಬೇಕು ಅಂತ. ನಮ್ಮಲ್ಲಿ ಏನಿದೆ ಅದರಿಂದ ನಾವು ತೃಪ್ತಿಯನ್ನು ಹೊಂದೋದ್ರಿಂದ ನಾವು ಒಂದು ಒಳ್ಳೆಯ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ. ತಪಸ್ಸು ಅಂದರೆ ಶ್ರದ್ಧೆಯಿಂದ ಇರುವಂಥದ್ದು, ಮನಸ್ಸನ್ನು ವಿಚಲಿತಗೊಳ್ಳದಲ್ಲೇ ಇರುವಂಥ ಒಂದು ಸ್ಥಿತಿಯನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ಅದು ಒಂದು ನಿಯಮದಲ್ಲಿ ಬರುವಂಥ ವಿಚಾರ. ಹಾಗೆ ಸ್ವಾಧ್ಯಾಯ ಅಂದರೆ ತನ್ನನ್ನು ತಾನು ಅರಿತುಕೊಳ್ಳುವಂಥದ್ದು. ಹಾಗೆ ಈಶ್ವರ ಪ್ರಣಿಧಾನ ಅಂದರೆ ದೇವರಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವಂತಹ ಭಾವನೆಗಳನ್ನು ನಾವು ಯಾವಾಗ ಮಾಡ್ತೀವಿ, ಇದು ನಿಯಮಗಳಲ್ಲಿ ಬರುವಂತಹ ಒಂದು ವಿಚಾರ. ಇದರ ಜೊತೆಗೆ ನೆಕ್ಸ್ಟ್ ಆಸನ ಬರ್ತದೆ, ಅಂದರೆ ಸ್ಥಿರೀಕರಣ ಮಂಗಾನಂ ಆಸನಂ ಅಂತ ಕರೀತಾರೆ. ಅಂದರೆ ಇಲ್ಲಿ ಯಾವುದು ನಮ್ಮ ದೇಹಕ್ಕೆ ಒಂದು ಸ್ಥಿರತೆಯನ್ನು ಕೊಡ್ತದೆ, ಸುಖವನ್ನು ಕೊಡುತ್ತೆ, ಇದಕ್ಕೆ ನಾವು ಆಸನ, ನಮ್ಮ ಯೋಗಾಭ್ಯಾಸದಲ್ಲಿ ವಿಧ ವಿಧವಾದಂತಹ ಆಸನಗಳ ಬಗ್ಗೆ ಹೇಳ್ತೀವಲ್ಲ ಅದು ಬರ್ತದೆ. ಇದಾದ್ಮೇಲೆ ಪ್ರಾಣಾಯಾಮ ಅಂದರೆ ನಮ್ಮ ಉಸಿರಾಟವನ್ನು ಕ್ರಮಬದ್ಧವಾಗಿ ಮಾಡುವಂಥದ್ದು, ಮತ್ತು ನಮ್ಮ ಉಸಿರಾಟದ ಮೇಲೆ ನಾವು ಒಂದು ಹತೋಟಿಯನ್ನು ಪಡೆದುಕೊಳ್ಳುವುದು ಅಂತ ವಿಚಾರಕ್ಕೆ ಪ್ರಾಣಾಯಾಮ ಬರುತ್ತೆ. ಅದಾದ ನಂತರ ಪ್ರತ್ಯಾಹಾರ ಅಂದರೆ ನಾವು ನಮ್ಮ ಮನಸ್ಸಿನ ಮೂಲಕ ಪಂಚೇಂದ್ರಿಯಗಳನ್ನು ಉಪಯೋಗಿಸಿ ಹೊರ ಜಗತ್ತನ್ನು ನೋಡ್ತಾ ಇರ್ತೀವಿ, ಆದರೆ ಈ ಪಂಚೇಂದ್ರಿಯಗಳ ಮುಖಾನ ನಮ್ಮ ಮನಸ್ಸನ್ನು ನಾವು ಅರ್ತುಕೊಳ್ಳುವಂಥ ಸ್ಥಿತಿಯನ್ನು ಏನು ತಲುಪ್ತೀವಿ ಅದಕ್ಕೆ ನಾವು ಪ್ರತ್ಯಾಹಾರ ಅಂತ ಕರಿತೀವಿ. ಹಾಗೆ ಧಾರಣ ಅಂದರೆ ಮನಸ್ಸನ್ನು ಕೇಂದ್ರೀಕರಣಗೊಳಿಸುವಂಥದ್ದು, ಅಂದರೆ ಏಕಾಗ್ರತೆಯನ್ನು ಬೆಳೆಸಿಕೊಂಡು ನಮ್ಮ ಬುದ್ಧಿಶಕ್ತಿಯನ್ನು ಇಂಪ್ರೂವ್ ಮಾಡಿಕೊಳ್ಳುವಂಥದ್ದು, ನಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡಿ ನಮ್ಮ ಕೆಲಸಗಳನ್ನು ಚೆನ್ನಾಗಿ ಮಾಡುವಂಥದ್ದು ಅದು ಈ ಧಾರಣದಲ್ಲಿ ಬರುವಂಥದ್ದು. ಹಾಗೆ ಧ್ಯಾನ ಮತ್ತು ಸಮಾಧಿ ಅಂದರೆ ನಾವು ಒಂದು ವಸ್ತುವಿನ ಮೇಲೆ ಮನಸ್ಸನ್ನು ಕೇಂದ್ರೀಕರಣಗೊಳಿಸಿ ಅದರ ಜೊತೆಗೆ ಅಂತರ್ಗತವಾಗುವಂಥದ್ದು, ಮತ್ತು ಯಾವುದೇ ಯೋಚನೆಗಳಿಲ್ಲದ ಒಂದು ಸ್ಥಿತಿಗೆ ತಲುಪುವಂಥದ್ದಕ್ಕೆ ನಾವು ಸಮಾಧಿ ಅಂತ ಕರಿತೀವಿ. ಹೀಗೆ 8 ವಿಧವಾದಂತಹ ಅಷ್ಟಾಂಗ ಯೋಗಗಳು ಇದರಲ್ಲಿ ಬರ್ತದೆ. ಈ ಒಂದು ಬೇಸಿಸ್ ಮೇಲೇ ನಾವು ಮುಂದಿನ ಯೋಗಾಭ್ಯಾಸಗಳನ್ನು ಮಾಡ್ತಾ ಇದೀವಿ. ಇದನ್ನ ಪತಂಜಲಿಯವರು ನಮ್ಮ ಭಾರತಕ್ಕೆ ಪರಿಚಯ ಮಾಡಿಕೊಟ್ರು.
1: ಯೋಗಾಭ್ಯಾಸ ಅಂತ ಹೇಳಿದ್ರೆ ಬೆಳಗಿನ 1 ತಾಸು ಅಥವಾ ಸಂಜೆ 1 ತಾಸು ಅಭ್ಯಾಸವನ್ನು ಮಾಡುವಂಥದ್ದು, ಆಸನಗಳನ್ನು ಮಾಡುವಂಥದ್ದು ಅಷ್ಟೇ ಅಲ್ಲ, ನಮ್ಮ ನಿತ್ಯ ಜೀವನದಲ್ಲಿ ಬೆಳಗ್ಗೆನಿಂದ ಸಂಜೆಯವರೆಗೂ ಕೂಡ ಈಗ ತಾವು ಹೇಳಿದಂಥ ಹಿನ್ನೆಲೆಗಳೇನಿದ್ದಾವೋ, ಪ್ರಕಾರಗಳೇನಿದ್ದಾವೋ, ಇವೆಲ್ಲವನ್ನು ಕೂಡ ಅಳವಡಿಕೆಯನ್ನು ಮಾಡಿಕೊಂಡು ನಮ್ಮ ಬದುಕನ್ನು ಚೆನ್ನಾಗಿ ಮಾಡಿಕೊಳ್ಳುವಂಥದ್ದೇ ಯೋಗ ಅಂತೇಳಿ ನಾವು ಕರಿಬಹುದು.
0: ಖಂಡಿತ ಹೌದು.
1: ಇನ್ನು ಈ ಅಂತಾರಾಷ್ಟ್ರೀಯ ಯೋಗ ದಿವಸಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯೋಗದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಅಂತಾರಾಷ್ಟ್ರೀಯ ಯೋಗ ದಿವಸವನ್ನು ಯಾವತ್ತು ಆಚರಣೆಯನ್ನು ಮಾಡಲಾಗುತ್ತೆ, ಆ ದಿನವೇ ಯಾಕೆ ಆಚರಣೆಯನ್ನು ಮಾಡಲಾಗುತ್ತೆ?
0: ಇದನ್ನು ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಹೇಳಿ ಅವತ್ತು ಆಚರಣೆಯನ್ನು ಮಾಡಲಾಗ್ತಾ ಇದೆ. ಇದು ಏನಕ್ಕೆ ಅಂತ ಹೇಳಿದರೆ, ಮೊದಲನೇ ಬಾರಿಗೆ ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ಶ್ರೀಯುತ ನರೇಂದ್ರ ಮೋದಿ ಅವರು ನಮ್ಮ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಮೊದಲನೇ ಬಾರಿಗೆ 2014 ಇದನ್ನೊಂದೊಂದು ಪ್ರಪೋಸಲ್ ಇಟ್ಟಿದ್ದಾರೆ. ಅಂದರೆ ಮೊದಲನೇ ಬಾರಿಗೆ ನಾವು ಒಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡೋಣ ಅಂತೇಳಿ ಒಂದು ಪ್ರಪೋಸಲ್ ಇಡ್ತಾರೆ. ಅದನ್ನೆಲ್ಲರೂ ಒಪ್ಕೊಂಡಾದ ನಂತರ 2015 ಇದನ್ನು ಒಂದು ಯೋಗ ದಿನವಾಗಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾಕೆ ಅವತ್ತೇ ಮಾಡ್ತಾರೆ ಅಂತ ಹೇಳಿದರೆ ಅದರಲ್ಲಿ 2 ಹಿನ್ನೆಲೆ ಇದೆ. ಒಂದು, ಜೂನ್ 21 ಅವತ್ತಿನ ದಿನ ಅತ್ಯಂತ ಹೆಚ್ಚು ಹಗಲು ಇರುವಂತ ಒಂದು ದಿನ, ಅಂದ್ರೆ ರಾತ್ರಿ ಕಮ್ಮಿ ಇರ್ತದೆ ಹಗಲು ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಸೂರ್ಯ ನಮ್ಮ ಭೂಮಿಯಿಂದ ತುಂಬಾ ದೂರದಲ್ಲಿ ಹೋಗಿರ್ತಾನೆ ಅಂತೇಳಿ ಅವತ್ತೊಂದು ಇದಿದೆ. ಹಾಗಾಗಿ ಅವತ್ತಿನ ದಿನವನ್ನ ಆರಿಸ್ಕೊಂಡು ಮಾಡ್ತಾ ಇದ್ದಾರೆ. ಎರಡನೇದೊಂದು ಆಧ್ಯಾತ್ಮಿಕವಾಗಿ ನೋಡೋದಾದ್ರೆ ನಮ್ಮ ಆದಿಯೋಗಿ ಶಿವ ಇದ್ದಾರೆ, ಅವರು ಮೊದಲನೇ ಬಾರಿಗೆ ಸಪ್ತ ಋಷಿಗಳಿಗೆ ಯೋಗವನ್ನು

0: ಹೇಳ್ಕೊಟ್ರು, ಅದನ್ನ ಅವತ್ತು ಪ್ರಾರಂಭ ಮಾಡಿದ್ರು ಅಂತ ಹೇಳುವಂತ ಒಂದು ಪ್ರತೀತಿಯೂ ಇದೆ. ಹಾಗಾಗಿ ಈ ದಿನವನ್ನ ನಾವು ಯೋಗ ದಿನವಾಗಿ ಆಚರಿಸ್ತಾ ಇದೀವಿ. ಇದು ಎಲ್ಲಾ ನಮ್ಮ ವಿಶ್ವದ ಅನೇಕ ದೇಶಗಳು ಇದರಲ್ಲಿ ಪಾಲ್ಗೊಳ್ತಾ ಇದಾವೆ. ಸುಮಾರು 193 ದೇಶಗಳು ಇದರಲ್ಲಿ ಪಾಲ್ಗೊಂಡಿದ್ದಾವೆ. ಹಾಗೆ ಅನೇಕ ಸಂಘ ಸಂಸ್ಥೆಗಳು, ಬೇರೆ ಬೇರೆ ನಮ್ಮ ಭಾರತೀಯರು ಎಲ್ಲೆಲ್ಲಿ ಬೇರೆ ಬೇರೆ ದೇಶಗಳಲ್ಲಿದ್ದಾರೆ ಅವರೆಲ್ಲರೂ ಸೇರಿ ಇದನ್ನ ಮಾಡ್ತಾ ಇದ್ದಾರೆ. ಸುಮಾರು 2500 ಸ್ಥಳಗಳಲ್ಲಿ ವಿಶ್ವದ ಅನೇಕ ಮೂಲೆಗಳಲ್ಲಿ ಈ ಒಂದು ಕಾರ್ಯಕ್ರಮ ಒಂದೇ ದಿನ ನಡೀತದೆ.
1: ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯದೊಂದಿಗೆ ಅಂತಾರಾಷ್ಟ್ರೀಯ ಯೋಗ ದಿವಸವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ಈ ಸಾಲಿನಲ್ಲಿ ಏನು ಘೋಷವಾಕ್ಯ ಇದೆ, ಅದರ ಅರ್ಥ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡಿ.
0: ಈ ವರ್ಷದ ಘೋಷವಾಕ್ಯ ಅಂತ ಹೇಳಿದ್ರೆ ಯೋಗ ಫಾರ್ ಹೆಲ್ತಿ ಏಜಿಂಗ್ ಅಂತ. ಅಂದ್ರೆ ನಾವೆಲ್ಲರೂ ಒಂದಿನ ಹುಟ್ಟುತ್ತೀವಿ, ಒಂದಿನ ಸಾಯ್ತೀವಿ, ಎಲ್ಲರೂ ವಯಸ್ಸಾಗೆ ಆಗ್ತದೆ. ಆದ್ರೆ ಎಷ್ಟು ಆರೋಗ್ಯವಂತವಾಗಿ ನಮ್ಮ ಏಜ್ ಆಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಕೊನೆಗಾಲದಲ್ಲಿ ಅನಾರೋಗ್ಯದಿಂದ ಬಳವರೇ ಜಾಸ್ತಿ. ಅನಾರೋಗ್ಯ ಅಂತ ಹೇಳಿದ್ರೆ ಯಾವ ರೀತಿ ತೊಂದರೆ ಅಂದ್ರೆ, ವಯಸ್ಸಾಯ್ತು ಅಂತಿದ್ದಂಗೆ ಏನೆಲ್ಲ ಕಾಯಿಲೆಗಳು ಬರ್ತವೆ, ನಮ್ಮ ಜೀವನವೇ ಹೋಯ್ತು ಅನ್ನುವಂತ ಪರಿಸ್ಥಿತಿಗೆ ನಾವು ರೀಚ್ ಆಗ್ಬಿಡ್ತೀವಿ. ಇದು ನಮ್ಮ ಜೊತೆಗೆ ನಮ್ಮ ಮನೆಯಲ್ಲಿರೋರಿಗೂ ತೊಂದರೆ ಆಗುವಂಥದ್ದು. ಹಾಗಾಗಿ ನಾವು ಎಷ್ಟು ಆರೋಗ್ಯವಂತವಾಗಿರ್ತೀವಿ ವಯಸ್ಸಾದಾಗ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಘೋಷವಾಕ್ಯದೊಂದಿಗೆ ಈ ವರ್ಷದ ನಾವು ಯೋಗಾಭ್ಯಾಸವನ್ನ ಮಾಡ್ತಾ ಇದೀವಿ. ಯಾಕೆಂದ್ರೆ ಯೋಗ ನಮಗೆ ಆರೋಗ್ಯವನ್ನ, ಚಿರ ಯೌವನವನ್ನ ತಂದುಕೊಡುತ್ತೆ ಅನ್ನೋದು ಒಂದು ಮುಖ್ಯವಾದ ವಿಚಾರ.
1: ಅಂತ ಅಂದ್ರೆ ನಾವು ತುಂಬಾ ಆರೋಗ್ಯಪೂರ್ಣವಾಗಿ ವಯಸ್ಕರಾಗಬೇಕು ಅಂತ ಹೇಳಿದ್ರೆ ಯೋಗವನ್ನ ಅಳವಡಿಕೆಯನ್ನ ಮಾಡಿಕೊಳ್ಳುವ ಮೂಲಕ ಮಾಡಬಹುದು.
0: ಖಂಡಿತವಾಗಿ
1: ಅಲ್ವಾ? ಈ ನಿಟ್ಟಿನಲ್ಲೂ ಕೂಡ ಅದು ಸಾಕಷ್ಟು ಸಹಕಾರಿ ಆಗುತ್ತೆ.
0: ಅಂದ್ರೆ ಒಂದು ವಿಚಾರ ಇಲ್ಲಿ ಏನಂತ ಹೇಳಿದ್ರೆ, ನಾವು ವಯಸ್ಸಾದ ಮೇಲೆ ಅನಾರೋಗ್ಯ ಬಂದಾದ ನಂತರ ಯೋಗವನ್ನ ಮಾಡೋದಕ್ಕಿಂತ ಆಗಿ ಚಿಕ್ಕ ವಯಸ್ಸಿನಿಂದನೇ ನಾವು ಯೋಗಾಭ್ಯಾಸವನ್ನ ಮಾಡೋದ್ರಿಂದ ಖಂಡಿತವಾಗಿ ನಮ್ಮ ಯೌವನವನ್ನ ಉಳಿಸ್ಕೊಂಡು ಹೋಗ್ಬೋದು. ಏಜ್ ಆದ್ರೂ ಸಹ ನಮ್ಮ ಆರೋಗ್ಯ ಸ್ಥಿತಿಯನ್ನ ಚೆನ್ನಾಗಿ ಕಾಪಾಡಿಕೊಳ್ಳಬಹುದು. ಅದೇ ಒಂದು ಘೋಷವಾಕ್ಯ ಈ ವರ್ಷದ ಯೋಗ ದಿನದ ಮುಖ್ಯ ಧ್ಯೇಯವಾಗಿದೆ.
1: ಇಷ್ಟೆಲ್ಲ ಮಹತ್ವವನ್ನ ಹೊಂದಿದೆ ಸರ್ ಯೋಗ. ಆದ್ರೆ ಅಂಕಿಅಂಶಗಳನ್ನು ನೋಡಿದಾಗ ಈ ಯೋಗಾಭ್ಯಾಸವನ್ನು ಮಾಡುವವರ ಸಂಖ್ಯೆ ನಮ್ಮ ದೇಶದಲ್ಲೂ ಕೂಡ ಬಹಳ ಕಡಿಮೆ ಇರುವಂಥದ್ದು ಸ್ವಲ್ಪ ನಮಗೆ ನಿರಾಸೆಯನ್ನು ಮೂಡಿಸುತ್ತೆ. ಎಲ್ಲರೂ ಕೂಡ ಯೋಗಾಭ್ಯಾಸವನ್ನು ಮಾಡುವಂಥದ್ದು ಯಾಕೆ ಕಠಿಣ ಅಂತ ಹೇಳಿ ಅನ್ಸುತ್ತೆ?
0: ತುಂಬಾ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ಯಾಕೆಂದ್ರೆ ನಮ್ಮಲ್ಲಿ ಮುಖ್ಯವಾಗಿ ನಾವೇನು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ಅಥವಾ ಯಾವುದೇ ಒಂದು ವ್ಯಾಯಾಮ ಮಾಡುವಾಗ ಫಸ್ಟ್ ಶುರುವಾಗದೆ ನಮಗೆ ನಮ್ಮ ಇಚ್ಛಾಶಕ್ತಿ. ಯಾವಾಗ ನಮ್ಮ ಇಚ್ಛಾಶಕ್ತಿ ಇರುವುದಿಲ್ಲ ಆಗ ಇದು ಪ್ರಾಬ್ಲಮ್ಗಳು ಶುರುವಾಗತ್ತೆ. ತುಂಬಾ ಸಲ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ವೈದ್ಯರು ಹೇಳಿದ್ರು ಅನಾರೋಗ್ಯ ಬಂತು ಅಂತ ಹೇಳಿ ಫೋರ್ಸ್ಫುಲ್ ಆಗಿ ನಾವು ಈ ವ್ಯಾಯಾಮಗಳನ್ನಾಗ್ಲಿ ಅಥವಾ ಯೋಗಾಸನಗಳನ್ನಾಗ್ಲಿ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಇಚ್ಛೆಯಿಂದ ಮಾಡ್ಲಿಕ್ಕೆ ಶುರು ಮಾಡುವಾಗ ಇದು ಯಾವುದೂ ಕಠಿಣವಲ್ಲ. ಇನ್ನೊಂದೇನಂತ ಹೇಳಿದ್ರೆ, ನಮ್ಮ ಮನಸ್ಸು ನಮ್ಮ ನಿಗ್ರಹದಲ್ಲಿ ಇಲ್ಲದೆ ಇರುವಾಗ ನಮಗೆ ಇದು ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ನಮ್ಮ ಮನಸ್ಸನ್ನ ನಾವು ನಿಗ್ರಹ ಮಾಡೋದ್ರಿಂದ ನಮ್ಮಲ್ಲಿ ಅನೇಕ ಪ್ರಯೋಜನಗಳಿದೆ. ಅಂದ್ರೆ ನಾವು ನಮ್ಮನ್ನ ನಾವು ಚೆನ್ನಾಗಿಟ್ಕೊಳ್ತೀವಿ, ನಮ್ಮ ಮನೆಯನ್ನ ನಾವು ಚೆನ್ನಾಗಿಟ್ಕೊಳ್ತೀವಿ, ನಮ್ಮ ಪರಿಸರ ನಮ್ಮ ಸಾಮಾಜಿಕವಾಗಿ ಬೆಳವಣಿಗೆಗಳನ್ನ ಕಾಣೋದ್ರಿಂದ ಯೋಗಾಭ್ಯಾಸವನ್ನ ನಾವು ಈಸಿಯಾಗಿ ಮಾಡ್ಲಿಕ್ಕೆ ಅವಕಾಶ ಇದೆ. ಈಗ ಯೋಗ ಟ್ರೈನಿಂಗಿಗೆ ಹೋಗ್ತಾರೆ, ಯೋಗದಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಫಸ್ಟ್ ಉಸಿರಾಟವನ್ನ ಕಂಟ್ರೋಲ್ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸನ್ನ ನೀವು ಇಟ್ಕೊಳ್ಳಿ, ನಿಮ್ಮ ಕಂಟ್ರೋಲ್ ತಗೊಳ್ಳಿ ಅಂತ ಹೇಳುವಾಗ ಇದು ಎಲ್ಲೋ ಒಂದ್ ಕಡೆ ನಾವ್ ಎಲ್ಲೋ ಕೇಳದೇ ಇರೋದನ್ನ ಏನೋ ಮಾಡ್ತಿದೀವಲ್ಲ ಅನ್ನುವ ಪರಿಸ್ಥಿತಿಗೆ ಹೋಗೋದ್ರಿಂದ ಇದು ಕಷ್ಟ ಆಗುತ್ತೆ.
1: ಸ್ವಲ್ಪ ಹೊಸದು ಅಂತ ಹೇಳಿ ಅನ್ಸುತ್ತೆ,
0: ಅನ್ಸಕ್ ಶುರುವಾಗತ್ತೆ. ಇದೇನಿದು ಹೊಸದಾಗಿ, ಇದೇನ್ ಕಂಟ್ರೋಲ್ ಮಾಡೋದು, ಇದನ್ನ ಹೆಂಗ್ ಮಾಡೋದು? ಪ್ರತಿದಿನ ಉಸಿರಾಡ್ತಾ ಇದೀವಿ, ಇದನ್ನೇನ್ ಉಸಿರನ್ನ ಕಂಟ್ರೋಲ್ ಮಾಡಿ ಅಂತಾರೆ, ಉಸಿರಾಟದ ಮೇಲೆ ಗಮನ ಇಡಿ ಅಂತ ಹೇಳ್ತಾರೆ ಅಂತ ಹೇಳುವಾಗ ನಮ್ಗೆ ಅದು ಅರ್ಥ ಆಗದ ಪರಿಸ್ಥಿತಿಯಲ್ಲಿ ಇರುವಾಗ ಇದು ಕಠಿಣ ಅಂತ ಅನ್ಸಕ್ ಶುರುವಾಗತ್ತೆ. ಮತ್ತೆ ಯಾವುದು ನಮಗೆ ಈಸಿ ಅನ್ಸನ್ಸಲ್ಲ, ಎಲ್ಲವೂ ಕಬ್ಬಿಣದ ಕಡಲೆಗಳೇ. ಆದ್ರೆ ನಾವು ಪ್ರತಿಯೊಂದು ಆಸನಗಳನ್ನ ಮಾಡ್ತಾ ಮಾಡ್ತಾ ಹೋದ ಹಾಗೆ ನಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗ್ತಾ ಹೋಗುತ್ತೆ. ಇವತ್ತು ಒಂದು ದಿನ ಹೋಗ್ಬಿಟ್ಟು ನಾನು ಬಗ್ಬಿಟ್ಟು ಕಾಲನ್ನ ಮುಟ್ಬಿಡ್ತೀನಿ, ನಾನು ಇಡೀ ಹಸ್ತದನ್ನ ನಾನು ಭೂಮಿಯನ್ನ ಸ್ಪರ್ಶನ್ ಮಾಡ್ತೀನಿ, ಅಷ್ಟು ಚೆನ್ನಾಗಿ ಬಗ್ತೀನಿ ಅಂತ ಹೇಳಲಿಕ್ಕಾಗಲ್ಲ. ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂದ ಹಾಗೆ ಇದು ನಮಗೆ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಆ ಫ್ಲೆಕ್ಸಿಬಿಲಿಟಿ ಬಂದಾದ ನಂತರ ನಾವು ಅದನ್ನ ಎಂಜಾಯ್ ಮಾಡಕ್ ಶುರು ಮಾಡ್ತೀವಿ. ಈಗ ಯಾರು ಒಂದು ದಿನಕ್ಕೆ ಸ್ವಿಮ್ಮಿಂಗ್ ಕಲಿಯಲ್ಲ, ನೀರೊಳಗಡೆ ಬಿದ್ದ ತಕ್ಷಣ ಯಾರು ಸ್ವಿಮ್ಮಿಂಗ್ ಕಲ್ತು ಹೊರಗಡೆ ಬರಲ್ಲ. ಆದ್ರೆ ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮಾಡ್ತಾ ಹೇಗೆ ನಮಗೆ ಅದ್ರ ಮೇಲೆ ಒಂದು ಹೋಲ್ಡ್ ಬರ್ತಾ ಹೋಗುತ್ತೆ, ಅದೇ ರೀತಿ ಯೋಗನೂ ಸಹ ಆಗ್ತದೆ. ಅದಕ್ಕೆ ಒಂದು ಪೇಷನ್ಸ್ ಬೇಕಷ್ಟೇ. ಆ ಪೇಷನ್ಸ್ ಅನ್ನ ಮಾಡ್ಲಿಕ್ಕೆ ನಮಗೆ ತಾಳ್ಮೆ ಅನ್ನೋದು ಇರುವಾಗ ಆಟೋಮೆಟಿಕಲಿ ಯೋಗ ಅನ್ನೋದು ಸುಲಭ ಆಗ್ತದೆ.
1: ಯಾರೆಲ್ಲ ಯೋಗವನ್ನ ಮಾಡಬಹುದು, ಯಾರೆಲ್ಲ ಯೋಗವನ್ನ ಮಾಡಬಾರದು,
0: ಇದರಲ್ಲಿ ಯಾರು ಮಾಡಬಾರದು ಅನ್ನೋದು ಯಾರಿಗೂ ಇಲ್ಲ. ಅಂದ್ರೆ ಚಿಕ್ಕ ವಯಸ್ಸಿನಿಂದ ಹಿಡಿದು ಎಲ್ಲರೂ ವಯಸ್ಸಾದ ಮಟ್ಟಿಗೆ ಎಲ್ಲರೂ ಮಾಡಬಹುದು. ಅಂದ್ರೆ ಯಾರಿಗೆ ಆಸನಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಅನ್ಸುತ್ತೆ ಅಂಥವ್ರಿಗೆ ನಾವು ಮಾಡಬೇಡಿ ಅಂತ ಹೇಳ್ತೀವಿ. ಅಥವಾ ಅಂಥವ್ರಿಗೆ ಕೆಲವರಿಗೆ ನೆಲದ ಮೇಲೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇರಲ್ಲ, ಅಂಥವ್ರು ಚೇರ್ ಮೇಲೆ ಕೂತ್ಕೊಂಡು ಕುಳಿತ ಬಂಡಿಯಲ್ಲಿ ಮಾಡುವಂಥ ಆಸನಗಳನ್ನು ಮಾಡ್ಬೋದು, ನಿಂತು ಮಾಡುವಂತಹ ಆಸನಗಳಿದೆ ಅವನ್ನ ಮಾಡಬಹುದು, ಕೆಲವು ಮಲಗಿ ಮಾಡುವಂತಹ ಆಸನಗಳಿದ್ದಾವೆ ಅವನ್ನ ಮಾಡಬಹುದು. ಹಾಗೆ ಯಾವುದೇ ರೀತಿಯಾದಂತಹ ರಿಸ್ಟ್ರಿಕ್ಷನ್ಸ್ಗಳನ್ನೋದು ಇದರಲ್ಲಿ ಇಲ್ಲ, ಯಾವುದು ಮಾಡಬಾರದು ಅನ್ನೋದಿಲ್ಲ. ಸಾಮಾನ್ಯವಾಗಿ 5

0: ವರ್ಷದ ಮೇಲ್ಪಟ್ಟ ಎಲ್ಲ ಮಕ್ಕಳುಗಳನ್ನ ನಾವು
1: ಯೋಗಾಭ್ಯಾಸವನ್ನು
0: ಮಾಡಿಸಬಹುದು. ಯಾಕೆಂದ್ರೆ ಅಲ್ಲಿ ಹೇಳೋದನ್ನ ಕೇಳ್ತಿರ್ತಾರೆ, ಅವ್ರಿಗೆ ಅರ್ಥ ಆಗತ್ತೆ, ಹಾಗಾಗಿ ಅವ್ರನ್ನ ಮಾಡಿಸ್ಲಿಕ್ಕೆ ನಾವು ಅವಕಾಶ ಇದೆ. ಈಗ ಪರ್ಟಿಕ್ಯುಲರ್ ಆಗಿ ಏನಾದ್ರೂ ವೈದ್ಯರು ಯಾವುದೇ ಎಕ್ಸಸೈಸ್ ಗಳನ್ನ ಮಾಡಬೇಡಿ, ಯೋಗಾಸನಗಳನ್ನ ಮಾಡಬೇಡಿ ಅಂತ ಹೇಳಿದ್ರೆ, ಈಗ ಹಾರ್ಟ್ ಏನೋ ಪ್ರಾಬ್ಲಮ್ಸ್ ಇದೆ ಅದರಿಂದ ಮಾಡೋದ್ರಿಂದ ತೊಂದರೆ ಆಗತ್ತೆ ಅನ್ನುವಂತ ಅಡ್ವೈಸ್ ಮಾಡಿದ್ರೆ ಮಾತ್ರ ನಾವು ಯೋಗಾಸನಗಳನ್ನ ಮಾಡಬಾರದು ಅಂತ ಬಿಟ್ರೆ, ಪ್ರತಿಯೊಬ್ಬರು ಯೋಗಗಳನ್ನ ಅವರವರ ಸಾಮರ್ಥ್ಯಕ್ಕೆ ಅವರವರ ಶಕ್ತಿಗೆ ಅನುಗುಣವಾಗಿ ಯೋಗವನ್ನ ಮಾಡಬಹುದು.
1: ಯಾವಾಗ ಯೋಗವನ್ನ ಮಾಡಬೇಕು?
0: ಯೋಗವನ್ನು ಮಾಡಲಿಕ್ಕೆ ಒಳ್ಳೆಯ ಸಮಯ ಅಂತ ಹೇಳಿದರೆ ಬ್ರಾಹ್ಮಿ ಮುಹೂರ್ತ, ಅಂದರೆ ಸೂರ್ಯನ ಉದಯಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ, ಅಂದರೆ ಸುಮಾರು 5:30 ಸಮಯ ಸೂಕ್ತವಾದಂತಹ ಸಮಯ ಅಂತ. ಈಗ ನಾವೇನಂತ ಹೇಳಿದರೆ, ನಾವು ಪರಿಸರವನ್ನು ನೋಡಿದರೆ ಎಲ್ಲ ಪ್ರಾಣಿ ಪಕ್ಷಿಗಳು ಸೂರ್ಯ ಹುಟ್ಟುವ ಒಂದು ಅರ್ಧ ಗಂಟೆ ಮುಂಚೆನೆ ಸೌಂಡ್ ಮಾಡಕ್ಕೆ ಶುರು ಮಾಡ್ತವೆ, ಎದ್ದೇಳ್ತವೆ. ಸೂರ್ಯ ಮುಳುಗಿದ ತಕ್ಷಣ ಎಲ್ಲ ಮಲಗ್ತವೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಉಲ್ಟಾ ಆಗ್ತಾ ಇದ್ದೀವಿ. ಅಂದರೆ ಇದನ್ನು ನಾವು ಮಾಡುವಂತಹ ಒಂದು ಒಳ್ಳೆಯ ಸಮಯ ಅಂತ ಹೇಳಿದರೆ ಬೆಳಗ್ಗಿನ ಟೈಮ್, ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಯಾಕೆಂದ್ರೆ ಆ ಟೈಮಲ್ಲಿ ನಮ್ಮ ಶರೀರವು ಉಜ್ವಲವಾಗಿರ್ತದೆ, ಹೊಸದಾಗಿ ನಾವು ಎದ್ದಿರ್ತೀವಿ ಆಗಿನ್ನೂ, ಸೊ ಯಾವುದೇ ರೀತಿ ಆಯಾಸಗಳಿರುವುದಿಲ್ಲ, ಯಾವುದು ಟೆನ್ಷನ್ಸ್ ಇರಲ್ಲ, ಮನಸ್ಸು ಸಹ ಶಾಂತವಾಗಿರುತ್ತದೆ. ಈ ಒಂದು ಸಮಯದಲ್ಲಿ ಯೋಗವನ್ನು ಮಾಡುವಂಥದ್ದು ತುಂಬಾ ಒಳ್ಳೆಯದು. ನಮಗೆ ಬೆಳಗ್ಗೆ ಹೊತ್ತು ಮಾಡಕ್ ಆಗ್ತಿಲ್ಲ ಅಂತ ಹೇಳಿದ್ರೆ, ನಿಮಗೆ ಫ್ರೀ ಆದ ಟೈಮಲ್ಲಿ ನೀವು ಇದು ಯೋಗವನ್ನು ಮಾಡಬಹುದು. ಆದರೆ ಖಾಲಿ ಹೊಟ್ಟೆಯಲ್ಲಿ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಅಟ್ಲೀಸ್ಟ್ ಇಲ್ಲಾಂದ್ರೆ ಆಹಾರ ಸೇವನೆ ಮಾಡಿದ 3-4 ಗಂಟೆಗಳ ನಂತರ ಯೋಗಾಭ್ಯಾಸವನ್ನು ನಾವು ಮಾಡಬಹುದು.
1: ಯೋಗವನ್ನ ಅಭ್ಯಾಸವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂಥವ್ರು ಏನನ್ನ ಮಾಡಬೇಕು ಮತ್ತೆ ಏನನ್ನ ಮಾಡಬಾರ್ದು?
0: ಏನ್ ಮಾಡಬಾರ್ದು ಅನ್ನೋದನ್ನ ನೋಡೋದಕ್ಕಿಂತ ಮುಖ್ಯವಾಗಿ, ಪ್ರತಿಯೊಂದು ನಾವು ಶಿಸ್ತುಬದ್ಧ ಜೀವನವನ್ನ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಪ್ರತಿನಿತ್ಯ ನಾವು ಒಂದು ಟೈಮ್ ಅನ್ನ ಇಟ್ಟುಕೊಂಡು ಆ ಟೈಮಲ್ಲೇ ನಾವು ಯೋಗವನ್ನ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಬಾಡಿ ಅದಕ್ಕೆ ರೆಡಿ ಆಗತ್ತೆ. ಸೊ ಅವಾಗ ನಮ್ಮ ದೇಹವನ್ನ ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಾ ಹೋಗ್ಬೋದು. ಹಾಗಾಗಿ ಯೋಗವನ್ನ ಮಾಡುವಂತವರು ಒಂದು ಶಿಸ್ತುಬದ್ಧ ಜೀವನವನ್ನ ಸಾಮಾನ್ಯವಾಗಿ ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ ನಾನು ಆಗ್ಲೇ ಹೇಳಿದಂಗೆ, ಈ ಯೋಗದಲ್ಲಿ ಮುಖ್ಯವಾಗಿ ಬರುವಂತದ್ದು ಯಮ ಮತ್ತೆ ನಿಯಮ. ಈ ಯಮ ನಿಯಮಗಳನ್ನ ನಾವು ಅನುಸರಿಸ್ತಾ ಬಂದ್ರೆ ನಮ್ಮ ಬಿಹೇವಿಯರೇ ತುಂಬಾ ಚೇಂಜ್ ಆಗ್ಬಿಡತ್ತೆ. ಸೊ ಹಾಗಾಗಿ ಅದನ್ನ ನಾವು ಅನುಸರಿಸ್ಕೊಂಡು ಬರೋದ್ರಿಂದ ಒಂದು ಶಿಸ್ತುಬದ್ಧ ಜೀವನಗಳನ್ನ ನಾವು ಮಾಡ್ತಾ ಹೋಗ್ಬೋದು. ಏನ್ ಮಾಡಬಾರದು ಅಂತ ಬರುವಾಗ ಏನು ಸಾಮಾನ್ಯವಾಗಿ ಅದನ್ನ ಹೇಳಲಿಕ್ಕೆ ಇರೋದಿಲ್ಲ. ಯಾಕೆಂದ್ರೆ ಯೋಗ ಮಾಡ್ತಿರೋರು ಎಲ್ಲರೂ ಸಹ ಒಂದು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇದಕ್ಕೊಂದು ಒಳ್ಳೆಯ ಎಕ್ಸಾಂಪಲ್ ಅಂತ ಹೇಳಿದ್ರೆ, ನಾವು ಈ ಜಿಮ್ಗಳಲ್ಲಿ ಗಲಾಟೆಗಳನ್ನ ನೋಡಬಹುದು, ಆದ್ರೆ ಯೋಗ ಸೆಂಟರ್ಗಳಲ್ಲಿ ಜಗಳ ಆಯ್ತು, ಗಲಾಟೆ ಆಯ್ತು, ಹೊಡೆದಾಡಿದ್ರು ಅನ್ನೋದನ್ನ ನೋಡೋದೇ ಇಲ್ಲ. ಅಂದ್ರೆ ಇದನ್ನ ಏನ್ ಹೇಳ್ಕೊಡುತ್ತೆ ನಮ್ಗೆ ಅಂತ ಹೇಳಿದ್ರೆ, ಯೋಗ ಅನ್ನುವಂಥದ್ದೇ ಒಂದು ನಮಗೆ ಒಳ್ಳೆ ಸಂಸ್ಕಾರವನ್ನ ಕೊಡುತ್ತದೆ. ಹಾಗಾಗಿ ನಮ್ಮ ಪ್ರತಿಯೊಂದು ಬಿಹೇವಿಯರು, ಇನ್ನೊಬ್ಬರ ಜೊತೆ ನಮ್ಮ ಬಾಂಧವ್ಯ, ಯಾರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು, ಹೆಂಗಿರ್ಬೇಕು, ಇದನ್ನೆಲ್ಲ ಕಲಿಸ್ಬಿಡುತ್ತದೆ. ಹಾಗಾಗಿ ಯೋಗ ಮಾಡುವವರು ಒಂದು ಶಿಸ್ತುಬದ್ಧ ಜೀವನವನ್ನ ರೂಢಿಸ್ಕೊಂಡ್ ಬಿಟ್ಟಿರ್ತಾರೆ ಅಂತ ಹೇಳೋದಕ್ಕೆ ಸಂತೋಷವಾಗ್ತದೆ.
1: ಈ ಯೋಗ ನನಗೆ ಮಾಡಬೇಕು ಅಂತ ಹೇಳಿ ಅನ್ಸಿದ್ರೆ, ನೇರವಾಗಿ ನನಗೆ ಗೊತ್ತಿರೋಂತ ಆಸನಗಳನ್ನ ಮಾಡ್ಬೇಕು ಅಥವಾ ಯಾವ್ದಾದ್ರೂ ಮಾರ್ಗದರ್ಶನದಲ್ಲಿ ಮಾಡ್ತಕ್ಕಂಥದ್ದು ಸೂಕ್ತವೋ ಹೇಗೆ?
0: ತುಂಬಾ ಒಳ್ಳೆ ಕ್ವಶನ್ ಕೇಳಿದಿರಿ. ಮಾರ್ಗದರ್ಶನ ಇಟ್ಟುಕೊಂಡು ಯೋಗಾಸನವನ್ನ ಶುರು ಮಾಡೋದು ತುಂಬಾ ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ, ನಾವೀಗ ಫಸ್ಟ್ ಯೋಗ ಮಾಡೋದಕ್ಕಿಂತ ಮುಂಚೆ ಯಾರೋ ಒಂದು ಯೋಗಾಸನ ಭಂಗಿಯನ್ನ ನೋಡ್ತೀವಿ. ಯೋಗಾಸನ ಭಂಗಿ ನೋಡಿದ ತಕ್ಷಣ ಡೈರೆಕ್ಟ್ ಆಗಿ ಯೋಗಾಸನ ಭಂಗಿಯನ್ನ ಮಾಡಕ್ ಹೋಗುವಾಗ ನಮ್ಮ ಕನೆಕ್ಟಿವ್ ಟಿಶ್ಯೂಸ್ ಏನಿದೆ, ಅಂದ್ರೆ ನಮ್ಮ ಮೂಳೆಗಳನ್ನ ಮತ್ತೆ ಮಾಂಸಖಂಡಗಳನ್ನ ಹಿಡ್ಕೊಳ್ಳಿಕ್ಕೆ ಇರುವಂತಹ ಹಗ್ಗಗಳೇನಿದಾವೆ, ಈ ಕನೆಕ್ಟಿವ್ ಟಿಶ್ಯೂಗಳು ಡ್ಯಾಮೇಜ್ ಆಗ ಚಾನ್ಸಸ್ ಇರುತ್ತದೆ. ಹಾಗಾಗಿ ಒಂದು ಯೋಗಾಸನ ಮಾಡೋದಕ್ಕಿಂತ ಮುಂಚೆ ನಮಗೆ ಒಂದು ಸುಲಭವಾಗಿ ನಮ್ಮ ಬಾಡಿನ ಫ್ರೀ ಮಾಡ್ಕೊಳ್ಳುವಂತ ಎಕ್ಸಸೈಸ್ ಗಳೆಲ್ಲ ಮಾಡಬೇಕಾಗತ್ತೆ. ಹಾಗಾಗಿ ಒಂದು ಯೋಗದ ಮಾರ್ಗದರ್ಶಕರನ್ನ ಇಟ್ಕೊಂಡು ಅವರಿಂದ ಮೂಲಕ ನಾವು ಯೋಗವನ್ನ ಮಾಡೋದು ತುಂಬಾ ಒಳ್ಳೇದು. ಯಾಕೆಂದ್ರೆ ಅನೇಕ ನಿಯಮಗಳನ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಯಾಕೆಂದ್ರೆ ನಮಗೆ ಗೊತ್ತಿದೆ ಅಂತ ಹೇಳಿ ನಾವು ಡೈರೆಕ್ಟ್ ಆಗಿ ನಾವು ಕ್ರಿಕೆಟ್ ಆಡ್ತೀವಿ ಅಂತ ಹೋದ್ರೆ ಆಡ್ಬೋದು ನಾವು ಕ್ರಿಕೆಟ್, ಆದ್ರೆ ಒಳ್ಳೆ ಕ್ರಿಕೆಟರ್ ಆಗ್ಲಿಕ್ಕೆ ಆಗಲ್ಲ. ಅದೇ ಯಾರೋ ಒಬ್ರು ತರಬೇತುದಾರ ಇದ್ದು ಅವರ ಮೂಲಕ ನಾವು ಕ್ರಿಕೆಟ್ ಅನ್ನ ಕಲ್ತಿದೀವಿ ಅಂತ ಹೇಳಿದ್ರೆ ಒಂದು ಸಣ್ಣ ಸಣ್ಣ ನ್ಯೂನ್ಯತೆಗಳನ್ನು ನಾವು ಅಲ್ಲಿ ಪರಿಹರಿಸಿಕೊಂಡು ನಾವು ಒಳ್ಳೆಯ ಕ್ರಿಕೆಟರ್ ಆಗ್ಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಒಬ್ಬ ಮಾರ್ಗದರ್ಶಕರನ್ನ ಇಟ್ಕೊಂಡು ನಾವು ಯೋಗವನ್ನ ಕಲಿಯೋದ್ರಿಂದ ನಾವು ಮಾಡ್ತಿರುವ ತಪ್ಪುಗಳನ್ನ ಸರಿ ಮಾಡಿಕೊಂಡು ಅದರಿಂದ ನಾವು ಒಳ್ಳೆಯದನ್ನ ಆಚರಣೆ ಮಾಡ್ಲಿಕ್ಕೆ ಆಗತ್ತೆ. ಯಾಕೆಂದ್ರೆ ನಾವು ಮಾಡ್ತಿರೋದೇ ಒಳ್ಳೆ ಆರೋಗ್ಯವನ್ನ ಪಡೀಲಿಕ್ಕಾಗಿ ಅಂತ ಇರುವಾಗ, ಹಾಗಾಗಿ ಒಬ್ಬ ಮಾರ್ಗದರ್ಶಕರಿಂದ ಮಾಡೋದು ತುಂಬಾ ಒಳ್ಳೇದಾಗತ್ತೆ.
1: ಯೋಗ ಮಾಡುವುದರ ಬಗ್ಗೆ ಒಂದಷ್ಟು ಗೊಂದಲಗಳಿದಾವೆ ಸರ್. ಈಗ ನಾನು ಆರೋಗ್ಯವಾಗಿರುವಾಗ ಮಾಡಬೇಕು, ಆರೋಗ್ಯ ಹದಗೆಟ್ಟ ಮೇಲೆ ಮಾಡಬೇಕು ಅಥವಾ ಚಿಕಿತ್ಸಾ ಕ್ರಮವಾಗಿ ನಾವು ಅದನ್ನ ಮಾಡಿಕೊಳ್ಬೇಕು, ಈ ತರದ್ದು ಅನೇಕರಲ್ಲಿ ಇರುತ್ತೆ. ಇದನ್ನ ಬಗೆಹರಿಸ್ಕೊಳ್ಳೋಂಥದ್ದು ಹೇಗೆ?
0: ಇದು ಒಂದು ಒಳ್ಳೆಯ ಪ್ರಶ್ನೆ. ಯಾಕೆಂದ್ರೆ ಯಾವಾಗ್ಲೂ ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಹಾಗಾಗಿ ನಮ್ಮನ್ನ ನಾವು ಚೆನ್ನಾಗಿ ಇಟ್ಕೊಳ್ಬೇಕಂತ ಹೇಳಿದ್ರೆ ಪ್ರತಿಯೊಬ್ಬ ಆರೋಗ್ಯವಂತನೂ ಸಹ ಯೋಗವನ್ನ ರೂಢಿಸ್ಕೊಳ್ಳೋದು ಒಳ್ಳೆಯದು. ಇದೇ ಒಂದು ನಮ್ಮ ಯೋಗ ದಿನದ ಮುಖ್ಯ ಧ್ಯೇಯ. ಅಂದರೆ ಪ್ರತಿಯೊಬ್ಬ ಭಾರತೀಯನು, ವಿಶ್ವದಲ್ಲಿರುವಂತಹ ಎಲ್ಲರೂ ಸಹ ಇದನ್ನು ಪಾಲಿಸೋದ್ರಿಂದ ಆರೋಗ್ಯವಂತರಾಗಿರ್ತಾರೆ ಅಂತ ಹೇಳುವಂಥದ್ದು ಮುಖ್ಯವಾಗಿ. ಹಾಗಾಗಿ ಪ್ರತಿಯೊಬ್ಬ ಆರೋಗ್ಯವಂತನೂ ಇದನ್ನು ಮಾಡಲೇಬೇಕು. ಇದರ ಜೊತೆ ಜೊತೆಗೆ ನಮ್ಮಲ್ಲಿ ಬರುವಂತಹ ರೋಗಿಗಳಿಗೆ ಅವರ

0: ರೋಗಗಳಿಗೆ ಅನುಗುಣವಾಗಿಯೂ ಸಹ ನಾವು ಯೋಗಾಸನಗಳನ್ನ ಹೇಳ್ಕೊಡ್ತೀವಿ. ಅಂದ್ರೆ ಈಗ ಹೃದಯ ಸಂಬಂಧಿ ಕಾಯಿಲೆಗಳಿರುವಾಗ ಯಾವ ಯೋಗಗಳನ್ನ ಮಾಡಬೇಕು, ಯಾವ ಆಸನಗಳನ್ನ ಮಾಡಬೇಕು, ಅದನ್ನ ಹೇಳ್ಕೊಡ್ತೀವಿ. ಹಾಗಾಗಿ ಆರೋಗ್ಯವಂತರಿಗಾಗಿ ಮಾಡುವಂತಹ ಯೋಗಗಳು ಬೇರೆ, ಆದರೆ ಕಾಯಿಲೆಗೆ ಬಂದಂತಹ ಸಂದರ್ಭದಲ್ಲಿ ಚಿಕಿತ್ಸಾ ರೂಪದಲ್ಲಿ ಮಾಡುವಂತಹ ಅನೇಕ ಯೋಗಗಳು ಚೆನ್ನಾಗಿದೆ. ನೀವು ತುಂಬಾ ಜನನ್ನ ಕೇಳಿರ್ಬೋದು, ನಂಗೆ ತುಂಬಾ ಬೆನ್ನೋವಿತ್ತು, ಸೊಂಟ ನೋವು ಬರ್ತಾ ಇತ್ತು, ಕಾಲೆಲ್ಲ ಎಳೆತ ಬರ್ತಾ ಇತ್ತು, ಯೋಗ ಮಾಡಕ್ ಶುರು ಮಾಡದೆ ಚೆನ್ನಾಗಿದ್ದೀನಿ, ನಮ್ಮ ಡಾಕ್ಟರ್ ಅಡ್ವೈಸ್ ಮಾಡಿದ್ರು ಅಂತ ಹೇಳದ್ ಕೇಳಿರ್ತೀವಿ. ಅಂದ್ರೆ ಇದು ಚಿಕಿತ್ಸಾ ರೂಪದಲ್ಲಿ ನಾವು ಮಾಡುವಂತಹ ಎಕ್ಸಸೈಸಸ್ ತರ ಆಗಿರೋದ್ರಿಂದ ಇದರಿಂದನೂ ಸಹ ನಮಗೆ ರಿಲೀಫ್ ಸಿಗುತ್ತೆ. ಹಾಗಾಗಿ ಯೋಗವನ್ನ ಚಿಕಿತ್ಸಾ ರೂಪದಲ್ಲಿಯೂ ಮಾಡಬಹುದು, ಆರೋಗ್ಯವಂತರು ಪ್ರತಿಯೊಬ್ಬರು ಮಾಡಬಹುದು.
1: ಇನ್ನು ಇವತ್ತಿನ ದಿನಮಾನದಲ್ಲಿ ಸರ್, ಸಾಕಷ್ಟು ಸವಾಲುಗಳು ಮತ್ತೆ ಸಮಸ್ಯೆಗಳು ಎರಡರ ನಡುವೆ ತುಂಬಾ ಒಂದು ದೊಡ್ಡ ಒತ್ತಡದ ಬದುಕಿನಲ್ಲಿ ಎಲ್ಲರೂ ಕೂಡ ಬದುಕ್ತಾ ಇದ್ದೇವೆ. ಚಿಕ್ಕ ಮಗುವಿನಿಂದ ಹಿಡಿದು ವೃದ್ಧರವರೆಗೂ ಕೂಡ ಏನಾದರೂ ಒಂದು ಒತ್ತಡ ಇದ್ದೇ ಇರುತ್ತೆ. ಈ ಒತ್ತಡವನ್ನ ಕಳೆದುಕೊಳ್ಳಿಕ್ಕೆ, ಒತ್ತಡವನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ಯೋಗ ಎಷ್ಟರ ಮಟ್ಟಿಗೆ ಸಹಕಾರಿಯಾಗುತ್ತೆ?
0: ಇದೊಂದು ಮಿಲಿಯನ್ ಡಾಲರ್ ಕ್ವಶನ್ ಅಂತ ಹೇಳ್ಬೋದು. ಯಾಕೆಂದ್ರೆ ಇವತ್ತಿನ ಒಂದು ಲೈಫ್ ಸ್ಟೈಲ್ ಹೆಂಗಾಗಿದೆ ಅಂದ್ರೆ, ಮನುಷ್ಯ ತುಂಬಾ ಒತ್ತಡದ ಬದುಕಿನಲ್ಲಿ ಜೀವನವನ್ನ ಮಾಡ್ತಾ ಇದ್ದಾನೆ, ಅದರ ಜೊತೆಗೆ ಎಷ್ಟು ಕೆಲಸ ಮಾಡಿದರೂ ಅವನಿಗೆ ಸಮಾಧಾನ ಅನ್ನೋದೇ ಇಲ್ಲ. ಒಂದು ಎರಡನೇದು, ನಾವು ಮಾಡ್ತಿರುವ ಕೆಲಸವನ್ನ ಅಲ್ಲಿ ಶ್ರದ್ಧೆಯಿಂದ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ, ಅವಾಗ ಏನಾಗುತ್ತೆ, ನಮಗೆ ಪ್ರೆಷರ್ ಶುರುವಾಗತ್ತೆ. ಇಂಥ ಒಂದು ಸಮಯದಲ್ಲಿ ನಾವೇನಾದರೂ ಪ್ರತಿನಿತ್ಯ ಯೋಗವನ್ನು ಒಂದು ಗಂಟೆ ಕಾಲ ಬೆಳಗ್ಗೆ ಮಾಡಲಿಕ್ಕೆ ಶುರು ಮಾಡಿದರೆ ನಾವು ಚೇಂಜಸ್ಗಳನ್ನು ಕಾಣಲಿಕ್ಕೆ ಶುರು ಮಾಡ್ಬೋದು. ಯಾವ ರೀತಿ ಅಂತ ಹೇಳಿದರೆ, ನಾನು ಮುಂಚೆ ಈ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ, ಈಗ ಆರಾಮಾಗಿ ಮಾಡ್ತೀನಿ. ಯಾಕೆ ಅಂದರೆ ನಾನು 10 ನಿಮಿಷದಲ್ಲಿ ಕೆಲಸ ಮಾಡೋದನ್ನ 1 ನಿಮಿಷದಲ್ಲಿ ಮುಗಿಸ್ಬೋದು, 1 ಗಂಟೆಯಲ್ಲಿ ಮಾಡೋದನ್ನ ಏಕಾಗ್ರತೆಯಿಂದ 10 ನಿಮಿಷದಲ್ಲಿ ಮುಗಿಸ್ಬೋದು. ಈ ಒಂದು ಚಾಕಚಕ್ಷತೆ ಖಂಡಿತವಾಗಿ ಯೋಗಾಸನದಿಂದ ನಮಗೆ ಸಿಗುತ್ತೆ. ಯಾಕೆಂದ್ರೆ ಮುಖ್ಯವಾಗಿ ನಾವಿಲ್ಲಿ ಮಾಡುವಂಥದ್ದು ಏನಂತ ಹೇಳಿದ್ರೆ, ನಮ್ಮನ್ನ ನಾವು ನಿಗ್ರಹಿಸಿಕೊಳ್ಳುವಂತಹ ಒಂದು ಸ್ಥಿತಿಯಲ್ಲಿ ಇರ್ತೇವೆ. ಆಗ ನಮ್ಮ ಮನಸ್ಸನ್ನ ನಮ್ಮ ಕಂಟ್ರೋಲಲ್ಲಿ ಇಟ್ಟುಕೊಳ್ತೀವಿ, ಮನಸ್ಸು ವಿಚಲಿತಗೊಳ್ಳಲ್ಲ. ಮೇಜರ್ ಆಗಿ ಈಗ ಬರ್ತಿರುವ ಪ್ರಾಬ್ಲಮ್ ಅಂತ ಹೇಳಿದ್ರೆ ಏಕಾಗ್ರತೆಯ ಕೊರತೆ. ಈಗಿನ ಒಂದು ಯುವಕರಲ್ಲಾಗಿರ್ಬೋದು ಅಥವಾ ಮಕ್ಕಳಲ್ಲಾಗಿರ್ಬೋದು, ನಾವು ಜಾಸ್ತಿ ಕಾಣೋದೇನಂತ ಹೇಳಿದ್ರೆ 5 ನಿಮಿಷಕ್ಕಿಂತ ಜಾಸ್ತಿ ಅವ್ರು ಏನು ಮಾಡಲ್ಲ. ಯಾಕೆಂದ್ರೆ ಏಕಾಗ್ರತೆನೇ ಇರಲ್ಲ. ಜೊತೆಗೆ ಏನಂತ ಹೇಳಿದ್ರೆ, ಆ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಂಡು ಕೆಲಸ ಮಾಡುವಂತ ವಿಚಾರಗಳು ಕಮ್ಮಿ ಇರುತ್ತೆ. ಇದನ್ನ ನಾವು ಹೈಯರ್ ಮೆಂಟಲ್ ಫಂಕ್ಷನ್ಸ್ ಅಂತ ಕರಿತೀವಿ. ನಮ್ಮ ಮೆದುಳಿನ ಒಂದು ಕಾರ್ಯಕ್ಷಮತೆ ಎಷ್ಟು ಮಟ್ಟಿಗೆ ಇರ್ತದೆ ಅಂತ ಹೇಳಿದ್ರೆ, ಅದರಲ್ಲಿ ನಾವು ಎಬಿಲಿಟಿ ಟು ಥಿಂಕ್, ಅಂದ್ರೆ ನಾವು ಯೋಚನೆ ಮಾಡುವ ಶಕ್ತಿ, ಒಂದು ಯಾವುದೇ ಒಂದು ಪ್ರಾಬ್ಲಮ್ ಅಂದ್ರೆ ಅದನ್ನ ಹೆಂಗೆ ಫೇಸ್ ಮಾಡಬೇಕು ಅನ್ನುವಂಥದ್ದು, ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಇದು ಎಲ್ಲವೂ ಈ ಹೈಯರ್ ಮೆಂಟಲ್ ಫಂಕ್ಷನ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ಯಾವಾಗ ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ, ಅಲ್ಲಿ ನಾವೇನ್ ಮಾಡ್ತೀವಿ, ಕೋಪ, ತಾಪ, ಸಿಟ್ಟು ಇದನ್ನೆಲ್ಲ ಪ್ರದರ್ಶನ ಮಾಡ್ತಾ ಇರ್ತೀವಿ. ಯಾವಾಗ ಯೋಗ ಮಾಡ್ತೀವಿ, ಇದು ಆಟೋಮೆಟಿಕಲಿ ಕಮ್ಮಿ ಆಗ್ತದೆ. ಮುಖದ ಮೇಲೆ ಒಂದು ಸಂತೋಷದ ನಗು ಇರ್ತದೆ, ಆರೋಗ್ಯವಂತ ಮುಖವನ್ನು ನೋಡುವಾಗ ಯಾರಿಗಾದರೂ ಸಂತೋಷ ಆಗುತ್ತೆ. ನಾವು ನಮಗಾಗಿ, ನಮ್ಮ ಆರೋಗ್ಯಕ್ಕಾಗಿ ನಾವು ನಮ್ಮ ಸಮಯವನ್ನು ಕೊಡದಲೇ ಹೋದರೆ, ಎಷ್ಟು ದುಡ್ಡಿದ್ರು, ಎಷ್ಟೇ ನಾವು ದುಡಿದ್ರೂ ಸಹ ಒಂದು ನಾವು ಉತ್ತಮ ಬದುಕನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಯೋಗಾಸನ ಮಾಡುವ ಮೂಲಕ ನಾವು ಅರ್ಥಕೊಳ್ಬೇಕಾಗಿದೆ.
1: ಧ್ಯಾನ ಅನ್ನುವಂಥದ್ದು ಯೋಗದ ಅವಿಭಾಜ್ಯ ಅಂಗವ.
0: ಖಂಡಿತ ಹೌದು. ನಾನು ಆಗ್ಲೇ ಹೇಳಿದೆ, ಲಾಸ್ಟ್ ಅಲ್ಲಿ ಬರುವಂತದ್ದೇ ನಮ್ಮ ಧ್ಯಾನ.
1: ಧ್ಯಾನ
0: ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನ ಒಂದೆಡೆಗೆ ಕೇಂದ್ರೀಕರಣಗೊಳಿಸೋದು ಅಂತ. ನಾವು ತುಂಬಾ ಸಲ ನಾವು ನೋಡ್ತಿರ್ಬೋದು, ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಒಂದು ಕಾರ್ ನಾನು ಡ್ರೈವ್ ಮಾಡ್ತಾ ಇದ್ರೆ ಕಾರಲ್ಲಿ ಒಂದು ಮ್ಯೂಸಿಕ್ ಹಾಕೊಂಡಿರ್ತೀವಿ, ಆ ಮ್ಯೂಸಿಕ್ ಕೇಳ್ತಾ ಇರ್ತೀವಿ, ಪಕ್ಕದಲ್ಲಿ ಯಾರೋ ಒಬ್ರು ಕೂತಿರ್ತಾರೆ, ಅವ್ರ ಜೊತೆನೂ ಮಾತಾಡ್ತಾ ಇರ್ತೀವಿ, ಯಾವುದು ಆಕ್ಸಿಡೆಂಟ್ ಆಗದ ರೀತಿಯಲ್ಲಿ ನಾವು ಕಾರನ್ನ ಡ್ರೈವ್ ಮಾಡ್ತಾನು ಇರ್ತೀವಿ. ಅಂದ್ರೆ ಇಲ್ಲಿ ಏಕಾಗ್ರತೆ ಮೂಡಿದೆ ಅಂತ ಅರ್ಥ. ಇದೇ ಒಂದು ವಿಚಾರಗಳನ್ನ ನಾವು ಮಾಡುವಂತ ಕೆಲಸಗಳಿಗೂ ನಾವು ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ಏಕಾಗ್ರತೆ ಬರುತ್ತೆ. ಇದಕ್ಕೆ ನಾವು ಸಿಂಪಲ್ ಆಗಿ ಧ್ಯಾನ ಅಂತ ಹೇಳ್ಬೋದು. ಈ ಧ್ಯಾನವನ್ನ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸಿನ ಏಕಾಗ್ರತೆ ಚೆನ್ನಾಗಾಗತ್ತೆ. ಯಾವಾಗ ನಮ್ಮ ಏಕಾಗ್ರತೆ ಚೆನ್ನಾಗಾಗತ್ತೆ, ಆಗ ನಾವು ಏನ್ ನಾವು ನೋಡ್ತಾ ಇದೀವಿ, ಕಲಿತಾ ಇದೀವಿ, ಅದು ಚೆನ್ನಾಗಿ ಬೇಗ ನಮ್ಮ ಮೆದುಳು ರಿಸೀವ್ ಮಾಡುತ್ತೆ, ಸ್ಟೋರ್ ಆಗತ್ತೆ. ಹಾಗಾಗಿ ನಮ್ಮ ಎಬಿಲಿಟಿ ಚೆನ್ನಾಗಾಗ್ತಾ ಹೋಗುತ್ತೆ, ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಾಗ್ತಾ ಹೋಗುತ್ತೆ. ಅದು ನಮ್ಮ ಧ್ಯಾನದ ಮುಖ್ಯವಾದ ಒಂದು ಕೆಲಸ.
1: ಯೋಗದ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ?
0: ನನ್ನ ಮೊಬೈಲ್ ನಂಬರ್ ಹೇಳ್ತೇನೆ, 9845293032.
1: ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ.
0: 9845293032.
1: ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಈ ಕುರಿತು ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಎ ನಿತಿನ್ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.

0: ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
1: ಕೇಳುಗರೆ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಟಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
3: ಸಮಯ ಸರಿಯಾಗಿ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
4: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಅಮರೀಶ್ ಆಶಿಹಾಳ್ ಅವರಿಂದ ಮಾಹಿತಿ.
5: ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಇಂಧನಗಳಲ್ಲಿ ನಾವು ಸಾಕಷ್ಟು ರೀತಿಯ ವರ್ಗೀಕರಣವನ್ನ ಮಾಡಬಹುದು. ಮುಖ್ಯವಾಗಿ ಪ್ರಾಕೃತಿಕ ಸಂಪನ್ಮೂಲಗಳು ಅಂತಂದ್ರೆ ಕಲ್ಲಿದ್ದಲುಗಳಾಗಿರ್ಬಹುದು, ಜೊತೆಗೆ ಈ ಒಂದು ಪರಿಸರದಲ್ಲಿ ಸಿಗುವಂತಹ ಒಂದು ಲೋಹಗಳಾಗಿರ್ಬಹುದು. ಇವುಗಳ ಸಹಾಯದಿಂದ ನಾವು ಬೇರೆ ಬೇರೆ ರೀತಿಯಾದಂತಹ ನಾವು ಪ್ರಯೋಜನವನ್ನ ಪಡೆಯುವುದರ ಮೂಲಕ ಶಕ್ತಿಯನ್ನ ಪಡಿತಾ ಇದ್ದೀವಿ. ಮುಖ್ಯವಾಗಿ ನವೀಕರಿಸಬಹುದಾದ ಇಂಧನಗಳು ಇಂದು ಜಾಗತಿಕ ಮಟ್ಟದಲ್ಲಿ ಬಹು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿವೆ. ನವೀಕರಿಸಬಹುದಾದಂತಹ ಇಂಧನಗಳು ಪರಿಸರದ ಸಂರಕ್ಷಣೆಯನ್ನು ಮಾಡೋದರ ಜೊತೆಗೆ ಹವಾಮಾನದ ಬದಲಾವಣೆಗೆ ತಡೆಯನ್ನ ಒಡ್ಡುವಂಥದ್ದು, ಸುಸ್ಥಿರವಾಗಿ ಇಂಧನದ ಭದ್ರತೆಯನ್ನ ನೀಡುವಂಥದ್ದು ಆಗಿರ್ತದೆ. ಜೊತೆಗೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಕೂಡ ಇವು ಮಾಡ್ತದೆ. ಗ್ರಾಮೀಣಾಭಿವೃದ್ಧಿ ಮತ್ತು ವಿದ್ಯುದೀಕರಣ, ಹೀಗೆ ಹಲವು ಬಗೆಯ ವಿಧಾನಗಳಲ್ಲಿ ಇದು ನೈಸರ್ಗಿಕ ಸಂಪನ್ಮೂಲಗಳು ಅಂತಂದ್ರೆ ನವೀಕರಿಸಬಹುದಾದಂತಹ ಒಂದು ಸಂಪನ್ಮೂಲಗಳು ನಮಗೆ ವರದಾನವಾಗಿ ಪರಿಣಮಿಸಿದೆ. ಈ ನವೀಕರಿಸಬಹುದಾದ ಇಂಧನಗಳಲ್ಲಿ ಸೌರಶಕ್ತಿಯು ಕೂಡ ಒಂದು. ಸೌರಶಕ್ತಿ ಪ್ರಕೃತಿ ನೀಡಿದ ಅದ್ಭುತ ಕೊಡುಗೆಗಳಲ್ಲಿ ಒಂದು. ವಿದ್ಯುತ್ ಉತ್ಪಾದನೆಯಲ್ಲಿ ನಾವು ಸೌರಶಕ್ತಿಯನ್ನು ಬಳಸಿಕೊಳ್ಳಲಿಕ್ಕೆ ಸಾಕಷ್ಟು ಅವಕಾಶಗಳು ಇದಾವೆ. ಈ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯು ಕೂಡ ಒಂದು. ಪ್ರತಿ ಮನೆಗೆ ಸಿಗಲಿದೆ ಉಚಿತ 300 ಯೂನಿಟ್ ವಿದ್ಯುತ್ಗಳ ಒಂದು ಅನುಕೂಲ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯೇ ಎಲ್ಲಾ ಜನರಿಗೆ ಅನುಕೂಲವಾಗುವಂತಹ ಒಂದು ಯೋಜನೆಯಾಗಿ ಪರಿಣಮಿಸಿದೆ. ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯಡಿಯಲ್ಲಿ ಮನೆಯ ಮೇಲ್ಛಾವಣಿಯ ಮೇಲೆ ಸೌರಶಕ್ತಿಯ ಫಲಕಗಳನ್ನು ಅಳವಡಿಸುವುದರ ಮೂಲಕ ಸರ್ಕಾರದಿಂದ ಸಬ್ಸಿಡಿಯು ಕೂಡ ದೊರೆತಿದೆ. ಕಡಿಮೆ ಬಡ್ಡಿದರದಲ್ಲಿ ಸಾಲವು ಕೂಡ ಈ ಯೋಜನೆಯಡಿಯಲ್ಲಿ ಲಭ್ಯ ಆಗ್ತಾ ಇದೆ. ಇದರಿಂದ ಮನೆ ಮಂದಿ ತಿಂಗಳಿಗೆ ಸರಾಸರಿ 300 ಯೂನಿಟ್ ವಿದ್ಯುತ್ ಅನ್ನ ಕೂಡ ಪಡೆಯಲು ಇಲ್ಲಿ ಸಾಧ್ಯ ಇದೆ. ಜೊತೆಗೆ ಹೆಚ್ಚುವರಿ ವಿದ್ಯುತ್ ಅನ್ನ ಬೇರೆಯವರಿಗೆ ಅದನ್ನು ನಾವು ಮಾರಿ ತಿಂಗಳಿಗೆ ಸರಿಸುಮಾರು 17,000 ಕೂಡ ಲಾಭವನ್ನ ಪಡ್ಕೋಬಹುದು. ನಾವು ಕಟ್ಟುವಂತಹ ಒಂದು ವಿದ್ಯುತ್ ಬಿಲ್ಲಿಗೆ ಪರ್ಯಾಯವಾಗಿ ಅದನ್ನ ಉಳಿತಾಯ ಮಾಡೋದ್ರ ಜೊತೆಗೆ ತಿಂಗಳಿಗೆ 17,000 ಕೂಡ ನಾವು ಉಳಿತಾಯವನ್ನ ಮಾಡಿ ಆದಾಯವನ್ನ ಗಳಿಸಿಕೊಂಡು ಹೋಗ್ಲಿಕ್ಕೆ ಈ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಲ್ಲಿ ಅನುಕೂಲ ಆಗ್ತಾ ಇದೆ. ಈ ಯೋಜನೆಯಿಂದ ಸರ್ಕಾರಕ್ಕೆ ವಿದ್ಯುತ್ ಉತ್ಪಾದನೆಯ ವೆಚ್ಚವು ಕೂಡ ತಗ್ಗುತ್ತದೆ, ಅಂತಂದ್ರೆ ಕಡಿಮೆ ಆಗ್ತದೆ. ಸಾರ್ವಜನಿಕರು ಹಾಗೂ ಸರ್ಕಾರ ಈ ಇಬ್ಬರಿಗೂ ಲಾಭ ತಂದುಕೊಡುವಂತಹ ಒಂದು ವಿಶಿಷ್ಟ ಯೋಜನೆ ಯಾವುದು ಅಂತಂದ್ರೆ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಮುಖ್ಯವಾಗಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಪ್ರತಿ ಮನೆಗೆ ಉಚಿತ ವಿದ್ಯುತ್ ನೀಡುವಂತಹ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ ಸೂರ್ಯಘರ್ ಯೋಜನೆಯನ್ನ ಘೋಷಿಸಿದೆ. ಸೌರಶಕ್ತಿಯನ್ನ ಬಳಸಿ ವಿದ್ಯುತ್ ಉತ್ಪಾದಿಸುವ ಮೂಲಕ ನೈಸರ್ಗಿಕ ಸಂಪನ್ಮೂಲದ ಸದ್ಬಳಕೆ, ಜೊತೆಗೆ ವಿದ್ಯುತ್ ಉತ್ಪಾದನೆ ಮೇಲಿನ ಅವಲಂಬನೆಯನ್ನ ತಗ್ಗಿಸುವುದು ಈ ಯೋಜನೆಯ ಪ್ರಮುಖ ಗುರಿಯಾಗಿ ಪರಿಣಮಿಸಿದೆ. ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವ ಮೂಲಕ 1 ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ ಅನ್ನು ಒದಗಿಸುವಂತಹ ಉದ್ದೇಶವನ್ನು ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ. ಫೆಬ್ರವರಿ 15, 2024 ಪ್ರಧಾನಿ ನರೇಂದ್ರ ಮೋದಿಯವರು ಈ ಯೋಜನೆಗೆ ಚಾಲನೆಯನ್ನ ನೀಡಿದರು. ಕೇಂದ್ರ ಸರ್ಕಾರ ಯೋಜನೆಗೆ 75,021 ಕೋಟಿ ರೂಗಳ ಅನುದಾನವನ್ನ ಈ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಗೆ ಮೀಸಲಿಟ್ಟಿದೆ. ಕರ್ನಾಟಕದಲ್ಲೂ ಕೂಡ ಈ ಯೋಜನೆ ಈಗಾಗಲೇ ಅನುಷ್ಠಾನಗೊಂಡಿದ್ದು ರಾಜ್ಯದ ಜನರು ಕೂಡ ಈ ಯೋಜನೆ ಲಾಭವನ್ನ ಪಡ್ಕೋಬಹುದಾಗಿದೆ. ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಲು ಸರ್ಕಾರದಿಂದ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಉಚಿತ ವಿದ್ಯುತ್ ಘಟಕ ಸ್ಥಾಪನೆಗೆ ಕಡಿಮೆ ಬಡ್ಡಿಗೆ ಸಾಲವೂ ಕೂಡ ದೊರೆತಿದೆ. ತಿಂಗಳಿಗೆ 300 ಯೂನಿಟ್ ಅಷ್ಟು ಉಚಿತ ವಿದ್ಯುತ್ ಅನ್ನು ಕೂಡ ಪಡ್ಕೋ

ಹೆಚ್ಚುವರಿ ವಿದ್ಯುತ್ತನ್ನು ಮಾರಾಟ ಮಾಡಿ ಈಗಾಗಲೇ ಹೇಳಿದಂತೆ 17,000 ರೂಪಾಯಿವರೆಗೆ ಹಣವನ್ನು ಕೂಡ ಗಳಿಸಬಹುದು. ಈ ಯೋಜನೆಯಿಂದ ಸರ್ಕಾರಕ್ಕೆ ವಾರ್ಷಿಕ 75,000 ರೂಪಾಯಿ ವಿದ್ಯುತ್ ಉತ್ಪಾದನೆ ವೆಚ್ಚವೂ ಕೂಡ ಉಳಿತಾಯ ಆಗ್ತದೆ. ಸೌರ ಫಲಕಗಳ ಅಳವಡಿಕೆಗೆ ತಗಲುವ ವೆಚ್ಚದ ಮೇಲೆ 60% ಸಬ್ಸಿಡಿಯನ್ನು ಕೂಡ ನೀಡಲಾಗ್ತಾ ಇದೆ. 1 ಕಿಲೋವ್ಯಾಟ್ನಿಂದ 3 ಕಿಲೋವ್ಯಾಟ್ವರೆಗಿನ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ ಸರ್ಕಾರದ ಸಹಾಯಧನವೂ ಕೂಡ ಸಿಗ್ತದೆ. ಅಂತಂದರೆ 1 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 30,000 ರೂಪಾಯಿ, ಜೊತೆಗೆ 2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 60,000 ರೂಪಾಯಿ ಸಹಾಯಧನ, ಹಾಗೆಯೇ 3 ಕಿಲೋವ್ಯಾಟ್ ಹಾಗೂ ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 78,000 ರೂಪಾಯಿ ಸಹಾಯಧನ ಈ ಯೋಜನೆಯಡಿಯಲ್ಲಿ ಲಭ್ಯವಾಗ್ತದೆ. ಫಲಾನುಭವಿಗಳು ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವ ಮೂಲಕ ತಿಂಗಳಿಗೆ 300 ಯೂನಿಟ್ಷ್ಟು ವಿದ್ಯುತ್ ಅನ್ನು ಪಡ್ಕೋಬಹುದು. ಅಲ್ಲದೆ ಹೆಚ್ಚುವರಿ ವಿದ್ಯುತ್ತನ್ನು ಮಾರಾಟ ಮಾಡುವ ಮೂಲಕ ವಾರ್ಷಿಕ 17,000 ರಿಂದ 18,000 ಆದಾಯವನ್ನು ಗಳಿಸ್ಕೋಬಹುದು. ಮುಖ್ಯವಾಗಿ ಭಾರತ ಅತಿ ಹೆಚ್ಚು ಇಂಧನವನ್ನು ಬಳಕೆ ಮಾಡುವಂತಹ ಒಂದು ರಾಷ್ಟ್ರವಾಗಿ ಪರಿಣಮಿಸಿದ್ದು, ಸೌರಶಕ್ತಿಯ ಬಳಕೆಯಲ್ಲಿ ಅದು 5ನೇ ಸ್ಥಾನದಲ್ಲಿದೆ. ಕಳೆದ 9 ವರ್ಷಗಳಲ್ಲಿ ದೇಶದಲ್ಲಿ ಸೌರ ಇಂಧನ ಸಾಮರ್ಥ್ಯ 30 ಪಟ್ಟು ಹೆಚ್ಚಾಗಿದೆ. 2024 ಮಾರ್ಚ್ವರೆಗಿನ ಅಂಕಿಅಂಶಗಳ ಪ್ರಕಾರ 81.81 ಗಿಗಾವ್ಯಾಟ್ ಸೌರ ವಿದ್ಯುತ್ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇದೆ. ಹೀಗಾಗಿ ಸೂರ್ಯಘರ್ ಯೋಜನೆಯ ಮೂಲಕ ಸೌರಶಕ್ತಿಯ ಬಳಕೆಯನ್ನು ಉತ್ತೇಜಿಸಲು ಸರ್ಕಾರ ಉದ್ದೇಶವನ್ನು ಇಟ್ಕೊಂಡಿದೆ. ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನು ಅಳವಡಿಸುವುದರ ಮೂಲಕ ಸಾಂಪ್ರದಾಯಿಕ ಇಂಧನದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಿದೆ. ಇದರಿಂದ ಕಲ್ಲಿದ್ದಲಿನ ಮೇಲಿನ ಅವಲಂಬನೆಯನ್ನು ಕೂಡ ತಗ್ಗಿಸಬಹುದು. ಭಾರತದಲ್ಲಿ ವರ್ಷದಲ್ಲಿ 6ರಿಂದ 8 ತಿಂಗಳು ಪ್ರಖರವಾದಂತಹ ಒಂದು ಬಿಸಿಲು ಇರುವುದರಿಂದ ಅದರ ಸಂಪೂರ್ಣ ಪ್ರಯೋಜನವನ್ನು ನಾವು ಪಡ್ಕೋಬಹುದು. ಮುಖ್ಯವಾಗಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯ ಫಲಾನುಭವಿಗಳು ಯಾರಾಗಬಹುದಪ್ಪ ಅಂತಂದರೆ, ಫಲಾನುಭವಿಗಳು ಭಾರತೀಯ ಪ್ರಜೆಯಾಗಿರಬೇಕು, ಸ್ವಂತ ಮನೆಯನ್ನು ಹೊಂದಿರಬೇಕು, ಹಾಗೆಯೇ ಮನೆಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಲು ಸೂಕ್ತ ಜಾಗವು ಕೂಡ ಇರಬೇಕಾಗ್ತದೆ. ಮನೆಯಲ್ಲಿ ಸೂಕ್ತ ರೀತಿಯ ವಿದ್ಯುತ್ ಸಂಪರ್ಕ ಇರಬೇಕು. ಮನೆ ಮಂದಿ ಈ ಮುನ್ನ ಸೌರ ಫಲಕಗಳನ್ನು ಅಳವಡಿಸಿಕೊಳ್ಳಲು ಸರ್ಕಾರದಿಂದ ಯಾವುದೇ ಸಹಾಯಧನವನ್ನು ಪಡ್ಕೊಂಡಿರಬಾರ್ದು. ಮುಂದುವರೆದು ಈ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯ ಲಾಭವನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬಹುದಪ್ಪ ಅಂತಂದರೆ, ಇಲ್ಲಿ ಅಧಿಕೃತ ಜಾಲತಾಣ HTTPS://www.pmsuryaghar.gov.in ಭೇಟಿ ನೀಡಿ ಅಲ್ಲಿ ಕೇಳಲಾದಂಥ ಒಂದು ಮಾಹಿತಿಯನ್ನು ನೀಡಬೇಕಾಗ್ತದೆ. ಮೊದಲಿಗೆ ರಾಜ್ಯವನ್ನು ಆಯ್ಕೆ ಮಾಡ್ಕೋಬೇಕು, ಜೊತೆಗೆ ನಮ್ಮ ವಿದ್ಯುತ್ ಸರಬರಾಜು ಸಂಸ್ಥೆಯನ್ನು ತಮ್ಮ ಪ್ರದೇಶ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಸಂಸ್ಥೆಯನ್ನು ಆಯ್ಕೆ ಮಾಡ್ಕೋಬೇಕು, ನಿಮ್ಮ ಮನೆಯ ವಿದ್ಯುತ್ ಸಂಪರ್ಕ ಗ್ರಾಹಕ ಸಂಖ್ಯೆಯನ್ನು ನಮೂದಿಸಬೇಕು. ಅಂತಂದರೆ ನಿಮ್ಮ ಮನೆಗೆ ಒಂದು ಮೀಟರ್ ಸಂಖ್ಯೆಯನ್ನು ಕೊಟ್ಟಿದ್ರಪ್ಪ ಅಂತಂದರೆ ಆ ಮೀಟರ್ ಸಂಖ್ಯೆಯನ್ನು ಅಥವಾ ನಾವು ಬಿಲ್ ಪೇ ಮಾಡುವಾಗ ನಮಗೆ ನೀಡಿರುವಂಥ ಒಂದು ಸಂಖ್ಯೆಯನ್ನು ಹಾಕಬೇಕಾಗ್ತದೆ, ಜೊತೆಗೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು, ಮುಖ್ಯವಾಗಿ ಇಮೇಲನ್ನು ಕೂಡ ಅಲ್ಲಿ ನಮೂದಿಸಬೇಕಾಗ್ತದೆ. ಹೀಗೆ ಪೋರ್ಟಲ್ನಲ್ಲಿ ಅಥವಾ ಈ ಜಾಲತಾಣದಲ್ಲಿ ಕೇಳುವಂತಹ ಎಲ್ಲ ಮಾಹಿತಿಗಳನ್ನು ನೀಡುವುದು ಪ್ರಮುಖ ಅಂಶ ಆಗಿ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಹೀಗೆ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಅರ್ಜಿಯನ್ನು ಸ್ವೀಕೃತಗೊಂಡು ನಿಮ್ಮ ಅರ್ಜಿಯನ್ನು ಪರಿಶೀಲನೆ ಮಾಡಿ ಕಾರ್ಯಾದೇಶ ಕಲ್ಪಿಸಿದ ನಂತರ ವಿದ್ಯುತ್ ವಿತರಣಾ ಸಂಸ್ಥೆಯಿಂದ ಮನೆಗೆ ಬಂದು ತಪಾಸಣೆಯನ್ನು ಮಾಡ್ತಾರೆ. ಅದಾದ ಬಳಿಕ ಅಧಿಕಾರಿಗಳು ಪೋರ್ಟಲ್ನಿಂದ ಅನುಮತಿ ಪತ್ರವನ್ನು ನಿಮಗೆ ನೀಡಲಾಗ್ತಾ ಇದೆ. ಮುಂದೆ ನೀವು ಸೌರ ಘಟಕದ ಆರಂಭಕ್ಕೆ ಅನುಮತಿ ಪತ್ರವನ್ನು ಪಡೆದು ಬಳಿಕ ಬ್ಯಾಂಕ್ ವಿವರ, ನಿಮ್ಮ ಕ್ಯಾನ್ಸಲ್ ಚೆಕ್ಕನ್ನು ಪೋರ್ಟಲ್ ಮೂಲಕ ಸಲ್ಲಿಸಬೇಕಾಗ್ತದೆ. ಹಾಗೆಯೇ 30 ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ತಾವು ಪಡೆಯಬಹುದಾದಂತಹ ಒಂದು ಸಬ್ಸಿಡಿ ಹಣ ಜಮಾ ಆಗ್ತದೆ. ಮುಖ್ಯವಾಗಿ ನಾನು ಹೇಳಿದ ಪ್ರಕಾರ ಅರ್ಜಿಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಿದ ನಂತರ ಕೆಲವು ದಾಖಲೆಗಳನ್ನು ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಗುರುತಿನ ಪುರಾವೆ ಚೀಟಿ, ವಿಳಾಸದ ಪುರಾವೆ, ಇತ್ತೀಚಿನ ವಿದ್ಯುತ್ ಪಾವತಿಸಿದಂತಹ ಒಂದು ಬಿಲ್ ಒಂದು ಪ್ರತಿ, ಮನೆಯ ಛಾವಣಿಯ ಮಾಲೀಕತ್ವದ ಪ್ರಮಾಣ ಪತ್ರವನ್ನು ಕೂಡ ಅಲ್ಲಿ ಒದಗಿಸಬೇಕಾಗ್ತದೆ. ಮುಖ್ಯವಾಗಿ ಈ ಯೋಜನೆಯ ಸಾರಾಂಶ ಹೇಳೋದಾದರೆ, ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯ ಗುರಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯು ಪ್ರಾರಂಭದಲ್ಲಿ ಭಾರತದಲ್ಲಿ ಸುಸ್ಥಿರ ಇಂಧನ ಹಾಗೂ ಇಂಧನದ ಸಬಲೀಕರಣದತ್ತ ಹೆಜ್ಜೆ ಹಾಕುವ ಭಾರತದ ಬದ್ಧತೆಯನ್ನು ಇದು ತೋರಿಸುತ್ತದೆ. ಈ ಯೋಜನೆಯು ಬಡ ಅಥವಾ ಮಧ್ಯಮ ವರ್ಗದ 1 ಕೋಟಿ ಮನೆಗಳಿಗೆ ಮೇಲ್ಛಾವಣಿಯ ಸೌರ ಫಲಕಗಳನ್ನು ಒದಗಿಸುವ ಮೂಲಕ ಉಚಿತ ವಿದ್ಯುತ್ತನ್ನು ನೀಡುವಂತಹ ಒಂದು ಗಮನವನ್ನು ಹರಿಸಿದೆ. ಮನೆ ಮಂದಿಯ ಮೂಲಭೂತ ವಿದ್ಯುತ್ ಅಗತ್ಯಗಳ ಮೇಲಿನ ವೆಚ್ಚವನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುವುದಲ್ಲದೆ ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆಗೂ ಕಾರಣವಾಗ್ತದೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಇಂಧನ ಸವಾಲುಗಳನ್ನು ಕಡಿಮೆ ಮಾಡಲು ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜನ ಮಾಡಲು ಸೌರಶಕ್ತಿಯ ಬಳಕೆಯನ್ನು ಹೆಚ್ಚಿಸುವಂತಹ ಪ್ರಮುಖ ಅಂಶ ಆಗಿರುತ್ತದೆ. ಆದ್ದರಿಂದ ಸಾರ್ವಜನಿಕರು, ರೈತ ಬಾಂಧವರು ಈ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯ ಲಾಭವನ್ನು ಪಡ್ಕೋಬೇಕಪ್ಪ ಅಂತಂದರೆ, ನಿಮ್ಮ ಸಮೀಪದ ವಿದ್ಯುತ್ ವಿತರಣಾ ಸಂಸ್ಥೆಗಳಿಗೆ, ಹಾಗೆಯೇ ಅಧಿಕೃತ ವೆಬ್ಸೈಟ್ HTTPS://www.pmsuryaghar.gov.in

0: ರೇಘರ್ .gov.in ಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು.
1: ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಅಮರೀಶ್ ಆಶಿಹಾಳ್ ಅವರಿಂದ ಮಾಹಿತಿಯನ್ನು ಮಾಡಿಕೊಂಡಿರಿ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರವಾದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.
2: ಇಂದು ಸಂಜೆ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿಂಗ್ ಕಾರ್ಯಕ್ರಮ ಪ್ರಸಾರವಾಗುವುದು. ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಜಿಟಿ ಪುತ್ರ, ಕೃಷಿ ನಿರ್ದೇಶಕರು. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಆಕಾಶವಾಣಿ ಬೆಂಗಳೂರು. ಸಮಯ 9:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಇಂದು ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯಡಿ 2400 ಕೋಟಿ ರೂಪಾಯಿ ಪ್ರೋತ್ಸಾಹ ಧನ ವಿತರಣೆ. ಸಿಂಧು ಜಲ ಒಪ್ಪಂದ ಹಳೆಯದಾಗಿದ್ದು ಇಂದಿನ ವಾಸ್ತವಕ್ಕೆ ಹೊಂದಿಕೆಯಾಗದು ಭಾರತ. ಜುಲೈ 1 ವಿಬಿಜಿ ರಾಮ್ಜಿ ಕಾಯ್ದೆ ಸುಗಮವಾಗಿ ಜಾರಿಗೆ ತರಲು 100 ಹೆಚ್ಚು ಪ್ರದೇಶ ಅಧಿಕಾರಿಗಳ ನಿಯೋಜನೆ ಕೇಂದ್ರ ಸರ್ಕಾರ. ಹಾಗೂ ನೀಟ್ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಎನ್ಟಿಎಯಿಂದ ಅಧಿಕೃತ ವಾಟ್ಸ್ಆಪ್ ಸಂವಹನ ಸೇವೆ ಆರಂಭ. ವಾರ್ತೆಗಳ ವಿವರ. ಯುವ ಶಕ್ತಿಯನ್ನು ಸಬಲೀಕರಣಗೊಳಿಸುವ ಪ್ರಯತ್ನಗಳ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆ ಅಡಿಯಲ್ಲಿ 2400 ಕೋಟಿ ರೂಪಾಯಿಗಳ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ಇಂದು ಸಂಜೆ 5 ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯಡಿ ಸುಮಾರು 2400 ಕೋಟಿ ರೂಪಾಯಿ ಮೌಲ್ಯದ ಪ್ರೋತ್ಸಾಹಧನ ವಿತರಿಸಲಾಗುವ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಯೋಜನೆಯು ಉದ್ಯೋಗ ಸೃಷ್ಟಿ ಹೆಚ್ಚಿಸುವ ಮತ್ತು ಸಾಮಾಜಿಕ ಭದ್ರತೆ ವಿಸ್ತರಿಸುವತ್ತ ಗಮನ ಹರಿಸುವ ಮೂಲಕ ನಮ್ಮ ಯುವ ಶಕ್ತಿಯನ್ನು ಸಬಲೀಕರಣಗೊಳಿಸುವ ನಮ್ಮ ಪ್ರಯತ್ನಗಳ ಒಂದು ಭಾಗ ಎಂದು ಪ್ರಧಾನಿ ಹೇಳಿದ್ದಾರೆ. ಕಳೆದ ವರ್ಷ ಆಗಸ್ಟ್ನಿಂದ ಈ ಯೋಜನೆಯಡಿಯಲ್ಲಿ 63 ಹೆಚ್ಚು ಉದ್ಯೋಗಿಗಳನ್ನು ಔಪಚಾರಿಕ ಕಾರ್ಯಪಡೆಗೆ ಸೇರಿಸಿಕೊಳ್ಳಲಾಗಿದೆ. ಈ ಯೋಜನೆಯಡಿಯಲ್ಲಿ ಪ್ರೋತ್ಸಾಹಧನ ಪಡೆಯುವ ಶೇಕಡ 80 ಹೆಚ್ಚು ಸಂಸ್ಥೆಗಳು 25 ಕಡಿಮೆ ಕಾರ್ಮಿಕರನ್ನು ಹೊಂದಿರುವ ಸಣ್ಣ ಉದ್ಯಮಗಳಾಗಿವೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಯೋಜನೆಯಡಿ ತಮ್ಮ ಮೊದಲ ಸರ್ಕಾರಿ ಉದ್ಯೋಗವನ್ನು ಪಡೆಯುವ ಯುವಕರು 2 15,000 ರೂಪಾಯಿಗಳವರೆಗೆ ಪ್ರೋತ್ಸಾಹಧನ ಪಡೆಯುತ್ತಾರೆ. 15 ಹೆಚ್ಚು ಫಲಾನುಭವಿಗಳಿಗೆ ನೇರ ಲಾಭ ವರ್ಗಾವಣೆಯ ಮೂಲಕ ಪ್ರೋತ್ಸಾಹಧನವನ್ನು ವರ್ಗಾಯಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿ ಉಳಿದಿರುವ ಸಣ್ಣ ಮತ್ತು ಉದಯೋನ್ಮುಖ ಉದ್ಯಮಗಳನ್ನು ಬೆಂಬಲಿಸುವಲ್ಲಿ ಮತ್ತು ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸುವಲ್ಲಿ ಯೋಜನೆಯ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23 ಕಂತಿನ ಹಣ ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9,44,00,000 ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾಯಿಸಲಾಗುವುದು. 2,18,00,000 ಹೆಚ್ಚು ಮಹಿಳಾ ರೈತರು ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. 23 ಕಂತಿನ ಬಿಡುಗಡೆಯೊಂದಿಗೆ 2019 ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ ಒಟ್ಟು ವಿತರಣೆ 4,46,000 ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯಲ್ಲಿ ಭಾರತ ಪಾಕಿಸ್ತಾನವನ್ನು ತರಾಟೆಗೆ ತೆಗೆದುಕೊಂಡಿದ್ದು ಸಿಂಧು ಜಲ ಒಪ್ಪಂದ ಹಳೆಯದ್ದಾಗಿದ್ದು ಇಂದಿನ ವಾಸ್ತವಗಳಿಗೆ ಸೂಕ್ತವಲ್ಲ ಎಂದು ಹೇಳಿದೆ. ಒಪ್ಪಂದವು ಇಂದಿನ ವಾಸ್ತವಕ್ಕೆ ಹೊಂದಿಕೆಯಾಗುವುದಿಲ್ಲ ಎಂದಿರುವ ಭಾರತ, ಭಯೋತ್ಪಾದನೆ ಪ್ರಾಯೋಜಿಸುವುದನ್ನು ಮುಂದುವರಿಸುವ ದೇಶವು ಸದ್ಭಾವನೆ ಮತ್ತು ಸ್ನೇಹದ ಮೇಲೆ ಸ್ಥಾಪಿಸಲಾದ ಸಹಕಾರದ ಪ್ರಯೋಜನಗಳನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯ 62 ಅಧಿವೇಶನದಲ್ಲಿ ಮಾತನಾಡಿದ ಭಾರತದ ಶಾಶ್ವತ ಮಿಷನ್ನ ಮೊದಲ ಕಾರ್ಯದರ್ಶಿ ಅನುಪಮಾ ಸಿಂಗ್ ಭಾರತದ ವಿರುದ್ಧ ಪಾಕಿಸ್ತಾನದ ಆರೋಪಗಳನ್ನು ತಿರಸ್ಕರಿಸಿದರು. ಅಲ್ಲದೆ ಅಂತಾರಾಷ್ಟೀಯ ವೇದಿಕೆಗಳಲ್ಲಿ ದ್ವಿಪಕ್ಷೀಯ ಸಮಸ್ಯೆಗಳನ್ನು ಎತ್ತುವ ಇಸ್ಲಾಮಾಬಾದ್ನ ಪುನರ್

0: ಪುನರಾವರ್ತಿತ ಪ್ರಯತ್ನಗಳನ್ನು ಸಹ ಅವರು ತೀವ್ರವಾಗಿ ಟೀಕಿಸಿದರು. ಸಿಂಧು ಜಲ ಒಪ್ಪಂದದ ಕುರಿತು ಭಾರತದ ನಿಲುವು ಎಲ್ಲರಿಗೂ ತಿಳಿದಿದೆ. ಭಯೋತ್ಪಾದನೆಯನ್ನು ರಫ್ತು ಮಾಡುವ ರಾಷ್ಟ ಸದ್ಭಾವನೆ ಮತ್ತು ಸ್ನೇಹದ ಆಧಾರದ ಮೇಲೆ ಸಹಕಾರದ ಸವಲತ್ತುಗಳನ್ನು ಒತ್ತಾಯಿಸುತ್ತಲೇ ಇದೆ. ಇದೇ ರೀತಿ ಒಪ್ಪಂದವು ಈಗ ಹಳೆಯದಾಗಿದೆ ಎಂಬುದನ್ನು ಸಹ ನಿರಾಕರಿಸಲಾಗದು. ತನ್ನ ಸುತ್ತಲಿನ ಪ್ರಪಂಚ ಬದಲಾಗುತ್ತಿರುವ ಸಂದರ್ಭದಲ್ಲಿ ಯಾವುದೇ ತಾಂತ್ರಿಕ ವ್ಯವಸ್ಥೆಯು ಕಾಲಾನಂತರದಲ್ಲಿ ಹಾಗೆಯೇ ಉಳಿಯಲು ಸಾಧ್ಯವಿಲ್ಲ. 1960ರಲ್ಲಿ ನಡೆದ ಒಪ್ಪಂದವನ್ನು ವರ್ತಮಾನದ ವಾಸ್ತವಗಳಿಗೆ ತಕ್ಕಂತೆ ಬದಲಾಯಿಸಬೇಕೇ ಹೊರತು ಕಳೆದ 6 ದಶಕಗಳ ಹಿಂದಿನ ಒಪ್ಪಂದವನ್ನೇ ಶಾಶ್ವತ ಹಕ್ಕು ಎಂದು ಪರಿಗಣಿಸಲಾಗುವುದು ಎಂದು ತಿಳಿಸಿದ್ದಾರೆ. ಪಾಕಿಸ್ತಾನವು ಭಾರತದ ವಿರುದ್ಧ ಹಕ್ಕು ಸಾಧಿಸುವ ಬದಲು ತನ್ನ ಆಂತರಿಕ ಸವಾಲುಗಳನ್ನು ಪರಿಹರಿಸುವತ್ತ ಗಮನಹರಿಸಬೇಕು. ಭಾರತೀಯ ಪ್ರದೇಶಗಳನ್ನು ಅಪೇಕ್ಷಿಸುವ ಬದಲು ಪಾಕಿಸ್ತಾನ ತನ್ನ ಸ್ವಂತ ಮನೆಯನ್ನು ಕ್ರಮಬದ್ಧಗೊಳಿಸಿದರೆ ತನಗೆ ಮತ್ತು ತನ್ನ ಜನರಿಗೆ ಉತ್ತಮವಾಗಿ ಸೇವೆ ಸಲ್ಲಿಸಲು ಸಾಧ್ಯವಾಗುವುದು ಎಂದು ಅನುಪಮಾ ಸಿಂಗ್ ಹೇಳಿದ್ದಾರೆ. ಜುಲೈ 1ರಿಂದ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಕಾಯ್ದೆ 2025 ಜಾರಿಗೆ ಬರಲಿರುವ ಹಿನ್ನೆಲೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಬೆಂಬಲಿಸಲು ದೇಶಾದ್ಯಂತ 100ಕ್ಕೂ ಹೆಚ್ಚು ಪ್ರದೇಶಾಧಿಕಾರಿಗಳನ್ನು ನಿಯೋಜಿಸುವುದಾಗಿ ಸರ್ಕಾರ ತಿಳಿಸಿದೆ. ಕಾಯ್ದೆಯ ಸುಗಮ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಪ್ರದೇಶ ಅಧಿಕಾರಿಗಳು ಅನುಷ್ಠಾನವನ್ನು ಬೆಂಬಲಿಸಲು, ಸ್ಥಳೀಯ ಸಾಮರ್ಥ್ಯಗಳನ್ನು ಬಲಪಡಿಸಲು, ಜ್ಞಾನ ಹಂಚಿಕೆಯನ್ನು ಸುಗಮಗೊಳಿಸಲು, ಕಾರ್ಯಾಚರಣೆಯ ಸವಾಲುಗಳನ್ನು ಪರಿಹರಿಸಲು ಮತ್ತು ಉತ್ತಮ ಅಭ್ಯಾಸಗಳ ಅಳವಡಿಕೆಯನ್ನು ಉತ್ತೇಜಿಸಲು ರಾಜ್ಯ ಸರ್ಕಾರಗಳು ಮತ್ತು ಜಿಲ್ಲಾಡಳಿತಗಳೊಂದಿಗೆ ನಿಕಟವಾಗಿ ಕೆಲಸ ಮಾಡುತ್ತಾರೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಈ ಅಧಿಕಾರಿಗಳ ಭಾಗವಹಿಸುವಿಕೆಯು ವಿವಿಧ ಪಾಲುದಾರರ ನಡುವೆ ಸಮನ್ವಯವನ್ನು ಬಲಪಡಿಸಲು ಮತ್ತು ಹೊಸ ಚೌಕಟ್ಟಿಗೆ ಪರಿವರ್ತನೆಯ ಸಮಯದಲ್ಲಿ ಪರಿಣಾಮಕಾರಿ ಅನುಷ್ಠಾನ ಬೆಂಬಲಿಸಲು ಸಹಾಯ ಮಾಡುತ್ತದೆ. ಈ ಉಪಕ್ರಮವು ದೇಶಾದ್ಯಂತ ಸಾಂಸ್ಥಿಕ ಹಿಡಿತವನ್ನು ಒದಗಿಸಲು ಮತ್ತು ಕಾಯ್ದೆಯ ಸುಗಮ ಕಾರ್ಯಾಚರಣೆಯನ್ನು ಸುಗಮಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಭಾನುವಾರ ನಡೆಯಲಿರುವ ನೀಟ್ ಮರುಪರೀಕ್ಷೆಯಲ್ಲಿ ಹಾಜರಾಗುವ ಅಭ್ಯರ್ಥಿಗಳಿಗಾಗಿ ಅಧಿಕೃತ ವಾಟ್ಸ್ಆಪ್ ಸಂವಹನ ಸೇವೆಯನ್ನು ಪ್ರಾರಂಭಿಸಿದೆ. ಅದರಂತೆ ಎಲ್ಲಾ ಅಧಿಕೃತ ವಾಟ್ಸ್ಆಪ್ ಸಂವಹನಗಳನ್ನು 9178272807 ಸಂಖ್ಯೆಯಿಂದ ಆರಂಭವಾಗುವ ಪರಿಶೀಲಿಸಿದ ಖಾತೆಯ ಮೂಲಕ ಮಾತ್ರ ಕಳುಹಿಸಲಾಗುತ್ತದೆ ಎಂದು NTA ಸ್ಪಷ್ಟಪಡಿಸಿದೆ. ಅದೇ ರೀತಿ NTAಯಿಂದ ಕಳುಹಿಸಲಾಗಿದೆ ಎಂದು ಹೇಳಿಕೊಳ್ಳುವ ಯಾವುದೇ ಸಂದೇಶವನ್ನು ನಂಬುವುದಕ್ಕೂ ಮೊದಲು ನೀಲಿ ಪರಿಶೀಲನಾ ಟಿಕ್ ಮತ್ತು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಹೆಸರನ್ನು ಮರುಪರಿಶೀಲಿಸಲು ಸಂಸ್ಥೆಯ ಅಭ್ಯರ್ಥಿಗಳಿಗೆ ಸಲಹೆ ನೀಡಿದೆ. June 21ರ ಮರುಪರೀಕ್ಷೆಗೆ ಈಗಾಗಲೇ ತಮ್ಮ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡಿರುವ ಅಭ್ಯರ್ಥಿಗಳು ಅದನ್ನು ಮತ್ತೆ ಡೌನ್ಲೋಡ್ ಮಾಡುವ ಅಗತ್ಯವಿಲ್ಲ ಎಂದು NTA ಸ್ಪಷ್ಟಪಡಿಸಿದೆ. ಹೊಸ ಪ್ರವೇಶ ಪತ್ರಗಳನ್ನು ಇನ್ನೂ ಡೌನ್ಲೋಡ್ ಮಾಡದ ವಿದ್ಯಾರ್ಥಿಗಳಿಗೆ SMS, ಇಮೇಲ್ ಅಥವಾ ವಾಟ್ಸ್ಆಪ್ ಸಂದೇಶಗಳನ್ನು ಪ್ರಾಥಮಿಕವಾಗಿ ಕಳುಹಿಸಲಾಗುತ್ತಿದೆ ಎಂದು ಸಂಸ್ಥೆ ತಿಳಿಸಿದೆ. May 3ರ ಪರೀಕ್ಷೆಗೆ ನೀಡಲಾದ ಪ್ರವೇಶ ಪತ್ರಗಳು ಮರುಪರೀಕ್ಷೆಗೆ ಮಾನ್ಯವಾಗಿರುವುದಿಲ್ಲ, ಏಕೆಂದರೆ ಅನೇಕ ಅಭ್ಯರ್ಥಿಗಳಿಗೆ ಅವರ ಆದ್ಯತೆಯ ನಗರಗಳಲ್ಲಿ ಹೊಸ ಕೇಂದ್ರಗಳನ್ನು ನೀಡಲಾಗಿದೆ ಎಂದು NTA ಹೇಳಿದೆ. ಭಾರತದ LNG ಟ್ಯಾಂಕರ್ ದಿಶಾ ಹಾರ್ಮುಜ್ ಜಲಸಂಧಿಯನ್ನು ದಾಟಿ ಗುಜರಾತ್ನ ದಹೇಜ್ ಬಂದರಿಗೆ ಇಂದು ಬೆಳಗ್ಗೆ ಯಶಸ್ವಿಯಾಗಿ ಆಗಮಿಸಿದೆ. ಇದು ಕತಾರ್ನ ಲಾಸ್ ಲಫಾನ್ ಟರ್ಮಿನಲ್ನಿಂದ 62,370 ಮೆಟ್ರಿಕ್ ಟನ್ ದ್ರವೀಕೃತ ನೈಸರ್ಗಿಕ ಅನಿಲವನ್ನು ಸಾಗಿಸಿದ್ದು, ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನೇತೃತ್ವದ ಒಕ್ಕೂಟದಿಂದ ನಿರ್ವಹಿಸಲ್ಪಡುವ ಮತ್ತು ಪೆಟ್ರೋನೆಟ್ LNGಯಿಂದ ಚಾರ್ಟರ್ಡ್ ಮಾಡಲ್ಪಟ್ಟ ಹಡಗು ದಹೇಜ್ LNG ಟರ್ಮಿನಲ್ ತಲುಪಿತು. ಪಶ್ಚಿಮ ಏಷ್ಯಾದಲ್ಲಿನ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ನಡುವೆ ಈ ಸರಗು LNG ಲಭ್ಯತೆಯನ್ನು ಬಲಪಡಿಸುತ್ತದೆ, ದೇಶಾದ್ಯಂತ ಸ್ಥಿರ ಇಂಧನ ಪೂರೈಕೆಯನ್ನು ಬೆಂಬಲಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಫಿಫಾ ವಿಶ್ವಕಪ್ನಲ್ಲಿ ಮೆಕ್ಸಿಕೋದ ಗ್ವಾಡಲಜರ ಕ್ರೀಡಾಂಗಣದಲ್ಲಿ ಇಂದು ನಡೆದ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಕೊರಿಯಾವನ್ನು 1-0 ಗೋಲುಗಳಿಂದ ಸೋಲಿಸಿ 32ರ ನಾಕೌಟ್ ಸುತ್ತಿಗೆ ಅರ್ಹತೆ ಪಡೆದ ಮೊದಲ ದೇಶವಾಯಿತು. ಗೋಲುರಹಿತ ಮೊದಲಾರ್ಧದ ನಂತರ 50ನೇ ನಿಮಿಷದಲ್ಲಿ ನಿರ್ಣಾಯಕ ಪ್ರಗತಿ ಸಾಧಿಸಲಾಯಿತು. ದಕ್ಷಿಣ ಕೊರಿಯಾದ ಗೋಲ್ ಕೀಪರ್ ಕಿಮ್ ಸೆಯುಂಗ್ಯು ತನ್ನದೇ ಆದ ಡಿಫೆಂಡರ್ ಲೀ ಗಿ ಹ್ಯುಕೆ ಡಿಕ್ಕಿ ಹೊಡೆದು ಎತ್ತರದ ಚೆಂಡನ್ನು

0: ಲಿದ ನಂತರ ಮೆಕ್ಸಿಕನ್ ಮಿಡ್ಫೀಲ್ಡರ್ ಲೂಯಿಸ್ ರೋಮೊ ಪ್ರಮುಖ ರಕ್ಷಣಾತ್ಮಕ ಪ್ರಮಾದವನ್ನು ಲಾಭ ಮಾಡಿಕೊಂಡರು. ಚೆಂಡನ್ನು ಖಾಲಿನೆಟ್ಟಾಗಿ ಪರಿವರ್ತಿಸಿದರು. ಬಿಹಾರ ಕ್ರಿಕೆಟ್ ಅಸೋಸಿಯೇಷನ್ ಭಾಗಲ್ಪುರದಲ್ಲಿ ಆಯೋಜಿಸಿದ್ದ ಮಹಿಳಾ ಅಂಡರ್ 19 ಏಕದಿನ ಟ್ರೋಫಿಯಲ್ಲಿ 19 ವರ್ಷದ ಬ್ಯಾಟ್ಸ್ಮನ್ ಅಕ್ಷರ ಗುಪ್ತಾ ಅದ್ಭುತ ಪ್ರದರ್ಶನ ನೀಡಿ ದಾಖಲೆ ಬರೆದಿದ್ದಾರೆ. ಕೇವಲ 126 ಎಸೆತಗಳಲ್ಲಿ ಅವರು ಅಜೇಯ 306 ರನ್ ಗಳಿಸಿದರು. ಇನ್ನಿಂಗ್ಸ್ನಲ್ಲಿ ಅಕ್ಷರ 55 ಬೌಂಡರಿ ಮತ್ತು 8 ಸಿಕ್ಸರ್ ಬಾರಿಸಿದರು. ದೇಶೀಯ ಕ್ರಿಕೆಟ್ನ ಮಹಿಳಾ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ದೊಡ್ಡ ಇನ್ನಿಂಗ್ಸ್ನಲ್ಲಿನ ದಾಖಲೆ ಇದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಇಂದು ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯಡಿ 2400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಣೆ. ಸಿಂಧು ಜಲ ಒಪ್ಪಂದ ಹಳೆಯದಾಗಿದ್ದು ಇಂದಿನ ವಾಸ್ತವಕ್ಕೆ ಹೊಂದಿಕೆಯಾಗದು ಭಾರತ. ಜುಲೈ 1ರಿಂದ ವಿಬಿಜಿ ರಾಮ್ಜಿ ಕಾಯ್ದೆ ಸುಗಮವಾಗಿ ಜಾರಿಗೆ ತರಲು 100 ಹೆಚ್ಚು ಪ್ರದೇಶ ಅಧಿಕಾರಿಗಳ ನಿಯೋಜನೆ ಕೇಂದ್ರ ಸರ್ಕಾರ. ಹಾಗೂ ನೀಟ್ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಎನ್ಟಿಎಯಿಂದ ಅಧಿಕೃತ ವಾಟ್ಸ್ಆಪ್ ಸಂವಹನ ಸೇವೆ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಆಕಾಶವಾಣಿ ಮಂಗಳೂರು, ಸಮಯ 1:20:20. ಸ್ವಲ್ಪ ಹೊತ್ತಿನಲ್ಲಿ ಸ್ವರ ಮಾಧುರ್ಯ ಕೇಳುವಿರಿ.

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಸ್ವರಮಾಧುರ್ಯದಲ್ಲಿ ಈಗ ಪುತ್ತೂರು ನರಸಿಂಹ ನಾಯಕ್ ಅವರು ಹಾಡಿರುವ ಜಯಶ್ರೀ ಅರವಿಂದ್ ಅವರ ರಚನೆಗಳು.

0: ಇದುವರೆಗೆ ಪುತ್ತೂರು ನರಸಿಂಹ ನಾಯಕ್ ಅವರ ಧ್ವನಿಯಲ್ಲಿ ಮೂಡಿಬಂದ ಜಯಶ್ರೀ ಅರವಿಂದ ಅವರ ರಚನೆಗಳನ್ನು ಕೇಳಿದಿರಿ. ಇದು ಇಂದಿನ ಸ್ವರಮಾಧುರ್ಯ. ಆಕಾಶವಾಣಿ ಮಂಗಳೂರು. ಸಮಯ 1:34:20. ಸ್ವಲ್ಪ ಹೊತ್ತಿನಲ್ಲಿ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳುವಿರಿ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242.
0: ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಈಗ ಕೆಲವು ಕನ್ನಡ ಚಿತ್ರಗೀತೆಗಳು, ಜೊತೆಗೆ ಒಂದಷ್ಟು ಮಾತುಗಳು. ಪ್ರಿಯ ಕೇಳುಗರೆ, ಓದುವುದು ಎಂದರೆ ಅದು ಜ್ಞಾನ ಸಂಪಾದನೆಯ ದಾರಿ. ಓದು ಎನ್ನುವುದು ನಮ್ಮ ಬದುಕಿಗೆ ಆಧಾರವಾಗಿರುವ ಪ್ರಮುಖ ಸೂತ್ರವೂ ಆಗಿದೆ. ಇಂದು ರಾಷ್ಟ್ರೀಯ ಓದುವ ದಿನ ಎಂಬುದಾಗಿ ಆಚರಿಸುತ್ತಿರುವುದು ಇದೇ ಹಿನ್ನೆಲೆಯಲ್ಲಿ. ಒಂದು ಅಕ್ಷರದ ಓದು ಕೂಡ ಒಂದು ಅಚ್ಚರಿಯ, ಅಚ್ಚಳಿಯದ ಛಾಪನ್ನು ಮೂಡಿಸಬಹುದು. ಈಗ ಕೇಳೋಣ ತೇಜಸ್ ಶಾಸ್ತ್ರಿ ಮತ್ತು ಬಿ ಆರ್ ಶ್ರೀಕರ್ ಹಾಡಿರುವ ನನ್ನ ಹೆಸರು ಕಿಶೋರ 7/8 ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಮಂಜು ಕವಿ ಅವರದು.

ಕೇರಳದ ಗ್ರಂಥಾಲಯ ಮತ್ತು ಸಾಕ್ಷರತಾ ಚಳವಳಿಯ ಪಿತಾಮಹ ಎನಿಸಿರುವ ಪಿ ಎನ್ ಪಣಿಕ್ಕರ್ ಅವರ ನೆನಪಿನಲ್ಲಿ ರಾಷ್ಟ್ರೀಯ ಓದುವ ದಿನ ಆಚರಿಸಲಾಗ್ತಾ ಇದೆ. ನಮ್ಮ ದೇಹದಲ್ಲಿ ಗ್ರಂಥಿಗಳು

ಕೇರಳದ ಗ್ರಂಥಾಲಯ ಮತ್ತು ಸಾಕ್ಷರತಾ ಚಳವಳಿಯ ಪಿತಾಮಹ ಎನಿಸಿರುವ ಪಿ ಎನ್ ಪಣಿಕ್ಕರ್ ಅವರ ನೆನಪಿನಲ್ಲಿ ರಾಷ್ಟ್ರೀಯ ಓದುವ ದಿನ ಆಚರಿಸಲಾಗ್ತಾ ಇದೆ. ನಮ್ಮ ದೇಹದಲ್ಲಿ ಗ್ರಂಥಿಗಳು ಕಾರ್ಯನಿರ್ವಹಿಸುವಂತೆಯೇ ಗ್ರಂಥಗಳು ನಮ್ಮ ಜ್ಞಾನ ವರ್ಧನೆಯನ್ನು ಮಾಡುತ್ತವೆ. ಈಗ ಕೇಳೋಣ ಜಸ್ಟ್ ಪಾಸ್ ಚಿತ್ರಕ್ಕಾಗಿ ಹೇಮಂತ್ ಕುಮಾರ್ ಮತ್ತು ಸಂಗಡಿಗರು ಹಾಡಿರುವ ಕವಿರಾಜ್ ಅವರ ರಚನೆ, ಸಂಗೀತ ಹರ್ಷವರ್ಧನ್ ರಾಜ್ ಅವರದು.

ಪುಸ್ತಕಗಳು ಹರಿಯುವ ನದಿಗಳಂತೆ ಜ್ಞಾನವನ್ನು ಪಸರಿಸುತ್ತವೆ. ನಮ್ಮ ಬದುಕನ್ನು ಸುಂದರಗೊಳಿಸುವುದು ನಮ್ಮ ಜ್ಞಾನ. ಜ್ಞಾನವನ್ನು ವೃದ್ಧಿಗೊಳಿಸಲು ಓದುವ ಪ್ರಕ್ರಿಯೆ ಕೂಡ ತುಂಬ ಸಹಕಾರಿ. ಓದುವುದು, ಓದಿಸುವುದು ನಮ್ಮ ಗುಣವಾಗಬೇಕು. ಓದಿನಿಂದ ಸಾಧನೆಯ ಹಾದಿ ಸುಗಮವಾಗುತ್ತದೆ. ಈಗ ಕೇಳೋಣ ಪ್ರದೀಪ್.

ದೇಶ ಸುತ್ತು ಕೋಶ ಓದು ಎಂಬ ಮಾತಿದೆ. ಓದುವುದರಿಂದ ಸಿಗುವ ಜ್ಞಾನ, ಸಂತೋಷ, ಶಬ್ದ ಸಂಪತ್ತು, ವಿಚಾರ, ವಿವೇಕ ನಮ್ಮ ಬದುಕನ್ನು ಹಸನುಗೊಳಿಸುತ್ತದೆ, ಸುಂದರಗೊಳಿಸುತ್ತದೆ, ಸುಸೂತ್ರಗೊಳಿಸುತ್ತದೆ. ಈಗ ಕೇಳೋಣ ತನುಜ ಚಿತ್ರಕ್ಕಾಗಿ ಸ್ನೇಹ ರಾಘವನ್ ಹಾಡಿರುವ ನವೀನ್ ಕುಮಾರ್ ಕೆ ಅವರ ರಚನೆ, ಸಂಗೀತ ಪ್ರದ್ಯೋತನ್ ಅವರದು.

ಸಚಿನ್ ಅವರ ಧ್ವನಿಯಲ್ಲಿ ಮೂಡಿಬಂದ ಅರಳಿದ ಹೂವುಗಳು ಚಿತ್ರದ ಗೀತೆ ಕೇಳಿದಿರಿ. ಪ್ರಿಯ ಕೇಳುಗರೆ, ಓದದ ಬಾಯಿ ಬಿಲದ ಬಾಯಿ ಎಂದವರು ಬಲ್ಲವರು. ಓದುವಾಗ ನಾವು ಬಾಯಿ ತೆರೆಯದೆ ಮನದಲ್ಲೇ ಓದುವುದು, ಬಾಯಿ ತೆರೆದು ಧ್ವನಿಯುತವಾಗಿ ಓದುವುದು, ಓದಿದ್ದನ್ನು ಮತ್ತೆ ಮತ್ತೆ ಮನನ ಮಾಡಿಕೊಳ್ಳುವುದು, ಹೀಗೆಲ್ಲ ಮಾಡಿದಾಗ ನಮ್ಮ ಮೆದುಳು ಚುರುಕುಗೊಳ್ಳುತ್ತದೆ, ವಿವೇಕ ತುಂಬಿಕೊಳ್ಳುತ್ತದೆ, ವಿಚಾರಗಳು ಹೊಳೆಯುತ್ತವೆ. ಈಗ ಕೇಳೋಣ ತನುಜಾ ಚಿತ್ರದ ಗೀತೆ, ಗಾಯಕಿ ಸ್ನೇಹ ರಾಘವನ್.

ಓದುವುದು ಕೆಲವರಿಗೆ ಹವ್ಯಾಸವಾದರೆ ಮತ್ತೆ ಕೆಲವರಿಗೆ ವಿದ್ಯಾರ್ಜನೆ. ಓದು ಹೇಗಿದ್ದರೂ ನಮ್ಮ ಜೀವನವನ್ನು ಸುಂದರ ಸುಮಧುರಗೊಳಿಸುವ ಶಕ್ತಿ ಹೊಂದಿದೆ. ಪುಸ್ತಕಗಳ ಓದು ನಮ್ಮ ಜ್ಞಾನೇಂದ್ರಿಯಗಳನ್ನು ಚುರುಕುಗೊಳಿಸುವುದಲ್ಲದೆ ನಮ್ಮನ್ನು ಜ್ಞಾನದ ಹಾದಿಯಲ್ಲಿ ಮುನ್ನಡೆಸುತ್ತದೆ. ಈಗ ಕೇಳೋಣ ಸಂತೋಷ ವೆಂಕಿ ಹಾಡಿರುವ ಕ್ಯಾರಾ ಫುಟ್ಪಾತ್ 2 ಚಿತ್ರದ ಗೀತೆ.

0: NEET UG 2026 re-examination. India calls Indus Waters Treaty outdated at UN Human Rights Council, also slams Pakistan for sponsoring terrorism. And Mexico becomes first team to qualify for FIFA World Cup round of 32, defeating South Korea 1-0. With that, we end the midday news.
1: ಆಕಾಶವಾಣಿ ಮಂಗಳೂರು, ಸಮಯ 2:15:10 ಇನ್ನು ಮುಂದೆ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಮೆಹಬೂಬ್ ಮೇರಾ ಮೆಹಬೂಬ್ ಚಿತ್ರಕ್ಕಾಗಿ ಅನುರಾಧಾ ಪೌದ್ವಾಳ್ ಮತ್ತು ವಿಪಿನ್ ಸಚ್ಚದೇವ್ ಹಾಡಿರುವ ರವೀಂದರ್ ರಾವಲ್ ಅವರ ರಚನೆ, ಸಂಗೀತ ರಾಮ್ ಲಕ್ಷ್ಮಣ್ ಅವರದು.

ಕ್ಯಾ ದಿಲ್ ನೇ ಕಹಾ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಹಾಡಿರುವ ಸಂಜಯ್ ಛೇಲ್ ಅವರ ರಚನೆ, ಸಂಗೀತ ಹಿಮೇಶ್ ರೇಷಮಿಯಾ ಅವರದ್ದು.

ಮುಖ್ಯ ಲವ್ ಸ್ಟೋರಿ ಹೈ ಚಿತ್ರಕ್ಕಾಗಿ ಜಾಯ್ ಹಾಗೂ ಜೋಜೋ ಹಾಡಿರುವ ಶಬ್ಬೀರ್ ಅಹಮ್ಮದ್ ಅವರ ರಚನೆ, ಸಂಗೀತ ಪ್ರೀತಮ್ ಚಕ್ರವರ್ತಿಯವರದು.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಸಮಯ 2:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು. 12ನೇ ಅಂತಾರಾಷ್ಟೀಯ ಯೋಗ ದಿನ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ 2500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅಂತಾರಾಷ್ಟೀಯ ಯೋಗ ದಿನ ಅಂಗವಾಗಿ ನಡಿಗೆ ಜಾಗೃತಿ ಜಾಥಾ ಕಾರ್ಯಕ್ರಮಗಳಿಗೆ ಚಾಲನೆ. ಜೂನ್ 30ರಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಹಾಗೂ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ವಿಳಂಬವಾದರೆ ಕ್ರಮ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು, ವಿಶ್ವದಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಎಂದಿನಂತೆ ಜೂನ್ 21ರಂದು ಆಚರಿಸಲಾಗುತ್ತಿದ್ದು, ಈ ವರ್ಷದ ಮುಖ್ಯ ಕಾರ್ಯಕ್ರಮವು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜರುಗಲಿದೆ. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನವನ್ನು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ವಿಷಯದಡಿ ಆಚರಿಸಲಾಗುತ್ತಿದೆ. ಇದು ವಯಸ್ಸಾದಂತೆ ದೈಹಿಕ ಕ್ಷಮತೆ, ಸ್ವಾತಂತ್ರ್ಯ ಮತ್ತು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಯೋಗದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಭಾರತದಾದ್ಯಂತ ಸುಮಾರು 2500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ ನಡೆಯಲಿದ್ದು, ಕರ್ನಾಟಕದ ಐತಿಹಾಸಿಕ ತಾಣವಾದ ಹಂಪಿಯ ಆವರಣದಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸರ್ಕಾರದ ವತಿಯಿಂದ ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಬಾರಿಯ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಯೋಗ ನಡಿಗೆ ಜಾಗೃತಿ ಜಾಥಾ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುತ್ತಿದೆ. ಚಿಕ್ಕಮಗಳೂರು ನಗರದಲ್ಲಿಂದು ಯೋಗ ನಡಿಗೆ ಜಾಥಾ ನಡೆಯಿತು. ನಗರದ ತಾಲೂಕು ಕಚೇರಿಯ ಆವರಣದಿಂದ ಎಂಜಿ ರಸ್ತೆ ಮೂಲಕ ಆಜಾದ್ ಪಾರ್ಕ್ವರೆಗೆ ನಡೆದ ಜಾಥಾಗೆ ಶಾಸಕ ಎಚ್ಡಿ ತಮ್ಮಯ್ಯ ಹಾಗೂ ಜಿಲ್ಲಾಧಿಕಾರಿ ಬನ್ವರ್ ಸಿಂಗ್ ಮೀನಾ ಚಾಲನೆ ನೀಡಿದರು. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸೇರಿದಂತೆ ವಿವಿಧ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳ ವತಿಯಿಂದ ಆಯೋಜಿಸಿದ್ದ ಬೃಹತ್ ಜಾಗೃತಿ ಜಾಥಾಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶುಭಂ ಶುಕ್ಲಾ ಚಾಲನೆ ನೀಡಿದರು. ಜಾಥಾ ಉದ್ದಕ್ಕೂ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷಣೆಯೊಂದಿಗೆ ಯೋಗದ ಪ್ರಾಮುಖ್ಯತೆ ಬಗ್ಗೆ ಜಾಗೃತಿ ಮೂಡಿಸಿದರು. ವಿಜಯನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಮತ್ತು ಪತಂಜಲಿ ಯೋಗ ಸಮಿತಿ ಸೇರಿದಂತೆ ವಿವಿಧ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಬೆಳಗ್ಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪೂರ್ವಭಾವಿಯಾಗಿ ಬೈಕ್ ಜಾಥಾಗೆ ಅಪರ ಜಿಲ್ಲಾಧಿಕಾರಿಗಳಾದ ಇ ಬಾಲಕೃಷ್ಣ ಚಾಲನೆ ನೀಡಿದರು. ಯೋಗ ಮತ್ತು ಯೋಗ ದಿನಾಚರಣೆಯ ಮಹತ್ವ ತಿಳಿಸುವ ಘೋಷಣೆ ಕೂಗುತ್ತಾ ಭಿತ್ತಿಪತ್ರಗಳನ್ನು ಸಾರ್ವಜನಿಕರಿಗೆ ನೀಡಿ ಜಾಗೃತಿ ಮೂಡಿಸಲಾಯಿತು. ಹೊಸಪೇಟೆ ನಗರದ ಫ್ರೀಡಂ ಪಾರ್ಕ್ನಿಂದ ಆರಂಭವಾದ ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಪುನಃ ಫ್ರೀಡಂ ಪಾರ್ಕ್ ಸೇರಿತು. ಜಾಥಾದಲ್ಲಿ ಸುಮಾರು 200ಕ್ಕೂ ಅಧಿಕ ಸಂಖ್ಯೆಯಲ್ಲಿ ವಾಹನ ಸವಾರರು ಭಾಗವಹಿಸಿದ್ದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂಗವಾಗಿ ಜಿಲ್ಲೆಯಲ್ಲಿ ಜೂನ್ 30ರಿಂದ ಜುಲೈ 29ರವರೆಗೆ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ಎನ್ಯೂಮರೇಷನ್ ಎಣಿಕೆಯ ನಮೂನೆಗಳನ್ನು ನೀಡುವ ಮತ್ತು ಅವುಗಳನ್ನು ಸಂಗ್ರಹಿಸುವ ಕಾರ್ಯದ ಯಶಸ್ಸಿಗೆ ಜಿಲ್ಲೆಯ ಎಲ್ಲಾ ರಾಜಕೀಯ ಪಕ್ಷಗಳು ಅಗತ್ಯ ಸಹಕಾರ ನೀಡುವಂತೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಹೇಳಿದ್ದಾರೆ. ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿಂದು ಮಾತನಾಡಿದ ಅವರು, ಮತಗಟ್ಟೆ ಅಧಿಕಾರಿಗಳು ಎಣಿಕೆ ಅರ್ಜಿ ನಮೂನೆ ನೀಡಲು ಒಂದು ಬಾರಿ ಮತ್ತು ಭರ್ತಿ ಮಾಡಿದ ಅರ್ಜಿಗಳನ್ನು ಸಂಗ್ರಹಿಸಲು 3 ಬಾರಿ ಮತದಾರರ ಮನೆಗೆ ಭೇಟಿ ನೀಡಲಿದ್ದು, ಅಧಿಕಾರಿಗಳು ತಮ್ಮ ಮನೆಗೆ ಬಂದಾಗ ಅರ್ಜಿಗಳನ್ನು ಭರ್ತಿ ಮಾಡಿ ಅವರಿಗೆ ಮರಳಿ ನೀಡುವುದು ಅತ್ಯಂತ ಕಡ್ಡಾಯವಾಗಿದೆ. ಅರ್ಜಿ ಮರಳಿ ನೀಡದಿದ್ದರೆ ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಯಾಗುವುದಿಲ್ಲ ಎಂದರು. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ಯಶಸ್ವಿಯಾಗಿ ಮತ್ತು ಪಾರದರ್ಶಕವಾಗಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಸೂಚಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮತದಾರರ ಜಾಗೃತಿಯನ್ನು

0: ಮತ್ತಷ್ಟು ಹೆಚ್ಚಿಸಲು ಸರ್ಕಾರಿ ಇಲಾಖೆಗಳು ಹಾಗೂ ಖಾಸಗಿ ವಲಯಗಳಲ್ಲಿ ಮತದಾರರ ಜಾಗೃತಿ ವೇದಿಕೆ ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಮ್ಮ ಇಲಾಖೆಯ ಸಿಬ್ಬಂದಿ ಒಳಗೊಂಡಂತೆ ಸ್ವತಂತ್ರ ವೇದಿಕೆ ರಚಿಸಿ ಸ್ವೀಪ್ ಹಾಗೂ ಎಸ್ಐಆರ್ ಸಂಬಂಧಿತ ಆಡಿಯೋ ವಿಡಿಯೋ ಮತ್ತು ಜಾಗೃತಿ ಸಾಮಗ್ರಿಗಳನ್ನು ಪ್ರಸಾರ ಮಾಡಲು ಕ್ರಮ ಕೈಗೊಳ್ಳಬೇಕು. ಇದರ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಗರ ಪ್ರದೇಶಗಳ ಕುಡಿಯುವ ನೀರಿನ ಕಾಮಗಾರಿಗಳು ನಿಗದಿತ ಸಮಯಕ್ಕೆ ಪೂರ್ಣಗೊಳಿಸದಿದ್ದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ನಗರಾಭಿವೃದ್ಧಿ ಸಚಿವರಾದ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಭೆ ನಡೆಸಿದ ಅವರಿಂದು ಬೆಳಗಾವಿ, ಕಲಬುರಗಿ ಹಾಗೂ ಹುಬ್ಬಳ್ಳಿ ಧಾರವಾಡದಲ್ಲಿ KUIDFC ಮೂಲಕ ವಿಶ್ವಬ್ಯಾಂಕ್ ಪ್ರಾಯೋಜಿತ ಕುಡಿಯುವ ನೀರಿನ ಬೃಹತ್ ಕಾಮಗಾರಿಗಳನ್ನು L&T ಅನುಷ್ಠಾನಗೊಳಿಸುತ್ತಿದ್ದು ಕಾಮಗಾರಿಗಳು ನಿಧಾನವಾಗಿರುವ ಹಿನ್ನೆಲೆಯಲ್ಲಿ L&T ಅಧಿಕಾರಿಗಳಿಗೆ ನಿಗದಿತ ಕಾಲಮಿತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸುವಂತೆ ತಾಕೀತು ಮಾಡಿದರು. L&T ಯೋಜನಾ ಮುಖ್ಯಸ್ಥರಾದ ವೆಂಕಟೇಶನ್ ಹಾಗೂ ಇತರೆ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಕೊಂಕಣ ರೈಲ್ವೆ ನಿಲ್ದಾಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಲೋಕಾರ್ಪಣೆ ಹಾಗೂ ರೈಲು ವಿಸ್ತರಣಾ ಸೇವೆಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಾಳೆ ಚಾಲನೆ ನೀಡಲಿದ್ದಾರೆ. ಜಿಲ್ಲೆಯ ಸಾರ್ವಜನಿಕರು, ಪ್ರವಾಸಿಗರು ಹಾಗೂ ಪ್ರಮುಖವಾಗಿ ತಿರುಪತಿಗೆ ಪ್ರಯಾಣಿಸುವ ಭಕ್ತಾದಿಗಳಿಗೆ ಅತ್ಯಂತ ಅನುಕೂಲಕರವಾಗುವಂತೆ ಈ ಹಿಂದೆ ಕಾಚಿಗುಡ ಮುರುಡೇಶ್ವರ ನಡುವೆ ಸಂಚರಿಸುತ್ತಿದ್ದ ರೈಲು ಸಂಖ್ಯೆ 12790 ಮತ್ತು 12789 ಇದೀಗ ಮುರುಡೇಶ್ವರದಿಂದ ಕುಮಟಾವರೆಗೆ ಅಧಿಕೃತವಾಗಿ ವಿಸ್ತರಿಸಲಾಗುತ್ತಿದೆ. ಈ ವಿಸ್ತರಿತ ರೈಲು ಸೇವೆಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಲಿದ್ದಾರೆ. ಅದೇ ರೀತಿ ಕುಮಟಾ ಮಾತ್ರವಲ್ಲದೆ ಮುರುಡೇಶ್ವರ, ಗೋಕರ್ಣ ಮತ್ತು ಭಟ್ಕಳ ರೈಲ್ವೆ ನಿಲ್ದಾಣಗಳಲ್ಲಿಯೂ ಸಹ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಪ್ರಯಾಣಿಕರ ಸೌಲಭ್ಯಗಳನ್ನು ಮೇಲ್ದರ್ಜೆಗೇರಿಸಲಾಗಿದ್ದು ಈ ಎಲ್ಲ ಕಾಮಗಾರಿಗಳನ್ನು ನಾಳೆ ಕುಮಟಾ ನಿಲ್ದಾಣದಿಂದಲೇ ಜಂಟಿಯಾಗಿ ಲೋಕಾರ್ಪಣೆಗೊಳಿಸಲಾಗುವುದು ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾರ್ಯಾಲಯದ ಪ್ರಕಟಣೆ ತಿಳಿಸಿದೆ. ಹಾವೇರಿ ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರು ವಿವಿಧ ಖಾಸಗಿ ಸಂಸ್ಥೆಗಳಲ್ಲಿ ಹಣ ಹೂಡಿಕೆ ಮಾಡಿ ಮೋಸ ಹೋಗುತ್ತಿರುವ ಪ್ರಕರಣಗಳು ವರದಿಯಾಗುತ್ತಿದ್ದು 100 ಕೋಟಿ ರೂಪಾಯಿ ಮೊತ್ತದ ಹಗರಣ ನಡೆಯುತ್ತಿರುವ ಮಾಹಿತಿ ಇದೆ. ಜಿಲ್ಲೆಯಲ್ಲಿ ಇಂತಹ ಖಾಸಗಿ ಸಂಸ್ಥೆಗಳ ಮೇಲೆ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಅನಧಿಕೃತವಾಗಿ ನಡೆಯುವ ಖಾಸಗಿ ಹಣಕಾಸು ಸಂಸ್ಥೆಗಳ ಮೇಲೆ ತಹಶೀಲ್ದಾರ್ಗಳು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿಗಾ ವಹಿಸಬೇಕು, ಕಾಲಕಾಲಕ್ಕೆ ಪರಿಶೀಲಿಸಬೇಕು, ಸಂಸ್ಥೆಯು ಕಾನೂನುಬದ್ದವಾಗಿ ಕಾರ್ಯನಿರ್ವಹಿಸುತ್ತಿದೆಯೇ ಇಲ್ಲವೋ ಎಂಬುದನ್ನು ತಿಳಿಯಬೇಕು ಎಂದರು. ಎಸ್ಸಿ, ಎಸ್ಪಿ ಮತ್ತು ಟಿಎಸ್ಪಿ ಯೋಜನೆಯಡಿ ಜಿಲ್ಲೆಯ ವಿವಿಧ ಇಲಾಖೆಗಳಿಗೆ 23,81,000 ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಬಿಡುಗಡೆಯಾದ ಅನುದಾನದಲ್ಲಿ ಈಗಾಗಲೇ 11,16,000 ರೂಪಾಯಿ ವೆಚ್ಚ ಮಾಡಲಾಗಿದ್ದು %46.89 ಸಾಧನೆ ಮಾಡಲಾಗಿದೆ ಎಂದು ಸಭೆಗೆ ಮಾಹಿತಿ ನೀಡಿದರು. ಮಣ್ಣಿನ ಆರೋಗ್ಯ ಕಾಪಾಡುವುದು, ರಾಸಾಯನಿಕ ರಸಗೊಬ್ಬರಗಳ ಅತಿಯಾದ ಬಳಕೆ ತಡೆಯುವುದು ಮತ್ತು ಸುಸ್ಥಿರ ಕೃಷಿ ಉತ್ತೇಜಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಖೇತ್ ಬಚಾವೋ ಆಂದೋಲನವನ್ನು ಪ್ರಾರಂಭಿಸಿದೆ ಎಂದು ದಾವಣಗೆರೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದಲ್ಲಿ ಕೃಷಿ ಇಲಾಖೆಯಿಂದ ನಡೆದ ಖೇತ್ ಬಚಾವೋ ಹಾಗೂ ತೊಗರಿ ಕಿರುಚೀಲ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ರೈತರ ಆದಾಯ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಹಲವು ಕಾರ್ಯಕ್ರಮಗಳ ಕುರಿತು ತಿಳುವಳಿಕೆ ಪಡೆಯಲು ರೈತರು ಕೃಷಿ ಇಲಾಖೆಯೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇರಬೇಕು ಎಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ HS ಅರುಣ್ಕುಮಾರ್ ರೈತರಿಗೆ ತೊಗರಿ ಬೆಳೆಯ ಕಿರುಚೀಲಗಳನ್ನು ವಿತರಿಸಿದರು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಬೆಳೆ ನಷ್ಟದಿಂದ ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಜಾರಿಯಲ್ಲಿರುವ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಅರ್ಹ ರೈತರ ನೋಂದಣಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆ

ಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ 2500 ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಅಂಗವಾಗಿ ನಡಿಗೆ ಜಾಗೃತಿ ಜಾಥಾ ಕಾರ್ಯಕ್ರಮಗಳಿಗೆ ಚಾಲನೆ. ಜೂನ್ 30ರಿಂದ ಜುಲೈ 29ರವರೆಗೆ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ವಿಳಂಬವಾದರೆ ಕ್ರಮ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿ

ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಯಶ್ವಂತ್ ಚಿತ್ರಕ್ಕಾಗಿ ಚೈತ್ರ ಎಚ್ ಜಿ ಹಾಡಿರುವ ಗೀತೆ, ಮಂಜುನಾಥ ರಾವ್ ಅವರ ರಚನೆಗೆ ಸಂಗೀತ ಮಣಿ ಶರ್ಮಾ ಅವರದು.

ಜಿಂದಗಿ ಚಿತ್ರಕ್ಕಾಗಿ ಎಚ್ ಜಿ ಜಯತ್ರ ಮತ್ತು ವಿಜಯ್ ಅರಸ್ ಹಾಡಿರುವ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಸಂಗೀತ ಮೈಸೂರು ಮೋಹನ್ ಅವರದು.

ವಿಷ್ಣು ಚಿತ್ರಕ್ಕಾಗಿ ಅಭಿಜಿತ್ ಮತ್ತು ಪ್ರಿಯಾ ಯಾದವ್ ಹಾಡಿರುವ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಸಂಗೀತ ಕೃಪಾಕರ್ ಅವರದು.

ವಿನಾಯಕ ಗೆಳೆಯರ ಬಳಗ ಚಿತ್ರಕ್ಕಾಗಿ ಚಿತ್ರ ಮತ್ತು ವಿಜಯಪ್ರಕಾಶ ಹಾಡಿರುವ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಸಂಗೀತ ವಿ ಹರಿಕೃಷ್ಣ ಅವರದು.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಪ್ರಿಯ ಕೇಳುಗರೆ, ಗಮನಿಸಿ, ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಘನ ಉಪಸ್ಥಿತಿಯಲ್ಲಿ ನವದೆಹಲಿಯ ವಿಜ್ಞಾನ ಭವನದಲ್ಲಿ ಭಾರತ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯಡಿ ಆಯೋಜಿಸಿರುವ ರೋಜ್ಗಾರ್ ಮೇಳ 2026 ನೇರ ಪ್ರಸಾರ ಈ ಸಂಜೆ 5:10 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ.
1: ಏನೇ, ನಾನು ನಮ್ಮ ಈ ವ್ಯಾಪಾರ

0: ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ.
1: ಮಾಡ್ರಿ, ನಿಮ್ಮನ್ನ ತಡೆದವ್ರು ಯಾರು?
0: ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರು ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ.
1: ನಾನಿಲ್ವಾ ನನ್ನಿಂದ?
0: ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದೇ ಹಾಗೆ
1: ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ.
0: ಸರಿಯಮ್ಮ, ಅದರಿಂದ ನನಗೇನ್ ಲಾಭ ಅಂತ?
1: ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತು ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು.
0: ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗ್ ಸಂಪರ್ಕಿಸಬೇಕು ಅಂತ?
1: ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ?
0: ಬರ್ಕೊತೀನಿ.
1: 8 7 8 7 0 0 0 0 1 0 1 4 2 4 2
0: ಇರೋ ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8 7 0 0 0 1 4 2 4 2
1: ಅಷ್ಟೇ ಸುಲಭ.
2: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಶಕಟಾಧಿವಧೆ ನಡೆಸಿಕೊಡುತ್ತಾರೆ ಯಕ್ಷ ಸಂಗೀತ ನಾದವೈಭವಂ ಪರಂಪಳ್ಳಿ ಉಡುಪಿ ಇಲ್ಲಿನ ಸದಸ್ಯರು.
3: ನಮ್ಮೊಡೆಯನ ಶತ್ರು ನಮಗೂ ಶತ್ರು. ಈ ಹೊತ್ತಿನಲ್ಲಿ ರಂಧ್ರಗೋಕುಲದಲ್ಲಿ ಬೆಳೆಯುತ್ತಿರುವಂತಹ ಆ ಕಂದನನ್ನು ನಮ್ಮ ವೈರಿ ಎಂದು ತಿಳಿಯಬೇಕು. ಅಗ್ನಿಯ ಕಿಡಿಯೊಂದು ಅಗ್ನಜ್ವಾಲೆಯಾಗಿ ಹೊಲೆಯುವುದಕ್ಕೆ ಮುಂಚೆ ಆತನ ವಧೆಯಾಗಬೇಕು. ತಡ ಮಾಡುವುದಲ್ಲ, ಆತನನ್ನು ವಧಿಸಿ ನಮ್ಮೊಡೆಯನಿಗೆ ಸಾಂತ್ವನವನ್ನು ನೀಡಬೇಕಾಗಿದೆ. ಈಗಲೇ ಸಿದ್ಧನಿದ್ದೇನೆ, ಸಿದ್ಧನಿದ್ದೇನೆ.
2: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಡಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಪುಟಾಣಿ ಕೇಳುಗರೆ, ಇದೇ ಬರುವ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕಿಶೋರ ವೇದಿಕೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ವೇದಿಕೆಯಲ್ಲಿ ನೀವು ಪುಟ ಪುಟ್ಟ ಕಥೆ, ಕವನ ಹಾಗೂ ಹಾಡುಗಳನ್ನು ಪ್ರಸ್ತುತಪಡಿಸಬಹುದು. ಮಕ್ಕಳೇ,

0: ಹಪ್ಪಳ ಪ್ರಿಯ ಮಾಡುವ ಕಾಲ, ತಂಪು ಪಾನೀಯ ಕುಡಿಯುವ ಕಾಲ.
1: ಕರೆ ಮಾಡಲು ಬೇಕಾದ ದೂರವಾಣಿ ಸಂಖ್ಯೆಗಳನ್ನು ಬರ್ತಗೊಳ್ಳಿ ಮಕ್ಕಳೇ. 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ಮರೆಯದೆ ಕರೆ ಮಾಡ್ತೀರಲ್ಲ ಮಕ್ಕಳೇ.

ಆಕಾಶವಾಣಿ ಮಂಗಳೂರು ನಿಲಯದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಈಗ ಸಮಯ 3:05. ನಮ್ಮ ಮುಂದಿನ ಪ್ರಸಾರ 5 ಗಂಟೆಗೆ ಪ್ರಾರಂಭ. ಎಲ್ಲರಿಗೂ ನಮಸ್ಕಾರ.

ಆಕಾಶವಾಣಿ ಮಂಗಳೂರು, ಸಮಯ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 ಮೀಟರ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್. ಶ್ರೋತೃಗಳಿಗೆಲ್ಲ ನಮಸ್ಕಾರ. ಸಂಜೆಯ ಪ್ರಸಾರ ಕಾರ್ಯಕ್ಕೆ ಆತ್ಮೀಯ ಸ್ವಾಗತ. ನಿಮ್ಮ ಜೊತೆ ನಾನು ಕಾವ್ಯ ಜಿ ಕೆ ಪೆರ್ಲಾ. ಇದೀಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ವಸಂತಗೀತೆ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಮುಂದೆ ಕೇಳೋಣ ಪ್ರಳಯಾಂತಕ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಶಂಕರ್ ಗಣೇಶ್ ಅವರದ್ದು.

ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 5:10 ಆಗಲಿದೆ. ಇನ್ನು ಮುಂದೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಪಾಲ್ಗೊಳ್ಳಲಿರುವ ವಿಕಸಿತ್ ರೋಜ್ಗಾರ್ ಯೋಜನೆಯಡಿ ಆಯೋಜಿಸಿರುವ ರೋಜ್ಗಾರ್ ಮೇಳ 2026 ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಮಿಲೇಗಿ. ಇಸೀ ಸೋಚ ಕೆ ಸಾಥ್ ಬೀತೆ 12 ವರ್ಷೋ ಮೇ ರೋಜಗಾರ ಕೆ ಹರ ರಾಸ್ತೆ ಕೋ ಮಜಬೂತ್ ಕಿಯಾ ಗಯಾ ಹೈ. ಇನ್ಫ್ರಾಸ್ಟ್ರಕ್ಚರ್ ಸೆ ಲೇಕರ್ ಇನೋವೇಶನ್ ತಕ್, ಮ್ಯಾನುಫ್ಯಾಕ್ಚರಿಂಗ್ ಸೆ ಲೇಕರ್ ಡಿಜಿಟಲ್ ಇಕಾನಮಿ ತಕ್, ಸ್ಪೇಸ್ ಸೆ ಲೇಕರ್ ಕೆ ಸ್ಟಾರ್ಟ್ಅಪ್ ತಕ್, ಹರ ಕ್ಷೇತ್ರ ಮೇ ನಯೇ ಅವಸರ ತಯಾರ್ ಕಿಯೇ ಗಯೇ ಹೈ. ಮೇಕ್ ಇನ್ ಇಂಡಿಯಾ ಅಭಿಯಾನ, ವೋಕಲ್ ಫಾರ್ ಲೋಕಲ್, ಲೋಕಲ್ ಕೋ ಗ್ಲೋಬಲ್ ಲೇ ಜಾನೆ ಕಾ ಅಭಿಯಾನ, ಮಿಷನ್ ಮ್ಯಾನುಫ್ಯಾಕ್ಚರಿಂಗ್, ಈ ಸಭಿ ಯೋಜನೆ ದೇಶ ಮೇ ರೋಜಗಾರ ಔರ್ ಸ್ವರೋಜಗಾರ ಕೆ ನಯೇ ಅವಸರ ಬನಾ ರಹಿ ಹೈ. ಆಜ ಗಾಡಿಯೋ ಸೆ ಲೇಕರ್ ಮೆಟ್ರೋ ಕೋಚ್, ಟ್ರೇನ್ ಕೆ ಡಿಬ್ಬೆ ಔರ್ ಡಿಫೆನ್ಸ್ ಕೆ ಸಾಜೋ ಸಾಮಾನ್ ತಕ್, ಅನೇಕ ಸೆಕ್ಟರ್ ಮೇ ನಿರ್ಯಾತ ತೇಜಿ ಸೆ ಬಢ್ ರಹಾ ಹೈ, ಎಕ್ಸ್ಪೋರ್ಟ್ ಬಢ್ ರಹಾ ಹೈ. ಯೇ ತಭಿ ಹೋ ಪಾ ರಹಾ ಹೈ ಕ್ಯೋಂಕಿ ಭಾರತ ಮೇ ಮ್ಯಾನುಫ್ಯಾಕ್ಚರಿಂಗ್ ಬಢ್ ರಹಾ ಹೈ, ಫ್ಯಾಕ್ಟ್ರಿಯಾ ಬಢ್ ರಹಿ ಹೈ ಔರ್ ಇಸ್ಮೇ ಕಾಮ ಕರ್ನೆ ವಾಲೋ ಕಿ ಸಂಖ್ಯಾ ಭಿ ಬಢ್ ರಹಿ ಹೈ. ಸಾಥಿಯೋ ಬೀತೆ 12 ವರ್ಷೋ ಮೇ ಭಾರತ ಸರ್ಕಾರ ಕಿ ಜೋ ನೀತಿಯಾ ರಹಿ ಹೈ, ಜೋ ನಿರ್ಣಯ ಲಿಯೆ ಗಯೆ ಹೈ, ಉನ್ಹೋನೆ ದೇಶ ಮೇ ನಿರಂತರ ರೋಜಗಾರ ಕೆ ನಯೆ ಸೆಕ್ಟರ್ಸ್ ಬನಾಯೆ ಹೈ. ಆಜ್ ಇನ್ಫ್ರಾಸ್ಟ್ರಕ್ಚರ್ ಪರ್ 12 ಲಾಖ ಕರೋಡ್ ರೂಪಾಯಿ ಸೆ ಅಧಿಕ ಕಾ ನಿವೇಶ, ಲಾಖೋ ಯುವಾಓಂ ಕಾ ಆಧಾರ ಬನ್ ರಹಾ ಹೈ. ಮುದ್ರಾ ಯೋಜನಾ ಕೆ ತಹತ್ 33 ಲಾಖ ಕರೋಡ್ ರೂಪಾಯಿ ಸೆ ಅಧಿಕ ಕಿ ಸಹಾಯತಾನೆ ಕರೋಡೋ ಕರೋಡ್ ಯುವಾಓಂ ಕೋ ಅಪನಾ ಕಾಮ ಶುರು ಕರ್ನೆ ಕಾ ಅವಸರ ದಿಯಾ ಹೈ. 10 ಕರೋಡ್ ಸೆ ಅಧಿಕ ಮಹಿಳೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಸೆ ಜುಡಿ ಹೈ ಔರ್ 3 ಕರೋಡ್ ಸೆ ಅಧಿಕ ಲಖಪತಿ ದೀದಿ ಬನ್ ಚುಕಿ ಹೈ. ಸ್ವನಿಧಿ ಔರ್ ಪಿಎಂ ವಿಶ್ವಕರ್ಮ ಜೆಸಿ ಪಹಲೋ ನೆ ಛೋಟೆ ಉದ್ಯಮಿಯೋ ರೇಹಡಿ ಪಟ್ರಿ ವಾಲೋ ಔರ್ ಪಾರಂಪರಿಕ ಕಾರಿಗರೋ ಕೋ ನಯಿ ಟೆಕ್ನಾಲಜಿ ದಿ ಹೈ, ನಯಿ ಆರ್ಥಿಕ ಸಹಾಯತಾ ದಿ ಹೈ ಔರ್ ನಯಿ ತಾಕತ್ ಸೆ ಭರ್ ದಿಯಾ ಹೈ. ಮೇ ಅಭಿ ಜಿನ್ ನೌಜವಾನೋ ಸೆ ಬಾತ್ ಕರ ರಹಾ ಥಾ ಉಸ್ಮೇ ಏಕ್ ನೌಜವಾನ್ ITI ಸೆ ನಿಕಲ್ ಕರ್ಕೆ ಡ್ರೋನ್ ಬನಾನೆ ಮೇ ಲಗೆ ಹೈ ತೋ ಬಡೆ ಉಮಂಗ್ ಸೆ ಬತಾ ರಹೆ ಥೆ ವೋ. ಮೇ ಭಿ ಆಪ್ಕೋ ಡ್ರೋನ್ ಸೆಕ್ಟರ್ ಕಾ ಹಿ ಏಕ್ ಉದಾಹರಣ ದೂಂಗಾ. ದವಾಯಿಯೋ ಕಿ ಸಪ್ಲೈ ಹೋ ಯಾ ಪೆಸ್ಟಿಸೈಡ್ ಕಾ ಛಿಡ್ಕಾವ್, ಸ್ವಾಮಿತ್ವ ಯೋಜನಾ ಮೇ ಡ್ರೋನ್ ಸೆ ಮ್ಯಾಪಿಂಗ್ ಹೋ ಯಾ ಫಿರ್ ರಕ್ಷಾ ಕ್ಷೇತ್ರ ಮೇ ಡ್ರೋನ್ ಕಾ ಉಪಯೋಗ, ಡ್ರೋನ್ಸ್ ಕಾ ಉಪಯೋಗ ದೇಶ ಮೇ ಲಗಾತಾರ ಬಢ್ ರಹಾ ಹೈ ಔರ್ ಡ್ರೋನ್ಸ್ ಕಾ ಯೇ ಬಢ್ತಾ ಹುವಾ ಉಪಯೋಗ ಯುವಾಓಂ ಕೋ ನಯಿ ನೌಕರಿಯಾ ದೇ ರಹಾ ಹೈ. ವೋ ನೌಜವಾನ್ ತೋ ITI ಕರ್ಕೆ ನಿಕಲಾ ಹೈ ಲೇಕಿನ್ ವೋ ಕಹಿ ರಹಾ ಥಾ ಕಿ ವಿಡಿಯೋ ಡ್ರೋನ್ ಕಾ ಹೋ ಯಾ ಟೆಕ್ನಾಲಜಿ ಸರ್ವಿಸಸ್ ರೋಜಗಾರ ಕೆ ನಯೇ ಕ್ಷೇತ್ರ ತೇಜಿ ಸೆ ಉಭರ್ ರಹೆ ಹೈ. ಆಜ್ ಜಿನ್ ಅವಸರೋ ಕಿ

0: का सजीव विवरण सुन रहे थे। विवरण दे रहे थे हिंदी में प्रीति मोहन और अंग्रेजी में डी एंड्रियो।
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ಪೆದ್ದು, ಹೊಸ ಕಾರ್ ಗೆಲ್ಲುವ ಅವಕಾಶ? ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರೆ ಆಯ್ತು.
3: ನಿಂತ್ಕೊ ಪೆದ್ದು.
2: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
3: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
2: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
4: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
5: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
6: ಸಿಕ್ಕಿಬಿದ್ರು.
7: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
8: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
9: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30. ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಶಕಟಾಧಿ ವಧೆ ನಡೆಸಿಕೊಡುತ್ತಾರೆ ಯಕ್ಷ ಸಂಗೀತ ನಾದ ವೈಭವಂ ಪರಂಪಳ್ಳಿ ಉಡುಪಿ ಇಲ್ಲಿನ ಸದಸ್ಯರು.
10: ಮಿತ್ರರೇ, ನಮ್ಮೊಡೆಯನ ಶತ್ರು ನಮಗೂ ಶತ್ರು. ಈ ಹೊತ್ತಿನಲ್ಲಿ ರಂಧವಾಗಲದಲ್ಲಿ ಬೆಳೆಯುತ್ತಿರುವಂತಹ ಆ ಕಂದನನ್ನು ನಮ್ಮ ವೈರಿ ಎಂದು ತಿಳಿಯಬೇಕು. ಅಗ್ನಿಯ ಕಿಡಿಯೊಂದು ಅಗ್ನಜ್ವಾಲೆಯಾಗಿ ಹೊಲೆಯುವುದಕ್ಕೆ ಮುಂಚೆ ಆತನ ವಧೆಯಾಗಬೇಕು. ತಡ ಮಾಡುವುದಲ್ಲ, ಆತನನ್ನು ವಧಿಸಿ ನಮ್ಮೊಡೆಯನಿಗೆ ಸಾಂತ್ವನವನ್ನು ನೀಡಬೇಕಾಗಿದೆ. ಈಗಲೇ ಸಿದ್ಧನಿದ್ದೇನೆ, ಸಿದ್ಧನಿದ್ದೇನೆ.
9: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
1: ಕೇಳುಗರೆ, ಈ ಸಂಜೆ 6:50 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಹೆಲೋ ಕೃಷಿರಂಗ ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳುವಿರಿ. ಇಂದಿನ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವ ವಿಷಯ ತಜ್ಞರು ಡಾಕ್ಟರ್ ಜಿಟಿ ಪುತ್ರ, ಕೃಷಿ ನಿರ್ದೇಶಕರು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 7:45 ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. 8:00 ವಾರದ ಅತಿಥಿ, ಕರಾವಳಿಯ ಹೆಮ್ಮೆಯ ಉದ್ಯಮಿ ಮತ್ತು ಹ್ಯಾಮ್ ರೇಡಿಯೋ ಆಪರೇಟರ್ ಕೂಡೂರು ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಲತೀಶ್ ಪಾಲ್ದನೆ. ರಾತ್ರಿ 8:30 ರಾಮಚಂದ್ರ ಪೈ ಅವರಿಂದ ಸಣ್ಣ ಕತೆ ಕಾರಣ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ.

ರಾತ್ರಿ 10:30 ಕೇಂದ್ರ ಸರ್ಕಾರವು 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ, ವಿಷಯ ಪರ್ಯಾವರಣ. ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಪ್ರದೇಶ ಸಮಾಚಾರ.

0: ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 0477, 2237 0488, ಎಸ್ ರೀಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಹಲೋ ಕೃಷಿರಂಗ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಕೆಂಪೇಗೌಡ ಥೀಮ್ ಪಾರ್ಕ್ ಜೂನ್ 27ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಲೋಕಾರ್ಪಣೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಜಾಥಾಕ್ಕೆ ಚಾಲನೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ. ಹಾಗೂ ರಾಜ್ಯದ ಹಲವು ಜಿಲ್ಲಾ ನ್ಯಾಯಾಲಯಗಳಿಗೆ ಬಾಂಬ್ ಬೆದರಿಕೆ ಸಂದೇಶ, ಹೆಚ್ಚಿದ ಆತಂಕ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣಗೊಂಡಿರುವ ಕೆಂಪೇಗೌಡ ಥೀಮ್ ಪಾರ್ಕ್ ಅನ್ನು ನಾಡಪ್ರಭು ಕೆಂಪೇಗೌಡರ ಜಯಂತಿಯ ದಿನವಾದ ಜೂನ್ 27ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಕೆಂಪೇಗೌಡ ಜಯಂತಿಯ ಪೂರ್ವಭಾವಿ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ 108 ಅಡಿ ಎತ್ತರದ ಬೆಂಗಳೂರು ನಿರ್ಮಾತ್ರ ಕೆಂಪೇಗೌಡರ ಭವ್ಯ ಕಂಚಿನ ಪ್ರತಿಮೆ ಬಳಿ ಅಂದಾಜು 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆಂಪೇಗೌಡ ಥೀಮ್ ಪಾರ್ಕ್ ನಿರ್ಮಿಸಲಾಗಿದ್ದು, ಜೂನ್ 27ರಂದು ಮುಖ್ಯಮಂತ್ರಿಗಳು ಬೆಳಗ್ಗೆ 8:30ಕ್ಕೆ ಲೋಕಾರ್ಪಣೆ ಮಾಡಲಿದ್ದಾರೆ. ಕೆಂಪೇಗೌಡರ ವಂಶಸ್ಥರು ನೆಲೆಸಿದಂತಹ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಜ್ಯೋತಿ ಹೊರಡಲಿದೆ ಎಂದು ಹೇಳಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ, ಸಿಇಒ ಡಾ ವಾಸಂತಿ ಅಮರ್ ಉಪಸ್ಥಿತರಿದ್ದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಯಶಸ್ವಿಗೊಳಿಸಬೇಕು. ಎಸ್ಐಆರ್ ರಾಜ್ಯಾದ್ಯಂತ ದೇಶದ ವಿವಿಧ ರಾಜ್ಯಗಳಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯ ನಡೆಯುತ್ತಿದ್ದು, ಈಗಾಗಲೇ ಮ್ಯಾಪಿಂಗ್ ಕಾರ್ಯವನ್ನು ಬಿಎಲ್ಒ ನಿರಂತರವಾಗಿ ಮಾಡುತ್ತಿದ್ದಾರೆ ಎಂದು ಸಹಾಯಕ ಆಯುಕ್ತ ಡಾ ಹಂಪಣ್ಣ ಸಜ್ಜನ್ ಹೇಳಿದ್ದಾರೆ. ರಾಯಚೂರು ಜಿಲ್ಲಾಡಳಿತ ಆವರಣದಲ್ಲಿ ಇಂದು ಜರುಗಿದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಜಾಥಾಕ್ಕೆ ಹಸಿರು ನಿಶಾನೆ ತೋರಿ ಮಾತನಾಡಿದ ಅವರು, ಈಗಾಗಲೇ ಮತದಾರರು ಮ್ಯಾಪಿಂಗ್ ಕಾರ್ಯ ಪ್ರಗತಿಯಲ್ಲಿದೆ, ಮತಗಟ್ಟೆ ಅಧಿಕಾರಿಗಳು ಮೇಲ್ವಿಚಾರಕರಾಗಿ ತರಬೇತಿ ಸಹ ನೀಡಲಾಗಿದೆ ಎಂದರು. 2002ರ ಮತದಾರರ ಪಟ್ಟಿಯನ್ನು ಮಾನದಂಡವಾಗಿಟ್ಟುಕೊಂಡು 2025ರ ಮತದಾರರ ಪಟ್ಟಿಯೊಂದಿಗೆ ಹೋಲಿಕೆ ಮಾಡಿ ನೈಜ ಮತದಾರರನ್ನು ಗುರುತಿಸಲಾಗುತ್ತದೆ ಎಂದು ತಿಳಿಸಿದರು. ಇದೇ ಜೂನ್ 21ರಂದು ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜಾಗೃತಿ ಜಾಥಾ, ಯೋಗದ ಕುರಿತು ಜಾಗೃತಿ ಕಾರ್ಯಕ್ರಮ ಕೈಗೊಳ್ಳಲಾಗುತ್ತಿದೆ.

0: ಹಾಗೂ ವಿವಿಧ ಯೋಗ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ನಡೆಯಿತು. ಆಯುಷ್ ಅಧಿಕಾರಿ ಡಾಕ್ಟರ್ ಟಿ ಪಣೀಂದ್ರ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಯೋಗದಿಂದ ದೇಹಕ್ಕೆ ಮತ್ತು ಮನಸ್ಸಿಗೆ ಅನೇಕ ಆರೋಗ್ಯಕರ ಪ್ರಯೋಜನಗಳಿವೆ ಎಂದರು. ಜಾಥಾದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಯೋಗಾಪಟುಗಳು, ಸಾರ್ವಜನಿಕರು ಹಾಗೂ ಹಿರಿಯ ನಾಗರಿಕರು ಪಾಲ್ಗೊಂಡಿದ್ದರು. ಆರೋಗ್ಯವೇ ಭಾಗ್ಯ, ದಿನವೂ ಮಾಡಿ ಯೋಗ, ದೂರವಿಡಿ ರೋಗ ಎಂಬ ಘೋಷಣೆಗಳುಳ್ಳ ಫಲಕಗಳನ್ನು ಹಿಡಿದು ಸಾರ್ವಜನಿಕರ ಗಮನ ಸೆಳೆಯಲಾಯಿತು. ಇದೇ 21ರಂದು ನಡೆಯಲಿರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತ ಯೋಗದ ಜಾಗೃತಿಗಾಗಿ ಇಂದು ಬೆಳಗಾವಿಯಲ್ಲಿ ಆಯೋಜಿಸಲಾದ ಬೃಹತ್ ಯೋಗ ಜಾಥಾಗೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಯೋಜನಾ ಇಲಾಖೆ ವ್ಯವಸ್ಥಾಪಕ ನಿರ್ದೇಶಕ ರವಿ ಬಂಗಾರಪ್ಪ ಹಾಗೂ ಆಯುಷ್ ಇಲಾಖೆಯ ಅಧಿಕಾರಿ ಶ್ರೀಕಾಂತ್ ಸುಣದೋಳಿ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು. ಆಯುಷ್ ಇಲಾಖೆ, ಆರೋಗ್ಯ ಇಲಾಖೆ, ಜಿಲ್ಲಾ ಪಂಚಾಯತ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿ ವರ್ಗ, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಆಯುಷ್ ಅಧಿಕಾರಿ ಶ್ರೀಕಾಂತ್ ಸುಣದೋಳಿ 21ರಂದು ಸುವರ್ಣ ವಿಧಾನಸೌಧದ ಎದುರು ನಡೆಯಲಿರುವ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಯೋಗದ ಜಾಗೃತಿಗೆ ಆಯೋಜಿಸಲಾದ ಯೋಗ ನಡಿಗೆಯಲ್ಲಿ ವಿದ್ಯಾರ್ಥಿಗಳು, ಯುವಕ ಯುವತಿಯರು ಸಕ್ರಿಯವಾಗಿ ಪಾಲ್ಗೊಂಡಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು. 12ನೇ ಅಂತಾರಾಷ್ಟೀಯ ಯೋಗ ದಿನ ಹಿನ್ನೆಲೆ ಇದೇ 21ರಂದು ಬೆಂಗಳೂರು ದೂರದರ್ಶನ ಕೇಂದ್ರ ಯೋಗ ದಿನಾಚರಣೆ ಆಯೋಜಿಸಿದೆ. ಅಂದು ಬೆಳಿಗ್ಗೆ 7 ಗಂಟೆಗೆ ದೂರದರ್ಶನ ಕೇಂದ್ರದಲ್ಲಿ ಕೇಂದ್ರ ಎಂಎಸ್ಎಂಇ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆಗೆ ಚಾಲನೆ ನೀಡಲಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನ ಹಿನ್ನೆಲೆಯಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಯೋಗ ದಿನಾಚರಣೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಯೋಗ ಅಭ್ಯಾಸ ಮಾಡಲಾಯಿತು. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನದ ಘೋಷವಾಕ್ಯವಾದ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಆಚರಣೆ ಮಾಡುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಸೇರಿದಂತೆ ಸಂಪೂರ್ಣ ಆರೋಗ್ಯ ಸಿಗುತ್ತದೆ ಎಂದು ಯೋಗ ಗುರುಗಳು ಮತ್ತು ಪ್ರಾಧ್ಯಾಪಕ ಡಾ ಎಂಎಸ್ ಶಿವಪ್ರಕಾಶ್ ಯೋಗದ ಮಹತ್ವದ ಕುರಿತು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಥೀಮ್ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಈ ಒಂದು ಆಚರಣೆಯನ್ನು ಮಾಡುವುದರಿಂದ ಯೋಗಾಭ್ಯಾಸ, ಪ್ರಾಣಾಯಾಮ, ಧ್ಯಾನ ಇದೆಲ್ಲ ಆಚರಣೆ ತರುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಬೌದ್ಧಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಒಳಗೊಂಡ ಸಂಪೂರ್ಣವಾದಂಥ ಒಂದು ಆರೋಗ್ಯವನ್ನು ನಿಮಗೆ ಸಿಗುತ್ತೆ. ಮತ್ತು ಈ ಒಂದು ಭಾರತ ಒಂದು ರೋಗ ಮುಕ್ತರಾಗಿ ಒಂದು ಆರೋಗ್ಯಕರ ಭಾರತ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಯೋಗಾಭ್ಯಾಸವನ್ನು ಆಚರಣೆಗೆ ತಂದು ನೀವೆಲ್ಲರೂ ಕೂಡ ಈ ಒಂದು ಯೋಗಾಭ್ಯಾಸದಲ್ಲಿ ನಿರತರಾಗಿ ಈ ಆರೋಗ್ಯ ಸಮಾಜವನ್ನು ಕಟ್ಟುವುದಕ್ಕೆ ನೀವೆಲ್ಲ ಸನ್ನಿಧರಾಗಬೇಕು ಅಂತ ನಾನಾದರೂ ಕೇಳ್ಕೊತೀನಿ.
0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಿತ್ರದುರ್ಗ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಮೀಪದ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಮೇಲ್ ಬಂದ ಹಿನ್ನೆಲೆಯಲ್ಲಿ ಬುಧವಾರ ಬೆಳಿಗ್ಗೆಯಿಂದ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಬೆಳಿಗ್ಗೆ ಕೋರ್ಟ್ ಆವರಣದಲ್ಲಿ ಬಾಂಬ್ ಸ್ಫೋಟಿಸುವ ಕುರಿತು ಇಮೇಲ್ ಮೂಲಕ ಬೆದರಿಕೆ ಬಂದಿತ್ತು. ಮಾಹಿತಿ ತಿಳಿಯುತ್ತಿದ್ದಂತೆ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನದಳದ ಸಿಬ್ಬಂದಿ ಕೋರ್ಟ್ಗೆ ದೌಡಾಯಿಸಿದ್ದಾರೆ. ಕೋರ್ಟ್ ಆವರಣ, ಒಳಭಾಗದ ಎಲ್ಲಾ ಕೊಠಡಿಗಳು, ನ್ಯಾಯಾಧೀಶರ ಚೇಂಬರ್, ವಕೀಲರ ಸಂಘ, ದಾಖಲೆ ಕೊಠಡಿ ಸೇರಿದಂತೆ ಮೂಲೆ ಮೂಲೆಗಳಲ್ಲಿ ತೀವ್ರ ತಪಾಸಣೆ ನಡೆಸಲಾಗುತ್ತಿದೆ. ಶ್ವಾನದಳ ಸ್ಫೋಟಕ ಪತ್ತೆಗೆ ಶೋಧ ನಡೆಸಿದೆ. ಕೋಲಾರ ನಗರದ ಜಿಲ್ಲಾ ನ್ಯಾಯಾಲಯಕ್ಕೆ ಹುಸಿ ಬಾಂಬ್ ಬೆದರಿಕೆ ಸಂದೇಶ ಬಂದಿದ್ದು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೋಲಾರ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದ ಮೇಲ್ನಿಂದ ಸಂದೇಶ ಬಂದಿದ್ದು ಕೊನೆಯಲ್ಲಿ ಪಾಪ್ಯುಲರ್ ಪ್ರಿಂಟ್ ಇಂಡಿಯಾ, ಜೈ ಕನಿಮೋಳಿ ಎಂದು ಬರೆಯಲಾಗಿದೆ. ಘಟನಾ ಸ್ಥಳಕ್ಕೆ ವೃತ್ತ ನಿರೀಕ್ಷಕ ಲೋಕೇಶ್ ನೇತೃತ್ವದಲ್ಲಿ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳ ಹಾಗೂ ಪೊಲೀಸ್ ಅಧಿಕಾರಿಗಳು ಆಗಮಿಸಿದ್ದು ನ್ಯಾಯಾಲಯದ ಆವರಣದಲ್ಲಿ ತಪಾಸಣೆ ನಡೆಸಿದ್ದಾರೆ. ಜಿಲ್ಲಾ ನ್ಯಾಯಾಲಯದ ಪ್ರತಿಯೊಂದು ವಿಭಾಗದಲ್ಲೂ ಪರಿಶೀಲನೆ ನಡೆಯುತ್ತಿದ್ದು ಯಾವುದೇ ಅನುಮಾನಾಸ್ಪದ ವಸ್ತು ಪತ್ತೆಯಾಗಿದೆಯೇ ಎಂಬ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಯಾವುದೇ ರೀತಿ ಸ್ಫೋಟಕ ಪತ್ತೆಯಾಗಲಿಲ್ಲ. ಇದರಿಂದಾಗಿ ವಕೀಲರು, ಕಕ್ಷಿದಾರರು, ನ್ಯಾಯಾಧೀಶರು ನಿರಾಳರಾದರು. ತುಮಕೂರು.

0: ಜಿಲ್ಲೆಯಲ್ಲಿ ವಿಶೇಷ ಕೊರಿಯನ್ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಸಂಬಂಧಿಸಿದ ಸಾಧ್ಯತೆಗಳನ್ನು ಪರಿಶೀಲಿಸುವ ಉದ್ದೇಶದಿಂದ ಕೊರಿಯಾ ಕನ್ಸೋರ್ಟಿಯಂನ ಪ್ರತಿನಿಧಿಗಳನ್ನು ಒಳಗೊಂಡ ನಿಯೋಗವು ಇಂದು ತುಮಕೂರಿಗೆ ಭೇಟಿ ನೀಡಿತು. ಈ ನಿಯೋಗದಲ್ಲಿ ಭಾರತದಲ್ಲಿ ಕೊರಿಯಾ ಗಣರಾಜ್ಯದ ಕಾನ್ಸುಲೇಟ್ ಪಾಲುದಾರರು ಹಾಗೂ ಅಂತಾರಾಷ್ಟೀಯ ಹೂಡಿಕೆಗಳನ್ನು ಆಕರ್ಷಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಕೊರಿಯಾ ಹೂಡಿಕೆದಾರರು ಭಾಗವಹಿಸಿದ್ದರು. ನಿಯೋಗದಿಂದ ಜಿಲ್ಲಾಧಿಕಾರಿಗಳು ತುಮಕೂರು, ಅಮಾನಿಕೆರೆ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಜಿಲ್ಲೆಯ ಕೈಗಾರಿಕಾ ಪರಿಸರ, ಮೂಲಸೌಕರ್ಯ, ಹೂಡಿಕೆ ಅವಕಾಶಗಳು ಹಾಗೂ ಸರ್ಕಾರದ ನೀತಿ ಬೆಂಬಲ ವ್ಯವಸ್ಥೆಗಳ ಕುರಿತಾದ ಮಾಹಿತಿ ನೀಡಿದರು. ಜೊತೆಗೆ ತುಮಕೂರು ಜಿಲ್ಲೆಯ ಅಭಿವೃದ್ಧಿ ಮಾದರಿ, ಕ್ರೀಡಾ ಚಟುವಟಿಕೆಗಳು ಹಾಗೂ ಹೂಡಿಕೆದಾರರಿಗೆ ಲಭ್ಯವಿರುವ ಅನುಕೂಲ ವಾತಾವರಣ ಕುರಿತು ವಿವರಿಸಿದರು. ಇತ್ತೀಚೆಗೆ ಮೈಸೂರಿನ ದಟ್ಟಗಳ್ಳಿಯ ಬಳಿ ರೆಸ್ಟೋರೆಂಟ್ನಲ್ಲಿ ನಡೆದ ಅಗ್ನಿ ದುರಂತವನ್ನು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿದ್ದು ಜಿಲ್ಲೆಯ ಎರಡು ಅಥವಾ ಮೂರನೇ ಅಂತಸ್ತಿನಲ್ಲಿ ತಾತ್ಕಾಲಿಕವಾಗಿ ಕಟ್ಟಡ ನಿರ್ಮಿಸಿಕೊಂಡು ಅಗ್ನಿ ಸುರಕ್ಷತೆ ಕ್ರಮ ಕೈಗೊಳ್ಳದೆ ಬಾರ್ ಮತ್ತು ರೆಸ್ಟೋರೆಂಟ್ ನಡೆಸುತ್ತಿರುವವರ ವಿರುದ್ದ ಕ್ರಮ ಕೈಗೊಂಡು ಒಂದು ವಾರದೊಳಗೆ ವರದಿ ನೀಡುವಂತೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಜಿ ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಂಪೇಗೌಡ ಥೀಮ್ ಪಾರ್ಕ್ ಜೂನ್ 27ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಲೋಕಾರ್ಪಣೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಜಾಥಾಕ್ಕೆ ಚಾಲನೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ ಹಾಗೂ ರಾಜ್ಯದ ಹಲವು ಜಿಲ್ಲಾ ನ್ಯಾಯಾಲಯಗಳಿಗೆ ಬಾಂಬ್ ಬೆದರಿಕೆ ಸಂದೇಶ, ಹೆಚ್ಚಿದ ಆತಂಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
1: ಆಕಾಶವಾಣಿ ಕೃಷಿರಂಗದಲ್ಲಿ ಇಂದು ಹಲೋ ಕೃಷಿರಂಗ. ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
2: ಹಲೋ ಆಕಾಶವಾಣಿನ
3: ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಜಿಟಿ ಪುತ್ರ, ಕೃಷಿ ನಿರ್ದೇಶಕರು, ಕೃಷಿ ಇಲಾಖೆ ಬೆಂಗಳೂರು. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ಕೇಳಿ ನೇರ ಫೋನ್ ಇನ್ ಕಾರ್ಯಕ್ರಮ.
4: ನಮಸ್ಕಾರ. ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. 2026-27 ಸಾಲಿನ ನಮ್ಮ ಮೊದಲ ಹಲೋ ಕೃಷಿರಂಗ ಕಾರ್ಯಕ್ರಮ ಇವತ್ತಿಂದಾಗಿದೆ. ಈ ಬಾರಿ ನಾವು ಅಂದರೆ 2027 ಫೆಬ್ರವರಿ ಕೊನೆಯ ತನಕ ನಾವು ಒಟ್ಟು 26 ಹಲೋ ಕೃಷಿರಂಗ ಕಾರ್ಯಕ್ರಮವನ್ನು ಪ್ರಸಾರ ಮಾಡೋರಿದ್ದೇವೆ. ತಾವು ಈ ಎಲ್ಲ ಕಾರ್ಯಕ್ರಮ ಕೂಡ ಉಪಯುಕ್ತವಾಗಿವೆ. ನಮ್ಮ ರೈತ ಬಂಧುಗಳಿಗಾಗಿ ಈ ಕಾರ್ಯಕ್ರಮ ಇರ್ತವೆ. ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಉಪಯುಕ್ತತೆ ಮತ್ತು ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ನಾವು ಕೂಡ ತಮಗೆ ಮನವಿ ಮಾಡ್ತಾ ಇದ್ದೇವೆ. ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ಮೊದಲ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಹೀಗಿದೆ. ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು, ಇದು ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿದೆ. ನಮ್ಮ ಜೊತೆಗೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ರಾಜ್ಯ ಕೃಷಿ ಇಲಾಖೆಯ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿ ಟಿ ಪುತ್ರ ಅವರು. ಡಾಕ್ಟ್ರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಹಲೋ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
5: ನಮಸ್ಕಾರ ಎಲ್ಲ ರೈತ ಬಂಧುವರಿಗೂ ನಮಸ್ಕಾರ.
4: ತಾವು ಕೂಡ ಇವತ್ತಿನ ನಮ್ಮ ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಯನ್ನು ಕೇಳಿ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ನೋಟ್ ಮಾಡಿಕೊಳ್ಳ್ರಿ. ನಮ್ಮ ಫೋನ್ ಸಂಖ್ಯೆ ಈ ರೀತಿ ಇವೆ: 2237-0477, 2237-0477. ಇನ್ನೊಂದು ಫೋನ್ ಸಂಖ್ಯೆ 2226-3927. ಇನ್ನೊಮ್ಮೆ ಕೇಳಿ: 2226

0: ಒಂಬತ್ತು ಎರಡು ಏಳು, ಎಸ್ ಟಿ ಡಿ ಕೋಡ್ ಸಂಖ್ಯೆ 080. ಬನ್ನಿ ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಯನ್ನು ಕೇಳಿ. ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ಡಾಕ್ಟರ್ ಜಿ ಟಿ ಪುತ್ರ, ಕೃಷಿ ಇಲಾಖೆಯ ಕೃಷಿ ನಿರ್ದೇಶಕರಾಗಿದ್ದಾರೆ. ನಾನೇ ಅವರಿಗೆ ಮೊದಲ ಪ್ರಶ್ನೆಯನ್ನು ಕೇಳ್ತೇನೆ. ಡಾಕ್ಟ್ರೇ, ಇವತ್ತು ತಮ್ಮ ಕೃಷಿ ಇಲಾಖೆಯಿಂದ ರೈತರಿಗೆ ದೊರಕುವಂತಹ ಪ್ರಮುಖ ಯೋಜನೆಗಳು ಯಾವುವು, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಮಾಡಿಕೊಡಿ.
1: ಒಳ್ಳೆಯದು, ತುಂಬ ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದ್ದೀರಾ. ಇವಾಗ ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರ ನಮ್ಮ ರೈತ ಬಾಂಧವರಿಗೋಸ್ಕರ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಇದರಲ್ಲಿ ಯೋಜನೆಗಳು ವ್ಯಾಪ್ತಿ ಹಾಗೂ ಎಷ್ಟು ಯೋಜನೆಗಳಿದೆ ಅನ್ನೋದಕ್ಕಿಂತ ಯಾವ್ಯಾವ ಟೈಮಲ್ಲಿ ಈ ಯೋಜನೆಗಳನ್ನ ನಾವು ಅನುಷ್ಠಾನ ಮಾಡ್ತೀವಿ, ಆಮೇಲೆ ರೈತ ಬಾಂಧವರು ಅದರದ್ದು ಯಾವ ಟೈಮಲ್ಲಿ ಉಪಯೋಗ ತಗೋಬೇಕು ಅನ್ನೋದು ಬಹುಮುಖ್ಯವಾದ ಪ್ರಶ್ನೆ. ಮೊದಲನೇದಾಗಿ ಇವಾಗ ತಮಗೆಲ್ಲ ಗೊತ್ತಿರುವ ಹಾಗೆ ಬಿತ್ತನೆ, ಈಗ ಬಿತ್ತನೆ ಸಮಯ. ನಾವು ರಾಜ್ಯ ಸರ್ಕಾರದಿಂದ ಎಲ್ಲ ನಮ್ಮ ರೈತ ಬಾಂಧವರಿಗೆ, ಅಂದರೆ ಪ್ರತಿಯೊಬ್ಬ ರೈತರು ತಮ್ಮ 5 ಎಕರೆ ತನಕ ಏನು ಬಿತ್ತನೆ ಬೀಜ ಬೇಕಾಗುತ್ತೋ, ಪ್ರಮುಖವಾದ ಎಲ್ಲ ಬಿತ್ತನೆ ಬೀಜ, ದ್ವಿದಳ ಧಾನ್ಯ ಇರ್ಬೋದು, ಎಣ್ಣೆಕಾಳು ಬೆಳೆಗಳಿರ್ಬೋದು, ಅಥವಾ ಇನ್ನಿತರ ನಮ್ಮ ಕೃಷಿ ಬೆಳೆಗಳು, ಏಕದಳ ಧಾನ್ಯ ಬೆಳೆಗಳು, ಇದ್ರ ಮೇಲೆ ನಾವು ಸಬ್ಸಿಡಿಯನ್ನು ಕೊಡ್ತೀವಿ. ಇದು ಎಲ್ಲ ವರ್ಗದ ರೈತರಿಗೂ ಕೂಡ ಇದೆ. 5 ಎಕರೆ ತನಕ ನಾವು ಈ ಸಬ್ಸಿಡಿನ ನಮ್ಮ ಈ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ನಾವು ರೈತರಿಗೆ ಅದನ್ನು ಸಬ್ಸಿಡಿ ಸಹಾಯಧನದಲ್ಲಿ ನಾವು ಅವರಿಗೆ ಒದಗಿಸ್ತೀವಿ.
0: ಇನ್ನು ಡಾಕ್ಟರ್, ಈಗ ವಲಯ ಅವರು ಬರ್ತದಲ್ಲ, ರಾಜ್ಯ ವಲಯ ಮತ್ತು ಕೇಂದ್ರ ವಲಯ, ಅದರಲ್ಲಿ ಏನಾದರೂ ವಿಶೇಷತೆ ಇದೆಯಾ?
1: ತಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಯೋಜನೆಗಳಿದೆ. ಅಂದರೆ ಈಗ ರಾಜ್ಯ ವಲಯದ್ದು ಅನೇಕ ಯೋಜನೆಗಳಿದೆ, ಕೇಂದ್ರ ವಲಯದ್ದು ಅನೇಕ ಯೋಜನೆಗಳಿದೆ. ಈಗ ನಾನು ಬಿತ್ತನೆ ಬಗ್ಗೆ ಹೇಳಿದೆ. ಅದೇ ರೀತಿ ನಮ್ಮಲ್ಲಿ ಕೃಷಿ ಯಾಂತ್ರೀಕರಣ ಯೋಜನೆಗಳಂತನೂ ಇದೆ. ಕೃಷಿ ಯಾಂತ್ರೀಕರಣ ಬಿತ್ತನೆ ಪೂರ್ವದಲ್ಲಿ ಏನು ಉಳುಮೆ ಮಾಡೋದಕ್ಕೆ ಉಪಯೋಗವಾಗಿರುವಂಥ ಅನೇಕ ಯಂತ್ರೋಪಕರಣಗಳಿರ್ಬೋದು, ಅದು ಅಂತೇಳಿದ್ರೆ ರೋಟೋವೇಟರ್ ಇರ್ಬೋದು ಅಥವಾ ಎಂ ಬಿ ಪ್ಲೋ ಇರ್ಬೋದು, ಆಮೇಲೆ ಏನು ಇನ್ನು ಅನೇಕ ಟ್ರ್ಯಾಕ್ಟರ್ ಡ್ರಾನ್ ಇಂಪ್ಲಿಮೆಂಟ್ಸ್ ಅಂತ ಹೇಳ್ತೀವಿ, ಅಂದರೆ ಟ್ರ್ಯಾಕ್ಟರ್ ಚಾಲಿತ ಅನೇಕ ಉಪಕರಣಗಳಿದೆ. ಅದೇ ಥರ ಎತ್ತು ಚಾಲಿತ ಅನೇಕ ಉಪಕರಣಗಳಿದೆ, ಕೈ ಚಾಲಿತ ಅನೇಕ ಉಪಕರಣಗಳಿದೆ. ಈ ಥರ ಯಾವ್ಯಾವುದು ಉಪಕರಣಗಳನ್ನ ನಾವು ರೈತರು ಸರ್ವೇ ಸಾಮಾನ್ಯವಾಗಿ ಉಳುಮೆ ಮಾಡೋದರಿಂದ ಹಿಡಿದು ಕಟಾವು ಮಾಡೋದರಿಂದ ಹಿಡಿದು ಕಟಾವು ನಂತರ ಕೂಡ ಉಪಯೋಗಿಸೋಕ್ಕೆ ಬರುವಂಥ ಬಹುತೇಕ ಎಲ್ಲ ಯಂತ್ರೋಪಕರಣಗಳ ಮೇಲೆ ಸಾಮಾನ್ಯ ವರ್ಗದ ರೈತರಿಗೆ 50% ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 90% ಸಹಾಯಧನದಲ್ಲಿ ನಾವು ವಿತರಣೆ ಮಾಡ್ತಿದ್ದೀವಿ.
0: ಡಾಕ್ಟ್ರೆ, ಇವತ್ತಿನ ನಮ್ಮ ಹಲೋ ಕೃಷಿರಂಗ ಕಾರ್ಯಕ್ರಮದ ಮೊದಲ ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಪ್ರಶ್ನೆ ಕೇಳಿ. ಹಲೋ,
2: ವಿಚಾರ ಮಾಡಬೇಕು.
0: ಹೆಸರು ಹೇಳಿ ಸರ್, ಎಲ್ಲಿಂದ?
2: ಮೇಡಮ್,
0: ಹಲೋ ಕೃಷಿರಂಗ.
2: ಹಲೋ, ನಮಸ್ತೆ ಸರ್.
0: ನಮಸ್ಕಾರ
2: ಸರ್. ನಮ್ದು, ನಾನು ನ್ಯಾಮತಿ ತಾಲೂಕು ಹೊಸ ಜೋಗದಿಂದ ಮೇಘಾನಂದ.
0: ಕೇಳಿ ಮೇಘಾನಂದ್ ಅವರು.
2: ಸರ್, ನಂದು 6 ಎಕರೆ 34 ಜಮೀನ್ ಇದೆ ಸರ್. ಅದರಲ್ಲಿ ನಾನು ಈಗ 2 ಎಕರೆ ಅಡಿಕೆ ಮಾಡಿದ್ದೀನಿ ಸರ್. ಈ 4 ಎಕರೆ 34 ನೆಕ್ಸ್ಟ್ ಇಯರ್ ಅಲ್ಲಿ ಮಾವು ಮತ್ತು ಸಪೋಟವನ್ನು ಹಾಕ್ಬೇಕು ಅಂತ ಇದ್ದೀನಿ ಸರ್. ಇದಕ್ಕೆ ಯೋಜನೆಗಳು ಏನಾದ್ರು ಇದೆ, ಸಬ್ಸಿಡಿ ಯೋಜನೆಗಳು ಅಥವಾ ನಮ್ಗೆ ಏನಾದ್ರು ಸಹಾಯಧನ ಇದ್ರೆ
0: ಹೇಳ್ತಾರೆ?
1: ಈಗ ತಾವು ಏನು ಪ್ರಶ್ನೆ ಕೇಳಿದಿರಾ ಅಂದ್ರೆ, ಈಗ ಕೆಲವು ತೋಟಗಾರಿಕೆ ಬೆಳೆಗಳನ್ನ ನೆಕ್ಸ್ಟ್ ಬೆಳಿಬೇಕು ಅಂತ ತಮಗೆ ಗೊತ್ತಿದ್ದಾಗೆ, ಈಗ ತಾವು ಸಮೀಪದ ತೋಟಗಾರಿಕೆ ಇಲಾಖೆಯಲ್ಲಿ ಸಂಪರ್ಕ ಮಾಡಿದ್ರೆ ಅನೇಕ ತೋಟಗಾರಿಕೆ ಇಲಾಖೆಯಿಂದ ಯೋಜನೆಗಳಿದೆ. ಅದೇ ರೀತಿ ನಮ್ಮ ರೈತ ಸಂಪರ್ಕ ಕೇಂದ್ರ ಏನಿದೆ, ನಮ್ಮ ಕೃಷಿ ಇಲಾಖೆ ವತಿಯಿಂದ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಇಲಾಖೆ ವತಿಯಿಂದ ಇರುವಂತಹ ಅನೇಕ ಯೋಜನೆಗಳದ ಬಗ್ಗೆ ಸವಲತ್ತುಗಳನ್ನ ನಾವು ಕೊಡ್ತೀವಿ. ಅದೇ ರೀತಿ ತಮಗೆ ಗೊತ್ತಿದ್ದಾಗೆ ತೋಟಗಾರಿಕೆ ಬೆಳೆಗಳಿಗೆ ತೋಟಗಾರಿಕೆ ಇಲಾಖೆ ಇದೆ, ಕೃಷಿ ಬೆಳೆಗಳಿಗೆ ಕೃಷಿ ಇಲಾಖೆ ಇದೆ. ಆದ್ರೂ ತಾವು ಏನು ಪ್ರಶ್ನೆ ಕೇಳಿದಿರಲ್ಲ ಅದಕ್ಕೆ ತೋಟಗಾರಿಕೆ ಇಲಾಖೆಯಲ್ಲಿ ಅದಕ್ಕೂ ಕೂಡ ಯೋಜನೆಗಳಿದೆ. ತಾವು ಏನು ಮಾವು ಹಾಕ್ಬೇಕು ಅಂತಿದ್ದೀರಾ ಅಂತ ಹೇಳಿದಿರಾ, ಅದರದ್ದು ಯೋಜನೆಗಳು ಕೂಡ ಇದೆ. ಆಮೇಲೆ ತಮ್ಮದು ಸಮೀಪದಲ್ಲಿ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದ ಯಾವುದಾದ್ರು ಕಾಲೇಜ್ ಇರ್ಬೋದು ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಅಂತಿದೆ, ಅದರಲ್ಲಿ ನಿಮಗೆ ತಾಂತ್ರಿಕತೆಗಳ ಬಗ್ಗೆ ಅಂತ ಹೇಳಿದ್ರೆ ಯಾವ ತಳಿಗಳನ್ನ ಬೆಳಿಬೇಕು, ಯಾವ ತಳಿಗಳು ಬೆಳೆದ್ರೆ ಒಳ್ಳೇದು, ಯಾವುದಕ್ಕೆ ಒಳ್ಳೆ ಮಾರುಕಟ್ಟೆ ಇದೆ ಅನ್ನೋದ್ರ ಬಗ್ಗೆ ತಾಂತ್ರಿಕತೆಗಳನ್ನ ಬೇಕು ಅಂತ ಹೇಳಿದ್ರೆ ತಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಕೂಡ ತಾವು ಸಂಪರ್ಕ ಮಾಡಬಹುದು.
2: ಸರ್, ನಮ್ ದಾವಣಗೆರೆ ಹೊನ್ನಾಳಿ ತಾಲೂಕ್ ದಾವಣಗೆರೆ ಜಿಲ್ಲೆ ಶಿವಮೊಗ್ಗ.

0: ಹೋಗ್ಬೋದ ಸರ್ ಶಿವಮೊಗ್ಗ.
1: ಹಾ, ಶಿವಮೊಗ್ಗ ಮಹಾವಿದ್ಯಾಲಯ ಇದೆ ತಮಗೆ ಗೊತ್ತಿದ್ದಾಗೆ,
0: ಕೃಷಿ ವಿದ್ಯಾಲಯ.
1: ಹೌದೌದು ಹೌದೌದು, ಕೆಳದಿ ಶಿವಪ್ಪ ತೋಟಗಾರಿಕೆ ಮತ್ತೆ ಕೃಷಿ ಕಾಲೇಜ್ ಏನಿದೆ ಅದರಲ್ಲೂ ಕೂಡ ಅನೇಕ ತಜ್ಞರು ಇದ್ದಾರೆ. ತಾವು ಶಿವಮೊಗ್ಗಕ್ಕೆ ಹೋಗ್ಬಿಟ್ಟು ಅಲ್ಲಿ ತಾಂತ್ರಿಕತೆಗಳ ಬಗ್ಗೆ ತಾವೆಲ್ಲ ಅರ್ತ್ಕೋಬಹುದು. ಅಲ್ಲಿ ಕೂಡ ಈ ತೋಟಗಾರಿಕೆ ಬೆಳೆಗಳ ಬಗ್ಗೆನೆ ನುರಿತ ವಿಜ್ಞಾನಿಗಳಿದ್ದಾರೆ, ಅವ್ರ ಹತ್ರ ತಾವು ಕೇಳಿ ತಿಳ್ಕೋಬಹುದು.
2: ಕರೆ ಮಾಡಿದ್ದಕ್ಕೆ
1: ಧನ್ಯವಾದಗಳು.
2: ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ
3: ಸರ್ ನಮಸ್ತೆ.
2: ನಮಸ್ಕಾರ, ಹೆಸರು ಹೇಳಿ ಸರ್, ಎಲ್ಲಿಂದ?
3: ಸರ್ ನಾವು ಕಲಬುರಗಿ ಜಿಲ್ಲೆ ಜವರಿಗಿ ತಾಲೂಕು ಇಜರಿ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ.
2: ಹಾ,
3: ತಿಮ್ಮಪ್ಪ ಗೌಡವರಿಗೂ ಮತ್ತೆ ಡಾಕ್ಟರ್ ಪುತ್ರ ಸರ್ಗೆ ನಮಸ್ಕಾರ.
1: ನಮಸ್ಕಾರ
3: ಸರ್. ಈಗ ನಮ್ಗೆ ಏನಂದ್ರೆ,
1: ಹೇಳಿ,
3: ಈ ಒಂದು ತೊಗರಿ ಬೆಳಿಬೇಕಾದ್ರೆ ಅದರಲ್ಲಿ ಏನಾದ್ರೂ ಕೃಷಿ ಇಂದ ಸೌಲಭ್ಯಗಳು ಇದಾವ?
1: ಹಾ, ಇದೆ ಇದೆ. ಈಗ ತಾವು ಒಳ್ಳೆ ಪ್ರಶ್ನೆನೆ ಕೇಳಿದಿರಾ. ತಾವು ಜೇವರ್ಗಿ ತಾಲೂಕು ಕಲಬುರಗಿ ಕಲಬುರಗಿ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ರಾಷ್ಟ್ರದಲ್ಲಿಯೇ ಅತಿ ಹೆಚ್ಚು ತೊಗರಿ ಬೆಳೆಯುವಂತ ಒಂದು ಜಿಲ್ಲೆ. ನಾವು ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, ಈ ತೊಗರಿ ಬೆಳೆಯನ್ನ ಹೆಚ್ಚಿಗೆ ಬೆಳಿಬೇಕು, ಹೆಚ್ಚಿನ ಒಂದು ಉತ್ಪಾದನೆ ಕೊಡಬೇಕು ಅನ್ನೋ ಅನೇಕ ಯೋಜನೆಗಳಿದೆ. ಈಗ ತಮಗೆ ಗೊತ್ತಿದ್ದಾಗೆ ಜೇವರ್ಗಿ ತಾಲೂಕಿಂದ ನಾವು ತಾವು ಕರೆ ಮಾಡ್ತಿದ್ದೀರಾ. ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದಾಗ ಈವಾಗಲೂ ಕೂಡ ನಮಗೆ ತೊಗರಿ ಏನು ಬಿತ್ತನೆ ಬೀಜಗಳಿದೆ, ತೊಗರಿ ಬಿತ್ತನೆ ಬೀಜಗಳು ಏನಿದೆ ಅದ್ರ ಮೇಲೆ ಸಹಾಯಧನ ಇದೆ. ತಮಗೆ ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ಈಗ ಕೇಂದ್ರ ಸರ್ಕಾರ ಕೂಡ ನೂತನ ತಳಿಗಳು ಅಂತ ಹೇಳಿದ್ರೆ 8 ವರ್ಷಕ್ಕಿಂತ ಕಡಿಮೆ ಅವಧಿಯ ತಳಿಗಳ ಮೇಲೆ ಇನ್ನೂ ಹೆಚ್ಚಿನ ಸಹಾಯಧನ ಕೊಟ್ಟಿದೆ ಅಂತ ಹೇಳಿದ್ರೆ, ಸುಮಾರು 1 ಕೆಜಿಗೆ 50% ಅಥವಾ 60 ರೂಪಾಯಿಯಷ್ಟು ಸಹಾಯಧನ, ಹೆಚ್ಚಿಗೆ ಸಹಾಯಧನ ತೊಗರಿಗೆ ಕೊಟ್ಟಿದೆ. ಅದರ ಸದುಪಯೋಗ ತಾವು ಪಡ್ಕೊಂಡು ಬಿತ್ತನೆ ಬೀಜನ ಪಡ್ಕೋಬಹುದು. ಆಮೇಲೆ ಅದಕ್ಕೆ ತದನಂತರ ಅದಕ್ಕೆ ಮುಂದೆ ಬೇಕಾಗಿರುವಂತ ಏನಾದರೂ ಸಸ್ಯ ಸಂರಕ್ಷಣೆ ಔಷಧಿ ಇರ್ಬೋದು, ಅಥವಾ ತಮಗೆ ಗೊತ್ತಿರುವ ಹಾಗೆ ಮೈಕ್ರೋನ್ಯೂಟ್ರಿಯಂಟ್ ಅಂತ ಏನೇ ಲಘು ಪೋಷಕಾಂಶಗಳನ್ನ ನಾವು ಹಾಕ್ತಿವಿ, ಇದರದ್ದು ಕೂಡ ತಾವು ಪಡ್ಕೋಬಹುದು.
2: ಹೌದು
1: ಹೌದು ಹೌದು
3: ಸರ್. ಮೊದಲು ಒಂದು ಹವಾಮಾನ ಇಲಾಖೆ ನಂಬರ್ ಇತ್ತು ಸರ್, ಈಗ ಕ್ಲೋಸ್ ಆಗಿರೋದನ್ನ ಪ್ರಯತ್ನ ಮಾಡಿ ಚಾಲು ಮಾಡಕ್ಕೆ.
1: ಇಲ್ಲ, ಹವಾಮಾನ ಇಲಾಖೆದ್ದು ಏನು ವರುಣ ಮಿತ್ರ ಅಂತ ಏನು ಇದೆ ನಮ್ಮ,
3: ಅದೇ ಇತ್ತು ಸರ್, ಅದು ಕ್ಲೋಸ್ ಆಗಿದೆ ನಂಬರ್, ಅದನ್ನ ಸ್ಟಾರ್ಟ್ ಮಾಡಕ್ಕೆ ಏನಾದ್ರು ಪ್ರಯತ್ನ ಮಾಡ್ತೀರಾ?
1: ಆಯ್ತಾಯ್ತು, ನಾನು ಸಂಬಂಧಪಟ್ಟ ಇಲಾಖೆ
3: 0 ಮತ್ತೆ 677-355-999 ಅಂತ ನಂಬರ್ ಇತ್ತು.
1: ಹೌದು ಹೌದು,
3: ಅದರಲ್ಲಿ ಸಾಧಾರಣ ಮಳೆ ಗರಿಷ್ಠ ಮಳೆ ಎಲ್ಲಾ ಹವಾಮಾನ ಮಾಹಿತಿ ಸಿಗ್ತಿತ್ತು, ಅದು ಕ್ಲೋಸ್ ಆಗಿದೆ, ಅದನ್ನ ಪ್ರಯತ್ನ ಮಾಡಿ ಸ್ಟಾರ್ಟ್ ಮಾಡಕ್ಕೆ.
1: ಆಗ್ಬೋದು, ನಾ ಸಂಬಂಧಪಟ್ಟ ಇಲಾಖೆಯವ್ರ ಗಮನಕ್ಕೆ ತರ್ತೀವಿ. ಆ ವರುಣ ಮಿತ್ರ ಏನು ತಾವು ಕೇಳ್ತಿದ್ದೀರಾ ಮಳೆ ಬಗ್ಗೆ ಹವಾಮಾನ ಬಗ್ಗೆ, ಅದನ್ನ ಸಂಬಂಧಪಟ್ಟವರ ಗಮನಕ್ಕೆ ತರ್ತೀವಿ.
3: ಅದರಿಂದ ನಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ.
1: ಹೌದು,
2: ಆಯ್ತು, ಅದು ಗಮನಕ್ಕೆ ತರ್ತಾರೆ. ಮತ್ತೆ
1: ಧನ್ಯವಾದ.
2: ಓಕೆ, ಮತ್ತೆ ಪ್ರಶ್ನೆ ಇದೆಯಾ? ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಡಾಕ್ಟ್ರೆ, ಈಗ ರಾಜ್ಯದಲ್ಲಿ ಬಿತ್ತನೆ ಕಾರ್ಯ ನಡೆದಿದೆ.
1: ಹೌದು ಹೌದು.
2: ಬಿತ್ತನೆ ಬೀಜದ ದಾಸ್ತಾನ ಬಗ್ಗೆ ಸ್ವಲ್ಪ ಏನಾದರೂ.
1: ಈಗ ಈ ಮುಂಚೆ ಕರೆ ಮಾಡಿದ ರೈತ ಬಾಂಧವರ ಜೊತೆನೂ ನಾನು ಮಾತಾಡ್ತಾ ಅದೇ ಹೇಳಿದೆ, ಈಗ ಬಿತ್ತನೆ ಮಾಡುವಂಥ ಸೂಕ್ತ ಸಮಯ. ಈಗಾಗಲೇ ನಮ್ಮ ರಾಜ್ಯದಲ್ಲಿ 20% ಬಿತ್ತನೆ ಆಗಿದೆ. ತಮಗೆಲ್ಲ ಗೊತ್ತಿರುವಾಗ ರಾಜ್ಯದಲ್ಲಿ ನಾವು ಸುಮಾರು 84 ಲಕ್ಷ ಹೆಕ್ಟೇರ್ ಗುರಿ ಇದೆ. ಇದರಲ್ಲಿ ಬಿತ್ತನೆ ಬೀಜದ ದಾಸ್ತಾನು ನಮ್ಮಲ್ಲಿ ಸಾಕಷ್ಟು ಇದೆ. ಈಗಾಗಲೇ ನಮ್ಮ ರೈತ ಸಂಪರ್ಕ ಕೇಂದ್ರದಿಂದನೇ ಸುಮಾರು 1,75,000 ಕ್ವಿಂಟಲ್ನ ನಾವು ವಿತರಣೆ ಮಾಡಿದ್ದೀವಿ ಸಹಾಯಧನದಲ್ಲಿ. ಇನ್ನೂ ಉಳಿದ ಬೇಕಾಗಿರುವಂತ ಏನು ಬಿತ್ತನೆ ಬೀಜಗಳದ್ದು ಎಲ್ಲ ಬೆಳೆಗಳದ್ದು ದಾಸ್ತಾನು ಸಾಕಷ್ಟು ಇದೆ. ಇದೆಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರಗಳು ಏನಿರುತ್ತೆ, 742 ರೈತ ಸಂಪರ್ಕ ಕೇಂದ್ರಗಳಿದೆ ನಮ್ಮ ಇಲಾಖೆದು. ಅಲ್ಲಿ ಎಲ್ಲ ರೀತಿ ಬಿತ್ತನೆ ಬೀಜಗಳು ಇದೆ, ಭತ್ತ ಇರ್ಬೋದು, ರಾಗಿ ಇರ್ಬೋದು, ಅಥವಾ ದ್ವಿದಳ ಧಾನ್ಯಗಳು. ಈಗ ನಮ್ಮ ರೈತ ಬಾಂಧವರು ಫೋನ್ ಮಾಡಿದ್ರು, ತೊಗರಿ ಇರ್ಬೋದು, ಉದ್ದು, ಹೆಸರು, ಸೋಯಾಬೀನ್, ಈ ತರ ಸೂರ್ಯಕಾಂತಿ, ಮೆಕ್ಕೆಜೋಳ, ಎಲ್ಲದರದ್ದು ಸಾಕಷ್ಟು ಬಿತ್ತನೆ ದಾಸ್ತಾನು ಸಾಕಷ್ಟು ಇದೆ.
2: ಓಕೆ, ಇನ್ನೊಂದು ಇನ್ನೊಂದು ಕರೆ ಇದೆ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮ, ಹೇಳಿ ಸರ್, ಎಲ್ಲಿಂದ?
4: ಹಲೋ,
2: ಹೇಳಿ, ಹೆಸರು ಹೇಳಿ, ಎಲ್ಲಿಂದ? ಹಲೋ
4: ಹಲೋ, ನಮಸ್ಕಾರ ಸರ್.
2: ಓ ನಮಸ್ಕಾರ, ಪ್ರಶ್ನೆ ಕೇಳಿ.
4: ತಾಲೂಕು ಮೈಸೂರು ಜಿಲ್ಲೆ ಸೋಫೆ ಗ್ರಾಮದ ಮಾಧವ ಶೆಟ್ಟಿ ಮಾಡುವ ನಮಸ್ಕಾರಗಳು.
2: ನಮಸ್ಕಾರ, ಮೊದಲ ಕಾರ್ಯಕ್ರಮಕ್ಕೆ ನಿಮ್ಗೆ ಕೂಡ ಸ್ವಾಗತ. ಪ್ರಶ್ನೆ ಕೇಳಿ
4: ಸರ್. ನನ್ನ ಪ್ರಶ್ನೆ, ಎಲ್ಲ ವರ್ಗದ ರೈತರಿಗೆ ಈ ವರ್ಷ ಏನೇನು ಸೌಲಭ್ಯ ಸಿಕ್ಕಿತ್ತ ಅಂತ ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳ್ಕೊತಾ ಇದ್ದೇನೆ ಗುರುಗಳ.
1: ಈಗಾಗಲೇ ಅಂದರೆ ಈ ಒಂದು ಕಾರ್ಯಕ್ರಮದಲ್ಲೇ ನಾವು ಎಲ್ಲ ಯೋಜನೆಗಳ ಬಗ್ಗೆ ತಿಳಿಸ್ತಾ ಇದ್ದೀವಿ. ಇದರಲ್ಲಿ ನಾನು ಈಗಾಗಲೇ ಹೇಳಿದೆ ಯಂತ್ರೋಪಕರಣಗಳು ಅಂತ ಹೇಳಿದ್ರೆ ಎಲ್ಲ ರೀತಿ ಯಂತ್ರೋಪಕರಣಗಳ ಮೇಲೆ ಸಹಾಯಧನ

0: ಇದೆ. ಆಮೇಲೆ ಬಿತ್ತನೆ ಬೀಜದ ಮೇಲೆ ಕೂಡ ಸಾಕಷ್ಟು ನಮ್ಮಲ್ಲಿ ದಾಸ್ತಾನು ಇದೆ, ಕೂಡ ಸಹಾಯಧನದಲ್ಲೂ ಕೂಡ ಕೊಡ್ತಾ ಇದ್ದೀವಿ. ಅದೇ ರೀತಿ ಇನ್ನೂ ಅನೇಕ ಯೋಜನೆಗಳು, ಅಂದರೆ ಈಗ ಹೊಸದಾಗಿ ನಿಮಗೆ ಕಟಾವಿಗೆ ಬೇಕಾಗಿರುವಂಥ ಹೈಟೆಕ್ ಹಾರ್ವೆಸ್ಟರ್ ಹಬ್ಗಳು ಅಂತ ಅದು ಒಂದು ಯೋಜನೆಗಳಿದೆ. ಅನೇಕ ನಾವು ಲಘು ಪೋಷಕಾಂಶಗಳನ್ನ ಕೊಡ್ತೀವಿ, ಅದ್ರ ಮೇಲೆ ಕೂಡ ಸಹಾಯಧನ ಇದೆ. ಈ ಥರ ಸಾಕಷ್ಟು. ಆಮೇಲೆ ಮುಖ್ಯವಾಗಿ ಈಗ ತಮಗೆ ಗೊತ್ತಿರುವ ಹಾಗೆ ಎಲ್ಲಾದರೂ ಮಳೆ ಅಭಾವ ಏನಾದರೂ ಇದ್ದರೆ ತಾವು ಏನು ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ ಅನ್ನು ಅಳವಡಿಸ್ಕೊಳ್ತೀವಿ. ಅದ್ರ ಮೇಲೆ ಎಲ್ಲ ವರ್ಗದ ರೈತರಿಗೆ ಶೇಕಡಾ 90% ನಾವು ಸಹಾಯಧನ ಕೊಡ್ತೀವಿ. ಅದಲ್ಲದೆ ನಮ್ಮ ತಮಗೆ ಗೊತ್ತಿರುವ ಹಾಗೆ ಕೃಷಿ ಇಲಾಖೆಯಿಂದ ಕೃಷಿ ಭಾಗ್ಯ ಅಂತ ಒಂದು ಯೋಜನೆ ಕೂಡ ಸಾಕಷ್ಟು ಜನಪ್ರಿಯವಾಗಿದೆ. ಇದರಲ್ಲೂ ಕೂಡ ಲಾಭ ಪಡ್ಕೋಬೋದು. ಇದರಲ್ಲಿ ಶೇಕಡಾ 80% ನಮ್ಮ ಸಾಮಾನ್ಯ ವರ್ಗದ ರೈತರಿಗೆ, ಶೇಕಡಾ 90% ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಸಹಾಯಧನ ಇದೆ. ಇದರಲ್ಲಿ ಕೇವಲ ಒಂದು ಕೃಷಿ ಹೊಂಡ ಅಷ್ಟೇ ಅಲ್ಲದೆ ಇದು ಪ್ಯಾಕೇಜ್ ರೀತಿಯಲ್ಲಿ ಇರುತ್ತೆ. ಅಂದರೆ ಕೃಷಿ ಹೊಂಡನೂ ಕೊಡ್ತೀವಿ, ಆಮೇಲೆ ಅದಕ್ಕೆ ಹೊದಿಕೆಯನ್ನು ಏನೋ ಹಾಕ್ತೀವಲ್ಲ ಜಿಯೋ ಮೆಂಬ್ರೇನ್ ಅಂತ ಹೇಳ್ತೀವಿ, ಅದನ್ನು ಕೂಡ ಕೊಡ್ತೀವಿ. ಪಂಪ್ ಸೆಟ್ ಕೊಡ್ತೀವಿ, ಆಮೇಲೆ ಸ್ಪ್ರಿಂಕ್ಲರ್ ಕೊಡ್ತೀವಿ, ಸುತ್ತ ಹಾಕೊಳ್ಳೋದಕ್ಕೆ ಬೇಲಿ ಅಳವಡಿಸ್ಕೊಳ್ಳೋದಕ್ಕೂ ಕೊಡ್ತೀವಿ. ಇದನ್ನೆಲ್ಲ ನಾವು ಒಂದು ಪ್ಯಾಕೇಜ್ ರೂಪದಲ್ಲಿ ಕೊಡ್ತೀವಿ. ಇದು ಕೂಡ ತುಂಬ ಉಪಯುಕ್ತವಾಗಿದೆ, ತುಂಬ ಜನಪ್ರಿಯ ಕೂಡ ಆಗಿದೆ. ಇದನ್ನೆಲ್ಲ ನಾವು ನಮ್ಮ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ನಾವು ಕೊಡ್ತಿದ್ದೀವಿ. ಇನ್ನೇನಾದರೂ ತಮಗೆ ನಿರ್ದಿಷ್ಟವಾಗಿ ಯಾವುದಾದ್ರೂ ತಮ್ಮದು ಪ್ರಶ್ನೆ ಯಾವುದ್ರ ಬಗ್ಗೆ ಬೇಕು ಅಂತ ಕೇಳಿದ್ರೆ ನಾನು ಅದನ್ನು ತಿಮಗೆ ತಿಳಿಸ್ತೀನಿ.
1: ಪ್ರಶ್ನೆ ಉಂಟಾ?
2: ಇಲ್ಲ ಸರ್, ಒಳ್ಳೆ.
1: ಧನ್ಯವಾದಗಳು.
0: ನಮಸ್ತೆ. ನಮಸ್ತೆ.
1: ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಮುಂದಿನ ಪ್ರಶ್ನೆ ಕೇಳಿ. ಹಲೋ.
0: ಈಗ ಏನು ರೈತ ಬಾಂಧವರು ಅನೇಕ ಪ್ರಶ್ನೆಗಳನ್ನ ಕೂಡ ಯೋಜನೆ ಬಗ್ಗೆ ಕೇಳ್ತಾ ಇದ್ರು.
1: ಹೌದು,
0: ನಾವು ಇವಾಗ ಹೇಳಿದ್ದು ಅಂದ್ರೆ ಕೆಲವು ಯೋಜನೆಗಳನ್ನ ನಾನು ತಿಳಿಸಿದ್ದೆ. ಅಂದ್ರೆ ತಮಗೆ ಮುಖ್ಯವಾಗಿ ಹೇಳೋದಂದ್ರೆ ಈಗ ನೆಕ್ಸ್ಟ್ ಇವಾಗೆಲ್ಲ ಇದಾದ ನಂತರ ಸಸ್ಯ ಸಂರಕ್ಷಣೆ ಬರುತ್ತೆ. ಈಗ ಅನೇಕ ಕೀಟಗಳು ಇರ್ಬೋದು, ರೋಗ ಬಾಧೆ ಇರ್ಬೋದು, ಆವಾಗ ನಾವು ಈ ಏನು ಸಸ್ಯ ಸಂರಕ್ಷಣೆ ಬೇಕಾಗುತ್ತೆ. ಸಸ್ಯ ಸಂರಕ್ಷಣಾ ಔಷಧಿಗಳು ಕೂಡ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಹಾಯಧನದಲ್ಲಿ ಕೊಡ್ತೀವಿ. ಅದರ ನಂತರ ಕೃಷಿ ಸಂಸ್ಕರಣೆ ಇದೆ, ಮುಖ್ಯವಾಗಿರುವಂತ ಕೃಷಿ ಸಂಸ್ಕರಣೆ. ಕೃಷಿ ಸಂಸ್ಕರಣೆಗೆ ಬೇಕಾಗಿರುವಂತ ಅನೇಕ ಯಂತ್ರೋಪಕರಣಗಳಿರುತ್ತೆ, ಅದ್ರ ಮೇಲೆ ಕೂಡ ನಾವು ಸಹಾಯಧನದನ್ನು ಕೊಡ್ತೀವಿ.
1: ಓಕೆ, ಒಂದು ಕರೆ ಇದೆ. ಹಲೋ ಕೃಷಿರಂಗ, ಕೇಳಿ, ಪ್ರಶ್ನೆ ಕೇಳಿ, ಹೆಸರು ಹೇಳಿ, ಎಲ್ಲಿಂದ?
3: ನಮಸ್ತೆ ಸರ್.
1: ಹಾ, ನಮಸ್ಕಾರ.
3: ಹಲೋ ಸರ್, ನಾನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರಿ.
0: ಹೇಳಿ ಹೇಳಿ ಹೇಳಿ
3: ಸರ್. ನಂದ ಪ್ರಶ್ನೆ ಏನಂದ್ರೆ, ಈಗ 5 ಎಕರೆವರೆಗೆ ಸಬ್ಸಿಡಿ ಸಿಗ್ತದೆ ಅಂತ ಹೇಳ್ರಿ, ಅದ್ರಲ್ಲಿ ಮೆಕ್ಕೆಜೋಳಕ್ಕೂ ಸಿಗ್ಬೋದನ್ರಿ?
0: ಮೆಕ್ಕೆಜೋಳಕ್ಕೂ ಸಿಗ್ತದೆ. ಮೆಕ್ಕೆಜೋಳಕ್ಕೆ ನೀವು ತಾವೇನು ಬಿತ್ತನೆ ಬೀಜ ಉಪಯೋಗಿಸ್ಕೊಳ್ತೀರಾ, ಮೆಕ್ಕೆಜೋಳದ ಕೂಡ ತಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತದೆ. ಮೆಕ್ಕೆಜೋಳಕ್ಕೂ ಸಿಗ್ತದೆ, ಆಮೇಲೆ ಸೂರ್ಯಕಾಂತಿಗೂ ಸಿಗ್ತದೆ. ನಿಮ್ಮಲ್ಲಿ ಜಾಸ್ತಿ ಏನು ಬೆಳೀತಿದ್ದಾರಲ್ಲ, ಸೋಯಾಬೀನ್ ಕೂಡ ಸಿಗ್ತದೆ, ಉದ್ದು ಹೆಸರು ತೊಗರಿ ಎಲ್ಲದ್ರ ಮೇಲೇನು ಇದೆ. ಬಟ್ ಯಾವುದು ಬೆಳೆ ತಗೊಂಡ್ರು ಕೇವಲ 5 ಎಕರೆಗೆ ಸೀಮಿತವಾಗಿ ನಾವು ಬಿತ್ತನೆ ಬೀಜನ
3: ಕೊಡ್ತೀವಿ.
1: ಕಬ್ಬು, ಕಬ್ಬು
0: ಅಲ್ಲ, ಕಬ್ಬುಗೆ ಬೇಕಾಗಿರುವಂತದ್ದು ತಮಗೆ ಬೆಳಗಾವಿಯಲ್ಲಿ ಮತ್ತೆ ಬಾಗಲಕೋಟೆಯಲ್ಲಿ ಹೆಚ್ಚು ಕಬ್ಬು ಬೆಳೀತಾರೆ. ಅದಕ್ಕೋಸ್ಕರ ಕಬ್ಬುಗೆ ಬೇಕಾಗಿರುವಂತದ್ದು ನಿಮಗೆ ಮುಖ್ಯವಾದ ಸಮಸ್ಯೆ ಅಂತ ಹೇಳಿದ್ರೆ ಕಟಾವು ಮಾಡೋದಕ್ಕೆ ಜನ ಸಿಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರನೇ ನಾವು ಈ ಹೈಟೆಕ್ ಹಾರ್ವೆಸ್ಟರ್ ಹಬ್ ಅಂತ ಈ ಕಳೆದ 3 ವರ್ಷದಿಂದ ನಾವು ಏನು ಶುರು ಮಾಡಿದ್ದೀವಿ. ಇದರಲ್ಲಿ ಈಗ ತಮಗೇನು ಈ ಶುಗರ್ ಕೇನ್ ಹಾರ್ವೆಸ್ಟರ್ ಅಂತ ಏನು ಬರುತ್ತಲ್ವಾ ಅಂತ ಹೇಳಿದ್ರೆ, ಈ ಕಬ್ಬನ್ನ ಕಟಾವು ಮಾಡೋ ಯಂತ್ರ, ಅದಕ್ಕೆ ಸಾಕಷ್ಟು ಅಂದರೆ ಅದಕ್ಕೆ ಬೇಕಾಗಿರುವಂಥ ಕಾಸ್ಟ್ ಸಾಕಷ್ಟು ಇದೆ. ಸುಮಾರು 90-1 ಕೋಟಿ ತನಕ ಹೋಗುತ್ತೆ. ಇದನ್ನು ನಮ್ಮ ರಾಜ್ಯ ಸರ್ಕಾರ ಅಂದರೆ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 50%, ಆಮೇಲೆ ಸಾಮಾನ್ಯ ವರ್ಗದ ರೈತರಿಗೆ 40% ಅಂತ ಹೇಳಿದ್ರೆ ಸುಮಾರು 40-50 ಲಕ್ಷ ತನಕ
1: ಒಬ್ಬೊಬ್ಬ ರೈತರಿಗೆ ಕೊಡ್ತಾರೆ.
0: ಹೌದು, ಒಬ್ಬ ರೈತರಿಗೂ ಕೊಡೋದಕ್ಕೆ ಅವಕಾಶ ಇದೆ. ಆಮೇಲೆ ಯಾವ್ದಾದ್ರು FPO ಇದ್ರೆ ರೈತ ಉತ್ಪಾದಕ ಸಂಸ್ಥೆ ಕೂಡ ಕೊಡೋದಿದೆ. ಈಗ ಏನು ಪ್ರಶ್ನೆ ಕೇಳಿದರೆ ಹೌದು ರೈತರ ಗುಂಪುಗಳಿಗೂ ಇದೆ. ನಾವು ಈ ಯೋಜನೆಯನ್ನು ಪ್ರಾರಂಭ ಮಾಡಿದ ನಂತರ ಅತಿ ಹೆಚ್ಚು ಲಾಭ ಪಡೆದಿದ್ದಾರೆ ಬೆಳಗಾವಿ.

0: ಜಿಲ್ಲೆಯ ರೈತರು ಈ ರೈತ ಬಾಂಧವರು ಬೆಳಗಾವಿಯಿಂದನೆ ಕರೆ ಮಾಡ್ತಿದ್ರೆ ಅದಕ್ಕೆ ಅವರಿಗೆ ಅದನ್ನ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ.
1: ಓಕೆ, ಕರೆ ಮಾಡಿದ್ದಕ್ಕೆ
2: ಧನ್ಯವಾದಗಳು.
1: ಓಕೆ,
0: ಧನ್ಯವಾದಗಳು.
1: ಬೆಳೆ ವಿಮೆ ಬಗ್ಗೆ ಸ್ವಲ್ಪ ಹೇಳಿ ಡಾಕ್ಟ್ರೆ.
0: ಹಾ, ಬೆಳೆ ವಿಮೆ ತಮಗೆಲ್ಲ ಗೊತ್ತಿದೆ, ಈ ಬಾರಿ ಏನು ಹವಾಮಾನ ಮುನ್ಸೂಚನೆ ಇದೆ ಅಷ್ಟು ಆಶಾದಾಯಕವಲ್ಲ, ಸ್ವಲ್ಪ ಮುಂಜಾಗ್ರತೆ ಕ್ರಮ ವಹಿಸಬೇಕು ಅಂತ ಹೇಳಿದರೆ ಈ ಪರಿಸ್ಥಿತಿಲಿ ಈ ಬೆಳೆ ವಿಮೆ ಮಾಡ್ಕೊಳ್ಳೋದು ಬಹು ಮುಖ್ಯವಾಗಿರುತ್ತೆ.
1: ಅಂದರೆ ಎಲ್ಲ ರೈತರು ಮಾಡ್ಕೊಳ್ಳೇಬೇಕು,
0: ಎಲ್ಲ ರೈತರು ಯಾವ್ಯಾವ ಬೆಳೆ ವಿಮೆ ಮಾಡೋದಕ್ಕೆ ಅವಕಾಶ ಇದೆ ಅದ್ರ ಬಗ್ಗೆ ಮಾಡ್ಕೋಬೇಕು. ನಮ್ಮ ಕೃಷಿ ಇಲಾಖೆಯಿಂದ ವತಿಯಿಂದ ಹೇಳೋದಾದರೆ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಈ ಬೆಳೆ ವಿಮೆ ಇದೆ. ಇದರಲ್ಲಿ ಏನು ರೈತರು ಕಟ್ಟಬೇಕಾಗಿರುವಂಥದ್ದು ಭಾಳ ಕಡಿಮೆ ಅಂತ ಹೇಳಿದ್ರೆ ಕೇವಲ 1.5% or 2% ಕಟ್ಟಬೇಕಾಗುತ್ತೆ. ಇದು ಸುಮಾರು 34-36 ಬೆಳೆಗಳಿಗೆ ನಮ್ದು ಈ ಬೆಳೆ ವಿಮೆ ಸೌಲಭ್ಯ ಇದೆ. ಈಗಾಗಲೇ ಅದರದ್ದು ನಾವು ಪ್ರಕಟಣೆ ಕೂಡ ಮಾಡಿದ್ವಿ, ನೋಟಿಫಿಕೇಶನ್ ಕೂಡ
1: ಎಲ್ಲ ಕಡೆ ಹೋಗಿದೆ,
0: ಎಲ್ಲ ಕಡೆ ಆಗಿದೆ,
1: ದಿನಾಂಕನು ಕೂಡ ಇದಾವೆ.
0: ಹೌದೌದು, ಅದರಲ್ಲಿ ಬೇರೆ ಬೇರೆ ಅಂದ್ರೆ
1: ಬೆಳೆಗಳಿಗೆ ಅನುಗುಣವಾಗಿ
0: ಜಿಲ್ಲಾವಾರು ನಮ್ದು ಕಟ್ ಆಫ್ ಡೇಟ್ ಅಂತ ಇರುತ್ತೆ. ಅಂದ್ರೆ ಆ ಡೇಟ್ ಅಥವಾ ಆ ದಿನಾಂಕದ ಒಳಗೆ ಅವರು ಬೆಳೆ ವಿಮೆ ನೋಂದಣಿ
1: ಮಾಡ್ಕೋಬೇಕಾಗುತ್ತೆ.
0: ಈಗ ಮೊದಲನೇ ಕಟ್ ಆಫ್ ಡೇಟ್ ಈ ತಿಂಗಳು.
1: ಡಾಕ್ಟರ್, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಡೆಯಲ್ವಾ?
0: ಇಲ್ಲ ಇಲ್ಲ, ಅಂದ್ರೆ ಈಗ ಬೇರೆ ಬೇರೆ ಬೆಳೆಗಳಿಗೆ ಕೆಲವು ಮುಂಗಾರಲ್ಲಿ ಪೂರ್ವ ಮುಂಗಾರಲ್ಲೇ ಕೆಲವು ಬೆಳೆಗಳು ಹಾಕ್ತಾರೆ, ಕೆಲವು ಆಮೇಲಿಂದ ಲೇಟ್ ಆಗಿ ಹಾಕ್ತಾರೆ. ಆತರ ಬೆಳೆ ಮತ್ತು ಆ ಜಿಲ್ಲೆಗೆ ಏನು ಇರುತ್ತೆ ಅದಕ್ಕೆ ಅದನ್ನ ನೋಡಿ ನಾವು ಸಾಕಷ್ಟು ಅವಕಾಶ ಕೊಟ್ಟಿರ್ತೀವಿ. ಮೊದಲನೇ ಕಟ್ ಆಫ್ ಕೆಲವು ಬೆಳೆಗಳಿಗೆ ಈ ತಿಂಗಳ 30th ಇದೆ. ಇದ್ರ ಬಗ್ಗೆ ಕೂಡ ಮಾಹಿತಿನ ರೈತ ಸಂಪರ್ಕ ಕೇಂದ್ರದಲ್ಲಿ ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು, ಪಡ್ಕೊಂಡು ಬೆಳೆ ವಿಮೆಗೆ ನೋಂದಣಿ ಮಾಡ್ಕೋಬೇಕು.
1: ಹೇಳಿ ಸರ್, ಎಲ್ಲಿಂದ? ಹಲೋ, ಕೃಷಿ ರಂಗ.
3: ನಾವು ವಿಜಯಪುರ ಜಿಲ್ಲೆ ಇಂಡಿಯಿಂದ ಮಾತಾಡುತ್ತೇವೆ.
1: ಕೇಳಿ ಪ್ರಶ್ನೆಗಳು ಜಲ್ದಿ.
3: ಅಂದ್ರೆ ಏನಿಲ್ಲ ಸರ್, ಈ ಸ್ಪ್ರಿಂಕ್ಲರ್ ಪೈಪ್ ಕೊಡ್ತಾರಲ್ಲ ಸರ್, ಈಗ
0: ಹೌದು
3: ಅದನ್ನ ಸಬ್ಸಿಡಿ ಇಲ್ಲ ಅಂತಿದ್ದಾರೆ ಸರ್. ನಾವು ಸುಮಾರು 1-6 ಆಯ್ತು ಸಬ್ಸಿಡಿನೇ ಇಲ್ಲ, ಸಬ್ಸಿಡಿ ಅದಕ್ಕೆ ಬಜೆಟ್ ಇಲ್ಲ ಅಂತಿದ್ದಾರೆ.
0: ಅಲ್ಲ, ಈಗ ತಮಗೆ ಗೊತ್ತಿದ್ದ ಹಾಗೆ ತಾವು ಅರ್ಜಿ ಸಲ್ಲಿಸಿದೀರಾ?
3: ಹಾ, ಸಲ್ಲಿಸಿದ್ವಿ ಸರ್. ನವೆಂಬರ್ದಾಗ 2025 ಅಲ್ಲಿ ನವೆಂಬರ್ ಅಲ್ಲಿ ಕೊಟ್ಟಿದ್ದೀವಿ. ಅದಕ್ಕೆ ಬಜೆಟ್ ಇಲ್ಲ ಅಂತ ಹೇಳ್ತಾರೆ.
0: ಇಲ್ಲ, ಈಗ ತಾವು ಪ್ರಶ್ನೆ ಏನು ಕೇಳಿದಿರಲ್ಲ, ನಮ್ಮ ಇಲಾಖೆಯಲ್ಲಿ ಯಾವ ರೀತಿ ಒಂದು ಪದ್ಧತಿ ಇದೆ ಅಂತ ಹೇಳಿದ್ರೆ, ತಾವು ಅರ್ಜಿ ಸಲ್ಲಿಸಿದ್ರೆ ತಮ್ದು ಜ್ಯೇಷ್ಠತೆ ಅಂದ್ರೆ ಸೀನಿಯರಿಟಿನ ನೋಡ್ತೀವಿ. ನಮಗೇನು ರಾಜ್ಯ ಸರ್ಕಾರ
3: 6 ಸುಮಾರು ನವೆಂಬರ್ ಡಿಸೆಂಬರ್ ಸುಮಾರು ಈಗ ಮೇ ಬಂತು ಸರ್, ಮೇ ಜೂನ್ ಅಂತ ಆಯ್ತು.
0: ಹೌದು. ಇವಾಗ
3: ಅವರಿಗೆ ಅದು ನಮ್ಮಲ್ಲಿ ಇಲ್ಲ, ಯಾವ್ದೇ ರೀತಿ ಬಜೆಟ್ ಬಂದಿಲ್ಲ, ಆತರ ಈ ತರ ಹೇಳ್ತಾ ನಮ್ಗೆ ಅದು ಅವಶ್ಯಕತೆ.
0: ಉತ್ತರ ಕೊಡ್ತೀನಿ. ಈಗ ತಮ್ದೇನು ಜ್ಯೇಷ್ಠತೆ ಇರುತ್ತೆ ಅಥವಾ ಸೀನಿಯರಿಟಿ ಅಂತ ಏನಿರುತ್ತೆ, ಇದನ್ನ ನಮ್ಮ ತಾಲೂಕು ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿ ಮೇಂಟೈನ್ ಮಾಡಿರ್ತೀವಿ. ನಮಗೆ ಈ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರದಿಂದ ಏನು ಅನುದಾನ ಬಂದಿರುತ್ತೆ, ಆ ಅನುದಾನಕ್ಕೆ ಸೀಮಿತವಾಗಿ ಆ ವರ್ಷದಲ್ಲಿ ಇರುವಂತ ಫಲಾನುಭವಿಗಳಿಗೆ ನಾವು ಇದನ್ನ ಸಹಾಯಧನದಲ್ಲಿ ಕೊಟ್ಟಿರ್ತೀವಿ. ಬಹುಶಃ ಜ್ಯೇಷ್ಠತೆ ಆಧಾರದ ಮೇಲೆ ತಮಗೂ ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ. ನಮ್ದೇನು ಅನುದಾನ ಈಗ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದಿಂದ ಬಂದ ಕೂಡಲೇ ತಮಗೂ ಬರುತ್ತೆ. ತಮಗೆ ಆ ಒಂದು ಅರ್ಜಿ ಸಲ್ಲಿಸಿದ ಒಂದು ಸಂಖ್ಯೆ ಇರುತ್ತೆ, ಆ ನಂಬರ್ ಇರುತ್ತೆ, ಅದು ಮತ್ತೆ ನಿಮ್ಗೆ ಆ FID ಆ ನಂಬರ್ ತಗೊಂಡೋಗಿ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದಲ್ಲಿ ತಾವು ಒಂದು ಇನ್ನೊಮ್ಮೆ ಕೊಟ್ಟರೆ ಅವರು ಕೂಡ ಹೇಳ್ತಾರೆ. ಇಲ್ಲಾಂತ ಹೇಳಿದ್ರೆ ನೀವು ತಾವು ದೂರವಾಣಿ ಕರೆ ಮುಖಾಂತರ ಮಾಡಿದನ್ನು ಕೂಡ ತಿಳ್ಕೊಬಹುದು. ತಮ್ದು FID ಅಂತ ಏನಿದೆಯಲ್ಲ, ರೈತರ ಗುರುತಿನ ಸಂಖ್ಯೆ.
3: ಅಲ್ಲ ಸರ್, ಅದನ್ನ ಕೇಳಿದ್ವಿ ಸರ್, ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಅದಕ್ಕೆ ಕೇಳಿದ್ರೆ.
0: ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ತಾವು ಭೇಟಿ ನೀಡಿ ತಮ್ಮ
3: ಬಳ್ಳೊಳ್ಳಿ ಬರ್ತಾರೆ, ಬಳ್ಳೊಳ್ಳಿ ರೈತ ಸಂಪರ್ಕ ಕೇಂದ್ರ ಬರ್ತಾರೆ, ಇಂಡಿ ತಾಲೂಕು.
0: ಆಯ್ತು. ಓಕೆ, ಅಲ್ಲಿ ನೀವು ಸಂಪರ್ಕ ಮಾಡಿ ನಾವು ಕೂಡ ಅಲ್ಲಿ ತಿಳಿಸಿರ್ತೀವಿ.
1: ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ. ಅದು ರೇಡಿಯೋ ಸೆಟ್ ದೂರ ಇಟ್ಟಿಡಿ,
4: ನಾವು
1: ರೇಡಿಯೋ ಸೆಟ್ ದೂರ ಇಡಿ, ರೇಡಿಯೋ ಸೆಟ್ ಬಂದ್ ಮಾಡಿ.
4: ಅರ್ಜಿ ಹಾಕಿದ್ರು ಸರ್, ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕದ ಕೊಜಿಲ್ಗಿ ಹೋಬಳಿಯಿಂದ ಮಾತಾಡಿದ್ರು.
1: ಆಯ್ತು, ಪ್ರಶ್ನೆ ಕೇಳಿ.
0: ಸಣ್ಣ ಟ್ರ್ಯಾಕ್ಟರ್ಗೆ ತಾವು ಅರ್ಜಿ ಹಾಕಿದೀರಾ?
4: ಹ್ಞೂ, ಅರ್ಜಿ ಆನ್ಲೈನ್ ಹಾಕಿದ್ರು ಸರ್, ಗ್ರಾಂಟ ಇಲ್ಲ ನಾ ಸರ್ ಅದಕ್ಕೆ.
0: ಯಾವಾಗ ಹಾಕಿದೀರಾ ಇದು ಸಣ್ಣ ಟ್ರ್ಯಾಕ್ಟರ್ಗೆ ಅರ್ಜಿ?
4: ಈಗ 1 ವರ್ಷ ಆಗಾಕ್ ಬತ್ತರ್ ಸರ್. ಈಗ
0: 1 ವರ್ಷ. ಈಗ ನಾನು ಇದಕ್ಕಿಂತ ಮುಂಚೆ ಏನು ನಮ್ಮ ಇನ್ನೊಬ್ರು ರೈತ ಬಾಂಧವರು ಏನು ಕರೆ ಮಾಡಿದ್ರು ಅವ್ರಿಗೂ ಕೂಡ ಹೇಳ್ದಾಗೆ ತಾವು ಏನು ಈಗ ಅರ್ಜಿ ಹಾಕಿದ್ದೀರಾ ತಮಗೂ ಕೂಡ ಒಂದು ಸಂಖ್ಯೆಯನ್ನ ನಾವು ಕೊಟ್ಟಿರ್ತೀವಿ, ಸೀನಿಯರಿಟಿ ಸಂಖ್ಯೆ ಅಥವಾ ಜ್ಯೇಷ್ಠತೆ
4: ಸಂಖ್ಯೆ.
0: ಹೌದಲ್ಲ, ಈಗ ಇನ್ನೇನು ವರ್ಷ ಅಂದ್ರೆ ಹಿಂದಿನ ವರ್ಷದಲ್ಲಿ ಬಹುಶಃ ನಾವು ಕೊಟ್ಟ ಅನುದಾನದಲ್ಲಿ ತಮಗೆ ಅದು ದೊರಕಿರ್ಲಿಕ್ಕಿಲ್ಲ, ಈ ವರ್ಷ ನಾವು ಏನು ಅನುದಾನ ಕೊಡ್ತೀವಲ್ಲ ಆವಾಗ ಆ ಕಾರ್ಯಕ್ರಮ ಬಂದಾಗ ನಮ್ಮ ರೈತ ಸಂಪರ್ಕ ಕೇಂದ್ರದವರು

0: ಜ್ಯೇಷ್ಠತೆ ಬಂದಾಗ ತಮಗೆ ದೂರವಾಣಿ ಮುಖಾಂತರ ತಿಳಿಸ್ತಾರೆ, ಆವಾಗ ತಮಗೆ ಸಿಗುತ್ತೆ.
1: ಸರ್ ಅದ್ ಕೈ ಮುಗಿತೀರ್ ನೀವ ಹೇಳ್ರಿ ಸರ್, ಎಲ್ಲ ಗ್ರಾಂಟ ಇಲ್ಲ ಅಂತ
2: ಅವಶ್ಯಕತೆ
1: ಎಲ್ಲ 1,000 ರೂಪಾಯಿ ತಾಸು ಡಾಕ್ಟರ್ ಬಾಡಿಗೆ ಆಗ್ಯಾವ್ರಿ ಸರ್. ಕೈ ಸಣ್ಣದ್ರ ಅರ್ಜೆಂಟ್ ಅರ್ಜಿ ಹಾಕಿದ್ರಿ ಸರ್.
0: ಯಾವ್ದು ರೈತ ಸಂಪರ್ಕ ಕೇಂದ್ರ ಯಾವ್ದು ಬರುತ್ತೆ ತಮ್ದು?
1: ಕೌಜಲ್ಗಿ ಬರ್ತೈತ್ರಿ ಸರ್.
0: ಕೌಜಲ್ಗಿ
2: ತಿಳಿಸ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ರೀ. ನಮಸ್ಕಾರ. ಮುಂದಿನ ಕರೆ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ.
3: ಸರ್ ನಮಸ್ತೆ, ನಾನು ಕೊಪ್ಪಳದಿಂದ ಸರ್ ಮಾತಾಡ್ತಿರೋದು, ಮುತ್ತು ಚಲೋದಂತ.
2: ಹೇಳಿ ಮುತ್ತು.
3: ಸರ್ ಇದು ಈ ಕಾರ್ಯಕ್ರಮದ ಬಗ್ಗೆ ಒಂದು ಅನಿಸಿಕೆ ಹೇಳಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದ್ದೆ ನಾನು.
2: ಹೇಳಿ ಅನಿಸಿಕೆ ಏನು
3: ಸರ್? ಸರ್ ಇದು ಕಾರ್ಯಕ್ರಮ 45 ನಿಮಿಷದಿಂದ 50 ನಿಮಿಷ ಇದೆ ಅಲ್ವಾ?
2: ಇಲ್ಲ, ಅರ್ಧ ಗಂಟೆ ಅಷ್ಟೇ
3: ಸರ್. ಇದಲ್ಲ ಸರ್, ಪ್ರತಿನಿತ್ಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಪ್ರಸಾರ ಆಗೋದು.
2: ಕಿಸಾನ್ವಾಣಿ ಅಲ್ಲ ಇದು, ಕೃಷಿರಂಗ. ಹಾ ಹೇಳಿ.
3: ಅದೇ ಸರ್ ಕಿಸಾನ್ವಾಣಿನೇ ಇರೋದು, ನಮ್ಮ ಹೊಸಪೇಟೆ ಆಕಾಶವಾಣಿ ಕೇಂದ್ರದಿಂದ ಕೇಳ್ತಿರ್ತೀವಿ ನಾವು.
2: ಆಯ್ತು ಕೇಳಿ.
3: ರೈತರ ಬಗ್ಗೆ ಸಲಹೆಗಳಲ್ಲಿ ರೈತರ ಬಗ್ಗೆ ಕಾರ್ಯಕ್ರಮಗಳ ಆಯೋಜನೆ ಮಾಡಿರ್ತಾರ ಕಿಸಾನ್ವಾಣಿ ಗ್ರಾಮಾಂತರಂಗ ಅಂತಂದೇಳಿ. ಆ ಕಾರ್ಯಕ್ರಮ 45 ನಿಮಿಷದಿಂದ 50 ನಿಮಿಷ ಸಮಯ ಇರ್ತದೆ, ಕೇವಲ ಒಂದು 20 ನಿಮಿಷದೊಳಗ ಮುಗಿಸಿಬಿಡ್ತಾರೆ ಸರ್ ಅವ್ರದ್ದು ಕಾರ್ಯಕ್ರಮ. ಮುಂದುವರೆದಿರ್ತಕ್ಕಂಥ ಭಾಗವನ್ನು ಬರೇ ರೈತ ಗೀತೆಗಳು ಆಮೇಲೆ ಜನಪದ ಗೀತೆಗಳು ಪ್ರಸಾರ ಮಾಡ್ತಾನೆ. ಇನ್ನು ರೈತರ ಬಗ್ಗೆ ಸಾಕಷ್ಟು ಕಾರ್ಯಕ್ರಮ ಆಯೋಜನೆ ಮಾಡಬಹುದಲ್ಲ ಅಂತ.
2: ನೀವು ಅಲ್ಲಿ ಪತ್ರ ಬರೀರಿ ಅವರಿಗೆ.
3: ಬರೆದಿದ್ದೀನಿ ಸರ್, ಬಹಳಷ್ಟು ಬರೆದಿದ್ದೀನಿ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದೀನಿ ಫೋನಲ್ಲಿ.
2: ನಾವು ಹೇಳ್ತೇವೆ ಅವರಿಗೆ, ನಾವು ಹೇಳ್ತೇವೆ.
0: ಈಗ ತಾವು
2: ಕರೆ ಮಾಡಿದ ಧನ್ಯವಾದಗಳು. ಇದು ಬೇರೆ, ಇದು ಹಲೋ ಫೋನಿನ ಕಾರ್ಯಕ್ರಮ.
0: ಆದ್ರೂ ರೈತರಿಗಾಗಿ ಜಾಸ್ತಿ ಹೊತ್ತು ಕೇಳಬೇಕು ಅಂತ ಹೇಳದ್ದು ಸ್ವಾಗತ.
2: ನಮ್ದು ಸರಿ, ನಾವು ಕರೆಕ್ಟ್ 50 ಮಿನಿಟ್ ಪ್ರಸಾರ ಮಾಡ್ತೇವೆ. ನೀವು ಅಲ್ಲಿ ಹೊಸಪೇಟೆಗೆ ಕೇಳಿ, ನಮ್ದು ನಮ್ಮ ಕಡೆಯಿಂದ ಅಂತದ ಇಲ್ಲ, ಅದು ಕಿಸಾನ್ ವಾಣಿ ಸ್ಟೇಷನ್. ಇದು ನಮ್ದು ದೊಡ್ಡ ವ್ಯಾಪ್ತಿ ಇರುತ್ತೆ. ಆಯ್ತು, ಕರೆ ಮಾಡಿದ್ಕ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ.
4: ನಮಸ್ಕಾರ ಸರ್.
2: ನಮಸ್ಕಾರ, ಹೆಸರೇಳಿ ಸರ್, ಎಲ್ಲಿಂದ?
4: ಹಾಸನ್ ಜಿಲ್ಲೆಯಿಂದ ಡಿ ಧರಣೇಂದ್ರ, ಬೇಲೂರು ತಾಲೂಕು ಸರ್.
2: ಹೇಳಿ ಸರ್.
4: ಸರ್ ಈಗ ಸ್ಪ್ರಿಂಕ್ಲರ್ ಸೆಟ್ ಎಲ್ಲ ಕೊಡ್ತಾ ಇರೋದು ಸಾಮಾನ್ಯ ವರ್ಗಕ್ಕೆ 50% ಕೊಡ್ತಿದ್ದೀರಾ?
0: ಇಲ್ಲ ಇಲ್ಲ ಇಲ್ಲ, ಸ್ಪ್ರಿಂಕ್ಲರ್
4: ಸರ್, ಇದು ಸ್ಪ್ರಿಂಕ್ಲರ್ ಕ್ವಾಲಿಟಿನೇ ಇಲ್ಲಲ್ಲ ಸರ್.
0: ಅಲ್ಲ, ಸ್ಪ್ರಿಂಕ್ಲರ್ ಮತ್ತೆ ಏನು ಡ್ರಿಪ್ ಮಾತ್ರ, ಎಲ್ಲಾ ವರ್ಗದ ರೈತರಿಗೂ 90% ಸಬ್ಸಿಡಿಲೇ ಕೊಡ್ತಿದೀವಿ.
4: ಇರುತ್ತೆ ಸರ್, ಸಬ್ಸಿಡಿ ಸಿಕ್ಕುತ್ತೆ, ಆದ್ರೆ ಕ್ವಾಲಿಟಿನೇ ಇಲ್ಲ ಸರ್ ಅದು.
0: ಅಂದ್ರೆ ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಹೇಳ್ತಿದ್ದೀರಾ ಅಂತ ಈಗ ತಮಗೆ ಗೊತ್ತಿದ್ದ ಹಾಗೆ
4: ಬೇಗ ಬೇಗ ಒಡೆದೋಗೋದು ಸ್ಪ್ರಿಂಕ್ಲರ್ ಕೊಡೋದು. ಮೊದ್ಲೆಲ್ಲ ಬ್ರಾಸ್ ಸ್ಪ್ರಿಂಕ್ಲರ್ ಕೊಡೋದು, ಈಗ ಎಲ್ಲ ಅಲ್ಯೂಮಿನಿಯಂಗೆ ಕೋಟಿಂಗ್ ಮಾಡಿ ಕೊಡ್ತಾ ಇದಾರೆ ಸರ್.
0: ಅಲ್ಲ ಅಲ್ಲ, ಈಗ ಬ್ರಾಸ್ತು ತಾವು ಕೇಳ್ತಿರೋದು ನಮ್ಮ ಇಲಾಖೆಯಲ್ಲಿ ಕೊಡ್ತಾ ಇರೋದು ಎಚ್ ಡಿ ಪಿ ಪೈಪ್ ದೇ, ನಾವು ಅಷ್ಟೇ ಸ್ಪ್ರಿಂಕ್ಲರ್ ಕೊಡೋದು ತಮಗೆ ಗೊತ್ತಿದ್ದಾಗೆ.
4: ಅದೇ ಗಂಗಾ ಕಾವೇರಿ ಅಂತ ಹೇಳಿ ಕೊಟ್ಟಿದ್ದಾರೆ, ಕ್ವಾಲಿಟಿನೇ ಇಲ್ಲ. ಬೇಲೂರು ತಾಲೂಕಿಂದ ನಾನು ಈಗ 2 ವರ್ಷದಲ್ಲಿ ಹೆಚ್ಚು ಕಡಿಮೆ 2023-24 ತಗೊಂಡಿರೋದು.
0: ಅದು ಕೃಷಿ ಇಲಾಖೆಯಿಂದ ತಗೊಂಡಿದ್ರೆ ಅಥವಾ?
4: ಹೌದು ಸರ್, ಕೃಷಿ ಇಲಾಖೆಯಿಂದ ತಗೊಂಡಿರೋದು.
0: ಕೃಷಿ ಇಲಾಖೆಯಿಂದ ತಗೊಂಡಿದ್ರೆ ಈಗ ಏನಾದ್ರೂ ತಮಗೆ ಕ್ವಾಲಿಟಿ ಇಶ್ಯೂಸ್
4: ಹೇಳಿ ಸರ್.
0: ಈಗ ಸಾಕಷ್ಟು ಅಂತ ಹೇಳಿದ್ರೆ ಬೇರೆ ಬೇರೆ ಈ ನೀರಾವರಿ ಇದೇನು ನಮ್ದು ತುಂತುರು ನೀರಾವರಿ ಕೊಡ್ತಾರಲ್ವಾ, ಅವ್ರದ್ದು ಎಂಪ್ಯಾನೆಲ್ ಆಗಿರುತ್ತೆ. ತಮ್ಗೆ ಯಾವ್ದಾದ್ರು ಈ ತರ ಕ್ವಾಲಿಟಿ ಇಶ್ಯೂ ಬಗ್ಗೆ ಇದ್ರೆ ತಾವು ಕಂಪ್ಲೇಂಟ್ ಕೊಡ್ಬೋದು. ನಾವು ನಮ್ಮ ಇಲಾಖೆಯಿಂದ ಅದಕ್ಕೆ ಬೇರೆ ಒಂದು ರೀತಿಯ ಒಂದು ಮೆಕಾನಿಸಮ್ ಇದೆ ಅಂತ ಹೇಳಿದ್ರೆ, ನಾವು ಕೂಡ ಅದರದ್ದು ಕ್ವಾಲಿಟಿ ಸರಿ ಇಲ್ಲ ಅಂತ ಕಂಪ್ಲೇಂಟ್ ಬಂದಾಗ ನಾವು ಅದರದ್ದು ಸ್ಯಾಂಪಲ್ ತೆಗೆದು ಅದಕ್ಕೆ ಒಂದು ಅದನ್ನ ಟೆಸ್ಟ್ ಮಾಡುವಂತ ಒಂದು ಬೇರೆ ಒಂದು ಸಂಸ್ಥೆ ಇದೆ, ಸಿಪೆಟ್ ಅಂತ, ಅಲ್ಲಿಗೆ ಕಳಿಸಿ ಅದರಲ್ಲಿ ಏನಾದ್ರೂ ಕ್ವಾಲಿಟಿಲಿ ದೋಷ ಕಂಡು ಬಂದ್ರೆ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ನಮ್ಮ ಮಾರ್ಗಸೂಚಿಲಿ ಅವಕಾಶ ಇದೆ. ತಮಗೇನಾದ್ರೂ ಇದ್ರ ಬಗ್ಗೆ ಕ್ವಾಲಿಟಿ ಸರಿ ಇಲ್ಲ, ಇವ್ರು ಏನಾದ್ರೂ ನನಗೆ ಕೊಟ್ಟಿರೋದು ಸರಿ ಇಲ್ಲ ಅಂತ ಹೇಳಿದ್ರೆ, ನೀವು ಸಮೀಪದ ನಮ್ಮ ಒಂದು ಸಹಾಯಕ ಕೃಷಿ ನಿರ್ದೇಶಕರು ಏನಿರ್ತಾರಲ್ಲ ಅವ್ರಿಗೆ ನೀವು ತಿಳಿಸಿ ಅವ್ರು ಬಂದು ಸ್ಯಾಂಪಲ್ ತೆಗೆದು ಅದರಲ್ಲಿ ಏನಾದ್ರೂ ದೋಷ ಕಂಡು ಬಂದ್ರೆ ನಾವು ಆ ಸಂಬಂಧಪಟ್ಟ ಏನು ಸಪ್ಲೈ ಮಾಡಿದಾರಲ್ವಾ ಸಂಸ್ಥೆ, ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಇದೆ.
4: ತುಂಬಾ ಇದೆ, 2006 ತಗೊಂಡಿದ್ದು ಪ್ರೀಮಿಯರ್ ಪೈಪ್ ತುಂಬಾ ಚೆನ್ನಾಗಿದೆ ಸರ್. ಜೈನ್ ಪೈಪ್ ಪ್ರೀಮಿಯರ್ ಪೈಪ್ ಆ ಟೈಮಲ್ಲಿ ಬಂದಿದ್ದೆಲ್ಲ ತುಂಬಾ ಚೆನ್ನಾಗಿದೆ ಸರ್ ಕ್ವಾಲಿಟಿ. ಅದು ಕ್ವಾಲಿಟಿ ಚೆನ್ನಾಗಿದೆ, ಈಗಲೂ ಇದೆ ಸರ್, ತುಂಬಾ ಚೆನ್ನಾಗಿದೆ ಪೈಪ್ ಅದು. ಈಗ 2023-24 ತಗೊಂಡಿದ್ದು ಕ್ವಾಲಿಟಿನೇ ಇಲ್ಲ ಸರ್.
0: ಆಯ್ತಾಯ್ತು, ತಾವು ಅದನ್ನ ಅದ್ರ ಬಗ್ಗೆ ದೂರನ್ನು ಕೊಟ್ರೆ ನಾವು ಕೂಡ ಅದನ್ನ ಪರಿಶೀಲಿಸಿ ದೋಷ ಕಂಡು ಬಂದ್ರೆ ನಾವು ಅದನ್ನ ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹೆಸರೇಳಿ ಸರ್, ರೇಡಿಯೋ ಸೆಟ್ ದೂರ ಇಟ್ಟು ಮಾತಾಡಿ.
5: ಸರ್ ನಮಸ್ಕಾರ. ಸರ್
2: ನಮಸ್ಕಾರ, ಹೆಸರೇಳು ಎಲ್ಲಿಂದ?
5: ಸರ್ ನಾವು ಹಾವೇರಿಯಿಂದ ಸರ್ ಮಾತಾಡೋದು.
2: ಪ್ರಶ್ನೆ ಕೇಳಿ.
5: ಮುದುಕಪ್ಪ ಬೆಟ್ಟದೂರು ಅಂತ ಸರ್.
2: ಓ ಬೆಟ್ಟದೂರು ಕೇಳಿ.
5: ಸರ್ ನಮಸ್ತೆ ಸರ್.
0: ಹಾ ನಮಸ್ಕಾರ
5: ಸರ್, ಚೆನ್ನಾಗಿದೆ ಸರ್.

0: ನಮಸ್ಕಾರ, ಚೆನ್ನಾಗಿದ್ದೇವೆ. ಪ್ರಶ್ನೆ ಕೇಳಿ
1: ಸರ್. ನನ್ನ ಪ್ರಶ್ನೆ ಸರ್, ನಂದು 10 ಎಕರೆ ಹೊಲ ಐತೆ ಸರ್ ಒಂದ್ ಕಡೆ ಸರ್.
0: ಹಾ ಕೇಳಿ.
1: ಅದ್ರ 130 meter ಉದ್ದ ಇದೆ ಸರ್. ಅಲ್ಲಿ ನಮ್ಮಲ್ಲಿ ಅದು ನೀರ್ ಬರ್ತಾರ, ಅದ ಹಳ್ಳ ಇದೆ ಸರ್, ಸಣ್ಣ ಹಳ್ಳ ಸರ್. ಅದಕ್ಕ ಕಲ್ಲು ಪಿಚ್ಚಿಂಗ್ ಮಾಡ್ಕೊಡ್ತೀರ ಸರ್? ಮಾಡ್ಕೊಡ್ಬೋದ ಸರ್ ಕೃಷಿ ಇಲಾಖೆ ಸರ್?
2: ಕೃಷಿ ಇಲಾಖೆಯಿಂದ ಕಲ್ಲು ಪಿಚ್ಚಿಂಗ್
1: ಅಂತ
2: ಹೇಳಿದ್ರೆ ಹೇಳಿ ಹೇಳಿ
1: ಸರ್. ನಮ್ಮ ಬದು ಹಾಕಿದೇನೆ ಸರ್, ದೊಡ್ಡದ ಬದು ಹಾಕಿದೆ ಸರ್.
0: ಬದು ರಿಪೇರಿ ಮಾಡ್ಬೇಕು.
1: ಒಂದ್ 8 meter ಸರ್. ಅದಕ್ಕ ಅದು ಹಳ್ಳ ಬಂದು ನೀರು
0: ತೊಂದರೆ ಕೊಡ್ತದೆ ಅದ್ ಹೇಳ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಪ್ರಶ್ನೆ ಉತ್ತರ ಕೇಳಿ, ನಮ್ಮ ಸಮಯ ಮುಗಿತಾ ಇದೆ. ಡಾಕ್ಟರ್ ಸ್ವಲ್ಪ ಸಂಕ್ಷಿಪ್ತವಾಗಿ ಉತ್ತರ ಕೊಡಿ.
2: ಈಗ ತಾವು ಕೇಳಿರುವಂತ ಪ್ರಶ್ನೆ, ನಮ್ದು ಕೃಷಿ ಇಲಾಖೆಯಲ್ಲಿ ಈ ಬದು ನಿರ್ಮಾಣ ಇರ್ಬೋದು ಅಥವಾ ಇದು ಜಲಾನಯನ ಇಲಾಖೆ ಅಂತ ಬೇರೆ ಅದಕ್ಕೆ ಇಲಾಖೆ ಇದೆ, ಅವ್ರು ಕೂಡ ಕೊಡೋದಕ್ಕೆ ಅವಕಾಶ ಇದೆ. ಬಟ್ ಅವ್ರಿಗೆ ಪ್ರೊಜೆಕ್ಟ್ ಏರಿಯಾ ಅಂತ ಇರುತ್ತೆ, ಆ ಪ್ರೊಜೆಕ್ಟ್ ಏರಿಯಾದೊಳಗೆ ಬಂದ್ರಷ್ಟೇ ಮಾಡೋದಕ್ಕೆ ಅವಕಾಶ ಇರುತ್ತೆ.
0: ತುಂಬಾ ಸಂತೋಷ ಡಾಕ್ಟ್ರೆ. ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳಾಗಿತ್ತು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದವರು ರಾಜ್ಯ ಕೃಷಿ ಇಲಾಖೆಯ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿ ಟಿ ಪುತ್ರ ಅವರು. ಡಾಕ್ಟ್ರೆ, ತಮಗೆ ಎಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ.
0: ಅದೇ ರೀತಿ ಎಲ್ಲ ಕರೆ ಮಾಡಿದ್ದ ಎಲ್ಲ ರೈತರಿಗೂ ಮತ್ತು ಕೇಳುಗರಿಗೂ ಎಲ್ಲ ಕಡೆಯಿಂದ, ನಮ್ಮ ಬೆಂಗಳೂರು ಆಕಾಶವಾಣಿ ವತಿಯಿಂದ, ಎಲ್ಲ ಆಕಾಶವಾಣಿ ವತಿಯಿಂದ ತಮಗೆ ಧನ್ಯವಾದಗಳು. ನಮಸ್ಕಾರ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.
2: ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು.
3: ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 hectare ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
4: ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು ಈ ವಿಷಯವಾಗಿ ಉತ್ತರಿಸಿದವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿ ಟಿ ಪುತ್ರ ಅವರು. ಕಾರ್ಯಕ್ರಮ ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ಸುಧಾರಾಣಿ ಹಾಗೂ ರಾಜ್ಯಲಕ್ಷ್ಮಿ, ತಾಂತ್ರಿಕ ನೆರವು ತಿಪ್ಪೇಸ್ವಾಮಿ ಎಸ್ಎ ಮತ್ತು ಸೈಯದ್ ನಬಿವುಲ್ಲಾ. ಹಲೋ ಕೃಷಿರಂಗ ಇದು ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
5: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
6: ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಆಯುಷ್ ಇಲಾಖೆ, ಆಯುಷ್ ಕಾಲೇಜುಗಳು, ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ಯೋಗ ಸಂಘಟನೆಗಳ ಆಶ್ರಯದಲ್ಲಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜಿಲ್ಲಾದ್ಯಂತ ಆಚರಿಸಲಾಗುತ್ತಿದೆ. ಪ್ರಧಾನ ಕಾರ್ಯಕ್ರಮ ದಿನಾಂಕ 21/6/2026 ಮಂಗಳೂರು ಪುರಭವನದಲ್ಲಿ ಬೆಳಿಗ್ಗೆ 8 ನಡೆಯಲಿದೆ. ಸರ್ವರಿಗೂ ಆದರದ ಸ್ವಾಗತ.
7: ಭವಿಷ್ಯದ ಕನಸುಗಳಿಗೆ ಹೊಸ ದಾರಿ
8: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್.
7: ಅತ್ಯಾಧುನಿಕ ಲ್ಯಾಬ್ಗಳು, ಅನುಭವಿ ಉಪನ್ಯಾಸಕರು, ಉತ್ತಮ ಪ್ಲೇಸ್ಮೆಂಟ್ ಹಾಗೂ ಸಂಶೋಧನಾ ಅವಕಾಶಗಳು.
8: ಸಂಶೋಧನೆ, ಆಸ್ಪತ್ರೆಗಳು, ಫಾರ್ಮಸಿ ಕಂಪನಿಗಳು, ಮೆಡಿಕಲ್ ರೈಟಿಂಗ್, ಸರ್ಕಾರಿ ಕೆಲಸಗಳು, ಸಾವಿರಾರು ಉದ್ಯೋಗಾವಕಾಶಗಳು.
7: ದ್ವಿತೀಯ ಪಿಯುಸಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. ಬಿ ಫಾರ್ಮಾ 4 years 8 semesters. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 9448250305.
8: ವೆಬ್ ವಿಳಾಸ www.vips.puttur.org.
7: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್ ಪುತ್ತೂರು. ಸುಂದರ ಭವಿಷ್ಯಕ್ಕೆ ವಿಶ್ವಾಸದ ಹೆಜ್ಜೆ.
9: ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ 25 ಸಂಭ್ರಮ. June 27 ಎಕ್ಸ್ಟೆಂಡ್ ಆಗಿದೆ ದ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಕ್ಯಾಂಪ್. ಕಡಿಮೆ ಪೇನ್, ಪರ್ಸನಲೈಸ್ಡ್ ಕೇರ್ ಮತ್ತು ಹೆಚ್ಚು ಆಕ್ಯುರೇಟ್ ರಿಸಲ್ಟ್ಸ್. ಎಕ್ಸ್ಪರ್ಟ್ ಸರ್ಜನ್ಸ್ ಇಂದ ಫ್ರೀ ಕನ್ಸಲ್ಟೇಷನ್ಗೆ ಇಂದೇ ರಿಜಿಸ್ಟರ್ ಮಾಡಿ ಮತ್ತು 1 lakh ಉಳಿಸಿ. ಕರೆ ಮಾಡಿ 9611819633 ಅಥವಾ ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ ಭೇಟಿ ನೀಡಿ.
5: ಕೇಳುಗರೆ, ಇದೊಂದು ಹವಾಮಾನ ಮುನ್ಸೂಚನೆ ಕುರಿತು ಪ್ರಕಟಣೆ. ಭಾರತ ಹವಾಮಾನ ಇಲಾಖೆ, ಭೂವಿಜ್ಞಾನ ಸಚಿವಾಲಯ, ಹವಾಮಾನ ಕೇಂದ್ರ ಬೆಂಗಳೂರು ನೀಡಿರುವ ಹವಾಮಾನ ಮುನ್ನೆಚ್ಚರಿಕೆ. ಈ ಸಂಜೆ 5:15 ಮುಂದಿನ 3 ಅವಧಿಗೆ ಅನ್ವಯವಾಗುವಂತೆ ದಕ್ಷಿಣ ಕನ್ನಡದ 1-2 ಕಡೆಗಳಲ್ಲಿ ಮಳೆಗುಡುಗು ಸಹಿತ ಗಂಟೆಗೆ 30-40 km ವೇಗದ ಬಿರುಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆಯಿದೆ. ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕವಾಗಿ ವಿದ್ಯುತ್ ವ್ಯತ್ಯಯ, ಸಣ್ಣಪುಟ್ಟ ಸಂಚಾರ ದಟ್ಟಣೆ, ದುರ್ಬಲ ಮರಗಳ ಕೊಂಬೆಗಳು ಮುರಿದು ಬೀಳುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ

0: ಸಾರ್ವಜನಿಕರು ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವಂತೆ, ವಿದ್ಯುತ್ ಉಪಕರಣಗಳ ಬಳಕೆಯ ಬಗ್ಗೆ ಎಚ್ಚರ ವಹಿಸುವಂತೆ, ಕೊಯ್ಲು ಮಾಡಿದ ಬೆಳೆಗಳನ್ನು ತೆರೆದ ಸ್ಥಳಗಳಲ್ಲಿ ಇಡದಂತೆ ಸೂಚಿಸಲಾಗಿದೆ. ಹವಾಮಾನ ಮುನ್ಸೂಚನೆ ಕುರಿತು ಪ್ರಕಟಣೆ ಕೇಳಿದಿರಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಭಕ್ತಿಗೀತೆಗಳನ್ನು ಆಲಿಸೋಣ.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಮೊದಲಿಗೆ ವಿದ್ಯಾಭೂಷಣ ಹಾಡಿರುವ ಪುರಂದರದಾಸರ ರಚನೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ.

ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬೆ

ವಿದ್ಯಾಭೂಷಣ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳಿದಿರಿ. ಕೇಳುಗರೆ, ನಾಳೆ 6:50 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನದ ಅಂಗವಾಗಿ ICAR ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಇದರ ಮೀನುಗಾರಿಕಾ ವಿಜ್ಞಾನ ವಿಭಾಗದ ವಿಜ್ಞಾನಿ ಡಾ ರಾಥೋಡ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ವಿಷಯ, ಸಾವಯವ ಪದ್ಧತಿಯಲ್ಲಿ ಮೀನುಗಾರಿಕೆ. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಪಿಎಂ ವಿಕಸಿತ ಭಾರತ ಉದ್ಯೋಗ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 2,400 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಪ್ರೋತ್ಸಾಹಧನ ಬಿಡುಗಡೆ. ಭಾರತದ ರಕ್ಷಣಾ ಉತ್ಪಾದನೆ ದಾಖಲೆಯ 1,78,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೀಟ್ ಯುಜಿ ಮರುಪರೀಕ್ಷೆ ಟೆಲಿಗ್ರಾಮ್ ನಿರ್ಬಂಧಿಸುವ ಕೇಂದ್ರ ಸರ್ಕಾರದ ಆದೇಶ ಎತ್ತಿ ಹಿಡಿದ ದೆಹಲಿ ಉಚ್ಚ ನ್ಯಾಯಾಲಯ. ಹಾಗೂ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಅಶ್ಮಿತಾ ಚಲಿಹಾ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ವಿಕಸಿತ ಭಾರತ ಉದ್ಯೋಗ ಯೋಜನೆ ಪಿಎಂ ವೈಬಿಆರ್ವೈ ಅಡಿಯಲ್ಲಿ 2,400 ಕೋಟಿ ರೂಪಾಯಿಗಳ ಪ್ರೋತ್ಸಾಹಧನವನ್ನು ಇಂದು ಬಿಡುಗಡೆ ಮಾಡಿದರು. ದೇಶಾದ್ಯಂತ ಉದ್ಯೋಗ ಸೃಷ್ಟಿ ಮತ್ತು ಸಾಮಾಜಿಕ ಭದ್ರತೆ ವಿಸ್ತರಿಸುವ ಉದ್ದೇಶದ ಈ ಯೋಜನೆಯು ಪ್ರಸ್ತುತ 15,00,000 ಹೊಸ ಉದ್ಯೋಗಾವಕಾಶಗಳಿಗೆ ಬೆಂಬಲ ನೀಡಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, 21ನೇ ಶತಮಾನದಲ್ಲಿ ಕೌಶಲ್ಯಯುತ ಯುವಶಕ್ತಿ, ನಾವೀನ್ಯತೆ ಹಾಗೂ ಗುಣಮಟ್ಟಕ್ಕೆ ಆದ್ಯತೆ ನೀಡುವ ರಾಷ್ಟಗಳು ಜಾಗತಿಕವಾಗಿ ಮುಂಚೂಣಿಯಲ್ಲಿರಲಿವೆ ಮತ್ತು ಭಾರತವು ಈ ನಿಟ್ಟಿನಲ್ಲಿ ಮುನ್ನಡೆಸಲು ಸಿದ್ಧವಾಗಿದೆ ಎಂದರು. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಕ್ಕೆ ಸೇರುವ ಯುವಕರು ಹಾಗೂ ಕೈಗಾರಿಕಾ ವಲಯದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲಿದೆ. ಯೋಜನೆಯಡಿ ಇದುವರೆಗೆ ಸುಮಾರು 70,00,000 ಉದ್ಯೋಗಗಳು ಸೃಷ್ಟಿಯಾಗಿದ್ದು, ಈಗಾಗಲೇ 20,00,000 ಯುವಕರು ತಮ್ಮ ಹೊಸ ಉದ್ಯೋಗದಲ್ಲಿ ಯಶಸ್ವಿಯಾಗಿ 6 ತಿಂಗಳು ಪೂರೈಸಿದ್ದಾರೆ. ಇವರಲ್ಲಿ 10,00,000 ಫಲಾನುಭವಿಗಳಿಗೆ ಸುಮಾರು 2,000 ಕೋಟಿ ರೂಪಾಯಿಗಳನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದರು. ಈ ಯೋಜನೆಯಡಿ ಮೊದಲ ಬಾರಿಗೆ ಉದ್ಯೋಗ ಮಾರುಕಟ್ಟೆ ಪ್ರವೇಶಿಸುವ ಯುವಕರಿಗೆ 15,000 ರೂಪಾಯಿಗಳವರೆಗೆ ಪ್ರೋತ್ಸಾಹಧನ ಸಿಗಲಿದ್ದರೆ, ಹೆಚ್ಚುವರಿ ಉದ್ಯೋಗ ಸೃಷ್ಟಿಸುವ ಉದ್ಯೋಗದಾತರಿಗೆ ಪ್ರತಿ ಹೆಚ್ಚುವರಿ ಉದ್ಯೋಗಿಗೆ ತಿಂಗಳಿಗೆ 3,000 ರೂಪಾಯಿಗಳವರೆಗೆ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ವಿಜ್ಞಾನ ಭವನದಲ್ಲಿ ಯುವಕರೊಂದಿಗೆ ಸಂವಾದ ನಡೆಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಹಣ ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9,44,00,000 ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾಯಿಸಲಾಗುವುದು. 2,18,00,000ಕ್ಕೂ ಹೆಚ್ಚು ಮಹಿಳಾ ರೈತರು ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. 23 ಕಂತಿನ ಬಿಡುಗಡೆಯೊಂದಿಗೆ 2019ರ ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆಯ ಅಡಿಯಲ್ಲಿ ಒಟ್ಟು ವಿತರಣೆ 4,46,000

0: 6,000 ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 2014 46,000 ಕೋಟಿ ರೂಪಾಯಿಗಳಿದ್ದ ದೇಶೀಯ ರಕ್ಷಣಾ ಉತ್ಪಾದನೆ ಕಳೆದ ಹಣಕಾಸು ವರ್ಷದಲ್ಲಿ ದಾಖಲೆಯ 1,78,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನಾಗಪುರದ ಅಂಬಾಜರಿಯಲ್ಲಿರುವ ಯಂತ್ರ ಇಂಡಿಯಾ ಲಿಮಿಟೆಡ್ನ ಆರ್ಡಿನೆನ್ಸ್ ಕಾರ್ಖಾನೆಯಲ್ಲಿ ಇಂದು ಅತ್ಯಾಧುನಿಕ 10,000 ಟನ್ ಸಾಮರ್ಥ್ಯದ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ ಪ್ರೆಸ್ ಘಟಕದ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. 2014 ಮೊದಲು ಕೇವಲ 1,000 ಕೋಟಿ ರೂಪಾಯಿಗಳಷ್ಟಿದ್ದ ರಕ್ಷಣಾ ರಫ್ತು ಸ್ವದೇಶಿ ನಿರ್ಮಿತ ಭಾರತೀಯ ರಕ್ಷಣಾ ಉಪಕರಣಗಳಿಗೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿರುವ ಬೇಡಿಕೆಯಿಂದಾಗಿ ಇದೀಗ ಸುಮಾರು 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಾಸ್ತಾವಿಕ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ ಪ್ರೆಸ್ ಮೂಲಕ ತಯಾರಾಗುವ ಘಟಕಗಳು ಕೇವಲ ರಕ್ಷಣಾ ಉಪಕರಣಗಳಿಗೆ ಮಾತ್ರವಲ್ಲದೆ ರೈಲ್ವೆ, ಇಸ್ರೋ ಮತ್ತು ಡಿಆರ್ಡಿಒ ಸೇರಿದಂತೆ ವಿವಿಧ ಸಂಸ್ಥೆಗಳು ಬಳಸುವ ಯಂತ್ರೋಪಕರಣಗಳಲ್ಲಿಯೂ ಉಪಯೋಗವಾಗಲಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನಾವಿಸ್ ಹಾಗೂ ರಕ್ಷಣಾ ಉತ್ಪಾದನಾ ಇಲಾಖೆಯ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಉಪಸ್ಥಿತರಿದ್ದರು. ಇಡೀ ಜಗತ್ತು ಇಂದು ಭಾರತದೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತಿದ್ದು ದೇಶದಲ್ಲಿ ದೊಡ್ಡ ಮಟ್ಟದ ಹೂಡಿಕೆಗಳನ್ನು ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಮೈಗೌ ಇಂಡಿಯಾ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಉತ್ತಮ ಸುಸ್ಥಿರ ಜಗತ್ತಿನ ನಿರ್ಮಾಣಕ್ಕಾಗಿ ಸಾಧ್ಯವಿರುವ ಎಲ್ಲಾ ರೀತಿಯ ಕೊಡುಗೆಗಳನ್ನು ನೀಡಲು ಭಾರತ ಯಾವಾಗಲೂ ಸನ್ನದ್ಧವಾಗಿದೆ ಎಂದಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಭಾರತ ಪ್ರಭಾವ ಮತ್ತು ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲು ಪ್ರಮುಖ ಪಾತ್ರ ವಹಿಸಿರುವ ದೇಶದ ಸಮಸ್ತ ನಾಗರಿಕರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇದೇ 21ರಂದು ನಡೆಯಲಿರುವ ನೀಟ್ ಯುಜಿ ಮರುಪರೀಕ್ಷೆಯ ಮುನ್ನಾದಿನದಂದು ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ ಕೇಂದ್ರ ಸರ್ಕಾರದ ಆದೇಶವನ್ನು ಇಂದು ದೆಹಲಿ ಉಚ್ಚ ನ್ಯಾಯಾಲಯ ಎತ್ತಿಹಿಡಿದಿದೆ. ಬೃಹತ್ ಪ್ರಮಾಣದ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಹರಡಲು ಈ ಆಪ್ ಅನ್ನು ಅನುವು ಮಾಡಿಕೊಡುವುದರಿಂದ ಪರೀಕ್ಷಾ ಅಕ್ರಮ ತಡೆಯಲು ಸರ್ಕಾರ ಕೈಗೊಂಡಿರುವ ಈ ಮುನ್ನೆಚ್ಚರಿಕೆ ಕ್ರಮ ಸೂಕ್ತವಾಗಿದೆ ಎಂದು ನ್ಯಾಯಾಲಯ ತಿಳಿಸಿದೆ. ನ್ಯಾಯಮೂರ್ತಿ ತೇಜಸ್ ಕರಿಯ ಅವರಿದ್ದ ರಜೆ ಕಾಲದ ಪೀಠ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಕಾನೂನುಬದ್ಧವಾಗಿಯೇ ಈ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದೆ. ಮಹಿಳಾ ವಕೀಲರು ತಮ್ಮ ವೃತ್ತಿಪರ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಸಮಾನವಾಗಿ ನಿರ್ವಹಿಸಲು ಪೂರಕ ವಾತಾವರಣ ನಿರ್ಮಿಸುವುದು ಅತ್ಯಗತ್ಯ ಎಂದು ಸುಪ್ರೀಂಕೋರ್ಟ್ ತಿಳಿಸಿದೆ. ದೇಶದ ಬಹುತೇಕ ನ್ಯಾಯಾಲಯ ಹಾಗೂ ನ್ಯಾಯಾಧೀಕರಣಗಳಲ್ಲಿ ಮಹಿಳಾ ವಕೀಲರಿಗಾಗಿ ಅಗತ್ಯ ಮೂಲಸೌಕರ್ಯಗಳ ಕೊರತೆ ಇರುವುದನ್ನು ಆಕ್ಷೇಪಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಯ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಸರ್ಕಾರ ಹಾಗೂ ಎಲ್ಲಾ ರಾಜ್ಯಗಳಿಗೆ ನೋಟಿಸ್ ಜಾರಿ ಮಾಡಿ ಪ್ರಕ್ರಿಯೆ ಕೇಳಿದೆ. ಪಾದಚಾರಿ ಮಾರ್ಗದಲ್ಲಿ ಸುರಕ್ಷಿತವಾಗಿ ನಡೆಯುವುದು ನಾಗರಿಕರ ಮೂಲಭೂತ ಹಕ್ಕಾಗಿದೆ ಎಂದು ಸುಪ್ರೀಂಕೋರ್ಟ್ ಇಂದು ಮಹತ್ವದ ತೀರ್ಪು ನೀಡಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಎಎಸ್ ಚಂದೂರ್ಕರ್ ಅವರನ್ನೊಳಗೊಂಡ ಪೀಠವು ಗುರುತಿಸಲಾದ ಪಾದಚಾರಿ ಮಾರ್ಗದಲ್ಲಿ ನಡೆಯುವ ನಾಗರಿಕರ ಹಕ್ಕು ಪ್ರಾಥಮಿಕವಾಗಿದ್ದು ಅದು ಮೋಟಾರ್ ವಾಹನಗಳ ಸಂಚಾರಕ್ಕಿಂತ ಹೆಚ್ಚಿನ ಆದ್ಯತೆ ಹೊಂದಿದೆ ಎಂದು ಸ್ಪಷ್ಟಪಡಿಸಿದೆ. ತಂದೆಯೊಬ್ಬರು ತಮ್ಮ 5 ವರ್ಷದ ಮಗುವನ್ನು ಶಾಲೆಗೆ ಕರೆದೊಯ್ಯುವ ವೇಳೆ ಸಂಭವಿಸಿದ ದುರ್ಘಟನೆಯಲ್ಲಿ ಮಗುವನ್ನು ಕಳೆದುಕೊಂಡ ಮೋಟಾರು ಅಪಘಾತ ಪರಿಹಾರ ಪ್ರಕರಣದ ವಿಚಾರಣೆ ವೇಳೆ ನ್ಯಾಯಾಲಯವು ಈ ಮಹತ್ವದ ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರದ 12 ವರ್ಷಗಳ ಆಡಳಿತಾತ್ಮಕ ಸಾಧನೆಗಳ ಅಂಗವಾಗಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಗುರ್ನೀತ್ ತೇಜ್ ಬೆಂಗಳೂರಿನಲ್ಲಿ ಭವ್ಯ ಯೋಜನೆಯ ಕುರಿತಂತೆ ಪ್ರಾದೇಶಿಕ ಸುದ್ದಿಗೋಷ್ಠಿ ನಡೆಸಿದರು. ಮುಂದಿನ 6 ವರ್ಷಗಳಲ್ಲಿ ದೇಶಾದ್ಯಂತ 100 ವಿಶ್ವದರ್ಜೆಯ ಕೈಗಾರಿಕಾ ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಈ ಯೋಜನೆ ಹೊಂದಿದ್ದು, ಮೊದಲ ಹಂತದಲ್ಲಿ 50 ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದರು. ಈ ಯೋಜನೆಗೆ 100-500 ಎಕರೆ ಭೂಮಿ ಅಗತ್ಯವಿದ್ದು, ಅರ್ಜಿ ಹಂತದಲ್ಲಿ 90% ಭೂಸ್ವಾಧೀನವಾಗಿರಬೇಕು ಎಂದು ತಿಳಿಸಿದರು. ರಾಜ್ಯಗಳಿಗೆ ಹೆಚ್ಚಿನ ಅಧಿಕಾರ ಹಸ್ತಾಂತರ ಹಾಗೂ ಏಕಗವಾಕ್ಷಿ ಪದ್ಧತಿ

ಮೂಲಕ ಉದ್ಯಮ ಸ್ನೇಹಿ ವಾತಾವರಣಕ್ಕೆ ಯೋಜನೆ ಉತ್ತೇಜನ ನೀಡಲಿದ್ದು, ಖಾಸಗಿ ಹೂಡಿಕೆದಾರರಿಗೆ ಪ್ರತಿ ಎಕರೆಗೆ 50 ಲಕ್ಷ ರೂಪಾಯಿವರೆಗೆ ಆರ್ಥಿಕ ನೆರವು ಸಿಗಲಿದೆ ಎಂದು ಮಾಹಿತಿ ನೀಡಿದರು. ವಿಶ್ವಸಂಸ್ಥೆಯ ಸಂವಾದದ ವೇಳೆ ಪಾಕಿಸ್ತಾನ ಮತ್ತು ಇಸ್ಲಾಮಿಕ್ ಸಹಕಾರ ಸಂಘಟನೆ ಜಮ್ಮು ಕಾಶ್ಮೀರ ವಿಷಯ ಪ್ರಸ್ತಾಪಿಸಿದ್ದಕ್ಕೆ ಭಾರತ ತೀವ್ರ ವಾಗ್ದಾಳಿ ನಡೆಸಿದೆ. ವಿಶ್ವಸಂಸ್ಥೆಯ ಭಾರತದ ಖಾಯಂ ಮಿಷನ್ನ ಪ್ರಥಮ ಕಾರ್ಯದರ್ಶಿ ಅನುಪಮಾ ಸಿಂಗ್ ಮಾತನಾಡಿ, ಭಯೋತ್ಪಾದಕರನ್ನು ಪೋಷಿಸುವ ಪಾಕಿಸ್ತಾನವು ತನ್ನದೇ ಆದ ಸೃಷ್ಟಿಗೆ ಬಲಿಯಾಗುತ್ತಿರುವ ದೇಶವಾಗಿದೆ ಎಂದಿದ್ದಾರೆ. ಜಮ್ಮು ಕಾಶ್ಮೀರವು ಭಾರತದ ಅವಿಭಾಜ್ಯ ಅಂಗವಾಗಿದ್ದು, ಪಾಕ್ ಆಕ್ರಮಿತ ಪ್ರದೇಶಗಳನ್ನು ಮುಕ್ತಿಗೊಳಿಸುವುದೊಂದೇ ಬಾಕಿ ಇರುವ ಏಕೈಕ ಸಮಸ್ಯೆಯಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಚೀನಾದಲ್ಲಿ ನಡೆಯುತ್ತಿರುವ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ಗೆ ಲಗ್ಗೆ ಇಟ್ಟಿದ್ದಾರೆ. ಇಂದು ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಕೊರಿಯಾದ ಕಿಮ್ ಮಿನ್ ಸುನ್ ವಿರುದ್ದ ಭಾರತದ ಅಶ್ಮಿತಾ 21-16, 21-18 ನೇರ ಸೆಟ್ಗಳ

0: ಪ್ರಥಮ ಕಾರ್ಯದರ್ಶಿ ಅನುಪಮ ಸಿಂಗ್ ಮಾತನಾಡಿ, ಭಯೋತ್ಪಾದಕರನ್ನು ಪೋಷಿಸುವ ಪಾಕಿಸ್ತಾನವು ತನ್ನದೇ ಆದ ಸೃಷ್ಟಿಗೆ ಬಲಿಯಾಗುತ್ತಿರುವ ದೇಶವಾಗಿದೆ ಎಂದಿದ್ದಾರೆ. ಜಮ್ಮು ಕಾಶ್ಮೀರವು ಭಾರತದ ಅವಿಭಾಜ್ಯ ಅಂಗವಾಗಿದ್ದು ಪಾಕ್ ಆಕ್ರಮಿತ ಪ್ರದೇಶಗಳನ್ನು ಮುಕ್ತಿಗೊಳಿಸುವುದೊಂದೇ ಬಾಕಿ ಇರುವ ಏಕೈಕ ಸಮಸ್ಯೆಯಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಚೀನಾದಲ್ಲಿ ನಡೆಯುತ್ತಿರುವ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ಗೆ ಲಗ್ಗೆ ಇಟ್ಟಿದ್ದಾರೆ. ಇಂದು ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಕೊರಿಯಾದ ಕಿಮ್ ಮಿನ್ ಸುನ್ ವಿರುದ್ಧ ಭಾರತದ ಅಶ್ಮಿತಾ 21-16, 21-18 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದರು. ನಾಳೆ ನಡೆಯಲಿರುವ ಸೆಮಿಫೈನಲ್ನಲ್ಲಿ ಅವರು ದಕ್ಷಿಣ ಕೊರಿಯಾದ ಪಾರ್ಕ್ ಗಯಾನ್ ವಿರುದ್ಧ ಸೆಣಸಾಟ ನಡೆಸಲಿದ್ದಾರೆ. ಈ ನಡುವೆ ಭಾರತದ ಅನ್ಮೋಲ್ ಖಾರ್ಬ್ ಕ್ವಾರ್ಟರ್ ಫೈನಲ್ನಲ್ಲಿ ಸೋಲನ್ ಅನುಭವಿಸಿ ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿಎಂ ವಿಕಸಿತ ಭಾರತ ಉದ್ಯೋಗ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 2,400 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಪ್ರೋತ್ಸಾಹ ಧನ ಬಿಡುಗಡೆ. ಭಾರತದ ರಕ್ಷಣಾ ಉತ್ಪಾದನೆ ದಾಖಲೆಯ 1,78,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೀಟ್ ಯುಜಿ ಮರುಪರೀಕ್ಷೆ ಟೆಲಿಗ್ರಾಮ್ ನಿರ್ಬಂಧಿಸುವ ಕೇಂದ್ರ ಸರ್ಕಾರದ ಆದೇಶ ಎತ್ತಿ ಹಿಡಿದ ದೆಹಲಿ ಉಚ್ಚ ನ್ಯಾಯಾಲಯ. ಹಾಗೂ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಅಶ್ಮಿತಾ ಚಲಿಹಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಮೊಹಮ್ಮದ್ ರಫಿ ಹಾಡಿರುವ ತೇರೆ ಘರ್ ಕೆ ಸಾಮನೆ ಚಿತ್ರದ ಗೀತೆ, ಹಸ್ರತ್ ಜೈಪುರಿ ಅವರ ಸಾಹಿತ್ಯಕ್ಕೆ ಸಂಗೀತ ಎಸ್ ಟಿ ಬರ್ಮನ್ ಅವರದ್ದು.

ಮುಂದೆ ಕೇಳೋಣ ಆನಂದ್ ಭಕ್ಷಿ ಸಾಹಿತ್ಯ ನೀಡಿರುವ ಏಕ್ ದೂಜೆ ಕೇಲಿಯೇ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಲತಾ ಮಂಗೇಶ್ಕರ್. ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್.

ಚಿತ್ರಗೀತೆಗಳ ಕೊನೆಯಲ್ಲಿ ಕೇಳಿ ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಹಾಡಿರುವ ಅಭಿಮಾನ್ ಚಿತ್ರದ ಗೀತೆ. ಸಾಹಿತ್ಯ ಮಜ್ರೂ ಸುಲ್ತಾನ್ಪುರಿ, ಸಂಗೀತ ST ಬರ್ಮನ್ ಅವರದ್ದು.

0: ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೂ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೇ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ವಾರದ ಅತಿಥಿ, ನೆನಪುಗಳ ಸವಿಗಂಪು, ಸಾಧಕರ ಮಾತಿನ ಪೂರಣದ ಸೊಂಪು. ಈ ವಾರದ ಅತಿಥಿಯಾಗಿ ತಮ್ಮ ಮಾತಿನ ಮಂಟಪ ಕಟ್ಟುವವರು ಮಣ್ಣಿನ ಮಗನಾಗಿ ಉದ್ಯಮದಲ್ಲಿ ಬೆಳಗಿದವರು, ಹ್ಯಾಮ್ ರೇಡಿಯೋ ತರಂಗಗಳ ಸದ್ದಿನಲ್ಲಿ ಜಗವನ್ನೇ ಬೆಸೆದವರು, ಶ್ರಮದ ಹಾದಿಯಲ್ಲಿ ಯಶೋಗಾಥೆ ಬರೆದವರು ನಮ್ಮ ಹೆಮ್ಮೆಯ ಉದ್ಯಮ ಲೋಕದ ಸಾಧಕ ಕೂಡೂರು ರಾಮಚಂದ್ರ ಭಟ್. ಆ ನೆನಪಿನ ಪಯಣಕ್ಕೆ ಸಾಥ್ ನೀಡಲಿದ್ದಾರೆ ಲತೀಶ್ ಪಾಲ್ದಾನೆ. ಬನ್ನಿ ಕೂಡೂರು ರಾಮಚಂದ್ರ ಭಟ್ ಅವರ ಮಾತಿನ ಅರಮನೆಗೆ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಾರದ ಅತಿಥಿಯಾಗಿ ನಮ್ಮ ಜೊತೆಗೆ ಇರುವವರು ಕೂಡೂರು ರಾಮಚಂದ್ರ ಭಟ್ ಅವರು. ಇವರು ಓಶಿಮಾ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಸಂಸ್ಥೆಯನ್ನು ಹುಟ್ಟುಹಾಕಿದವರು. ಈಗ ಪ್ರಸ್ತುತ ಅದರ ಚೇರ್ಮನ್, ಹಾಗೆಯೇ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ. ಅದರ ಜೊತೆಗೆ ಇವರ ಪರಿಚಯ ಮಾಡೋದಾದರೆ, ಇವರು ಉದ್ಯಮಿಯ ಜೊತೆಗೆ ಇವರು ಹ್ಯಾಮ್ ರೇಡಿಯೋ ಆಸಕ್ತರೂ ಕೂಡ ಹೌದು, ಹಾಗೆಯೇ ಹವ್ಯಾಸಿ ಫೋಟೋಗ್ರಾಫರ್ ಕೂಡ ಹೌದು, ಜೊತೆಗೆ ಕೃಷಿ ಚಟುವಟಿಕೆಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ. ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ನಮ್ಮ ಶುಭಾಶಯಗಳು.
2: ಸರ್, ಈಗ ತಮ್ಮ ಬಗ್ಗೆ ಹೇಳೋದಾದರೆ, ತಾವು ಮಾಡಿದ್ದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಬಿ ಇನ್ ಎಲೆಕ್ಟ್ರಿಕಲ್ ಅಂತ. ಈ ಒಂದು ಕ್ಷೇತ್ರದ ಬಗ್ಗೆ ತಮಗೆ ಆಸಕ್ತಿ ಮುಂಚೆಯಿಂದ ಇತ್ತ, ಅಥವಾ ತಾವು ಒಂದು ಇಂಜಿನಿಯರಿಂಗ್ ಮಾಡಬೇಕಾ ಅಂದರೆ ಯಾವುದೋ ಒಂದು ಕೋರ್ಸನ್ನು ಮಾಡೋದು ಅಂತ ಹೇಳಿ ಮಾಡಿದ್ರೆ, ಅಥವಾ ಅದರಲ್ಲಿ ಆಸಕ್ತಿ ಇದ್ದೇ ಮಾಡಿದ್ರ?
3: ಪ್ರಶ್ನೆ ಬಹಳ ಸೂಕ್ತವಾಗಿದೆ. ಬಾಲ್ಯದಿಂದಲೂ ಸ್ವಲ್ಪ ನಾನು ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥವನು. ಪರಂಪರೆಯಿಂದ ನಮ್ಮದು ಕೃಷಿಯ ಮನೆತನ ಕುಟುಂಬ. ಬಾಲ್ಯದಿಂದಲೂ ನನಗೆ ಸ್ವಲ್ಪ ಇಂಜಿನಿಯರಿಂಗ್ನ ಸೈಡಿಗೆ ಒಲವು. 5ನೇ ಕ್ಲಾಸಿಂದ ಹಿಡಿದು ಚಿಕ್ಕ ಸೈಕಲಿಗೆ ಅದಕ್ಕೆ ಲೈಟ್ ಕೂರಿಸುವಂಥದ್ದು ಇರ್ಬೋದು, ಅಥವಾ ಬ್ಯಾಟ್ರಿಯಿಂದ ಇದು ಮಾಡ್ಬೋದು, ಮನೆಯಲ್ಲಿರೋ ಟಾರ್ಚ್ಗಳದ್ದೆಲ್ಲ ಬ್ಯಾಟ್ರಿ ಎಲ್ಲ ತೆಗೆದು ಅಪ್ಪ ಅಮ್ಮನ ಕೈಯಿಂದ ಬೈಗಳು ತಿಂದ್ಕೊಂಡದ್ದು, ಈ ಥರದಲ್ಲಿ ಬಾಲ್ಯ ನನ್ನದು ಆಯಿತು. ಮನೆಯಲ್ಲಿ ಕೃಷಿಯ ಚಟುವಟಿಕೆಗಳು ಬಿರುಸಾಗಿ ನಡೆದರೂ ಕೂಡ ನಾನು ಸ್ವಲ್ಪ ಇಂಜಿನಿಯರಿಂಗ್ ಸೈಡೇ ನನಗೆ ಒಲವಿತ್ತು. ನನ್ನಲ್ಲಿ ಅಂಥ ಕನ್ಫ್ಯೂಷನ್ ಏನೂ ಇರಲಿಲ್ಲ. ಮೆಡಿಕಲ್ ಆಗಲಿ ಅಥವಾ ಬೇರೆ ಯಾವುದೇ ವಿಭಾಗದ ಬಗ್ಗೆ ಯೋಚನೆ ಕೂಡ ಮಾಡಲಿಲ್ಲ. ನಾನು ಬಾಲ್ಯದಿಂದಲೇ ಆ ಥರ ಇಂಜಿನಿಯರಿಂಗ್ ಅಂತ ಇತ್ತು. ಹಾಗೆ ಇಂಜಿನಿಯರಿಂಗನ್ನು ನಾನು ಸೆಲೆಕ್ಟ್ ಮಾಡಿದ್ದೆ. ಆವಾಗಿನ ಕಾಲ, ಆವಾಗ ಸಿ ಇ ಟಿ ಎಲ್ಲ ಇರಲಿಲ್ಲ, ಡೈರೆಕ್ಟ್ ಅಡ್ಮಿಷನ್. ನನಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ತು MIT ಮಣಿಪಾಲದಲ್ಲಿ. ನಾನು ಆಗ 5 ವರ್ಷದ ಇಂಜಿನಿಯರಿಂಗ್ ಆವಾಗ ಕೋರ್ಸ್ ಮಾಡಿದ್ದು. ಹಾಗೆ ಆಯಿತು. ಎಲೆಕ್ಟ್ರಿಕಲ್ ಯಾಕೆ ಅಂತೇಳಿ, ನನಗೆ ಇಂಜಿನಿಯರಿಂಗ್ನಲ್ಲಿ ಕೂಡ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ನನಗೆ ಹೆಚ್ಚು ಆಸಕ್ತಿ ಇದ್ದಂಥ ಸಬ್ಜೆಕ್ಟ್. ಹಾಗಾಗಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗೇ ಮಾಡಿದೆ. ಆವಾಗ ಮನೆಯವರದ್ದು ಅದಕ್ಕೆ ಯಾವುದು ಸಲಹೆ ಕೊಡುವಂಥ ತಂದೆಯವರಿಗೆ ಅಷ್ಟು ಅದರ ಬಗ್ಗೆ ಗೊತ್ತಿಲ್ಲ, ಅಂತ ಇಂಜಿನಿಯರಿಂಗ್ ಅಂತ ಗೊತ್ತಿತ್ತು. ಹಾಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗನ್ನು ನಾನು
2: ಆರಿಸ್ಕೊಂಡೆ. ಸರ್, ತಾವು ಈಗ ಮೂಲತಃ ಎಲ್ಲಿ ಅವರು? ತಮ್ಮ ಬಾಲ್ಯ

0: ಎಲ್ಲಿ ಕಳೆದ್ರಿ, ತಮ್ಮ ಒಂದು ಕುಟುಂಬದ ಹಿನ್ನೆಲೆ ಏನು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಸರ್.
1: ವಿಟ್ಲದ ಹತ್ರ ಕೂಡೂರು ಅಂತ ಹೆಸರಾಂತ ಮನೆತನ, ದಿವಂಗತ ಕೂಡೂರು ಕೃಷ್ಣ ಭಟ್ ಅಂತ, ಸಾಮಾಜಿಕವಾಗಿ ಬಹಳ ದೊಡ್ಡ ಹೆಸರು ಮಾಡಿದವರು, ದೊಡ್ಡ ಮಟ್ಟಿನ ಕೃಷಿಕರು ಕೂಡ ಆಗಿದ್ದವರು. ಈಗ ಅವರು ತೀರುವಾಗ ಒಂದು 26-27 ವರ್ಷ ಆಯಿತು. ವಿಟ್ಲದಿಂದ ಒಂದು 3 ಕಿಲೋಮೀಟ್ರ್ ಕೃಷಿಕ ಮನೆತನ, ಅಲ್ಲಿ ತಲೆಮಾರುಗಳಿಂದ ಕೃಷಿನೇ ಇದು ಮಾಡ್ಕೊಂಡು ಬಂದಂಥದ್ದು. ನಾವು 3 ಜನ ಅಣ್ಣ ತಮ್ಮಂದರು, 3 ಜನ ಅಕ್ಕ ತಂಗಿಯರು, ಒಟ್ಟು 6 ಜನರ ತುಂಬು ಕುಟುಂಬ. ನಾನು ಎರಡನೇವನು, ಹೈಸ್ಕೂಲ್ ಆಗಲಿ ಪಿ ಯು ಸಿ ಆಗಲಿ ಎಲ್ಲ ವಿಟ್ಲದಲ್ಲೇ ಮಾಡಿ ಮತ್ತೆ ಇಂಜಿನಿಯರಿಂಗ್ ಹಿಂಗೆ ಮಣಿಪಾಲಕ್ಕೆ ಹೋದವನು. ಬಾಲ್ಯ ಭಾಳ ಸುಂದರವಾಗಿತ್ತು, ಹಳ್ಳಿಯ ಜೀವನ ನಡ್ಕೊಂಡು ಹೋಗುವಂಥದ್ದು ಇಂಥದ್ದೆಲ್ಲ ಭಾಳ ಸುಂದರವಾಗಿ ಇತ್ತು. ಆಗಿನ ಒಂದು ಬಾಲ್ಯ ಅಂತ ಹೇಳಿದರೆ ಈಗಿನ ಬಾಲ್ಯಕ್ಕೂ ಆಗಕ್ಕೂ ತುಂಬ ವ್ಯತ್ಯಾಸ ಇತ್ತು. ಕೊಡು ಕೃಷ್ಣ ಭಟ್ ಅಂದರೆ ನಮ್ಮ ತಲೆಮಾರಿನ ಅಥವಾ ಅದಕ್ಕಿಂತ ಒಂದು 20 ವರ್ಷ ನಂತರ ತಲೆಮಾರಿನವರಿಗೆ ಕೂಡ ಚಿರಪರಿಚಿತರು. ಅಣ್ಣ ಎಲ್ ಎನ್ ಕೂಡೂರು ಅಂತ, ಅವರು ಈಗ ತೀರಿ ಹೋದರು ಈಗ ಒಂದು 2 ವರ್ಷ ಮೊದಲು. ತಂದೆಯ ನಂತರಕ್ಕೆ ಕೂಡೂರಿನಲ್ಲೇ ನೆಲೆಸಿ ನಮ್ಮ ಕುಟುಂಬದ ಒಂದು ಪರಂಪರೆ ಇದೆ ಅದನ್ನು ಬೆಳೆಸ್ಕೊಂಡು ಬಂದವರು ಅವರು ಕೂಡ. ಹಲವಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡ್ರು, ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದರು. ಹೀಗೆ ಅವರು ಕೂಡ ತಂದೆಯ ನಂತರಕ್ಕೆ ಅದನ್ನು ಕೂಡ ಅವರು ಬೆಳೆಸಿ ಮನೆತನಕ್ಕೆ ಒಳ್ಳೆ ಹೆಸರು ತಂದವರು. ಎಲ್ ಎನ್ ಕೂಡೂರು ಅಂತ ಕ್ಯಾಂಪ್ಕೋದ ಮಾಜಿ ಅಧ್ಯಕ್ಷರು ಕೂಡ ಆಗಿದ್ದರು. ಹೀಗೆ ಕೂಡೂರು ಮನೆತನ ಈಗ ಕೂಡ ತುಂಬ ಜನಕ್ಕೆ ಪರಿಚಯ ಇದೆ.
0: ಸರ್, ಈಗ ತಾವು ಹೇಳಿದ್ರಿ ಪ್ರಾಥಮಿಕ ವಿದ್ಯಾಭ್ಯಾಸ ಆಗಿರ್ಬೋದು, ಆದಮೇಲೆ ಪಿ ಯು ಸಿ ಆಗಿರ್ಬೋದು ಅಲ್ಲೇ ಮಾಡಿದ್ರಿ ಅಂತ ಹೇಳಿ. ಅದರ ನಂತರ ಇಂಜಿನಿಯರಿಂಗ್ಗೆ ತಾವು ಮಣಿಪಾಲಕ್ಕೆ ಹೋಗ್ತೀರಿ, ಮಣಿಪಾಲ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ, MIT. ಒಂದು ಹಳ್ಳಿಯಿಂದ ಮಣಿಪಾಲದಂತಹ ಕ್ಷೇತ್ರಕ್ಕೆ ಹೋಗುವಂಥದ್ದು ಹೇಗಿತ್ತು?
1: ತುಂಬ ಒಂಥರದ ಕಲ್ಚರಲ್ ಶಾಕ್ ಅಂತ ಹೇಳ್ತೇವೆ. ಅಂದರೆ ತೀರಾ ಸಾಂಪ್ರದಾಯಿಕವಾದಂಥ ಒಂದು ಎಜುಕೇಷನ್ ಪದ್ಧತಿಗೂ ಕೂಡ ಮಣಿಪಾಲದಲ್ಲಿ ಹೋಗುವ ಒಂಥರದ ಕಾಸ್ಮೋಪೊಲಿಟಿನ್. ಅಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥವರು, ಬೇರೆ ಬೇರೆ ದೇಶಗಳಿಂದ ಬಂದಂಥವರು, ಈ ಥರದ್ದೆಲ್ಲ.
0: ಇಲ್ಲಿ ಇಂಜಿನಿಯರಿಂಗ್ ಮುಗಿಸಿದ ನಂತರ ತಾವೇನು ಮಾಡಿದ್ರಿ ಸರ್?
1: ಇಂಜಿನಿಯರಿಂಗ್ ಮುಗಿಸಿದ ನಂತರ ನಮ್ಮ ಹಿರಿಯರ ಅಪೇಕ್ಷೆ ಏನಿತ್ತು ಅಂತ ಹೇಳಿದರೆ, ಎಜುಕೇಷನ್ ಅಂತ ಹೇಳುವಂಥದ್ದು ನಿನ್ನ ಉದ್ಯೋಗದ ಒಂದು ಹುಡುಕಿಕೊಂಡು ಹೋಗ್ಲಿಕ್ಕೆ ಇರುವಂಥ ವ್ಯವಸ್ಥೆ ಅಲ್ವೇ ಅಲ್ಲ. ವಿದ್ಯಾಭ್ಯಾಸ ಅದು ಪ್ರಾಥಮಿಕ ಅಥವಾ ಆನಂತರದ್ದು ಇರ್ಬೋದು ಅಥವಾ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ, ನಿನಗೆ ಅದೊಂದು ಉದ್ಯೋಗ ಮಾಡಲಿಕ್ಕೆ ಒಂದು ಒಂದು ಓಪನ್ ಆಗಿ ಮಾಡುವಂಥ ಒಂದು ವ್ಯವಸ್ಥೆ ಅಲ್ವೇ ಅಲ್ಲ. ನೀ ಜೀವನದಲ್ಲಿ ಸ್ವಾವಲಂಬಿಯಾಗಿ ಬದುಕಬೇಕು ಅಂಥೇಳಿ ನಮ್ಮ ತಂದೆಯವರ ಅಥವಾ ನಮ್ಮ ಇಡೀ ಮನೆಯ ಒಂದು ಒಂದು ಚಿಂತನೆಯೇ ಆಗಿದ್ದದ್ದು. ಸ್ವಂತ ಕಾಲ ಮೇಲೆ ನಿಲ್ಲಿಕ್ಕೆ ಬೇಕಾಗುವಂಥದ್ದು ವಿದ್ಯಾಭ್ಯಾಸ. ನನ್ನ ತಂದೆಯವರ ಮಾತನ್ನು ಮತ್ತೆ ಮತ್ತೆ ಹೇಳ್ತೇನೆ, ಯಾಕೆಂದರೆ ಆಗಿನ ಸಂದರ್ಭಗಳಲ್ಲಿ ತಂದೆಯ ಮಾತೇ ಮುಖ್ಯ ಅಲ್ವ. ನೀನು ಉದ್ಯೋಗವನ್ನು ಕೇಳ್ಕೊಂಡು ಹೋಗುವ ಇದು ಪ್ರಸಂಗ ಬರಬಾರ್ದು, ನೀನು ಉದ್ಯೋಗ ಕೊಡಬೇಕು, 4 ಜನರಿಗೆ ಉದ್ಯೋಗವನ್ನು ಕೊಡುವಂತಾಗಬೇಕು. ಇಂಜಿನಿಯರಿಂಗ್ ಆದ ಕೂಡಲೇ ಎಕ್ಸ್ಪೀರಿಯನ್ಸಿಂಗ್ ಅಂತ ಒಂದು 2 ವರ್ಷ ನಾನು ಹೋಗ್ತೇನೆ ಇಲ್ಲ ಕೆಲಸಕ್ಕೆ ಹೋಗ್ತೇನೆ ಅಂತ ಹೇಳಿದ್ದಕ್ಕೆ ಕೂಡ ಅಪ್ಪ ಬಿಡಲಿಲ್ಲ. ಯಾರ ಜೊತೆ ಯಾರು ಸೇರಿಕೊಂಡು ನೀನು ಏನಾದ್ರು ಒಂದು ಸ್ವಂತ ಉದ್ಯೋಗ ಮಾಡು ಅಂತೇಳಿ ಹಾಗೆ ಹೇಳಿದ್ರಿಂದ ನಾನು ಒಂದು 4 ವರ್ಷ ಬೆಂಗಳೂರಿನಲ್ಲಿ ಒಂದು 5-6 ಜನರು ಒಂದು ಸೇರಿಕೊಂಡು ಒಂದು ಕಂಪನಿ ಮಾಡಿದ್ರು. ಅವಾಗ ಆಗ ಚಿಕ್ಕ ಹುಡುಗ ನಾನು, 23 ವರ್ಷ ಆವಾಗ. ಬೆಂಗಳೂರಿನಲ್ಲಿ ಒಂದು ಪ್ಲಾಸ್ಟಿಕ್ ಉದ್ಯಮವನ್ನು ಪ್ರಾರಂಭ ಮಾಡೋಂಥ ಒಂದು ಕಂಪನಿ ಆಗಷ್ಟೇ ಓಪನ್ ಆಯಿತು. ಅದಕ್ಕೆ ನಾನು ಇನ್ವೆಸ್ಟ್ಮೆಂಟ್ ನಮ್ಮ ತಂದೆಯವರಾಗಿ ಮಾಡಿ ನಾನು ಒಬ್ಬ ಡೈರೆಕ್ಟರಾಗಿ, ಟೆಕ್ನಿಕಲ್ ಡೈರೆಕ್ಟರಾಗಿ ಅಲ್ಲಿಗೆ ಸೇರಿ ಅಲ್ಲೇ 4 ವರ್ಷ ಇದ್ದೆ. ಮತ್ತು ಯಾಕೋ ಅದಾಗಲಿಲ್ಲ, ಮತ್ತು ನಾನು ಊರಿಗೆ ಬರಬೇಕಾದಂಥ ಒಂದು ಸಂದರ್ಭ. ಆನಂತರ ಮಂಗಳೂರಿಗೆ ಬಂದೆ. ಮಂಗಳೂರಿನಲ್ಲಿ ಊರಿನಲ್ಲಿ ಏನಾದ್ರು ಮಾಡಬೇಕು ಅಂತ ಆಯಿತು. ಊರಿನಲ್ಲಿ ಅಂದರೆ ಫಸ್ಟಿಗೆ ವಿಟ್ಲ ಸುತ್ತಮುತ್ತಲು ಎಲ್ಲಾರು ಮಾಡೋದಂತಾಯಿತು. ಮತ್ತು ಡೆಸಿಗ್ನೇಟೆಡ್ ಇಂಡಸ್ಟ್ರಿ ಏರಿಯಾ ಆದರೆ ಒಳ್ಳೇದಂಥೇಳಿ, ಮತ್ತು ಬೈಕಂಪಾಡಿಯಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ಹೇಳುವಂಥ ಇದಾಯಿತು. ಈ ಮಧ್ಯದಲ್ಲಿ ಕಲಿತದ್ದು ಇಂಜಿನಿಯರಿಂಗ್, ಟೆಕ್ನಿಕಲ್ ನಾಲೆಜು ಇದೆ, ಅದೊಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಥರದ ಅನುಭವ ಬೇಕು, ಪ್ರಾಕ್ಟಿಕಲ್ಲಾಗಿ ಏನು ಬೇಕು ಅಂಥೇಳಿ. ಆವಾಗ ನನ್ನ ಒಂದು ಲಕ್ ಅಂತ ಹೇಳಬೇಕು, ಈ KSFC ಮತ್ತು ಬ್ಯಾಂಕು ಮತ್ತು ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಇವರೆಲ್ಲ ಸೇರಿಕೊಂಡು ಒಂದು ಎಂಟರ್ಪ್ರಿನರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತೇಳಿ 45 ದಿವಸದ ಒಂದು ಕೋರ್ಸನ್ನು ಬೆಂಗಳೂರಿನಲ್ಲಿ ಅದು ಆಫರ್ ಮಾಡಿದರು. ನಾನು ಅದಕ್ಕೆ ಸೇರಿಕೊಂಡೆ. ಸೇರಿಕೊಂಡಾಗ ಅದರಲ್ಲಿ ತುಂಬ ವಿಷಯಗಳು, ತೀರಾ ಫೀಲ್ಡ್ ಎಕ್ಸ್ಪೀರಿಯೆನ್ಸ್ಗೆ ಬೇಕಾಗುವಂಥ ವಿಷಯಗಳು ತುಂಬ ಇದ್ದಿದ್ದು. ಪ್ರಾಜೆಕ್ಟ್ ಐಡೆಂಟಿಫಿಕೇಷನ್ ಹೇಗೆ ಮಾಡಬೇಕು, ಒಂದು ಪ್ರಾಜೆಕ್ಟಿನ ಪ್ರಾಜೆಕ್ಟ್ ರಿಪೋರ್ಟನ್ನು ಹೇಗೆ ತಯಾರು ಮಾಡಬೇಕು, ಅಥವಾ ಒಂದು ಒಂದು ಪ್ರೊಜೆಕ್ಟ್ ಅಂತ ಹೇಳುವ ಕಲ್ಪನೆಯನ್ನು ಹೇಗೆ ತರಬೇಕು, ಮಾರ್ಕೆಟ್ ಸರ್ವೆ ಹೇಗೆ ಮಾಡಬೇಕು, ಬ್ಯಾಂಕಿಂಗ್ನಲ್ಲಿ ಏನೇನು ವ್ಯವಸ್ಥೆಗಳಿದೆ, ಕರೆಂಟ್ ಅಕೌಂಟ್ ಅಂದ್ರೇನು, ಅದು ಕೂಡ ಆವಾಗ ಆ ಹಂತದಲ್ಲಿ ಗೊತ್ತಿರೋದಿಲ್ಲ. ಯಾವ್ಯಾವ ಥರದ ಲೋನ್ಗಳಿದೆ, ಟರ್ಮ್ ಲೋನಿಗೆ ಎಲ್ಲಿ ಹೋಗಬೇಕು, ವರ್ಕಿಂಗ್ ಕ್ಯಾಪಿಟಲ್ ಫೆಸಿಲಿಟಿಗೆ ಎಲ್ಲಿ ಯಾರನ್ನ ಕಾಣ, ಇದೆಲ್ಲ ಪ್ರತಿಯೊಂದನ್ನು ಕೂಡ 45 ದಿವಸದ ಫುಲ್ ಟೈಮ್ ಒಂದು ಕೋರ್ಸ್ ಇತ್ತು. ಅದು ಈಗ ಅನ್ಫಾರ್ಚುನೇಟ್ಲಿ ಅಷ್ಟು ದೀರ್ಘವಾದಂಥ ಅಷ್ಟು ಡಿಟೇಲ್ ಆದ ಕೋರ್ಸು ಇದ್ದಾಗಿಲ್ಲ ನನಗೆ ಗೊತ್ತಿದ್ದಾಗೆ. ಆವಾಗ ನನ್ನೊಟ್ಟಿಗೆ ಒಂದು 30 ಜನ ಇದ್ದರು ಬ್ಯಾಚಲ್ಲಿ,

0: ಅದರಲ್ಲಿ ತುಂಬ ಜನ ಎಲ್ಲ ಇಂಡಸ್ಟ್ರಿ ಮಾಡಿದ್ದಾರೆ ಈಗ. ಭಾಳ ಸಂತೋಷ, ಭಾಳ ಒಳ್ಳೆಯ ಒಂದು ಕೋರ್ಸ್ ಅದು. ಯಾವ ಇಂಜಿನಿಯರಿಂಗ್ ಎಂತ ಇದ್ರೂ ಕೂಡ ಇದು ಪ್ರಾಕ್ಟಿಕಲ್ ಆಗಿ ಬೇರೆ ಬೇರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ಬಂದು ಬ್ಯಾಂಕರ್ಸ್ ಬರ್ತಿದ್ರು, ಚಾರ್ಟೆಡ್ ಅಕೌಂಟೆಂಟ್ಸ್ ಬರ್ತಾಯಿದ್ರು, ಹೀಗೆ ಬೇರೆ ಬೇರೆ ಇವ್ರನ್ನ ಗೆಸ್ಟ್ ಲೆಕ್ಚರ್ ಆಗಿ ಕರೆದು ನಮಗೆ 45 ದಿವಸ ಕೋರ್ಸ್ ಮಾಡಿದರು. ಅದು ನನಗೆ ತುಂಬ ಹೆಲ್ಪ್ ಆಯಿತು.
1: ತಾವು ಹೇಳಿದ್ರಿ ಬೆಂಗಳೂರಲ್ಲಿ ಒಂದು ಕಂಪನಿಯನ್ನು ಮಾಡಿದರೆ ಅದರಲ್ಲಿ ಒಳ್ಳೆಯ ಅನುಭವ ಆಗಲಿಲ್ಲ, ಈಗ ಮತ್ತೆ ಊರಿಗೆ ಬಂದು ಒಂದು ಕಂಪನಿ ಮಾಡಬೇಕಾದ್ರೆ ಎಲ್ಲಾದರೂ ಅದು ತಲೆಯಲ್ಲಿ ಇತ್ತ ಹಿಂದ್ಗಡೆ, ಆ ಅನುಭವದಿಂದ ಕಲ್ತದ್ದೇನಾದರೂ ಇತ್ತ?
0: ಖಂಡಿತ ಇತ್ತು. ಒಂದು 3-4 ವಿಷಯಗಳನ್ನು ನಾನು ಅಲ್ಲಿ ಕಲ್ತ್ಕೊಂಡೆ. ಇಂಡಸ್ಟ್ರಿ ಮಾಡಬೇಕಾದಾಗ ಪ್ರೊಡಕ್ಟು ಸಿಲೆಕ್ಷನ್ ಆಗಬೇಕಲ್ಲ, ಏನು ಮಾಡೋದು ಅಂತೇಳಿ. ಒಂದು ಅದಕ್ಕೆ ಪೊಟೆನ್ಷಿಯಲ್ ಇರಬೇಕು, ಇದೆಲ್ಲ ಯಾರು ಬೇಕಾದರೂ ಹೇಳುವಂಥದ್ದು. ಆದರೆ ನನ್ನ ಅನುಭವದಲ್ಲಿ ನಾನು ಕಂಡುಕೊಂಡಂಥ ಕೆಲವೊಂದು 3-4 ಬೇಸಿಕ್ ವಿಷಯಗಳಿತ್ತು. ಒಂದೇನಂತ ಹೇಳಿದರೆ, ಒಂದು ಉತ್ಪನ್ನನ ತಯಾರು ಮಾಡಿದಾಗ ಅದು ಮುಗಿಬೇಕು, ಅದು ಕನ್ಸ್ಯೂಮ್ ಆಗಬೇಕು. ಒಂದು ಯಾಕೆಂದರೆ ಪುನಃ ಆ ಗ್ರಾಹಕರು ನಿಮ್ಮ ಹತ್ರ ಒಂದು ಸಲ ತಗೊಂಡು ಅದು ಖುಷಿಯಾದರೆ ಪುನಃ ನಿಮ್ಮ ಹತ್ರ ಬರಬೇಕು. ಅದು ಒಂದು ಮೂಲಭೂತವಾದಂಥದ್ದು. ಎರಡನೇದು, ಕಾನ್ಸೆಪ್ಟ್ ಸೆಲ್ಲಿಂಗ್ ಆಗಬಾರ್ದು ಅಂತ. ಈಗ ಯಾವುದೇ ಒಂದು ಹೊಸ ವಿಷಯನ ನೀವು ಹೊರಗೆ ತಂದರೆ ಆ ವಿಷಯವನ್ನು ಇನ್ನೊಬ್ರಿಗೆ ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಒಂದಷ್ಟು ಸಮಯ ಹೋಗ್ತದೆ. ಇದು ಕಾನ್ಸೆಪ್ಟ್ ಸೆಲ್ಲಿಂಗ್ ಆಗ್ಬಾರ್ದು. ಈಗ ಆಲ್ರೆಡಿ ಅದು ಕಾನ್ಸೆಪ್ಟ್ ಇರಬೇಕು, ಅದರಲ್ಲಿ ನೀವು ಒಳ್ಳೆ ಉತ್ಪನ್ನವನ್ನು ಕೊಟ್ಟಾಗ ಜನ ಆಯಿತು ಅಂತ ನಿಮ್ಮದನ್ನು ತಗೊಳ್ಳುವಂಥದ್ದು, ಈ ಥರ ಆಗಬೇಕು. ಮತ್ತು ಭಾಳ ಹೈ ಟೆಕ್ನಾಲಜಿ ಅದು ಕೂಡ ಕಷ್ಟ ಆಗ್ತದೆ. ಯಾಕೆಂದರೆ ಟೆಕ್ನಾಲಜಿ ಆಕ್ಸೆಸ್ ಮಾಡಲಿಕ್ಕೆ ನಮ್ಮ ಹತ್ರ ಒಂದು R&D ಅಂಥದ್ದೆಲ್ಲ ಮಾಡಬೇಕಾಗ್ತದೆ. ಭಾಳ ಹೈ ಟೆಕ್ನಾಲಜಿ ಇರಬಾರ್ದು, ಮತ್ತು ಅದರ ಮೂಲ ಬಂಡವಾಳ ಬರೀ ಕಮ್ಮಿಯೂ ಆಗಬಾರ್ದು. ಬರೀ ಕಮ್ಮಿ ಆದಾಗ ಏನಾಗ್ತದೆ, ಅಣಬೆ ಹಾಗೆ ನಾಳೆ ಅದು ಹುಟ್ಟಿಕೊಳ್ತದೆ. ಸೊ ನಮಗೆ ಕಾಂಪಿಟೇಷನ್ ತೀರ ಆಗಿಬಿಡ್ತದೆ. ಹಾಗೆ ಈ 3-4 ವಿಷಯಗಳನ್ನು ನಾನು ಒಂದು ಮೂಲಭೂತ ಅಂಶಗಳಾಗಿ ಇಟ್ಕೊಂಡೆ ನಾನು. ಮತ್ತು ಇನ್ನೊಂದೇನೆಂದರೆ, ನಾನು ಹೇಳಿದಾಗ ಕನ್ಸ್ಯೂಮೇಬಲ್ ಅಂತ, ಅದು ಮುಗಿಯುವಂಥದ್ದು ಅಂತ. ಮುಗಿಯುವಂಥದ್ರಲ್ಲಿ ಕೂಡ ಈಗ ನೀವು ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಇದೆ, ಅದರದ್ದು ಭಾಳ ವಿಸ್ತಾರವಾಗಿದೆ ಅದರ ಮಾರ್ಕೆಟ್. ಅಷ್ಟು ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಇಂಡಸ್ಟ್ರಿಯಲ್ ಕನ್ಸ್ಯೂಮೇಬಲ್ ಆದರೆ ಇನ್ನೂ ಸುಲಭ ಅಂಥೇಳಿ ನಾನು ಅದನ್ನೆಲ್ಲ ಶಾರ್ಟ್ ಲಿಸ್ಟ್ ಮಾಡಿ, ಮತ್ತು ನಾನು ಒಂದು ಮಾರ್ಕೆಟ್ ಅಲ್ಲೆಲ್ಲ ಸ್ವಲ್ಪ ಓಡಾಡಿ ಇಂಡಸ್ಟ್ರಿಯಲ್ ಕನ್ಸ್ಯೂಮಲ್ ಯಾವುದಾಗ್ಬೋದು, ಈ ಮಂಗಳೂರಿಗೆ ಸೂಕ್ತವಾಗುವಂಥದ್ದು ಏನಾಗ್ಬೋದು. ಆವಾಗಷ್ಟೇ ಕೊಂಕಣ್ ರೈಲ್ವೆ ಇಂಥದ್ದೆಲ್ಲ ಬರುವಂಥ ಸಂದರ್ಭಗಳು. ಹಾಗಾಗಿ ಇಂಡಸ್ಟ್ರಿಯಲ್ಲಿ ಮಂಗಳೂರಿಗೆ ಒಳ್ಳೆ ಪೊಟೆನ್ಷಿಯಲ್ ಇದೆ ಅಂತ ಹೇಳುವಂಥದ್ದನ್ನು ನಾನು ಕಂಡುಕೊಂಡೆ. ಅದನ್ನೆಲ್ಲ ಮಾಡುವಾಗ ಟಿಕ್ ಮಾಡ್ತಾ ಬಂದಾಗ ವೆಲ್ಡಿಂಗ್ ಎಲೆಕ್ಟ್ರೋಡ್ಸ್ ಅಂತ ಒಂದು ಪ್ರಾಡಕ್ಟ್, ಈ ಗೇಟ್ ಗ್ರಿಲ್ ಎಲ್ಲ ಮಾಡುವಾಗ ವೆಲ್ಡಿಂಗ್ ಮಾಡ್ತಾರೆ. ವೆಲ್ಡಿಂಗ್ ಮಾಡಲಿಕ್ಕೆ ಒಂದು ಒಂದು ಸ್ಟಿಕ್, ಒಂದು ಕಡ್ಡಿ ಬರ್ತದೆ. ಆ ಕಡ್ಡಿಯನ್ನು ವೆಲ್ಡಿಂಗ್ ಎಲೆಕ್ಟ್ರೋಡ್ಸ್ ಅಂತ, ವೆಲ್ಡಿಂಗ್ ರಾಡ್ ಅಂತ ಕರೀತಾರೆ. ಅದನ್ನು ತಯಾರು ಮಾಡುವ ಇದ್ರ ಬಗ್ಗೆ ನಾನು ಭಾಳ ಗಂಭೀರವಾಗಿ ಯೋಚನೆ ಮಾಡಿದೆ. ನನಗೆ EDP ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನಲ್ಲಿ ಅಟೆಂಡ್ ಆಗಿ ಪ್ರಾಡಕ್ಟ್ ಐಡೆಂಟಿಫಿಕೇಷನ್ ಅಥವಾ ಲೊಕೇಶನ್ ಐಡೆಂಟಿಫಿಕೇಷನ್ ಇಂಥದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಸಾಕಷ್ಟು ನನ್ನ ಮನಸ್ಸಿನಲ್ಲದು ಇದ್ದ ಕಾರಣ ನನಗೆ ಭಾಳ ಸುಲಭ ಆಯಿತು. ಇದನ್ನು ಶಾರ್ಟ್ ಲಿಸ್ಟ್ ಮಾಡಿ ಏನೇನು ಮಾಡ್ಬೋದು, ಹಾಗೆ ನಾನು ಫೈನಲ್ ಆಗಿ ವೆಲ್ಡಿಂಗ್ ಎಲೆಕ್ಟ್ರೋಡ್ಸನ್ನು ನಾನು ಮಾಡೋದು ಅಂಥೇಳಿ ಪ್ರಾರಂಭ ಮಾಡಿದೆ. ಮಂಗಳೂರಿನಲ್ಲಿ ನಮ್ಮದೇ ಫಸ್ಟ್ ಯೂನಿಟ್ ಆಗಿತ್ತು. ಆದರೆ ಆವಾಗ ಏನೋ ಒಂದು ಥರದ ಧೈರ್ಯ, ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ, ಅದಕ್ಕೆ ಹಿರಿಯರ ನಮ್ಮ ಮನೆಯ ಒಂದು ಬೆಂಬಲ ಬಹಳವಾಗಿತ್ತು. ಮಾರಲ್ ಸಪೋರ್ಟ್ ಆಗಿರ್ಬೋದು, ಫಿನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು. ಆ ಸಣ್ಣ ಪ್ರಾಯದಲ್ಲಿ ಫಿನಾನ್ಷಿಯಲ್ ಸಪೋರ್ಟ್ ಬೇಕೇ ಬೇಕು, ನಮ್ಮಲ್ಲೇ ಬಂಡವಾಳ ಹಾಕ್ಲಿಕ್ಕೆ ನಮ್ಮ ಹತ್ರ ಏನಿಲ್ಲ. ಹಾಗೆ ತಂದೆ ಹೇಳಿದ್ರು, ಮಾಡು ನೀನು, ಖರ್ಚಾಗುವಂಥದ್ದಲ್ವಾ, ಮಾಡು ನೀನು, ಮನೆಯಿಂದ ಏನಾಗಬೇಕು ಮಾಡು. ಆದರೆ ಆವಾಗ ಟರ್ಮ್ ಲೋನಿಗೆ KSFC ಕರ್ನಾಟಕ ಸ್ಟೇಟ್ ಫಿನಾನ್ಸ್ ಕಾರ್ಪೊರೇಷನ್ ಇದ್ದದು, ಅಲ್ಲಿಗೆ ಅಪ್ರೋಚ್ ಆಗುವಾಗ ಅವರು ನಮ್ಮನ್ನು ಇಂಟರ್ವ್ಯೂಮ್ ಅಂತ ಮಾಡ್ತಾರೆ. ಎಂಟರ್ಪ್ರಿನರ್ಸನ್ನು ಕೂರಿಸಿ ಅವರ ಬೋರ್ಡಲ್ಲಿ ಎಲ್ಲ ಟಾಪ್ ಆಫೀಷಿಯಲ್ಸ್ ಎಲ್ಲ ಕೂತು ನಮ್ಮನ್ನು ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂ ಮಾಡುವಾಗ ಅವರು ಒಂದು ಕೇಳಿದರು, ಏನು ವೆಲ್ಡಿಂಗ್ ಎಲೆಕ್ಟ್ರೋಡ್ಸ್ ಭಾಳ ಟಫ್ ಲೈನ್ ಯಾಕೆ ಇದು ಅಂಥೇಳಿ. ಇಲ್ಲ ಸರ್, ಮಂಗಳೂರಿನಲ್ಲಿ ಯಾವುದು ಇಲ್ಲ, ಈಗ ಮಾಡ್ಬೋದು ಅಂತ. ಮಂಗಳೂರಲ್ಲಿ ಇಲ್ಲದಿದ್ದರೆ ಏನಾಯಿತು, ಕರ್ನಾಟಕದಲ್ಲಿ ಬೇಕಾದಷ್ಟಿದೆ ಅಂತ. ಆದರೂ ಕೂಡ ಮಂಗಳೂರಿನಲ್ಲೇ ಪೊಟೆನ್ಷಿಯಲ್ ಇದೆ ಸರ್ ಅಂತ ಹೇಳಿದೆ. ಅದಕ್ಕೆ ಅವರಿಗೆ ಕನ್ವಿನ್ಸ್ ಆಗಲಿಲ್ಲ. ಆವಾಗ ಒಂದು ಮಾತು ಹೇಳಿದರು ಅವರು, ಈ ಇಂಟರ್ವ್ಯೂ ಆಗೋ ಮೊದಲು ನಾವು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನಿಮ್ಮ ಎದುರುಗಡೆ ಕೂತ್ಕೊಂಡದ್ದು, ನಾವು 10 ಯೂನಿಟ್ಗಳಿಗೆ ನಾವು ಫೈನಾನ್ಸ್ ಮಾಡಿದ್ದೇವೆ ಅಂತ. ಆದರೆ 10ರಲ್ಲಿ ವೆಲ್ಡಿಂಗ್ ಎಲೆಕ್ಟ್ರೋಡ್ಸ್ ತಯಾರು ಮಾಡುವಂಥ 10 ಯೂನಿಟ್ಗಳಲ್ಲಿ 9 ಯೂನಿಟ್ ಕೂಡ ಸಿಕ್ಕಾಗಿದೆ. ಆ ಡೇಟಾ ನಮ್ಮ ಹತ್ರ ಇದೆ. ಈಗ ಇಷ್ಟಾಗಿದ್ದುಕೊಂಡು ನೀವೇನು ಅದು ಇಂಡಸ್ಟ್ರಿ ಮಾಡಬೇಕು ಅಂತ ನೀವು ತಿಳ್ಕೊಳ್ತೀರಾ ಅಂತ ಕೇಳಿದರು. ನಾನೀಗಾಗ ಯುವಕ, ಬಹಳ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತು, ಧೈರ್ಯದಿಂದ ಇಲ್ಲ ಮಾಡ್ತೇನೆ ಸರ್, ನಾನು 10ರಲ್ಲಿ ಒಂದು ನಾನು ಖಂಡಿತ ಆಗಲಿಕ್ಕೆ ಸಾಧ್ಯ ಉಂಟು, ಪೊಟೆನ್ಷಿಯಲ್ ಇದೆ ಅಂತ. ಮಿಕ್ಕಿದವರೆಲ್ಲ ತೃಪ್ತಿ ಆಗಿರಲಿಲ್ಲ ನನ್ನ ಉತ್ತರ. MD ಆಗಿ ಒಬ್ಬರು ಮೇಡಮ್ ಇದ್ದರು, IAS ಆಫೀಸರ್. ಅವರು ಮೇಡಮ್ ಹೇಳಿದರು, ಯಂಗ್ ಜೆಂಟಲ್ಮ್ಯಾನ್, ಯು ಗಿವ್ ಎ ಚಾನ್ಸ್, ಅವರು ಮಾಡಲಿ ನೋಡುವ ಅಂಥೇಳಿ ಒಂದು ಚಾನ್ಸ್ ಕೊಟ್ಟು ನೋಡಿ ಅಂಥೇಳಿ ಹೇಳಿದ ಕಾರಣ ನನಗೆ ಸ್ಯಾಂಕ್ಷನ್ ಆಯಿತು. ಮತ್ತು ಮುಂದುವರಿತು. ಬೈಕಂಪಾಡಿಯಲ್ಲಿ ಒಂದು 1/2 ಎಕರೆ ಜಾಗ ಸಿ ಕೂಡ ಸಿಕ್ಕಿತ್ತು ನನಗೆ. ಮತ್ತು ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್.

0: ಸುಮಾರು 10 ತಿಂಗಳಲ್ಲಿ ನಾನು ಬಿಲ್ಡಿಂಗ್ ಎಲ್ಲ ಮಾಡಿ ಕಂಪ್ಲೀಟ್ ಮಾಡಿ ಕಮರ್ಷಿಯಲ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದೆವು.
1: ಈಗ ಯಾವುದನ್ನು ಮೊದಲ ಬಾರಿಗೆ ಮಾಡಬೇಕಾದ್ರೆ, ಯಾವುದೊಂದು ಪ್ರದೇಶದಲ್ಲಿ ಅದಿಲ್ಲ ಅಂತ ಹೇಳಿದಾಗ, ಆ ಒಂದು ಇಂಡಸ್ಟ್ರಿಯನ್ನು ನೀವು ಸ್ಟಾರ್ಟ್ ಮಾಡಬೇಕಾದ್ರೆ, ವಿಶೇಷವಾಗಿ ಅದಕ್ಕೆ ಬೇಕಾದ ಟೆಕ್ನಾಲಜಿಯಿಂದ ಹಿಡಿದು ಎಲ್ಲವನ್ನು ಹೇಳೋದಾದರೆ, ಯಾವ ರೀತಿಯ ಸವಾಲುಗಳನ್ನು ತಾವು ಎದುರಿಸಿದ್ರಿ ಆಗ?
0: ಸವಾಲುಗಳು ಒಂದು ಅರೇಂಜಿಂಗ್ ಫೈನಾನ್ಸ್. ಅವಾಗ ನಾವು ಮಾರ್ಜಿನ್ ಮನಿ ಮಾತ್ರ ತರ್ತೇವೆ, ಒಂದು 20-25%, ಉಳಿದ 75% ಕೂಡ KSFC ಮತ್ತು ಈ ಥರ ಬ್ಯಾಂಕ್ಗಳು, ವರ್ಕಿಂಗ್ ಕ್ಯಾಪಿಟಲ್ ಆಗಲಿ ಟರ್ಮ್ ಲೋನ್ ಆಗಲಿ ಇಂಥದ್ದು ಅದೇ ಅರೇಂಜ್ಮೆಂಟ್ ಆಗಬೇಕು. ಇಲ್ಲಿ ಇನ್ನೊಂದು ದೊಡ್ಡ ಸವಾಲು ಏನಂತೇಳಿದರೆ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೇಳ್ತಾರೆ. ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೊಡಲಿಕ್ಕೆ ನನ್ನ ಅಪ್ಪ ಎಲ್ಲ ಅಗ್ರಿಕಲ್ಚರಿಸ್ಟ್, ಅಗ್ರಿಕಲ್ಚರ್ ಲ್ಯಾಂಡನ್ನು ಕೊಲ್ಯಾಟ್ರಲಾಗಿ ಕೊಡಲಿಕ್ಕೆ ಆಗೋದಿಲ್ಲ, ಅದು ಒಂದು ದೊಡ್ಡ ಸವಾಲಾಯಿತು. ಮತ್ತು ಹೇಗೋ ಕೆಲವದಲ್ಲಿ ಜಾಗವನ್ನೆಲ್ಲ ಕನ್ವರ್ಟ್ ಮಾಡಿ ಮತ್ತೆ ಕೊಟ್ಟದ್ದಾಗಿತ್ತು. ಫಿನಾನ್ಸ್ ಅಂತ ತಗೊಳ್ಳುವಂಥದ್ದು, ಮತ್ತು ನಮಗೆ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸ್ ಇಲ್ಲಲ್ಲ. ಈಗ ಒಂದು ಸ್ಟಾರ್ಟ್ ಆಗುವಾಗ ಸಣ್ಣ ಆರ್ಗನೈಸೇಷನ್ ಇರುತ್ತೆ, ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಹೇಗಿರಬೇಕು, ಅಕೌಂಟ್ಸಲ್ಲಿ ಯಾರಿರಬೇಕು, ಯಾವ್ಯಾವ ಮೂಲಭೂತವಾದಂಥ ಸೆಕ್ಷನ್ಗಳಿರಬೇಕು, ಇಂಥದ್ರ ಬಗ್ಗೆ ಎಲ್ಲ ಅನುಭವ ಇರೋದಿಲ್ಲ. ನಾನು ಅದಕ್ಕೆ ಏನು ಮಾಡಿದೆ ಅಂದರೆ, ಒಬ್ಬರು ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟನ್ನು ನಾನು ಎಂಗೇಜ್ ಮಾಡಿಕೊಂಡೆ, ತುಂಬ ಅನುಭವಿಸ್ತರು ಬೆಂಗಳೂರಿನವರು. ಅವರು ಇಲ್ಲೇ ಬಂದು ಒಂದು ವಾರ 10 ದಿವಸ ಹೀಗೆ 2-3 ಸಲ ಆ ಥರ ಬಂದು ಇಲ್ಲಿ ಕ್ಯಾಂಪ್ ಮಾಡಿ ನನಗೆ ನನ್ನೆಲ್ಲ ಗೈಡ್ ಮಾಡಿ ಯಾವ್ಯಾವ ಥರದ ಸ್ಟ್ರಕ್ಚರ್ಸ್ ಮಾಡಬೇಕು ಎಲ್ಲ ಬಿಟ್ಟು, ಒಂದು ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಇಂಟರ್ವ್ಯೂ ಹೇಗೆ ಮಾಡೋದಂತ ಕೂಡ ಅವಾಗ ಗೊತ್ತಿರೋದಿಲ್ಲ ಆ ಹಂತದಲ್ಲಿ. ಅದನ್ನು ಕೂಡ ಅವರು ಹೇಳಿ, ಪೇಪರಲ್ಲಿ ವಾಂಟೆಡ್ ಅಡ್ವರ್ಟೈಸ್ಮೆಂಟ್ ಯಾವ ಥರ ಕೊಡಬೇಕು ಅಂತ ಕೂಡ ಅವಾಗ ಅನುಭವ ಇರೋದಿಲ್ಲ. ಅದನ್ನೆಲ್ಲ ಮಾಡಿ ಅವಾಗೆಲ್ಲ ಪೇಪರ್ ಅಡ್ವರ್ಟೈಸ್ಮೆಂಟ್ಸ್ ವಾಂಟೆಡ್, ಈಗಿನ ಹಾಗೆ ಸೋಷಿಯಲ್ ಮೀಡಿಯಾದಲ್ಲ ಎಲ್ಲ ಇಲ್ಲ. ಪ್ರತಿಯೊಂದಕ್ಕನ್ನು ಅವರು ನನಗೆ ಭಾಳ ಚೆನ್ನಾಗಿ ಅವರು ಪ್ರಾಕ್ಟಿಕಲ್ ಆಗಿ ಹೇಳ್ಕೊಟ್ರು. ಒಂದು 2-3 ತಿಂಗಳು ಅವರು ನನ್ನ ಒಟ್ಟಿಗೆ ಇದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅದೆಲ್ಲ ಪೂರಕವಾದಂಥ ಅಂಶಗಳು, ಆ ಥರದ ಪೂರಕವಾದಂಥ ಕೆಲವು ವಿಷಯಗಳು ಸೇರಿಕೊಂಡು ನಮಗೆ ಅದು ಮುಂದೆ ಮುಂದೆ ಹೋಗುವಂಥ ಸಂದರ್ಭಗಳು ಬಂತು.
1: ಸರ್, ಈಗ ತಮಗೆ ಈ ಹ್ಯಾಮ್ ರೇಡಿಯೋದ ಬಗ್ಗೆ ಆಸಕ್ತಿ ಹೇಗೆ ಬಂತು, ಯಾವಾಗ ಬಂತು?
0: ಹವ್ಯಾಸಿ ರೇಡಿಯೋ ಅಂತ ಹೇಳಿದರೆ ಹ್ಯಾಮ್ ರೇಡಿಯೋ ಅಥವಾ ಅಮೆಚೂರ್ ರೇಡಿಯೋ ಅಂತ ಹೇಳ್ತೇವೆ. ಇದು ತೀರಾ ಎಕ್ಸ್ಪೆರಿಮೆಂಟ್ ಪರ್ಪಸ್ಸಿಗೆ, ಸೆಲ್ಫ್ ಟ್ರೈನಿಂಗಿಗೆ ಇರುವಂಥದ್ದು. ಯಾವುದೇ ಥರದ ಫೋನಿಗೆ ಅಥವಾ ಇತರ ಮೋಡ್ ಆಫ್ ಕಮ್ಯುನಿಕೇಷನ್ಗೆ ಹೋಲಿಸಿದರೆ ಇದು ಕೇವಲ ಹವ್ಯಾಸಕ್ಕೆ ಅಥವಾ ಸೆಲ್ಫ್ ಲರ್ನಿಂಗಿಗೆ ಇರುವಂಥದ್ದು. ಅಥವಾ ತೀರಾ ಏನಾದರೂ ಡಿಸಾಸ್ಟರ್ಸ್ಗಳಾದಾಗ, ನ್ಯಾಚುರಲ್ ಕ್ಯಾಲಮಿಟೀಸ್ ಆದಾಗ, ಎಲ್ಲ ವ್ಯವಸ್ಥೆಗಳು ಫೇಲ್ ಆದಾಗ ಅಮೆಚೂರ್ ರೇಡಿಯೋ ಅಂತ ಹೇಳುವಂಥದ್ದು ಇದಾಗ್ತದೆ. ಇದು ಒಂದು ವೈರ್ಲೆಸ್ಸನ್ನು ಆಪ್ರೇಟ್ ಮಾಡಲಿಕ್ಕೆ, ಈಗ ವೈರ್ಲೆಸ್ ಅಂತ ಹೇಳುವಂಥದ್ದು ರಿಸ್ಟ್ರಿಕ್ಟೆಡ್, ಯಾರಿಗಾಗಿ ನಾಳೆ ಒಂದು ವೈರ್ಲೆಸ್ ಇಕ್ವಿಪ್ಮೆಂಟ್ ತಗೊಂಡು ನಾನು ಮತ್ತೆ ನನ್ನ ಫ್ರೆಂಡ್ ಒಟ್ಟಿಗೆ ಮಾತಾಡ್ತೇನೆ ಅಂತ ಹೇಳಿದರೆ ಅದಕ್ಕೆ ಇಲ್ಲ, ಅದು ಕಾನೂನು ಬಾಹಿರ ಆಗ್ತದೆ. ಇದು ಲೈಸೆನ್ಸ್ಡ್, ಇದಕ್ಕೆ ಲೈಸೆನ್ಸ್ ಇದೆ. ಈಗ ಹೇಗೆ ನಿಮಗೆ ಕಾರು ಮೋಟ್ರ್ ಬೈಕ್ ರನ್ ಮಾಡಬೇಕಾದ್ರೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾ, ಹಾಗೆ ಅಮೆಚೂರ್ ರೇಡಿಯೋ ಇಕ್ವಿಪ್ಮೆಂಟ್ಸನ್ನು ಇಟ್ಕೊಂಡು ಅದನ್ನು ಆಪ್ರೇಟ್ ಮಾಡಬೇಕಾದ್ರೆ ಅದಕ್ಕೆ ಲೈಸೆನ್ಸ್ ಬೇಕು. ಆ ಲೈಸೆನ್ಸನ್ನು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ನಮಗೆ ಕೊಡ್ತಾರೆ, ಒಂದು ಸಣ್ಣ ಎಕ್ಸಾಮ್ ಇದೆ, ಅದಿದ್ದಾಗ ಲೈಸೆನ್ಸು ಮತ್ತು ಕಾಲ್ ಸೈನ್ ಈ ಥರದ್ದೆಲ್ಲ ಬರ್ತದೆ. ಈ ಥರ ಇದು ಬರೀ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ವರ್ಲ್ಡ್ ವೈಡ್ ಎಲ್ಲ ಕಡೆ ಎಲ್ಲ ದೇಶಗಳಲ್ಲಿ ಇದೆ. ಈಗ ಸ್ವಲ್ಪ ಇಂಟರ್ನೆಟ್ಟು ಬಂತು, ಮೊಬೈಲೆಲ್ಲ ಬಂದ ಮೇಲೆ ಮಹತ್ವ ಸ್ವಲ್ಪ ಇದಾಗಿದೆ, ಎಸ್ಪೆಷಲಿ ಯುವ ಜನಾಂಗಕ್ಕೆ ಅದರದ್ದು ಆಸಕ್ತಿ ಬಹಳ, ನಮಗೆ ಅವರನ್ನು ಆಕರ್ಷಣೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದರೆ ನಾವು ಈ ಇಂಟರ್ನೆಟ್ ಎಲ್ಲ ಬರೋ ಮೊದಲೇ ಇದ್ದಾಗ, ಇದು ಸಾಧಾರಣ ವರ್ಲ್ಡ್ ವಾರ್ ಟೈಮ್ನಿಂದಲೇ ಇದು ಹುಟ್ಕೊಂಡು ಬಂದಂಥ ಒಂದು ಅಪ್ರೋಚ್ ಇದು. ಆವಾಗಕ್ಕೂ ಈಗಕ್ಕೂ ತುಂಬ ವ್ಯತ್ಯಾಸ ಇದೆ. ಕಮ್ಯುನಿಕೇಷನ್ ಅಂತ ಹೇಳುವಂಥದ್ದು ಈಗ ಸಿಕ್ಕಾಪಟ್ಟೆ ಅಡ್ವಾನ್ಸ್ ಆಗಿದೆ, ನಿಮಗೆ ಗೊತ್ತಿದೆ. ಸೊ ಸ್ವಲ್ಪ ಇರ್ರಿಲೆವೆಂಟ್ ಅಂತ ಕಾಣ್ತದೆ ಈಗಿನ ಯುವ ಜನಾಂಗಕ್ಕೆ. ನಮ್ಮನ್ನು ನಾವು ತೊಡಸ್ಕೊಂಡಿದ್ದೇವೆ, ನಮ್ಮದೇ ಆದಂಥ ಇಕ್ವಿಪ್ಮೆಂಟ್ಸನ್ನು ನಾವು ಮಾಡ್ಕೊಳ್ತೇವೆ, ನಮ್ಮದೇ ಆದ ಆ್ಯಂಟನವನ್ನು ಹಾಕ್ಕೊಳ್ತೇವೆ, ನಮ್ಮದೇ ಆದಂಥ ಒಂದು ಗ್ರೂಪ್ ಇದೆ. ಮಂಗಳೂರಿನಲ್ಲಿ ಸುಮಾರು ಒಂದು 25 ಜನ ಆ್ಯಕ್ಟಿವ್ ಮೆಂಬರ್ಸ್ ಇದ್ದೇವೆ ನಾವು. ನಮಗೆ ಒಂದು ಲೈಕ್ ಮೈಂಡೆಡ್, ಸಮಾನ ಮನಸ್ಕರು ನಾವೆಲ್ಲ. ನಮಗೆ ನಮ್ಮದೇ ಆದ ಕೆಲವು ವಿಷಯಗಳಿರ್ತದೆ ಮಾತಾಡ್ಕೊಳ್ಳಿಕ್ಕೆ, ನಮ್ಮದೇ ಆದಂಥ ಒಂದಷ್ಟು ಮಾಡಲಿಕ್ಕೆ ಆ್ಯಂಟನಗಳಾಗಿರ್ಬೋದು, ಆ್ಯಂಟನದ ಬಗ್ಗೆ ಆಸಕ್ತಿ ಇರುವವರು 4-5 ಜನ ಇದ್ದೇವೆ. ಹೀಗೆ ಬೇರೆ ಬೇರೆ ಥರದ, ಬರೀ ರೇಡಿಯೋಗೆ ಸಂಬಂಧಪಟ್ಟದ್ದು ಅಂತಲ್ಲ, ನಿಮಗೆ ಹಾಬಿ ಯಾವುದು ಕೂಡ. ನಾಳೆ ಕಂಬಳದ ಬಗ್ಗೆ ಮಾತಾಡಬೇಕಾದ್ರೆ, ಈಗ ನಾಳೆ ನೀವು ಹ್ಯಾಮ್ ಆದರೆ ನಿಮಗೆ ಕಂಬಳದ ಬಗ್ಗೆ ಆಸಕ್ತಿ ಇದೆ, ನಾನು ನೀವು ಕಂಬಳದ ಬಗ್ಗೆ ಮಾತಾಡ್ಬೋದು, ಏನು ತೊಂದರೆ ಇಲ್ಲ. ಬೈಕ್ ರೈಡಿಂಗ್, ಮೌಂಟೇನಿಯರಿಂಗ್ ಇರ್ಬೋದು, ಅಥವಾ ಆಕಾಶದ ನಕ್ಷತ್ರಗಳ ಬಗ್ಗೆ ಮಾತಾಡ್ಬೋದು, ಯಾವುದೇ ಸಬ್ಜೆಕ್ಟಲ್ಲಿ ಕಮರ್ಷಿಯಲ್ ಇದು ಮತ್ತು ಪೊಲಿಟಿಕ್ಸ್ ಇದನ್ನು, ಧರ್ಮ ಮತ್ತು ಈ ಥರ ಯಾರಿಗೂ ಒಂದು ಹರ್ಟ್ ಆಗದ ರೀತಿಯಲ್ಲಿ ಯಾವ ಸಬ್ಜೆಕ್ಟ್ ಬೇಕಾದರೂ ಮಾತಾಡ್ಬೋದು ಅಂತ ನಮಗೆ ಇದಿದೆ. ಹಾಗೆ ನನಗೆ, ನಾನು ಆಗಲೇ ಹೇಳಿದಾಗೆ ಬಾಲ್ಯದಿಂದಲೇ ನನಗೆ ಈ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಅಂತ ಹೇಳೋದ್ರ ಬಗ್ಗೆ ಭಾಳ ಆಸಕ್ತಿ. ಹಾಗೆ ನಾನು ಕಾಲೇಜಲ್ಲಿ ಇರುವಾಗಲೇ ಹ್ಯಾಮ್ ರೇಡಿಯೋದ ಬಗ್ಗೆ ಕೇಳಿದ್ದೆ, ಬಟ್ ಆವಾಗ ಅದರ ಬಗ್ಗೆ ಹೆಚ್ಚು ಅವಕಾಶ ನನಗೆ ಸಿಗಲಿಲ್ಲ. ಆನಂತರ ನಾನು ಬ್ಯಾಂಗ್ಳೂರಿನಲ್ಲಿದ್ದಾಗ ಅಲ್ಲಿ ಹ್ಯಾಮ್ ರೇಡಿಯೋ ತುಂಬ ಜನ ಆವಾಗ ಮೆಂಬರ್ಸ್ ಇದ್ದರು, ಅವ್ರ ಮೂಲಕ ಪರಿಚಯ ಆಯಿತು. ಆಮೇಲೆ ಎಕ್ಸಾಮ್ ಕೊಟ್ಟೆ, ಲೈಸೆನ್ಸ್ ಬಂತು. ಆಮೇಲೆ ಮಂಗಳೂರು

0: ಹಿಂಗೆ ಬಂದಮೇಲೆ ಅಂತೂ ಫುಲ್ ಫ್ಲೆಜ್ಡ್ ನನ್ನ ಹತ್ರ ವೈರ್ಲೆಸ್ ಸ್ಟೇಷನ್ ಇದೆ ಮನೆಯಲ್ಲಿ, ದೊಡ್ಡ ಆ್ಯಂಟನಾ ಟವರ್ ಎಲ್ಲ ಹಾಕ್ಕೊಂಡಿದ್ದೇನೆ. ವರ್ಲ್ಡ್ ವೈಡ್ ನಮ್ಮದೇ ಗ್ರೂಪ್ನಲ್ಲಿ ನಾವು ಮಾತಾಡ್ಲಿಕ್ಕೆ ಆಗ್ತದೆ.
1: ಈ ಹ್ಯಾಮ್ ರೇಡಿಯೋ ಅನ್ನೋಂಥದ್ದು ಈಗ ಇದರಲ್ಲಿ ಯಾವ ರೀತಿಯ ಮಾಡ್ಯುಲೇಷನ್ ಅನ್ನು ಬಳಸ್ತಾರೆ ಮತ್ತು ಯಾವ ಅಲೆಗಳನ್ನು ಬಳಸ್ತಾರೆ ಇದರಲ್ಲಿ?
0: ನಮಗೆ ನಮ್ಮದೇ ಆದಂಥ ಫ್ರೀಕ್ವೆನ್ಸಿ, ಸೆಟ್ ಆಫ್ ಫ್ರೀಕ್ವೆನ್ಸೀಸ್ ಇದೆ, ಬ್ಯಾಂಡ್ಸ್ ಅಂತ ಹೇಳ್ತೇವೆ. ಹೆಚ್ಚಾಗಿ ಶಾರ್ಟ್ ವೇವ್, ಶಾರ್ಟ್ ವೇವ್ ಅಂತ ಹೇಳಿದರೆ ನಿಮಗೆ ಸಾಧಾರಣ 1.8 ಮೆಗಾಹರ್ಟ್ಸಿಂದ ಹಿಡಿದು 30 ಮೆಗಾಹರ್ಟ್ಸು, 50 ಮೆಗಾಹರ್ಟ್ಸು, ಅದು ಎಚ್ ಎಫ್. ಅಪ್ ಟು 30 ಮೆಗಾಹರ್ಟ್ಸ್ ನಿಮಗೆ ಎಚ್ ಎಫ್ ಅಲ್ಲಿ ಬರ್ತದೆ. ಅದು ಸ್ಕೈ ವೇವ್ಸ್. ಇಲ್ಲಿಂದ ನೀವು ಒಂದು ಆ್ಯಂಟನದ ಮೂಲಕ ನೀವು ಟ್ರಾನ್ಸ್ಮಿಟ್ ಮಾಡಿದರೆ ಅದು ಆಕಾಶದ ಅಯನೋಸ್ಫಿಯರಿಗೆ ಹೋಗಿ ಅಲ್ಲಿಂದ ರಿಫ್ಲೆಕ್ಟ್ ಆಗಿ ಕೆಳಗೆ ಬರ್ತದೆ. ಇದು ಸ್ಕೈ ವೇವ್ಸ್ ಅಂದರೆ ನಿಮಗೆ ಶಾರ್ಟ್ ವೇವ್ ಎಲ್ಲ ಇದರಲ್ಲಿ. ಮೊದಲೆಲ್ಲ ನೀವು ಕೇಳಿರ್ಬೋದು ತುಂಬ ಶಾರ್ಟ್ ವೇವ್ ರೇಡಿಯೋಸ್, ಈಗಿನ ಜನಾಂಗದವರಿಗೆ ಈಗಿನ ಹುಡುಗರಿಗೆ ಗೊತ್ತಿರಲಿಕ್ಕಿಲ್ಲ. ಶಾರ್ಟ್ ವೇವ್ ಅಂತ ಶ್ರೀಲಂಕಾ, ವಿವಿಧ ಭಾರತಿ ಇಂಥದ್ದೆಲ್ಲ, BBC, ಆಸ್ಟ್ರೇಲಿಯಾ ಈ ಥರದ್ದೆಲ್ಲ ಬರ್ತಾ ಇದ್ದದ್ದು ನಿಮ್ಗೆ ಗೊತ್ತಿರ್ಬೋದು. ಒಂದು ಶಾರ್ಟ್ ವೇವ್ ರೇಡಿಯೋನ ಟ್ಯೂನ್ ಮಾಡಿದಾಗ ಬೇರೆ ಬೇರೆ ಸ್ಟೇಷನ್ಸ್ ಬರ್ತಿತ್ತು. ಅದೆಲ್ಲ ಆ್ಯಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಅಂತೇಳಿ, AM ಮೋಡಲ್ಲಿ ಬರುವಂಥದ್ದು. ಅದು AM ಮೋಡ್ ಯಾಕೆ ಅಂತ ಹೇಳಿದರೆ ಅದರದ್ದು ಬ್ಯಾಂಡ್ ವಿಡ್ತ್ ಸ್ವಲ್ಪ ಜಾಸ್ತಿ ಇರ್ತದೆ. ಯಾಕೆಂದರೆ ಸ್ಪಷ್ಟತೆ ಇರಬೇಕು. ಒಂದು ಮ್ಯೂಸಿಕ್ ಹಾಕಿದರೆ, ಒಂದು ಸಂಗೀತ ನೀವು ಬ್ರಾಡ್ಕಾಸ್ಟ್ ಮಾಡಿದರೆ ಅದರಲ್ಲಿ ಒಂದಿಷ್ಟು ಅದರ ಒಂದು ಸ್ಪಷ್ಟತೆ ಬೇಕು ಅಂತ ಹೇಳೋ ದೃಷ್ಟಿಯಿಂದ ಅದಕ್ಕೆ ಒಂದಿಷ್ಟು ಕಿಲೋಹರ್ಟ್ಸ್ ಬ್ಯಾಂಡ್ ವಿಡ್ತನ್ನು ಕೊಡ್ತಾಯಿದ್ರು. ಬಟ್ ಅಮೆಚೂರ್ ರೇಡಿಯೋದಲ್ಲಿ ನಮಗೆ ಇರುವಂಥ ಸ್ಪೇಸ್ ಕಮ್ಮಿ, ಭಾಳ ಲಿಬ್ರಲ್ ಆಗಿ ಸರ್ಕಾರಗಳು ಕೊಡೋದಿಲ್ಲ. ಸ್ವಲ್ಪ ಸೀಮಿತವಾದಂಥ ನಮಗೆ ಸ್ಪೇಸ್ ಇರ್ತದೆ ಬೇರೆ ಬೇರೆ ಬ್ಯಾಂಡ್ಗಳಲ್ಲಿ. ಹಾಗೆ ನಮಗೆ ಅಷ್ಟು ದೊಡ್ಡ ಬ್ಯಾಂಡ್ ವಿಡ್ತನ್ನು ಯೂಸ್ ಮಾಡಿಕೊಂಡು ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸಿಂಗಲ್ ಸೈಡ್ ಬ್ಯಾಂಡ್ ಅಂಥೇಳಿ, ಕಮ್ಯುನಿಕೇಷನ್ಗೋಸ್ಕರ ಇರುವಂಥದ್ದು ಸಿಂಗಲ್ ಸೈಡ್ ಬ್ಯಾಂಡ್ ಅಂತ. ಯಾಕೆ ಕಮ್ಯುನಿಕೇಷನ್ ನಮಗೆ ಬರೀ ಮಾತಾಡೋದಿರ್ಬೋದು ಅಥವಾ ಕೆಲವು ಡಿಜಿಟಲ್ ಸಿಗ್ನಲ್ಸ್ ಕಳಿಸೋದಿರ್ಬೋದು ಅಥವಾ ಕಾಂಟಿನ್ಯೂಸ್ ವೇವ್ಸ್ ಅಂತ ಮೋರ್ಸ್ ಕೋಡ್ ಇರ್ಬೋದು. ಇದನ್ನು ಕಳಿಸ್ಲಿಕ್ಕೆ ನಿಮಗೆ ಅಲ್ಲಿ ಒಂದು ಭಾಳ ಒಂದು ನಿಮಗೆ ಹೈ ಫಿಡೆಲಿಟಿ ಅಗತ್ಯ ಇರೋದಿಲ್ಲ. ಸೊ ಹಾಗಾಗಿ ಸಿಂಗಲ್ ಸೈಡ್ ಬ್ಯಾಂಡ್ ಅಂತ ಕಮ್ಯುನಿಕೇಷನ್ಗೆ ಇರುವಂಥದ್ದು. ಅದು ತುಂಬ ಕಡಿಮೆ, 2.6 kHz ಇದರಲ್ಲಿ ಅದು ಸಿಗ್ನಲ್ಗಳು ಅಷ್ಟು ಬ್ಯಾಂಡ್ ವಿಡ್ತ್ನಲ್ಲಿ ಹೋಗ್ತದೆ. ಈಗ AM ಅಂತ ಹೇಳಿದರೆ ಸಾಮಾನ್ಯ ಒಂದು 20-25 kHz ಬೇಕಾಗ್ತದೆ AM ಟ್ರಾನ್ಸ್ಮಿಷನ್ಗೆ. ಮತ್ತಿನ ಇದು ಏನಂತಾರೆ FM, FM ಅದು ಇನ್ನೂ ಕೂಡ ಒಂದು ಸ್ವಲ್ಪ ಅದು ಲಕ್ಸುರಿ, ಸ್ವಲ್ಪ ಅದರ ಬ್ಯಾಂಡ್ ವಿಡ್ತ್ ಇನ್ನೂ ಜಾಸ್ತಿ, ಅದರಲ್ಲಿ ಸ್ಪಷ್ಟತೆ ಇನ್ನೂ ಜಾಸ್ತಿ ಇರ್ತದೆ. ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಅಂತ ಈಗ ನಿಮ್ಮದೇ ಆಕಾಶವಾಣಿಯ ಟ್ರಾನ್ಸ್ಮಿಷನ್ಸ್ ಎಲ್ಲ ಹೆಚ್ಚು ಪಾಪ್ಯುಲರ್ ಇರುವಂಥದ್ದು FM ಬ್ಯಾಂಡ್ಗಳಲ್ಲಿ. ನಮಗೆ ಕೂಡ FM ಇದೆ. VHF ಹೈ ಫ್ರೀಕ್ವೆನ್ಸಿ ಅಂತ 30 MHz ನಾನು ಹೇಳಿದ್ನಲ್ಲ, ಆ ನಂತರದ ಹೈಯರ್ ಇದರಲ್ಲಿ ಅದು VHF ಅಂತ ಕರಿತೇವೆ. ನಂತರ UHF ಅಂತಿದೆ, ಮತ್ತು SHF ಸ್ಯಾಟಲೈಟ್ ಕಮ್ಯುನಿಕೇಷನ್ ಕೂಡ ನಮ್ಮಲ್ಲಿ ಇದೆ. ಸೊ VHF FM ಮಾಡ್ಯುಲೇಷನ್ ಇದೆ, UHF ಮತ್ತು VHF FM ಇದೆ. ಅಲ್ಲಿ SSB ಯೂಸ್ ಮಾಡೋದು ಕಮ್ಮಿ, ಯಾಕಂದರೆ ಅಲ್ಲಿ ಒಂದು ಸ್ವಲ್ಪ ಬ್ಯಾಂಡ್ ನಮಗೆ ಹೆಚ್ಚು ವೈಡಾಗಿ ಇದೆ, ಹಾಗಾಗಿ FM ನಮಗೆ ಪರ್ಮಿಟ್ ಮಾಡ್ತಾ ಇದ್ದಾರೆ. HF ಅದು ಗ್ಲೋಬಲ್, ಅದಕ್ಕೆ ಲಿಮಿಟ್ ಇಲ್ಲ. ಇಲ್ಲಿಂದ ಪ್ರಾಪಗೇಷನ್ ಕಂಡೀಷನ್ ಅಂತ ಹೇಳಿದೆವು, ಅದರ ಆಧಾರದ ಮೇಲೆ ನಮಗೆ ಗ್ಲೋಬಿನ ಇನ್ನೊಂದು ಬದಿಗ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಅದು ನಮ್ಮ ಭೂಗೋಳವನ್ನು ತಗೊಂಡು ಅದು ನಮ್ಮ ಸರಿ ಒಪೋಸಿಟ್ ಇದರಲ್ಲಿದೆ. ಅದು ಈ ಥರ ಅಯನೋಸ್ಫಿಯರಿಗೆ ಶಾರ್ಟ್ ವೇವ್ ಸಿಗ್ನಲ್ಸ್ ಹೋಗಿ ಅಲ್ಲಿಂದ ಬೌನ್ಸ್ ಆಗಿ 3-4 ಸಲ ಬೌನ್ಸ್ ಆಗಿ ಅದು ಅಮೇರಿಕಕ್ಕೆ ಕೂಡ ಹೋಗ್ತದೆ. ಅದು HF ಸಿಗ್ನಲ್ಸ್. ಮತ್ತು VHF ಅಂತ ಹೇಳಿದರೆ ಲೈನ್ ಆಫ್ ಸೈಟ್, ಒಂದು 50-60 km ನಿಮ್ಮ ಆ್ಯಂಟನದ ಹೈಟ್ನ ಮೇಲೆ ಹೋಗ್ತದೆ. ಅದು ಅಷ್ಟಕ್ಕೆ ರಿಸ್ಟ್ರಿಕ್ಟೆಡ್. ಮತ್ತು ಸ್ಯಾಟಲೈಟ್ ಕೂಡ ಈಗ ಒಂದು 10 ವರ್ಷದಿಂದ ನಮಗೆ ಸ್ಯಾಟಲೈಟ್ ಚಾನಲ್ ಕೂಡಿದೆ. ನಮ್ಮದೇ ಆದಂಥ ಅಮೆಚೂರ್ ರೇಡಿಯೋ ಪರ್ಪಸ್ಸಿಗೆ ಅಂತ ಜಿಯೋ ಸ್ಟೇಷನ್ ಸ್ಯಾಟಲೈಟ್ಸ್ ಕೂಡ ಇದೆ. ನನ್ನ ಹತ್ರ ಕೂಡ ಸ್ಯಾಟಲೈಟ್ ಕಮ್ಯುನಿಕೇಷನ್ ವ್ಯವಸ್ಥೆ ಇಟ್ಕೊಂಡಿದ್ದೇನೆ.
1: ಈಗ ಆವಾಗಲೇ ಹೇಳಿದ್ರಿ, ಈ ನೈಸರ್ಗಿಕ ಪ್ರಕೋಪಗಳ ಸಂದರ್ಭದಲ್ಲಿ ಇದು ಬಹಳ ಉಪಯೋಗಕ್ಕೆ ಬೀಳುತ್ತೆ ಅಂತ ಹೇಳಿ. ಯಾವ ರೀತಿಯಾಗಿ ಉಪಯೋಗಕ್ಕೆ ಬೀಳುತ್ತೆ, ಮತ್ತು ಈ ಹ್ಯಾಮ್ ರೇಡಿಯೋ ಇರುವವರಿಗೇನಾದರೂ ಅಲ್ಲಿ ಸರ್ಕಾರ ಅವರನ್ನು ಬಳಸ್ಕೋಬಹುದು ಅನ್ನೋಂಥ ಏನಾದರೂ ನಿರ್ದೇಶನಗಳಿರ್ತಾವ?
0: ಖಂಡಿತ ಇದೆ. ಪ್ರಾಕೃತಿಕ ವಿಕೋಪಗಳು ಬಂದಾಗ ನಮ್ಮ ಹತ್ರ ಎಲ್ಲ ಹೆಚ್ಚಾಗಿ ಒಂದು ಪೋರ್ಟೇಬಲ್ ಕಿಟ್ ಅಂತ ಇರ್ತದೆ. ಅದರಲ್ಲಿ ಆ್ಯಂಟನಾಗಳು, ಒಂದಷ್ಟು ಕೇಬಲ್ಗಳು, ಬ್ಯಾಟ್ರಿ ವೈರ್ಗಳು ಇಂಥದ್ದೆಲ್ಲ ನಾವು ರೆಡಿ ಇಟ್ಕೊಂಡಿರ್ತೇವೆ. ಯಾವುದೇ ಥರದಲ್ಲಿ ಆ ಥರ ಬೇಕಾದಾಗ ಮನೆ ಜಿಲ್ಲಾಧಿಕಾರಿಯವರಿಗೆ ನಮ್ಮನ್ನು ಕರೆಯುವಂಥ ಒಂದು ಅಧಿಕಾರ ಇದೆ ಅವರಿಗೆ. ಅಲ್ಲ, ಈಗ ಮತ್ತೆ ವಿಪತ್ತು ನಿರ್ವಹಣಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನೋದು ಸೆಲ್ಲೇ ಇದೆ ಈಗಿನ ವರ್ಷಗಳಲ್ಲಿ. ಮೊದಲು ಅದು ಇರಲಿಲ್ಲ, ಆದರೆ ಅವ್ರ ಹತ್ರ ಎಲ್ಲ ನಮ್ಮ ವಿವರಗಳಿರ್ತದೆ. ಮಂಗಳೂರಿನಲ್ಲಿ ಅಮೆಚೂರ್ ರೇಡಿಯೋ ಲೈಸೆನ್ಸ್ ಹೋಲ್ಡರ್ಸ್ ಯಾರ್ಯಾರಿದ್ದಾರೆ ಅಂತ, ಅವ್ರನ್ನ ಕೂಡಲೇ ನಮ್ಮನ್ನು ಬಳಸ್ಕೊಳ್ಳುವಂಥ ಅವಕಾಶ ಇದೆ ಅವರಿಗೆ. ಈಗ ನೋಡಿ, ಏನಾದ್ರು ಪ್ರಾಕೃತಿಕ ವಿಕೋಪ ಆದಾಗ ಫಸ್ಟಿಗೆ ನಮ್ಮ ಕರೆಂಟ್ ಹೋಗಿರ್ತದೆ, ಲೈನ್ಗಳೆಲ್ಲ ಬಿದ್ದಿರ್ತದೆ, ಕರೆಂಟ್ಗಳು ಹೋಗಿರ್ತದೆ. ಟೆಲಿಫೋನ್ ಮೊದಲಿದ್ದ ಟೈಮ್ಗಳಲ್ಲಿ ಟೆಲಿಫೋನ್ ಲೈನ್ಗಳೆಲ್ಲ ಬಿದ್ದಿರ್ತದೆ, ಯಾವುದೇ ರೀತಿಯ ಕಮ್ಯುನಿಕೇಷನ್ ಆಗೋದಿಲ್ಲ. ಕಮ್ಯುನಿಕೇಷನ್ಗೆ ಯಾವ ಎಲ್ಲೂ ಕೂಡ ಫೇಲ್ ಆಗಿರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ, ನಮ್ಮ ಹತ್ರ ಕಿಟ್ ಇರ್ತದೆ,

0: ನಾವು ಆಯಕಟ್ಟಿನ ಜಾಗಗಳಲ್ಲಿ ಹೋಗಿ ಬೇಕಾದರೆ ಒಂದು ಡಿ ಸಿ ಆಫೀಸ್ನಲ್ಲಿ ಒಂದು ಕ್ವಿಕ್ಕಾಗಿ ಒಂದು ಅರ್ಧ ಗಂಟೆ ಒಂದು ಗಂಟೆಯೊಳಗೆ ನಾವೊಂದು ನಮ್ಮ ಸ್ಟೇಷನ್, ನಾವು ಸ್ಟೇಷನ್ ಅಂತ ಕರಿತೇವೆ, ನಮ್ಮ ಒಂದು ಅಮೆಚೂರ್ ಸ್ಟೇಷನನ್ನು ಅಲ್ಲಿ ಎಸ್ಟಾಬ್ಲಿಷ್ ಮಾಡಿ ಸುತ್ತಮುತ್ತಲಿನ ಒಂದು 50-60-70 ಕಿಲೋಮೀಟರ್ ಸುತ್ತಮುತ್ತ ನನ್ನ ಹಾಗೆ ಇರುವವರು ಒಂದಷ್ಟು ಜನ ಹೋಗಿ ಅಲ್ಲೆಲ್ಲೆಲ್ಲಿ ಇದು ಹಾಕಿ ಆ್ಯಂಬ್ಯುಲೆನ್ಸ್ಗಳಲ್ಲಿ ಕೂಡ ನಮ್ಮ ರೇಡಿಯೋ ಸೆಟ್ಗಳನ್ನು ಅಳವಡಿಸ್ಕೊಂಡು ಗೋಲ್ಡನ್ ಟೈಮ್ ಅಂತ ಹೇಳ್ತಾರೆ, ಫಸ್ಟ್ ಒಂದು 10 ಅವರ್ಸ, 12 ಅವರ್ಸ, 15 ಅವರ್ಸ, ಆ ಸಂದರ್ಭಗಳಲ್ಲಿ ನಾವು ನಮ್ಮ ಕಮ್ಯುನಿಕೇಷನನ್ನು ಡಿ ಸಿ ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಾವು ಕಮ್ಯುನಿಕೇಟ್ ಮಾಡಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ.
1: ಸರಿ, ಈಗ ತಾವು ಹ್ಯಾಮ್ ರೇಡಿಯೋ ಬಗ್ಗೆ ಆಸಕ್ತಿ ಹೊಂದಿದ್ದೀರಾ, ಹಾಗೇನೆ ಹವ್ಯಾಸಿ ಛಾಯಾಚಿತ್ರ ಗ್ರಾಹಕರು, ಹಾಗೇನೆ ಕೃಷಿಕರು ಕೂಡ, ಜೊತೆಗೆ ಉದ್ಯಮಿಯೂ ಕೂಡ, ಇಷ್ಟೆಲ್ಲವನ್ನು ನಿಭಾಯಿಸ್ತಿದ್ದೀರ ಹೇಗೆ, ಅಂದರೆ ಸಮಯ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೀರಾ ತಾವು?
0: ಒಳ್ಳೆಯ ಪ್ರಶ್ನೆ. ಕೃಷಿ ಹೇಗೆ ಅಂತೇಳಿದರೆ, ನಾನು ಮೂಲಭೂತವಾಗಿ ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ, ನಾನು ಭಾಳ ಹುಟ್ಟಿನಿಂದ ಕೃಷಿ ಕ್ಷೇತ್ರದಲ್ಲಿ ಭಾಳ ಒಂದು ಆಸಕ್ತಿ ಇದ್ದವನಲ್ಲ. ನಾನು ತಂದೆಯವರು ತೀರ್ಕೊಂಡಾದ ಮೇಲೆ ಕೃಷಿ, ಅವರು ದೊಡ್ಡ ಆಸ್ತಿವಂತರು, ಅವರು ನಮಗೆ ಮಕ್ಕಳಿಗೆ ಅದು ಬಂದಾಗ ಒಂಥರದ ಅನಿವಾರ್ಯ. ತಂದೆಯವರು ಹಿರಿಯವರು ಮಾಡಿದ್ದ ಇದನ್ನು ನಾನು ಅದನ್ನು ನೆಗ್ಲೆಕ್ಟ್ ಮಾಡಿ ಇಲ್ಲಿ ಬೈಕಂಪಾಡಿಯಲ್ಲಿ ನಾನು ಇಂಡಸ್ಟ್ರಿ ಮಾಡ್ತೇನೆ ಅಂತ ಹೊರಟ್ರೆ ಅದು ಮುಟ್ಟಾಳತನ ಆಗ್ತದೆ ಅಂತ ಅನಿಸಿತ್ತು ನನಗೆ. ಹಾಗಾಗಿ ಅದು ಅದರಲ್ಲಿ ಲಾಭ ನಷ್ಟ ಮತ್ತು ಹಿರಿಯರು ಮಾಡಿದ್ದನ್ನು ನಾನು ಚೆನ್ನಾಗಿ ನೋಡ್ಕೊಳ್ಬೇಕು, ಅದಕ್ಕೆ ಯಾವುದೇ ರೀತಿಯಲ್ಲಿ ಚ್ಯುತಿ ಬರಬಾರ್ದು ಅಂತ ಹೇಳೋ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ಕೊಂಡು ಮಾಡುವಂಥ ಒಂದು ಕರ್ತವ್ಯ, ಒಂದು ಪ್ರಜ್ಞೆ ಇತ್ತು. ಆ ದೃಷ್ಟಿಯಲ್ಲಿ ನಾನು ಫಸ್ಟಿಗೆ ನಾನು ಅದನ್ನು ಮಾಡಲಿಕ್ಕೆ ಹೊರಟೆ. ಆವಾಗ ಕೃಷಿ ಬಗ್ಗೆ ಹೆಚ್ಚು ಕೃಷಿ ಮನೆತನ ಆದರೂ ಕೂಡ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅಂತ ನನಗೆ ಇರಲಿಲ್ಲ. ಕಲ್ತ್ಕೊಂಡೆ ನಾನು. ಒಂದು 18 ಎಕರೆ ಅಡಿಕೆ ತೋಟ ನಮಗೆ, ಒಂದು 40-45 ಎಕರೆ ಆಗುವಷ್ಟು ಭೂಪ್ರದೇಶ, ಸೈಡ್ನಲ್ಲಿ ಕುಮಾರಧಾರ ನದಿ ನೀರು, ಯಥೇಚ್ಛವಾದ ನೀರು, 365 ದಿವಸ ಕೂಡ ಅಲ್ಲಿ ನೀರಿದೆ. ಒಂದು ಬದಿಯಲ್ಲಿ ನೀರು, ಇನ್ನೊಂದು 3 ಬದಿಯಲ್ಲಿ ಕೂಡ ಕಾಡು. ಪ್ರಕೃತಿ ಒಂದು ರಮಣೀಯವಾದಂಥ ಒಂದು ಜಾಗ ಅಲ್ಲಿ ನನ್ನ ಕೃಷಿ ಕಡಬ ಅಂಥೇಳಿ. ಅದನ್ನು ನಾನು ಅಲ್ಲಿ ನನಗೆ ಆಗ್ತದೋ ಇಲ್ವೋ, ನನಗೆ ಅದರಲ್ಲಿ ಆಸಕ್ತಿ ಉಂಟೋ ಇಲ್ಲೋ ಪ್ರಶ್ನೆ ಇರಲಿಲ್ಲ. ತಂದೆಯವರ ನಂತರಕ್ಕೆ ಅದನ್ನು ಮಾಡಲೇಬೇಕಾದಂಥ ಒಂದು ಅನಿವಾರ್ಯತೆ, ಹಾಗಾಗಿ ನಾನು ಅದು ಮಾಡಿದೆ. ನಾನು ಕಲ್ತ್ಕೊಂಡೆ, ಮತ್ತು ನನ್ನ ದೊಡ್ಡಪ್ಪನ ಮಕ್ಕಳು, ಅಣ್ಣಂದರು ಎಲ್ಲರೂ ಕೂಡ ಕೃಷಿಯಲ್ಲಿರುವ ಕಾರಣ ನನಗೆ ಇನ್ಫಾರ್ಮೇಷನ್ ತೆಕ್ಕೊಳ್ಳುವಂಥದ್ದು ಯಾವುದೇ ಕಷ್ಟ ಆಗಲಿಲ್ಲ. ಅದನ್ನು ಕೂಡ ಒಂದು ಇಂಡಸ್ಟ್ರಿ ರೀತಿಯಲ್ಲಿ ನಾನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ತುಂಬ ಮೆಥಾಡಿಕಲ್ಲಾಗಿ ಪ್ರೊಫೆಷನಲ್ ಆಗಿ ಮಾಡಿದೆ. ಅಕೌಂಟ್ಸನ್ನೆಲ್ಲ ಟ್ಯಾಲಿಯಲ್ಲಿ ಹಾಕ್ಕೊಂಡೆ. ಈಗ ಕೂಡ ಕಳೆದ 25 ವರ್ಷದ ಡೇಟಾ ನನಗೆಲ್ಲ ಟ್ಯಾಲಿಯಲ್ಲಿ ಈಗ ಕೂಡ ಇದೆ. ಎಲ್ಲ ಎಕ್ಸೆಲ್ ಶೀಟನ್ನು ಯೂಸ್ ಮಾಡಿಕೊಂಡೆ ಪ್ರತಿಯೊಂದನ್ನು ಡೇಟಾವನ್ನು ನಾನು ಇದು ಮಾಡಿದೆ. ವಾರಕ್ಕೊಮ್ಮೆ ಹೋಗುವಂಥದ್ದಿತ್ತು. ಬಹುಶಃ ನೀವು ಕೇಳಿದ ಪ್ರಶ್ನೆಗೆ ಯಾವುದೇ ಕ್ಷೇತ್ರದಲ್ಲಿ ಅದು ಹೇಗೆ ಮಾಡ್ತೀರಿ ಅಂತ ಹೇಳಿದರೆ ಅದು ಉತ್ತರ ಸಿಂಪಲ್. ನೀವು ಮಾಡೋದನ್ನು ಪರ್ಫೆಕ್ಟಾಗಿ ಮಾಡಿ ಅಷ್ಟೇ. ಯಾವುದೇ ಇದು ಮಾಡುವಾಗ ಅದನ್ನು ಅರ್ಧಂಬರ್ಧ ಮಾಡಬೇಡಿ. ಆವಾಗ ಅದು ಖಂಡಿತ ನಿಮಗೆ ಅದು ಒಲಿತದೆ, ನಿಮಗೆ ಅದು ಮಾಡಲಿಕ್ಕೆ ಆಗ್ತದೆ. ಈಗ ಇಲ್ಲಿಂದ ನಾನು 75 ಕಿಲೋಮೀಟರ್ ದೂರ ಹೋಗಿ ಅಲ್ಲಿ ಕಡಬದಲ್ಲಿ ತೋಟದ ಒಳಗೆ ಹೋಗಿದ ಕೂಡಲೇ ಇದನ್ನೆಲ್ಲ ಮರಿತೇನೆ ನಾನು. ಆ 2 ದಿವಸ ಅಲ್ಲಿ ಪೂರ್ತಿ ನಾನು ತೊಡಗಿಸ್ಕೊಳ್ತೇನೆ. ಹಾಗಾಗಿ ಅದು ಆಗ್ತದೆ. ಇಲ್ಲದಿದ್ರೆ ಏನಾಗ್ತದೆ, ಅದು ಅರ್ಧ ಇದು ಅರ್ಧ ಆಗ್ತದೆ. ಇಂಡಸ್ಟ್ರಿಗೆ ಬಂದಾಗ ಇಂಡಸ್ಟ್ರಿಯಲ್ಲಿ ಅದು ಕೂಡ ಒಂದು ನನ್ನ ಒಂದು ಭಾಗ್ಯ ಅಂತ ಹೇಳಬೇಕು. ಸರಿ, ಅದು ಜನ ಎಲ್ಲ ಸಿಕ್ಕಿದ್ರು ನನಗೆ, ಅದನ್ನು ನನ್ನ ಅಬ್ಸೆನ್ಸಲ್ಲಿ ಅದನ್ನು ನೋಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ನನಗೆ ಮಾಡಲಿಕ್ಕಾಯಿತು. ಹೀಗೆಲ್ಲಾಗಿ ಇವತ್ತಿಗೆ ಕೂಡ ಕೃಷಿ ಒಳ್ಳೆಯ ರೀತಿ ನಡೀತದೆ. ಮತ್ತು ಅದನ್ನು ಕೂಡ ನಾನು ಎಕ್ಸ್ಪಾನ್ಷನ್ ಮಾಡಿದೆ. ಅಲ್ಲಿ ಜಾಗ ಇರಲಿಲ್ಲ, ನಮ್ಮ ಮೂಲ ತಂದೆಯವರು ಮಾಡಿದ ಇದಿಲ್ಲ. ಮತ್ತು ಇತ್ತಲಾಗಿ ಅಲಂಕಾರ ಅಂತ ಹೇಳೋ ಜಾಗದಲ್ಲಿ ಒಂದು ರಬ್ಬರ್ ಕೃಷಿಯನ್ನು ಕೂಡ ನಾನು ಮಾಡಿದೆ. ಈಗ ರಬ್ಬರ್ ಕೃಷಿ ಕೂಡ ಉಂಟು.
1: ಸರಿ, ಈಗ ಕಡೆಯದಾಗಿ ಈ ಮಂಗಳೂರು ಆಕಾಶವಾಣಿ ಈಗ 50ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಾ?
0: ಆಕಾಶವಾಣಿ ಅಂತ ಹೇಳುವಂಥದ್ದು ತುಂಬ ಕಂಟೆಂಟ್ ಇರುವಂಥದ್ದು. ನಾನಂತೂ ಕಾರ್ನಲ್ಲಿ ಅಥವಾ ರೇಡಿಯೋ ಕೇಳುವ ಸಂದರ್ಭ ಇರುವಾಗೆಲ್ಲ ನಾನು ಆಕಾಶವಾಣಿಯನ್ನು ನಾನು ಕೇಳೋದು. ತುಂಬ ಅದು ಇನ್ಫಾರ್ಮೇಟಿವ್ ಇರ್ತದೆ, ತುಂಬ ನಿಮಗೆ ಎಜುಕೇಟಿವ್ ಇರ್ತದೆ. ಹಾಗಾಗಿ ನನ್ನ ಒಂದು ಸಣ್ಣ ಮಾತು, ನಾನು ಸಂದೇಶ ಕೊಡುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಏನಂತ ಹೇಳಿದರೆ, ಆಕಾಶವಾಣಿ ಅಂತ ಒಂದು ವಿಷಯವನ್ನು, ಒಂದು ವ್ಯವಸ್ಥೆಯನ್ನು ನಾವು ಇನ್ನೂ ಬಲಪಡಿಸಬೇಕು, ಅದು ಇನ್ನೂ ಹೆಚ್ಚು ಜನರಿಗೆ ತಲುಪುವ ಹಾಗೆ ಮಾಡಬೇಕು, ಹೇಳುವಾಗೆ ಆಗಬೇಕು ಅಂತ ಹೇಳೋದು ನನ್ನ ಒಂದು ಬಯಕೆ. ಹೆಚ್ಚು ಹೆಚ್ಚು ಕೇಳುಗರು ಅದರಲ್ಲಿ ಆಸಕ್ತಿ ತೋರಿಸ್ಬೇಕು. ಆಕಾಶವಾಣಿ ತುಂಬ ಚೆನ್ನಾಗಿ ನಿರ್ವಹಿಸ್ತಾ ಇದೆ, ಅದು ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೀಲಿ ಅಂತ ನಾನು ಹಾರೈಸ್ತೇನೆ.
1: ಧನ್ಯವಾದಗಳು ಸರ್, ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು.
0: ನಿಮಗೂ ಅವಕಾಶಕ್ಕಾಗಿ ನಾನು ವಂದಿಸ್ತೇನೆ. ಕೇಳುಗರಿಗೆಲ್ಲ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತೇನೆ. ನಮಸ್ಕಾರ.
2: ಇದುವರೆಗೆ ವಾರದ ಅತಿಥಿ ಸರಣಿ ಕಾರ್ಯಕ್ರಮದಲ್ಲಿ ತಮ್ಮ ಮಾತಿನ ಅಂಗಳದಲ್ಲಿ ವಿಹರಿಸಿದವರು, ಮಣ್ಣಿನ ಮಗನಾಗಿ ಉದ್ಯಮದಲ್ಲಿ ಬೆಳಗಿದವರು, ಹ್ಯಾಮ್ ರೇಡಿಯೋ

0: ತರಂಗಗಳ ಸದ್ದಿನಲ್ಲಿ ಜಗವನ್ನೇ ಬೆಸೆದವರು. ಶ್ರಮದ ಹಾದಿಯಲ್ಲಿ ಯಶೋಗಾಥೆ ಬರೆದವರು. ನಮ್ಮ ಹೆಮ್ಮೆಯ ಉದ್ಯಮ ಲೋಕದ ಸಾಧಕ ಕೂಡೂರು ರಾಮಚಂದ್ರ ಭಟ್. ಆ ನೆನಪುಗಳನ್ನೇ ಮಾಲೆಯನ್ನಾಗಿಸಿ ಮಾತಿನ ಮಂಟಪ ಕಟ್ಟಿದವರು ಲತೀಶ್ ಪಾಲ್ದಾನೆ.
1: ವಾರದ ಅತಿಥಿ ಕಾರ್ಯಕ್ರಮ ಪ್ರಸಾರವಾಯಿತು.
2: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಶಕಟಾಧಿ ವಧೆ ನಡೆಸಿಕೊಡುತ್ತಾರೆ ಯಕ್ಷ ಸಂಗೀತ ನಾದ ವೈಭವಂ ಪರಂಪಳ್ಳಿ ಉಡುಪಿ ಇಲ್ಲಿನ ಸದಸ್ಯರು.
3: ಮಿತ್ರರೇ, ನಮ್ಮೊಡೆಯನ ಶತ್ರು ನಮಗೂ ಶತ್ರು. ಈ ಹೊತ್ತಿನಲ್ಲಿ ರಂಧ್ರಗೋಕುಲದಲ್ಲಿ ಬೆಳೆಯುತ್ತಿರುವಂತಹ ಆ ಕಂದನನ್ನು ನಮ್ಮ ವೈರಿ ಎಂದು ತಿಳಿಯಬೇಕು. ಅಗ್ನಿಯ ಕಿಡಿಯೊಂದು ಅಗ್ನಜ್ವಾಲೆಯಾಗಿ ಹೊಲೆಯುವುದಕ್ಕೆ ಮುಂಚೆ ಆತನ ವಧೆಯಾಗಬೇಕು. ತಡ ಮಾಡುವುದಲ್ಲ, ಆತನನ್ನು ವಧಿಸಿ ನಮ್ಮೊಡೆಯನಿಗೆ ಸಾಂತ್ವನವನ್ನು ನೀಡಬೇಕಾಗಿದೆ. ಈಗಲೇ ಸಿದ್ಧನಿದ್ದೇನೆ.
2: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
1: ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಕತೆ ಕತೆ ಕಾರಣ ರಾಮಚಂದ್ರ ಪೈ ಅವರಿಂದ ಸಣ್ಣ ಕಥೆ.
4: ಹೌದು, ವಿಕಾಸನ ಮುಖದರ್ಶನವಿಲ್ಲದೆ ತಿಂಗಳುಗಳೇ ಕಳೆದಿವೆ. ಕಾಡುವ ನೆನಪುಗಳ ನಡುವೆ ಕಾಯುತ್ತಲೇ ಇರುವ ಕ್ಷೇಮಾಗೆ ಯುಗ ಸಂದಭಾವ. ಕಾಣಬೇಕೆಂಬ ತೀವ್ರ ಹಂಬಲದ ಜೊತೆಗೆ ಏನೋ ಆತಂಕ, ಅರ್ಥವಾಗದ ತಳಮಳ ಮನತುಂಬ. ಹುಡುಗಿಯ ವಿರಹಿ ಹೃದಯ ಒಳಗೊಳಗೆ ಚೀರುತ್ತದೆ. ಆದರೂ ಕ್ಷೇಮಾಳ ಮುಂದೆ ವಿಕಾಸ ರಂಗವೀರಲೇ ಇಲ್ಲ. ಅವನ ಪರಿಚಯ, ಸ್ನೇಹ, ಪ್ರೇಮ, ಒಡನಾಟವೆಲ್ಲ ಈಗವಳ ಪಾಲಿಗೆ ನೆನಪು ಮಾತ್ರ. ಗಾಢವಾಗಿ ಆವರಿಸಿ ಕಾಡುತ್ತಲೇ ಇರುವ ಆ ನೆನಪುಗಳು ಆಕೆಯ ಸ್ವಾಭಿಮಾನವನ್ನು ಎಂದೂ ಮೀರಲಾರವು. ಹಾಗೆಂದೇ ಅವನ ಮೌನದ ಮುಂದೆ ಆಕೆಯ ಸೊಲ್ಲಿಲ್ಲ. ಆ ಗಂಡಿನ ಗೆಲುವಿನೆದುರು ಈ ಹೆಣ್ಣಿಗೆ ಸೋಲಿಲ್ಲ. ಹಗಲಿರುಳುಗಳ ಆವರ್ತನದಲ್ಲಿ ಉರುಳುವ ಕಾಲಚಕ್ರದಂತೆ ಆಕೆಯು ತನ್ನ ಪಾಡಿಗೆ ತಾನು. ಸದ್ಯ ಕ್ಷೇಮಾಗೆ ಬಿಡುವಿಲ್ಲದ ಕೆಲಸ. ಬರಲಿರುವ ದೀಪಾವಳಿ ವಿಶೇಷಾಂಕಕ್ಕಾಗಿ ಬರಹಗಳನ್ನು ಆಯ್ಕೆ ಮಾಡುವುದರಲ್ಲಿ ಆಕೆ ಸಂಪೂರ್ಣ ತೊಡಗಿದ್ದಾಳೆ. ಬಂದಿರುವ ಹಸ್ತಪ್ರತಿಗಳಲ್ಲಿ ಆಕೆ ವಿಕಾಸನ ಬರವಣಿಗೆಗಾಗಿ ಹುಡುಕಾಡುತ್ತಾಳೆ. ಕಾತರದಿಂದ ನಿರೀಕ್ಷಿಸಿದವಳಿಗೆ ಕಾದಿದ್ದು ತೀವ್ರ ನಿರಾಶೆ. ಈ ಬಾರಿ ಪ್ರಸಿದ್ಧ ಲೇಖಕರ ಜೊತೆಗೆ ವಿಕಾಸನ ಕತೆಗೂ ಕರೆ ಕಳಿಸಿದ್ದರೂ ಇದೇನಿದು ಹೊಸಪರಿ? ಪತ್ರಿಕೆಯ ಉಪಸಂಪಾದಕಿ ಕ್ಷೇಮ ಈಗ ಯೋಚನೆಗೀಡಾಗುತ್ತಾಳೆ. ಆ ಹಳೆಯ ದಿನಗಳ ಮಧುರ ನೆನಪುಗಳು ಮನದಂಗಣದಲ್ಲಿ ರಿಂಗಣಗುಣಿಯುತ್ತವೆ. ಡಿಗ್ರಿ ಮುಗಿಯುತ್ತಿದ್ದಂತೆ ಕ್ಷೇಮಾಳನ್ನು ಸ್ಥಳೀಯ ಸಹಕಾರಿ ಬ್ಯಾಂಕಿನವರು ಒಂದಷ್ಟು ದಿನ ಪಾರ್ಟ್ ಟೈಮ್ ಕೆಲಸಕ್ಕೆ ಕರೆದಿದ್ದರು. ಆ ಉದ್ಯೋಗದಲ್ಲಿ ಆಸಕ್ತಿ ಇರದಿದ್ದರೂ ಕ್ಷೇಮ ತನ್ನ ಆಯ್ಕೆಯ ಕ್ಷೇತ್ರದಲ್ಲಿ ಸೂಕ್ತ ಅವಕಾಶ ದೊರೆಯುವವರೆಗೆ ವ್ಯರ್ಥ ಕಾಲ ಕಳೆಯಬಾರದೆನ್ನುವ ಕಾರಣಕ್ಕೆ ಒಪ್ಪಿಕೊಂಡು ಬಿಟ್ಟಳು. ಈ ವಿಕಾಸನ ಪರಿಚಯವಾದದ್ದೂ ಅಲ್ಲಿಯೇ. ದಿನವಿಡೀ ಅಂಕೆ ಸಂಖ್ಯೆಗಳ ಸಂಘದಲ್ಲಿ ಲಾಭ ನಷ್ಟಗಳ ಲೆಕ್ಕಾಚಾರದ ಜೊತೆಗೆ ಡೆಬಿಟ್ ಕ್ರೆಡಿಟ್ ಅಕೌಂಟ್ ಪಾಸ್ಬುಕ್ ಇತ್ಯಾದಿ ಇತ್ಯಾದಿಗಳಲ್ಲೇ ತನ್ನ ಬದುಕು ಸವೆಸಲು ಆಕೆ ಸ್ವಲ್ಪವೂ ಇಷ್ಟಪಡಲಿಲ್ಲ. ಆದರೆ ದಿನವೆಲ್ಲ ಲವಲವಿಕೆಯಲ್ಲಿ ಕೆಲಸ ಮಾಡುತ್ತಾ ಬಿಡುವಾದಾಗ ಹಿತವಾಗಿ ಮಾತನಾಡಿಸುವ ವಿಕಾಸನ ಸರಳ ಸ್ವಭಾವ ಆಕೆಯಲ್ಲೂ ಹುರುಪು ಮೂಡಿಸುತ್ತಿತ್ತು. ಅಪರಿಚಿತರೊಡನೆಯೂ ಸ್ನೇಹಿತನಂತೆ ಬೆರೆತು ಮರುಕ್ಷಣವೇ ಆತ್ಮೀಯನಾಗಿ ಬಿಡುವ ವಿಕಾಸನ ವ್ಯಕ್ತಿತ್ವ ಆಕೆಯನ್ನು ಬಲವಾಗಿ ಆಕರ್ಷಿಸಿತ್ತು. ಪರಸ್ಪರ ಪರಿಚಯ ಸ್ನೇಹ ಗಾಢವಾಗಿ ಸಹಜ ಪ್ರೇಮಪಾಶದಲ್ಲಿ ಬಂಧಿಸಿತ್ತು. ಅಂಥ ಯಾಂತ್ರಿಕ ಬದುಕಿನ ನಡುವೆಯೂ ವಿಕಾಸ ಕಥೆ ಕವಿತೆಗಳನ್ನು ಬರೆಯುತ್ತಾನೆಂದು ತಿಳಿದಾಗ ಸಾಹಿತ್ಯದಲ್ಲಿ ಅತ್ಯಂತ ಆಸಕ್ತಳಾಗಿದ್ದ ಆಕೆಗೆ ಅಪಾರ ಆಶ್ಚರ್ಯ. ಕ್ಷೇಮ ಅವನ್ನು ಓದಿ ಪ್ರತಿಕ್ರಿಯಿಸುತ್ತಿದ್ದಳು. ಕೆಲವೊಮ್ಮೆ ಆಕೆಯ ಅಭಿಪ್ರಾಯ ಚರ್ಚೆಗೆ ಆಸ್ಪದವಾಗುತ್ತಿದ್ದದ್ದು ಉಂಟು. ಪ್ರಸ್ತುತ ಸಾಮಾಜಿಕ ಸ್ಥಿತಿಗಳು, ಸ್ತ್ರೀ ಶೋಷಣೆ, ವಿಮೋಚನೆಗಳ ಮಾತು ಬಂದರಂತೂ ಚರ್ಚೆ ಸುಲಭದಲ್ಲಿ ಕೊನೆಗೊಳ್ಳುವಂತೆಯೇ ಇಲ್ಲ. ಇಂಥ ಸಂದರ್ಭಗಳಲ್ಲಿ ಅವನಿಗೂ ಎಲ್ಲಿಲ್ಲದ ಹುಮ್ಮಸ್ಸು. ತನ್ನ ಬರಹಗಳು ಪ್ರಕಟಣೆಗೆ ಮುನ್ನವೇ ಕ್ಷೇಮಾಳ ಪ್ರಾಮಾಣಿಕ ನಿರ್ದಾಕ್ಷಿಣ್ಯ ವಿಮರ್ಶೆಗೆ ಗುರಿಯಾಗುತ್ತಿದ್ದಾಗಲೂ ಸಾಹಿತ್ಯದಲ್ಲಿ ಅತ್ಯಂತ ಆಸಕ್ತಿ ಇದ್ದ ಕ್ಷೇಮಾಳ ಮನಸ್ಸು ಸದಾ ಹೊಸತನದ ಅನ್ವೇಷಣೆಗಾಗಿ ತುಡಿಯುತ್ತಿತ್ತು. ಸೃಜನಶೀಲ ವ್ಯಕ್ತಿತ್ವದ ಆಕೆ ಕೊನೆಗೂ ತನ್ನ ಪ್ರತಿಭೆಯ ಸಾಮರ್ಥ್ಯಗಳನ್ನು ಬೆಳಕಿಗೆ ತರಲು ಅವಕಾಶವಿರುವ

0: ಪತ್ರಿಕೋದ್ಯಮ ಕ್ಷೇತ್ರವನ್ನೇ ಆಯ್ಕೆ ಮಾಡಿಕೊಂಡಳು. ಹಾಗೆ ನೋಡಿದರೆ ಇಷ್ಟು ಕಡಿಮೆ ಅವಧಿಯಲ್ಲಿ ವಿಕಾಸನಿಗೆ ದೊರೆತ ಜನಪ್ರಿಯತೆಯಲ್ಲಿ ಕ್ಷೇಮಾಳ ಪಾಲು ಇದೆ. ಕಳೆದ ಯುಗಾದಿ ವಿಶೇಷಾಂಕಕ್ಕಾಗಿ ಕಥೆ ಕವಿತೆಗಳನ್ನು ಆಯ್ಕೆ ಮಾಡುವ ಕೆಲಸ ಸಾಗಿತ್ತು. ಆಹ್ವಾನಿತ ಲೇಖಕರೆಲ್ಲ ತಮ್ಮ ರಚನೆಗಳನ್ನು ಕಳಿಸಿದ್ದರೂ ಹನಿಗವನಗಳನ್ನು ಬರೆಯಲು ಮೊದಲೇ ಒಪ್ಪಿಕೊಂಡಿದ್ದ ಕವಿಯೊಬ್ಬರು ಕೊನೆಯ ಕ್ಷಣದಲ್ಲಿ ಕೈಕೊಟ್ಟಿದ್ದರು. ಅದಾಗಲೇ ಉದಯೋನ್ಮುಖ ಪ್ರತಿಭಾವಂತನೆಂದು ಗುರುತಿಸಲ್ಪಟ್ಟಿದ್ದ ವಿಕಾಸನನ್ನು ಆ ಜಾಗ ತುಂಬಲು ಸೂಚಿಸಿದವಳು ಆಕೆಯೇ. ಆ ಅವಕಾಶವನ್ನು ಚೆನ್ನಾಗಿಯೇ ಉಪಯೋಗಿಸಿಕೊಂಡ ವಿಕಾಸ್ ತನ್ನ ಪ್ರತಿಭೆಯನ್ನು, ಲೇಖನಿಯ ಸತ್ವವನ್ನು ತೋರಿಸಿಕೊಟ್ಟು ಸಂಪಾದಕರ ವಿಶ್ವಾಸಕ್ಕೆ ಪಾತ್ರನಾಗಿದ್ದ. ಅದಕ್ಕಿಂತ ಹೆಚ್ಚಾಗಿ ಕ್ಷೇಮಾಗೆ ತನ್ನ ಮೇಲಿದ್ದ ಆದರವನ್ನು ಇಮ್ಮಡಿಗೊಳಿಸಿದ್ದ. ನಗೆಯಲೆಯಲ್ಲಿ ತೇಲಿಸುವ ತಿಳಿಹಾಸ್ಯದ ಕವಿತೆಗಳು, ಸಾಮಾಜಿಕ ಸ್ಥಿತಿಗತಿಗಳನ್ನು ವಿಶ್ಲೇಷಿಸುವ, ಚಿಂತನೆಗೆ ಹಚ್ಚುವ ವೈವಿಧ್ಯಮಯ ರಚನೆಗಳು, ವಸ್ತು ಕಲ್ಪನೆ ಶೈಲಿಗಳಲ್ಲಿನ ಹೊಸತನದ ಕಾರಣ ಸಹಜವಾಗಿಯೇ ಓದುಗರ ಮೆಚ್ಚುಗೆಗೆ ಪಾತ್ರವಾಗಿದ್ದವು. ಮತ್ತೆ ಈ ಸಲವೂ ಅದೇ ಪರಿಸ್ಥಿತಿ ಮರುಕಳಿಸಿದೆ. ಆದರೆ ಸ್ವತಃ ವಿಕಾಸನೇ ಹೀಗೆ ಮಾಡಿದನೆಂದರೆ ಆಕೆಗೆ ನಂಬಲಾಗುವುದಿಲ್ಲ. ಕ್ಷೇಮ ವಿಷಯವನ್ನು ಪ್ರಧಾನ ಸಂಪಾದಕ ಸದಾಶಿವಯ್ಯನವರ ಗಮನಕ್ಕೆ ತರುತ್ತಾಳೆ. ಸರ್, ವಿಶೇಷಾಂಕದ ಆಹ್ವಾನಿತರಲ್ಲಿ ಇಬ್ಬರ ಸ್ಕ್ರಿಪ್ಟ್ ಇನ್ನೂ ಬಂದಿಲ್ಲ. ಒಂದು ಪ್ರೊಫೆಸರ್ ರಾಜಾರಾಮ್ ಅವರದ್ದು, ಮತ್ತೊಂದು ಉದಯೋನ್ಮುಖ ಲೇಖಕ ವಿಕಾಸರ ಕಥೆ. ಸದಾಶಿವಯ್ಯ ಕ್ಷಣಕಾಲ ಯೋಚಿಸುತ್ತಾರೆ. ಲೇಖನಕ್ಕೆ ಬೇಕಾದರೆ ಒಂದೆರಡು ದಿನ ಕಾಯೋಣ, ಉಳಿದೆಲ್ಲ ಕೆಲಸ ಮುಗಿಸಿ. ಕಥೆಗಾರ ವಿಕಾಸ್ ಅವರೇ ತಾನೇ? ಕಳೆದ ಸಲ ವಿಶೇಷಾಂಕಕ್ಕೆ ಹನಿಗವಿತೆಗಳ ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಒದಗಿದವರು?
1: ಹೌದು ಸರ್, ಅವರು ಇಲ್ಲೇ ಒಂದು ಬ್ಯಾಂಕಿನಲ್ಲಿದ್ದಾರೆ.
0: ಹಾಗಿದ್ರೆ ಕೆಲಸ ಸುಲಭವೇ ಆಯ್ತಲ್ಲ. ವಿಷಯ ಏನಂತ ಒಮ್ಮೆ ವಿಚಾರಿಸಿ.
1: ಕಳಿಸೋದಕ್ಕೆ ಮರೆತುಬಿಟ್ರಾ ಅಥವಾ ಎಲ್ಲಾದರೂ ಮಿಸ್ ಆಗಿದೆಯೋ ಗೊತ್ತಾಗುತ್ತೆ.
0: ಕ್ಷೇಮ ವಿಕಾಸ್ಗೆ ಫೋನಿಸುತ್ತಾಳೆ. ಹಲೋ ವಿಕಾಸ್.
1: ಹೌದು, ನಾನೇ ವಿಕಾಸ್ ಮಾತಾಡ್ತಿದ್ದೇನೆ. ವಿಷಯ ಏನು ಅಂತ ಹೇಳಿ.
0: ತಾನವನ ಧ್ವನಿ ಗುರುತಿಸಲಾಗದೆ ಹೋದದ್ದು ಆಕೆಗೆ ಅಚ್ಚರಿ. ತನ್ನೆಲ್ಲ ಬಿಗುಮಾನ ತೊರೆದ ಅವಳ ಧಾಟಿ ಎಂದಿನಂತೆ.
1: ನಾನು ಕ್ಷೇಮ ಮಾತಾಡ್ತಿರೋದು. ಏನು ಕವಿ ಮಹಾಶಯರು, ಹೇಗಿದ್ದೀರಾ?
0: ಈ ಸಲದ ವಿಶೇಷಾಂಕಕ್ಕೆ ನಿಮ್ಮದೊಂದು ಕಥೆಗಾಗಿ ಬೇಡಿಕೆ ಸಲ್ಲಿಸಿದ್ದೆವು. ದಯವಿಟ್ಟು ಕೃಪೆ ಮಾಡ್ತೀರಾ?
1: ವೆರಿ ಸಾರಿ ಕ್ಷೇಮ, ಯುಗಾದಿಯ ನಂತರ ನಾನು ಹೊಸದಾಗಿ ಏನೂ ಬರೆದಿಲ್ಲ.
0: ಹಾಗಾಗಿ ಈ ಸಲ ವಿಶೇಷಾಂಕಕ್ಕೆ ನೀವು ನನ್ನಿಂದ ಏನನ್ನೂ ನಿರೀಕ್ಷಿಸೋ ಹಾಗೇ ಇಲ್ಲ. ಅವನ ದನಿಯಲ್ಲಿ ತುಂಬು ಗಾಂಭೀರ್ಯ. ಅನಾಯಾಸವಾಗಿ ಸಿಕ್ಕಿರೋ ಅವಕಾಶನ ಅನ್ಯಾಯವಾಗಿ ಕಳ್ಕೋಬೇಡಿ ವಿಕಾಸ್. ಮನಸ್ಸು ಮಾಡಿದರೆ ಎರಡೇ ದಿನಗಳಲ್ಲಿ ಒಂದೊಳ್ಳೆ ಕತೆ ಬರೆಯೋದು ನಿಮ್ಮಿಂದ ಸಾಧ್ಯ. ದಯವಿಟ್ಟು ಪ್ರಯತ್ನ ಪಡಿ.
1: ಆಕೆಯ ಅನುನಯದ ನುಡಿಗೂ ಅವನದ್ದು ನಿರ್ದಾಕ್ಷಿಣ್ಯ ಉತ್ತರ.
0: ಇಲ್ಲ ಕ್ಷೇಮ, ನನ್ನಿಂದ ಖಂಡಿತ ಸಾಧ್ಯ ಇಲ್ಲ. ಇನ್ನು ಒತ್ತಾಯ ಮಾಡಬೇಡಿ ಪ್ಲೀಸ್.
1: ಇರಲಿ, ಆ ವಿಷಯ ಬಿಡಿ. ಇತ್ತೀಚೆಗೆ ಯಾಕಿಷ್ಟು ಅಪರೂಪವಾಗ್ತಾ ಇದ್ದೀರಾ? ನಿಮ್ಮನ್ನು ಕಂಡು ಯಾವುದೋ ಕಾಲ ಆಯಿತು. ಸಂಜೆ ನಮ್ಮ ಆಫೀಸ್ ಕಡೆ ಬರ್ತೀರಾ? ಒಂದಿಷ್ಟು ಖಾಸಗಿಯಾಗಿ ಮಾತಾಡಬೇಕು.
0: ಕ್ಷೇಮಾಳ ಲವಲವಿಕೆಯ ಮಾತುಗಳು ಇನ್ನಷ್ಟು ಗಾಂಭೀರ್ಯ ತುಂಬಿಕೊಂಡು ಕಡ್ಡಿ ಮುರಿದಂತೆ ತೀರಾ ಶುಷ್ಕವಾದ ಮರುತ್ತರ ವಿಕಾಸನದು. ನನ್ನ ಜೊತೆ ಇನ್ನೂ ನಿನ್ನ ಖಾಸಗಿ ಸಂಗತಿಗಳ ಪ್ರಸ್ತಾಪ ಉಳಿದಿವೆ ಅಂದರೆ ನನಗೆ ಆಶ್ಚರ್ಯ ಅನಿಸುತ್ತೆ. ಆ ಸೀನಿಯರ್ ರಿಪೋರ್ಟರ್ ಪ್ರಧಾನನ ಜೊತೆ ನಿನ್ನ ಸಂಬಂಧ ನನಗೆ ಗೊತ್ತು ಕ್ಷೇಮ. ಆದರೆ ನಿನ್ನ ಸ್ವಾತಂತ್ರ್ಯಕ್ಕೆ, ನಿನ್ನ ಸಂತೋಷಕ್ಕೆ ನಾನು ಅಡ್ಡಿ ಬರೋದಿಲ್ಲ. ಹಾಗೆ ಮತ್ತೊಬ್ಬರ ವೈಯಕ್ತಿಕ ವಿಚಾರಗಳಲ್ಲಿ ತಲೆ ಹಾಕೋದಕ್ಕೂ ನನಗಿಷ್ಟವಿಲ್ಲ. ಕನಸಿನಲ್ಲೂ ನೆನೆಸಲಾರದ ಮಾತುಗಳಿಂದ ಕ್ಷೇಮಾಗೆ ಸಹಿಸಲಾರದ ಆಘಾತ. ಆಕೆ ಸಖೇದಾಶ್ಚರ್ಯದಿಂದ ಉದ್ಗರಿಸುತ್ತಾಳೆ.
1: ವಿಕಾಸ್, ಯಾಕೀಗೆ ಮಾತಾಡ್ತೀರಿ ನೀವು?
0: ಹೌದು ಕ್ಷೇಮ, ನಾನೇನು ನಿನ್ನನ್ನು ನಿನ್ನೊಬ್ಬಳನ್ನೇ ಪ್ರೀತಿಸಿದ್ದೆ, ಹಾಗೆ ನೀನೂ ಇರುತ್ತೆ ಅಂದ್ಕೊಂಡಿದ್ದೆ. ಆದರೆ ಅದು ಕೇವಲ ಭ್ರಮೆ ಅಂತ ನನಗೀಗ ಅರ್ಥ ಆಗಿದೆ. ಈ ಬಗ್ಗೆ ನನ್ನಲ್ಲಿ ವಿಷಾದವೂ ಇಲ್ಲ. ಈ ಹಿಂದಿನ ನಮ್ಮ ಸ್ನೇಹ ಸಂಬಂಧ ಅದೊಂದು ಕನಸು ಅಂತ ಮರೆತು ಬಿಡು. ಕ್ಷಣದ ಹಿಂದೆ ಲವಲವಿಕೆಯಲ್ಲಿ ಉಲಿಯುತ್ತಿದ್ದ ಉಲ್ಲಾಸದ ಚಿಲುಮೆಯಾಗಿದ್ದ ಕ್ಷೇಮ ಥಟ್ಟನೆ ಮೇಲೆರಗಿದ ಆರೋಪಕ್ಕೆ ತತ್ತರಿಸುತ್ತಾಳೆ. ಅವಮಾನದಿಂದ ಕುಗ್ಗಿ ಹೋಗುತ್ತಾಳೆ. ಕೋಪದಿಂದ ಕುದಿಯುತ್ತಾಳೆ. ಸ್ನೇಹ ಸೌಹಾರ್ದಯುತ ಮನೋಭಾವದ ಸಹೋದ್ಯೋಗಿಗಳ ನಡುವೆ ಹೀಗೆ ಸಂಬಂಧ ಕಲ್ಪಿಸಿ ಆಡಿದನೆಂದರೆ ಇದಕ್ಕೆ ತಾನಿನ್ನು ಸಮಜಾಯಿಷಿ ಕೊಡುವುದರಲ್ಲಿ ಅರ್ಥವಿಲ್ಲ. ತಾನು ಮೆಚ್ಚಿಕೊಂಡ ಆ ಸುಂದರ ಮುಖದ ಹಿಂದೆ ಎಂಥ ವಿಕಾರ ಹೃದಯ! ಭವ್ಯ ನಿಲುವಿನ ಈ ವ್ಯಕ್ತಿಯಲ್ಲೂ ಎಷ್ಟೊಂದು ಸಣ್ಣ ಮನಸ್ಸು! ಛೀ, ಎಂತಹ ವಿಪರ್ಯಾಸ! ಕ್ಷೇಮ ಅತ್ಯಂತ ಆಶ್ಚರ್ಯಚಕಿತಳಾಗುತ್ತಾಳೆ. ಜನ್ಮ ಜನ್ಮಾಂತರದ್ದೆಂದು ನಂಬಿದ್ದ ತನ್ನ ವಿಕಾಸನ ನಡುವಣ ಸಂಬಂಧ ಕೇವಲ ಇಂಥದೊಂದು ಕ್ಷುಲ್ಲಕ ಆರೋಪದಿಂದಲೇ ಕಳಚಿ ಹೋಗುವಷ್ಟು ಶಿಥಿಲವಾಗಿತ್ತೆ? ಈ ಸುದೀರ್ಘಕಾಲದ ಒಡನಾಟದಲ್ಲಿ ಆತ ನನ್ನನ್ನು ಅರ್ಥೈಸಿಕೊಂಡದ್ದು ಇಷ್ಟೇನೆ? ಯೋಚಿಸುತ್ತಾ ಹೋದಂತೆ ವಿಕಾಸನ ಬಗೆಗೆ ಅಸಹ್ಯವೆನಿಸುತ್ತದೆ. ಅವನ ಮೇಲಿನ ಆಕೆಯ ಆದರ ಅಭಿಮಾನಗಳೆಲ್ಲ ತಿರಸ್ಕಾರ ಜಿಗುಪ್ಸೆಯಾಗಿ ಮಾರ್ಪಡುತ್ತದೆ. ಕಥೆಗಾರ ವಿಕಾಸನೊಂದಿಗಿನ ಕ್ಷೇಮಾಳ ಪ್ರೇಮ ಆಕೆಯ ಸಹೋದ್ಯೋಗಿಗಳಿಗೆಲ್ಲ ತಿಳಿದದ್ದೇ. ಆದರೆ ಈ ಸಂಬಂಧ ಹೀಗೆ ಪರ್ಯವಸಾನಗೊಂಡದ್ದು ಎಲ್ಲರಿಗೂ ಅನಿರೀಕ್ಷಿತ. ಪ್ರಧಾನ ಮಟ್ಟಿಗಂತೂ ಅದೊಂದು ಆಘಾತವೇ ಸರಿ.

0: ನೇರ ಮಾತಿನ, ದಿಟ್ಟ ನಿಲುವಿನ, ಖಚಿತ ಅಭಿಪ್ರಾಯಗಳ ಕ್ಷೇಮಾಳನ್ನು ಆತ ಬಹುವಾಗಿ ಮೆಚ್ಚಿಕೊಂಡಿದ್ದ. ನಿರ್ಭಿಡೆಯ ವ್ಯಕ್ತಿತ್ವದ ಆಕೆ ವಿಕಾಸ್ಗೆ ಮೀಸಲೆಂದು ತಿಳಿದ ಮೇಲೆ ಆತ ಸಹಜವಾಗಿಯೇ ತನ್ನ ಭಾವನೆಯನ್ನು ಬದಲಿಸಿಕೊಂಡಿದ್ದ. ದಿನಗಳು ಕಳೆದರೂ ಕ್ಷೇಮಾಳ ದಿನಚರಿಯಲ್ಲಿ ಬದಲಾವಣೆಯಿಲ್ಲ. ಆಕೆಯಲ್ಲೀಗ ಒಂದು ಬಗೆಯ ಉದಾಸೀನ ಪ್ರವೃತ್ತಿ ಮನೆ ಮಾಡಿದೆ. ಸದಾ ಚಿಂತಿಸುವಂತೆ, ಮಾತು ಮರೆತವಳಂತೆ, ನಗುವನ್ನೂ ಮರೆತವಳಂತೆ ಕಂಡ ಪ್ರಧಾನ್ಗೆ ಸಹಿಸಲಾಗುವುದಿಲ್ಲ. ಕ್ಷೇಮ, ಒಂದು ಮಾತು, ನಿಮ್ಮ ವಿಕಾಸ್ ಬಗ್ಗೆ ನಾನು ಕೇಳಿದ ಸಂಗತಿ ನಿಜಾನಾ?
1: ಸ್ವಲ್ಪ ಮಟ್ಟಿಗೆ,
0: ಆದರೆ ವಾಸ್ತವಾಂಶ ಅದಕ್ಕಿಂತ ಕಠೋರವಾಗಿದೆ. ಕ್ಷೇಮ ಅನುಮಾನಿಸುತ್ತಲೇ ಮುಂದುವರಿಸುತ್ತಾಳೆ. ಅದು ನಿಮಗೂ ನೇರ ಸಂಬಂಧಿಸಿರೋದ್ರಿಂದ ನಾನು ಹೇಳಲೇಬೇಕಾಗಿದೆ. ನಿಮ್ಮ ನನ್ನ ನಡುವೆ ಇಲ್ಲದ ಸಂಬಂಧ ಕಲ್ಪಿಸಿ ವಿಕಾಸ್ ನನ್ನನ್ನು ತಿರಸ್ಕರಿಸಿದ್ದಾರೆ. ನಿಜ ಏನು ಅಂತ ನಿಮಗೇ ಗೊತ್ತಿದೆ. ತನ್ನೊಳಗಿನ ವೇದನೆಯನ್ನು ತೋಡಿಕೊಳ್ಳುತ್ತಾ ಬಿಕ್ಕುತ್ತಾಳೆ. ಹಿತವಾದ ಮಾತುಗಳಿಂದ ಆಕೆಯನ್ನು ಸಂತೈಸುತ್ತಾನೆ ಪ್ರಧಾನ್. ಟೇಕ್ ಇಟ್ ಈಸಿ ಕ್ಷೇಮ, ಇದು ಯಾಕೆ ಹೀಗಾಯಿತು ಅನ್ನೋದೇ ನನಗೆ ಅರ್ಥವಾಗ್ತಿಲ್ಲ. ನಿಮ್ಮ ನೋವು ನನಗೆ ಗೊತ್ತು. ಒಂದು ಹೆಣ್ಣಿನ ನಡತೆಯ ಬಗ್ಗೆ ಹುಟ್ಟಿಕೊಳ್ಳುವ ಪುಕಾರು ಆಕೆಯ ಬದುಕನ್ನೇ ಬಲಿ ತೆಗೆದುಕೊಳ್ಳುತ್ತೆ. ಹಿಂದೆ ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದೆ ನಿಜ, ಆದರೆ ನೀವು ಪ್ರೀತಿಸುವ ವ್ಯಕ್ತಿ ನಾನಲ್ಲ ಅನ್ನುವ ವಿಷಯ ತಿಳಿದ ಮರುಕ್ಷಣವೇ ನಾನು ನನ್ನ ಅಭಿಪ್ರಾಯ ಬದಲಿಸಿಕೊಂಡೆ. ನೀವು ಒಪ್ಪೋದಾದರೆ ನಾನಿನ್ನೂ ನಿಮ್ಮನ್ನು ಮದುವೆಯಾಗುವುದಕ್ಕೆ ಸಿದ್ಧವಾಗಿದ್ದೆ. ತನ್ನ ಕಿವಿಗಳನ್ನು ತಾನೇ ನಂಬಲಾರದ ಸ್ಥಿತಿ ಕ್ಷೇಮಾಳದು. ಅವನ ತೆರೆದ ಅಂಗೈಗೆ ಈಕೆ ಸೇರಿಸಿ ಹೊಸೆದ ಬೆರಳುಗಳಿಗೆ ಹೊಸ ಬದುಕಿನ ಭರವಸೆ. ಅವನ ಹರವಾದ ಎದೆಗೊರಗಿದವಳಿಗೆ ಈಗ ನಿರಾಳವೆನಿಸುತ್ತದೆ. ಕ್ಷೇಮಾಳ ಕಣ್ತುಂಬ ಕೃತಜ್ಞತೆ ತುಂಬಿ ತುಳುಕುತ್ತದೆ. ಆಕೆ ನೆಮ್ಮದಿಯ ನಿಟ್ಟುಸಿರುಗರೆಯುತ್ತಾಳೆ. ವಿಕಾಸನಿಂದ ಪರಿತ್ಯಕ್ತಳಾದ ಬಳಿಕ ಅನಿಶ್ಚಿತತೆಯಲ್ಲಿ ತೊಳಲುತ್ತಿದ್ದ ಕ್ಷೇಮಾಗೆ ಈಗ ನಿಶ್ಚಿಂತೆ. ಪ್ರಧಾನ ಸುಭದ್ರ ಆಸರೆಯಲ್ಲಿ ಆಕೆ ತನ್ನೆಲ್ಲ ನೋವುಗಳನ್ನು, ನೆನಪುಗಳನ್ನು, ಜೊತೆಗೆ ವಿಕಾಸನನ್ನೂ ಮರೆಯುತ್ತಾಳೆ. ಆಕೆಗೀಗ ಬದುಕೆಲ್ಲ ಹೊಸತನ ತುಂಬಿಕೊಂಡ ಹಾಗೆ ಈ ಲೋಕವೇ ಎದುರಾದರೂ ಗೆಲ್ಲುವ ಆತ್ಮವಿಶ್ವಾಸ ಮೂಡಿದೆ. ಈ ನಡುವೆ ಮತ್ತೆ ವಿಕಾಸ ಸುಳಿಯುತ್ತಾನೆ. ಕಿವಿಗಡ ಚಿಕ್ಕುವ ಸದ್ದು ಮಾಡುತ್ತಾ ಬಂದು ಲಗ್ಗೆ ಹಾಕುತ್ತಾನೆ. ತನ್ನ ಪಾಡಿಗೆ ಕೆಲಸದಲ್ಲಿ ತೊಡಗಿದವಳನ್ನು ಹಾರ್ನ್ ಕೂಡ ವಿಚಲಿತಗೊಳಿಸುವುದಿಲ್ಲ. ಅದೆಷ್ಟೇ ಪರಿಚಿತವಿದ್ದರೂ ಇಂದು ಆತ್ಮೀಯವೆನಿಸುವುದಿಲ್ಲ. ಎಂದಿನಂತೆ ಆತ ಹುರುಪಿನ ಹೆಜ್ಜೆಯಲ್ಲಿ ಒಳಬಂದಾಗ ಆಕೆಗೆ ಅತ್ಯಂತ ಅಚ್ಚರಿ. ಇದು ಕನಸೇ ಅಥವಾ ಅಂದಿನ ಆ ಘಟನೆಯೇ? ನಮಸ್ತೆ ಕ್ಷೇಮಾದೇವಿಯವರೇ. ಕ್ಷೇಮ ತಾನೇ? ನಿಮ್ಮ ಆಗ್ರಹಕ್ಕೆ ಮಣಿದ ನನ್ನ ಲೇಖನಿಯಿಂದ ಒಂದು ಕಥೆ ಹುಟ್ಟಿಕೊಂಡಿದೆ. ಸ್ವೀಕರಿಸಿ ಕೃತಾರ್ಥನನ್ನಾಗಿ ಮಾಡಿ. ಎಂದಿನಂತೆ ಕೀಟಲೆಯ ಹಾಸ್ಯ ಮಾಡುವ ವಿಕಾಸನ ಮುಖದಲ್ಲೂ ಮಾಸದ ನಗು, ಕಣ್ಣ ಕೊನೆಗಳು ಕಿರಿದಾಗಿ ತುಟಿಯೊಂಚು ಓರೆಯಾಗಿ ಮೂಡಿಸಿ ಮುಖದ ತುಂಬ ಹರಡಿಕೊಳ್ಳುವ ಈ ತುಂಟ ನಗುವಿಗಲ್ಲವೇ ತಾನು ಮಾರುಹೋದದ್ದು? ಹಾಸ್ಯ ನಾಟಕೀಯವಾಗಿ ವಿಕಾಸ ಚಾಚಿದ ಕಥೆಯನ್ನು ಕ್ಷೇಮ ಯಾಂತ್ರಿಕವಾಗಿ ಕೈಗೆತ್ತಿಕೊಳ್ಳುತ್ತಾಳೆ. ನಾಟಕ. ಕ್ಷೇಮ ಹಾಳೆಗಳ ಮೇಲೆ ಕಣ್ಣಾಡಿಸುತ್ತಿರಲು ಆ ಮುಖದಲ್ಲಿನ ಭಾವನೆಗಳಿಗಾಗಿ ಕಥೆಗಾರ ಆಸಕ್ತಿಯಿಂದ ದಿಟ್ಟಿಸುತ್ತಾನೆ. ಅನುಮಾನವೇ ಇಲ್ಲ, ಅವೇ ಘಟನೆಗಳು ಮತ್ತಿಲ್ಲಿ ದಾಖಲೆಗೊಂಡಿವೆ. ಕ್ಷೇಮಾಗೆ ಮತ್ತೊಮ್ಮೆ ಆಘಾತ. ವಿಕಾಸನ ಈ ನಾಟಕ ನನ್ನ ಜೀವನದ ಗತಿಯನ್ನೇ ಬದಲಿಸಿತೆ? ಕಥೆಯನ್ನು ಗಂಭೀರವಾಗಿ ಓದಿ ಮುಗಿಸಿದ ಕ್ಷೇಮಾಳಿಂದ ದೀರ್ಘವಾದ ನಿಟ್ಟುಸಿರು ಹೊಮ್ಮುತ್ತದೆ. ಮಿಸ್ಟರ್ ವಿಕಾಸ್, ಈ ಕಥೆಯ ಅಂತ್ಯ ಅಷ್ಟೊಂದು ಸರಿ ಹೋಗುವುದಿಲ್ಲ. ಒಮ್ಮೆ ತಿರಸ್ಕೃತಳಾದ ನಾಯಕಿ ಮತ್ತೆ ನಾಯಕನನ್ನೇ ಮೊರೆ ಹೋಗೋದು, ತನ್ನ ಮೇಲಿನ ವೃಥಾರೋಪವನ್ನು ಅಲ್ಲಗಳೆದು ಸಮಜಾಯಿಷಿ ಕೊಡೋದು, ತಾನು ನಿರಪರಾಧಿನಿ ಅಂತ ಸಾಬೀತುಪಡಿಸೋದಕ್ಕೆ ಹೆಣಗಾಡೋದು ನಿಮ್ಮ ದೃಷ್ಟಿಯಲ್ಲಿ ಸರಿ ಕಾಣಬಹುದು. ಆದರೆ ಆ ದಿನಗಳು ಯಾವತ್ತೂ ಮುಗಿದು ಹೋಗಿವೆ. ಈಗಿನ ಹೆಣ್ಣುಗಳು ಅಂಥ ಅಳ್ಳೆದೇವರಲ್ಲ. ಅವರಲ್ಲೂ ಸ್ವಾಭಿಮಾನ ತಲೆ ಎತ್ತಿದೆ. ಹೆಣ್ಣಿಗೂ ತನ್ನದೇ ಆದ ವ್ಯಕ್ತಿತ್ವ ಇದೆ, ಮನಸ್ಸಿದೆ, ಆಸೆ ಆಕಾಂಕ್ಷೆಗಳಿವೆ. ಇವನ್ನೆಲ್ಲ ಈ ಸಮಾಜ ಮರಿಬಾರದು. ನಿಜ ಜೀವನದಲ್ಲಿ ಬಿಡಿ. ಕತೆ ಕಾವ್ಯಗಳಲ್ಲೂ ಹೆಣ್ಣನ್ನು ಪರಾವಲಂಬಿಯಾಗಿ ಪರಾಧೀನೆಯಾಗಿ ಚಿತ್ರಿಸುವುದೇ ರೂಢಿಯಾಗಿಬಿಟ್ಟಿದೆ. ಈ ಮನೋಭಾವ ಮೊದಲು ಬದಲಾಗಬೇಕು. ನಿಮ್ಮ ಈ ಕಥೆಯು ಇದಕ್ಕೆ ಹೊರತಲ್ಲ. ಸೌಮ್ಯವಾಗಿ ಮೆಲುದನಿಯಲ್ಲಿ ಆರಂಭಗೊಂಡ ಟೀಕೆ ಕೊನೆಯಲ್ಲಿ ಇನ್ನಷ್ಟು ಎತ್ತರದ ಧ್ವನಿಯಲ್ಲಿ ಬಿತ್ತರಗೊಳ್ಳುತ್ತವೆ. ಕ್ಷೇಮ ಉದ್ವೇಗದಿಂದ ಕಂಪಿಸುತ್ತಾಳೆ. ಕಥೆಯ ಅಂತ್ಯ ಹೀಗಾದರೆ ಚೆನ್ನಾಗಿರುತ್ತೆ. ಆ ಮತ್ತೊಬ್ಬ ಯುವಕ ಕಥಾನಾಯಕಿಯನ್ನು ಮದುವೆಯಾಗೋದಕ್ಕೆ ಒಪ್ಪಿಕೊಳ್ತಾನೆ. ಭಗ್ನ ಪ್ರೇಮಿಯಾದ ಆಕೆಯ ಹೂವಿನಂಥ ಮನಸ್ಸು ವಜ್ರದಷ್ಟು ಕಠಿಣವಾಗಿರುತ್ತೆ. ಅದಾಗಲೇ ಆಕೆ ಪರಿಸ್ಥಿತಿಯೊಂದಿಗೆ ಹೊಂದಿಕೊಂಡು ಹೋಗೋದಕ್ಕೆ ಸಿದ್ಧವಾಗಿ ಅವನನ್ನೇ ಮದುವೆಯಾಗೋದಕ್ಕೆ ನಿರ್ಧರಿಸ್ತಾಳೆ. ಆದರೆ ಕ್ಷೇಮ, ಆತ ಹಾಗಂದಿದ್ದು ಸುಮ್ಮನೆ ತಮಾಷೆಗೆ. ಅದೊಂದು ನಾಟಕ ಅಷ್ಟೇ. ಆಧುನಿಕ ವಿಚಾರಧಾರೆಗಳನ್ನು ಮೈಗೂಡಿಸಿಕೊಂಡಿರೋ ಯುವತಿಯೊಬ್ಬಳು ಹಾಗೆ ತನ್ನ ನಡತೆಯ ಬಗ್ಗೆ ಅಪವಾದ ಬಂದಾಗ ಯಾವ ರೀತಿ ಪ್ರತಿಕ್ರಿಯಿಸ್ತಾಳೆ? ಒಬ್ಬ ಸಾಮಾನ್ಯ ಸ್ತ್ರೀಯಂತೆ ಕಣ್ಣೀರಿಟ್ಟು ದುಃಖಿಸಿ ಅದೇ ಗಂಡಿನ ಮನ ಒಲಿಸೋದಕ್ಕೆ ಪ್ರಯತ್ನಿಸ್ತಾಳೋ, ಅಥವಾ ದಿಟ್ಟತನದಿಂದ ಆತನನ್ನು ಖಂಡಿಸಿ ಪರಿಸ್ಥಿತಿಯನ್ನು ಎದುರಿಸ್ತಾಳೋ ಅನ್ನೋದನ್ನು ತಿಳಿಯೋದಕ್ಕೆ. ಹಾಗಾಗಿ ಈ ಬಾರಿ ಆತ ಮತ್ತೆ ಅವಳ

ಭೇಟಿಯಾಗೋದು, ಮದುವೆ ವಿಚಾರ ಮಾತಾಡೋದಕ್ಕೆ. ಆದರೆ ಈ ಬಗ್ಗೆ ಮಾತಾಡೋದಕ್ಕೆ ಈಗಲೇ ಅವಕಾಶನೇ ಇರೋದಿಲ್ವಲ್ಲ. ಬೇರೆ ಯಾವುದೇ ವಿಷಯದಲ್ಲಿ ಆಗಿದ್ದರೂ ಆಕೆ ಅವನ ನಾಟಕವನ್ನು ಕ್ಷಮಿಸ್ತಿದ್ದಳೋ ಏನೋ. ಆದರೆ ತನ್ನ ನಡತೆಯ ಬಗ್ಗೆಯೇ ಇಲ್ಲಸಲ್ಲದ ಊಹಾಪೋಹ ವೃಥಾರೋಪ ಬಂದಾಗ ಯಾವ ಹೆಣ್ಣು ತಾನೇ ಸುಮ್ಮನಿರೋದಕ್ಕೆ ಸಾಧ್ಯ? ಬಹುಶಃ ನೀವಿದನ್ನು ಈ ನಿಟ್ಟಿನಲ್ಲಿ ಯೋಚಿಸಿರಲಿಲ್ಲ ಅಲ್ವೇ ಕಥೆಗಾರರೇ? ಕ್ಷೇಮ ವ್ಯಂಗ್ಯ ಬೆರೆಸಿ ಪ್ರಶ್ನಿಸಿದಾಗ ವಿಕಾಸ್ಗೆ ತಾನು ಸೋಲುತ್ತಿರುವ ಅನುಭವವಾಗುತ್ತದೆ. ಇನ್ನು ಸಾಕು ಕ್ಷೇಮ, ಈ ನಾಟಕ ಕಥೆಗಾರನಿಗೆ

ಕೇಳಿ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಶಕಟಾಧಿವಧೆ ನಡೆಸಿಕೊಡುತ್ತಾರೆ ಯಕ್ಷ ಸಂಗೀತ ನಾದವೈಭವಂ ಪರಂಪಳ್ಳಿ ಉಡುಪಿ ಇಲ್ಲಿನ ಸದಸ್ಯರು. ಹಿಮ್ಮೇಳದಲ್ಲಿ ಭಾಗವತರಾಗಿ ನಾರಾಯಣ ಶಬರಾಯ, ಮದ್ದಳೆ ರಾಜಾರಾಮ ಹೆಗಡೆ, ಚೆಂಡೆ ರಾಮಕೃಷ್ಣ ಮಂದರ್ತಿ, ಪಾತ್ರ ಪರಿಚಯ ಕಂಸ ಸುರೇಶ್ ಶೆಟ್ಟಿ ಮಂಗಳೂರು, ಪೂತನಿ ರಾಜೀವ ಶೆಟ್ಟಿ ಹೊಸಂಗಡಿ, ಯಶೋದೆ ಮತ್ತು ಬಕಾಸುರ ಪದ್ಮನಾಭ ಉಪಾಧ್ಯಾಯ ಉದ್ಯಾವರ, ಕೃಷ್ಣ ಶಶಿಕಾಂತ ಶೆಟ್ಟಿ ಕಾರ್ಕಳ, ವಿಜಯ ಗುರುಪ್ರಸಾದ್ ಹೆಬ್ಬಾರ್, ಶಕಟ ಗಣೇಶ್ ಚಂದ್ರಮಂಡಲ, ಧೇನುಕ ಅಶೋಕ ಕುಪ್ಪೆಪದವು, ವಾತಾಸುರ ನಾಗೇಶ್ ಕುಪ್ಪೆಪದವು. ಕೇಳಿ ಪ್ರಸಂಗ ಶಕಟಾಧಿವಧೆ.

ವಿಧಿಯೇ ವಿಧಿಯೇ, ತಾನೊಂದು ಎಣಿಸಿದರೆ ದೈವ ಇನ್ನೊಂದು ಬಗೆ ಇತ್ತಲ್ಲ. ಕುಟುಂಬದ ಭಾರಪತ್ಯವೊಂದು ಇಲ್ಲದೆ ಹೋಗುತ್ತಿದ್ದರೆ ಮಧುರ ಮಹೇಂದ್ರ ಈ ಗಂಸನಿಗೆ ಚಿಕ್ಕಪ್ಪನ ಮಗಳಾದ ದೇವಕಿಯನ್ನು ತಂಗಿ ಎಂದು ಒಪ್ಪಬೇಕಾದಂತ ಅನುಕಂಪವಾದರೂ ಎಲ್ಲಿ ಹೋಗಿತ್ತು? ಏನು ಮಾಡೋಣ, ತಂಗಿಯಾದ ದೇವಕಿಯ ವಿವಾಹ ಮಹೋತ್ಸವದ ಆ ಸಡಗರದಲ್ಲಿ ನಾನಿದ್ದವಾಗ ನಭೋಮಂಡಲದಿಂದ ಕೇಳಿತಲ್ಲ ಶರೀರವಾಣಿ. ಏನಂತೆ ಏನಂತೆ, ಎಲ್ಲಾ ಕಂಸ, ನಿನ್ನ ತಂಗಿಯ ಎಂಟನೆಯ ಗರ್ಭದಲ್ಲಿ ಹುಟ್ಟುವ ಆ ಶಿಶುವಿನಿಂದ ನಿನಗೆ ಮರಣ, ಆ ಶಿಶುವಿನಿಂದ ನಿನಗೆ ಮರಣ. ಹಾಗಾದರೆ ಪರಿಣಾಮವಾಗಿ ದೇವಕಿಯ ಹುಟ್ಟಿದ ಆರು ಮಕ್ಕಳನ್ನು ಕೊಂದು ಮುಗಿಸಿದೆ. ಏಳನೇ ಗರ್ಭವಂತೂ ಮಾಯವಾಗಿಯೇ ಹೋಯಿತು. ಹಾಗಾದರೆ ಈಗ ಎಂಟನೇ ಮಗು ನಂದ ಗೋಕುಲದಲ್ಲಿ ಹುಟ್ಟುತ್ತಾ ಇದ್ದಾನಂತೆ. ಪರಿಸ್ಥಿತಿ ಹೀಗಾಗಿದ್ದರೆ ಸುಮ್ಮನಿರುವುದೇ? ಬದುಕಿ ಉಳಿಯಬೇಕಾದರೆ ನನ್ನಿಂದ ಆದಂತಹ ಪ್ರಯತ್ನವನ್ನು ಮಾಡಲೇಬೇಕು. ಈ ವಿಚಾರದಲ್ಲಿ ನಾನೆಷ್ಟು ಬಾರಿ ಯೋಚಿಸಿದರೂ ನನ್ನದಾದಂತಹ ಸಮಸ್ಯೆಗಳು ಶಿಥಿಲಗೊಳ್ಳುವುದೇ ವಿನಃ ಬಗೆಹರಿಯುವ ದಾರಿಯಂತೂ ಕಾಣುವುದಿಲ್ಲ. ಅದಕ್ಕಾಗಿ ಕರೀತೇನೆ ಕರೀತೇನೆ ಪೂತನೆ.

0: ಚರಣಾರವಿಂದಕ್ಕೆ ಅನಂತರಂತ ಪ್ರಣಾಮಗಳು.
1: ಎದ್ದೇಳು ಎದ್ದೇಳು.
0: ಕರೆಸಿದ ಕಾರಣವೇನು? ಕರೆಗೆ ಓಗಟ್ಟು ಓಡಿ ಬಂದಿದ್ದೇನೆ, ಅಪ್ಪಣೆಯಾಗಬೇಕು.

0: ಸಾಧನೆ
1: ದೊರೆನಾಯ
0: ಮಹತ್ತದವಾದಂತಹ ಕಾರ್ಯ ಸಾಧನೆ ನಿನ್ನಿಂದ ಈ ಕ್ಷಣದಲ್ಲಿ ಆಗಬೇಕು.
1: ಏನದು?
0: ಅದಕ್ಕಾಗಿಯೇ ನಿನ್ನ ಕರೆದಿದ್ದೇನೆ.
1: ಹೇಳಿ.
0: ನಾನು ಎಣಿಸಿದಂತೆ ಈ ರೀತಿಯ ಒಂದು ವಾರ್ತೆಯನ್ನು ನಾನು ಕಂಡು ಕೇಳಿದವನಾಗಿದೆ ಹೋಗಿದ್ದೇನೆ. ಏನು ಗೊತ್ತೋ?
1: ಏನದು?
0: ದೇವಕಿಗೆ ಹುಟ್ಟುವ ಎಂಟನೆಯ ಗರ್ಭದಲ್ಲಿ ಈ ಕಂಸನ ಮರಣ ಎಂಬುದಾದಂತಹ ವಾರ್ತೆಯನ್ನ ಕೇಳಿದ್ದೇನೆ. ಅದಾಗೆ ಆ ಪೌರ ಕೃಷ್ಣ ಈಗ ಅಲ್ಲಿ ಹುಟ್ಟಿ ಬೆಳೆಯುತ್ತಾ ಇದ್ದಾನಂತೆ ನಂದಗೋಗದಲ್ಲಿ. ಅದಕ್ಕಾಗಿ ನಿನ್ನನ್ನು ಕರೆದಿದ್ದೇನೆ. ಈ ಕ್ಷಣವೇ ಹೋಗಿ ನಿನ್ನ ಮೂಲೆಯಲ್ಲಿರುವಂತಹ ವಿಷದ ಹಾಲನ್ನ ಅವನಿಗೆ ಕುಡಿಸಿ ಅವನನ್ನ ವಿರೋಧಿ ಕೃಷ್ಣನನ್ನ ಕೊಂದಿ ಮುಗಿಸಬೇಕು.
1: ಮಹಾಪ್ರಸಾದ ಮಹಾಪ್ರಸಾದ
0: ಆಜ್ಞೆ ನಿನಗೆ
1: ಆಗಲಿ.

ದೊರೆ ಕಂಸನಿಂದ ಅಪ್ಪಣೆಯನ್ನು ಪಡೆದು ಊರು ಊರು ಕೇರಿ ಕೇರಿ ಅಲೆದಾಡಿದೆ. ಎಲ್ಲೆಲ್ಲಿ ನೋಡಿದರೂ ಎಲ್ಲ ಹುಡುಗರು ಅವರು ಇವರು ನನ್ನನ್ನು ನೋಡಿದವರೆಲ್ಲ ದೂರ ಸರಿಯುತ್ತಿದ್ದಾರೆ, ಚಿಟ್ಟನೆ ಚೀರುತ್ತಿದ್ದಾರೆ. ಎಲ್ಲಿ ನೋಡಿದರಲ್ಲಿ ವೈರಿ ಶೇಷ ಕಾಣುವ ಹಾಗಿಲ್ಲ. ಹೀಗೆ ಧಾವಿಸಿದ್ದೆ ಆದ್ರೆ ಕಾರ್ಯದಲ್ಲಿ ಸಫಲತೆಯನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಧಾವಿಸಬೇಕಾದ್ದು ನಂದಗೋಕುಲಕ್ಕೆ ಈ ರೂಪದಲ್ಲಲ್ಲ.

ಅಲ್ನೋಡಿ ಆ ಹೆಣ್ಣು ಮಕ್ಕಳೆಲ್ಲ ನನ್ನನ್ನು ನೋಡಿದವರು, ಮೂಗು ಮುರಿಯುವುದು, ಅತ್ತ ಮುಖ ತಿರುಗಿಸಿಕೊಂಡು ಹೋಗುದು, ಏನಾಗಿದೆ ನಿಮ್ಗೆ ಅಂತ. ಓ, ಕಾರಣ ಹೀಗೆ, ನಮ್ಮ ಜಾತಿ ವೈರ. ಹೆಣ್ಣು ಮಕ್ಕಳನ್ನ ನೋಡಿದ್ರೆ ಹೆಣ್ಣು ಮಕ್ಕಳಿಗೆ ಆಗುದಿಲ್ಲ, ಆ ಮಾತ್ಸರ್ಯ. ಅಲ್ಲದಿದ್ರೆ ನೋಡಿ ನೋಡಿ ಅವಳು ಗುಸುಗುಸು ಹೇಳುವುದು, ಅಯ್ಯೋ ದೇವರೇ ಅವಳು ಉಟ್ಟ ಸೀರೆಯೇ, ಅಬ್ಬಬ್ಬಾ ಅವಳ ಕೇಶರಾಶಿಯೇ, ಅವಳು ತೊಟ್ಟ ಕುಪ್ಪಸವೇ, ಅಣಕಿಸುವುದು, ಹೊಟ್ಟೆ ಕಿಚ್ಚಿನ ಜಾತಿ. ಮತ್ಸರಕ್ಕೆ ಪ್ರತೀಕ ಅಂತ ಹೇಳಿದ್ರೆ ಹೆಣ್ಣು, ನಮ್ಮ ಜಾತಿಯವರಲ್ವೇ, ಅವರೇನ್ ಬೇಕಾದ್ರೆ ಹೇಳಿಕೊಳ್ಳಿ. ಇಲ್ಲಿ ನೋಡಿದ್ರ

0: ಸ್ವಲ್ಪ ಬಾಯಿ ಮುಚ್ಚಿಕೊಳ್ಳಿ. ಅಯ್ಯೋ, ಕೇಳುವವರು ನೋಡುವವರು ಬೇರೆ ತಿಳಿದುಕೊಂಡಾರು, ನನಗ್ ಗೊತ್ತುಂಟು ನೀವು ಯಾಕೆ ಆಗ್ತು ನೋಡ್ತೀರಿ ಅಂತ. ಹೋ, ಇಂಥವಳೇ ಮಗಳೋ ಮೊಮ್ಮಗಳೋ ಇದ್ದದ್ದಾಗಿದ್ರೆ ಅವಳ ತಲೆಗೆ, ಮುಂದಲೆಗೆ, ಕೊರಳಿಗೆ, ಕಾಲ್ ಬೆರಳಿಗೆ ಇಂತಹ ಆಭರಣಗಳನ್ನು, ಪಟ್ಟೆ ಸೀರೆಗಳನ್ನು ಉಡಿಸಿ ಅಂದ ಚಂದವನ್ನು ಕಾಣಬಹುದಿತ್ತಂತಲ್ವಾ. ಏ, ನಿಮ್ಗೇನಾಗೋದು? ಕಿರಿಮೀಸೆ ಜವ್ವನಿಗರ ನೋಡಿ, ಸಿಳ್ಳು ಹಾಕೋದು, ಸನ್ನೆ ಮಾಡೋದು, ಹುಬ್ಬು ಕುಣಿಸೋದು, ಕಣ್ಣು ತಿರು. ನಾ ನಿಮಗೆಲ್ಲ ಸೋಲುವಳಲ್ಲ, ಏನು ಶೃಂಗಾರ ಹೇಗೋ ಚಂದಾಗಿದೆ ಅಂತ ನಿಮ್ಮ ವರ್ತನೆಯಿಂದಲೇ ಅರ್ಥವಾಗಿದೆ. ಈ ಶೃಂಗಾರ ಯಾರಿಗಾಗಿ? ನಿಮಗೆ ಯಾರಿಗಾಗಿಯೂ ಅಲ್ಲ, ಅರಮನೆ ಕಾಣ್ತದಲ್ಲ, ರಾಜಾಂಗಣದತ್ತ ಧಾವಿಸ್ತೇನೆ, ನೋಡೋಣ ನನ್ನ ಕಾರ್ಯ ಸಾಧನೆ ಅಲ್ಲಿ ಆದೀತು.
1: ಕಂಡು ಬರಗಾಗಿ ಹರಿವನು ಶಿವ ಜೀವನೇ

0: ಶಿವ ಶಿವ ಇವನೆಂತಹ ಮಹಿಮಾನ್ವಿತ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಎಂಥವರ ಚಿತ್ತವನ್ನಾದರೂ ತನ್ನತ್ತ ಕಡೆ ಆಕರ್ಷಿಸಿಕೊಳ್ಳುವಂತ ಆ ದೇದೀಪ್ಯಮಾನವಾದಂತಹ ಸೌಂದರ್ಯ ಇವನೇ ಆಗಿರಬೇಕು ಭಗವಾನ್ ಶ್ರೀಕೃಷ್ಣ. ಹಾಗಂತಾದರೆ ಅವನನ್ನು ತನ್ನ ವಶವರ್ತಿಯಾಗಿ ಮಾಡಿಕೊಳ್ಳುವಲ್ಲಿ ಮೊದಲು ನಮ್ಮಮ್ಮನ ವಶವರ್ತಿ ನಾನಾಗಬೇಕಲ್ಲ. ಆ ಕಾರಣಕ್ಕಾಗಿ ಅಮ್ಮ ತಾಯಿ ವಂದಿಸಿಕೊಂಡೆ. ಅಮ್ಮ
1: ಯಾರಮ್ಮ ನೀನು?

0: ಓ ಹೆಣ್ಣೆ,
1: ಅಮ್ಮ,
0: ಇಷ್ಟರವರೆಗೆ ನಮ್ಮದಾದಂತಹ ಗೋಕುಲದಲ್ಲಿ ನಿನ್ನನ್ನು ನಾನು ಕಂಡವಳಲ್ಲ.
1: ಬಂದವಳಲ್ವಮ್ಮ ನಾನು,
0: ಹೊಸ ಮುಖ. ಆದ್ದರಿಂದ ಕೇಳುತ್ತಾ ಇದ್ದೇನೆ,
1: ಏನಮ್ಮ,
0: ಯಾವಲ್ಲಿಂದ ನೀನು ಇಲ್ಲಿಗೆ ಬಂದೆ? ನಿನ್ನದಾದಂತಹ ಪುರ ಯಾವುದು? ನಿನ್ನನ್ನು ಹೆತ್ತಂತಹ ತಂದೆ ತಾಯಿ ಯಾರು? ಒಂದು ವೇಳೆ ನಿನಗೆ ಮದುವೆಯಾಗಿದೆ ಅಂತಾದ್ರೆ ನಿನ್ನನ್ನ ವರಿಸಿದಂತಹ ಆ ಗಂಡ ಯಾರು? ಅಷ್ಟು ಮಾತ್ರವಲ್ಲ, ನನ್ನ ಮುಖವನ್ನೇ ನೀನು ನೆಟ್ಟ ದೃಷ್ಟಿಯಿಂದ ನೋಡುತ್ತಾ ಇರುವುದನ್ನ ಕಂಡರೆ ನನ್ನಲ್ಲಿ ಏನೋ ಹೇಳಬೇಕು ಎಂಬಂತ ಆತ್ವದಿಂದ ಬಂದ ಹಾಗಿದೆ. ನೀನು ಯಾಕೆ ಬಂದೆ ಹೇಳ್ತೀಯಾ?
1: ನೀವು ಯಶೋದಮ್ಮ ಅಲ್ವಾ? ಅಮ್ಮ, ಇಲ್ಲಿಯೇ ಸಮೀಪದ ಊರಿನಲ್ಲಿ ಬಡ ದಂಪತಿಗಳಿಗೆ ಮಗಳಾಗಿ ಹುಟ್ಟಿದೆ. ಯಾವ ಗಳಿಗೆ ಇಲ್ಲಿ ಪ್ರಪಂಚದ ಬೆಳಕನ್ನು ಕಂಡನೋ ಆವಾಗಲೇ ನನ್ನ ತಂದೆ ತಾಯಿಗಳಿಬ್ಬರು ಅಳಿದು ಹೋದ್ರಂತೆ. ಊರಿನವರು ಒಳ್ಳೆಯವರು ಎನ್ನುವುದಕ್ಕೆ ಸಾಕ್ಷಿ ನಾನು ಬದುಕುಳಿದದ್ದು. ಮಾತ್ರ ಅಲ್ಲ, ಕಂಡವರ ಕೈಗೂ ಸಾಗಿ ಬೆಳೆದೆ ತಾಯಿ. ನನಗೆ ಪ್ರಾಯ ಬಂತು ಎನ್ನುವುದು ನನಗರಿವಾದದ್ದು ಹೇಗೆ? ನೀರ್ ತರುವುದಕ್ಕೆ ಹೋದಾಗ, ಕಸ ಗುಡಿಸುವಾಗ ಯುವಕರ ಕಣ್ಣು ನನ್ನ ಮೈ ಮೇಲೆ ಬಿತ್ತಮ್ಮ. ಹಾಗೆ ಅಣಕದ ಮಾತುಗಳನ್ನೆಲ್ಲ ಕೇಳಿದಾಗ ನಾನು ನನ್ನನ್ನು ಸಾಕಿದವರಿಗೆ ನಾನು ಭಾರ ಆಗಬಾರದು ಅಂತ ಅಲ್ಲಿಂದ ಸ್ಥಳ ಬಿಟ್ಟೆ ತಾಯಿ.
0: ಹೌದೇ ಹೆಣ್ಣೆ?
1: ಓ,
0: ಹೆಣ್ಣಿಗೆ ರೂಪವೇ ಶಾಪವಾಗಿ ಪರಿಣಮಿಸುತ್ತದೆ. ಆದ್ದರಿಂದ ಮನೆ ಬಿಡುವಳು ನೀನು, ಮತ್ತೆ ಹೋಗಿ ಸೇರಬೇಕಾದಂತಹ ಸ್ಥಾನದ ಬಗ್ಗೆ ಆಲೋಚನೆ ಮಾಡಲಿಲ್ವೆ?
1: ಆಮೇಲೆ ಯೋಚನೆ ಮಾಡಿದೆ ಅಮ್ಮ. ಯೋಚಿಸುತ್ತಾ ಬಂದದ್ದೇ, ಓ ಆ ಬಾವಿ ಕಟ್ಟೆ ಸಮೀಪ ಬರುವಾಗ ನಿಮ್ ಸುದ್ದಿ ಹೇಳ್ತಾ ಇದ್ರು, ಎಲ್ಲವರ ಬಾಯಲ್ಲೂ ನೀವೇ ಅಮ್ಮ.
0: ಹೌದೇ?
1: ಹೌದು. ಯಶೋದಮ್ಮ, ನನ್ಗೆ ಆಶ್ರಯ ಬೇಕು ತಾಯಿ.
0: ಆಶ್ರಯ ಬೇಕು?
1: ಹೌದಮ್ಮ.
0: ಹೆಣ್ಣೆ,
1: ಓ,
0: ಇಲ್ಲಿರುವವರು ಉದಾರ ದಾನಿಗಳು. ನಾನು ನಿನಗೆ ಆಶ್ರಯವನ್ನು ನೀಡಬಲ್ಲೆ. ಆದ್ರೆ ಈ ಮನೆಯಲ್ಲಿದ್ದುಕೊಂಡು ನೀನು ಏನು ಮಾಡುತ್ತಿ?
1: ನನಗೆ ಕೆಲಸ ಬೇಕು. ಇವನ್ಯಾರಮ್ಮ?
0: ನನ್ನ ಮಗ ರಂಗ.
1: ರಂಗ?

0: ಯಶೋದಮ್ಮ, ಇವ ನಿಮ್ಮ ಮಗನ?
1: ಹಾ, ನನ್ನ ಮಗ.
0: ಸತ್ತೋಗ್ಲಿಕ್ಕೆ? ಏನಮ್ಮ,
1: ಏನೇ ಅಪಶಕುನದ ಮಾತನಾಡ್ತಾ ಇದೀಯ?
0: ಅಯ್ಯೋ, ಅಪಶಕುನ ಅಲ್ಲಮ್ಮ.
1: ಮತ್ತೆ?
0: ಅಯ್ಯೋ, ನನ್ನನ್ನು ನಾನು ಬೈದುಕೊಂಡದ್ದು.
1: ಯಾಕೆ?
0: ನಾನು ಬಂದಾಗ್ಲಿಂದ ನೋಡ್ತಾ ಇದ್ದೇನೆ ನಿಮ್ಮ ಸೆರೆಗಿಡದ ಆಟ ಆಡ್ತಾ ಇದ್ದಾನೆ. ಇವ ನಿಮ್ಮ ರಂಗ, ನಿಮ್ಮ ಮಗ ಅಂತ ಗೊತ್ತಾಗದೆ ಹೋಯ್ತಲ್ಲ ಅಂತ ಸತ್ತೋಗ್ಲಿ ನನ್ನ ಬುದ್ಧಿಗೆ ಬೈದುಕೊಂಡದ್ದು.
1: ಹಾಗೋ?
0: ಅಮ್ಮ, ಈ ರಂಗನನ್ನು ನಾನು ಆಟ ಆಡಿಸಿಕೊಂಡಿರ್ಲ?
1: ಈತನನ್ನ ನೀನ್ ಆಟ ಆಡಿಸುವುದ?
0: ಹೌದಮ್ಮ.
1: ಅಯ್ಯೋ, ನಿನಗೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಇವನನ್ನ ಏನ್ ಆಟ ಆಡಿಸ್ತೀಯ?
0: ಅಮ್ಮ, ಹೆಣ್ಣಿಗೆ ಮದುವೆ ಆಗಿ ಮಕ್ಕಳಾಗಿಯೇ ಆಟ ಆಡಿಸ್ಬೇಕಾ? ಆ ತಾಯ್ತನ ಅನ್ನುವುದು ಹೆಣ್ತನ ಮೈಗೂಡಿಕೊಂಡಿರ್ತದಲ್ಲ, ನೋಡಿಬೇಕಾದ್ರೆ ನಾನು ಮಕ್ಕಳಾಡಿಸುವಲ್ಲಿ ಎಷ್ಟು ನೈಪುಣ್ಯತೆ ಹೊಂದಿದವಳು ಅಂತ ಒಮ್ಮೆ ಕೇಳಿ ಅವನಲ್ಲಿ ಬೇಕಾದ್ರೆ.
1: ಕೃಷ್ಣ,
2: ಅಮ್ಮ,
1: ಆಕೆ ಜೊತೆ ಹೋಗ್ತೀಯ ನೀನು? ಯಾಕೆ?
2: ಅಳುಗುಮ್ಮ.
1: ಹಾಗಲ್ಲು, ಅವಳ ನೋಡುವಾಗ ಹಾಗೆ ಕಾಣುತ್ತದೆ ನಿನಗೆ?
0: ಏನು ರೆಕ್ಕೆ ಪುಕ್ಕಗಳುಂಟೇನೆ ನನಗೆ?
2: ನಾ ಬರೋದಿಲ್ಲ.
0: ಅಮ್ಮ, ನಿಮಗ್ ಗೊತ್ತಿಲ್ಲ ನನ್ನ ಕೈಗುಣ. ಒಮ್ಮೆ ಅವನ ಮೈ ನೇವರಿಸಿದೆ ಅಂತ ಆದ್ರೆ ಎಂತವರಾದ್ರೂ ನನ್ನ ವಶವರ್ತಿ ಆಗ್ತಾರೆ ನೋಡಿಬೇಕಾದ್ರೆ.
2: ಅಮ್ಮ, ನಾ ಹೋಗ್ತೇನಮ್ಮ.
0: ಹೌದಾ? ನೋಡಿದ್ರ ಅಮ್ಮ, ಈ ನಿಮ್ಮ ರಂಗನ ಬಗ್ಗೆ ಇನ್ ಆಸೆ ಬಿಟ್ಬಿಡಿ ನೀವು.
1: ಯಾಕೆ ಹಾಗೆ ಹೇಳ್ತಿದ್ದಿ?
0: ಹಾಗಲ್ಲಮ್ಮ, ಅವನನ್ನು ಅಷ್ಟು ಚೆನ್ನಾಗಿ ನೋಡಿಕೊಳ್ತೇನೆ. ಇವನಿಗೆ ನಾನಿನ್ ಚಿಕ್ಕಮ್ಮ.
1: ಚಿಕ್ಕಮ್ಮ?
0: ಹೌದು.
1: ಆಯ್ತು.
0: ಏನು?
1: ಅಂಗಳದಲ್ಲಿದ್ದವಳನ್ನ ಪಡಸಾಲೆ ಕರೆದೆ, ಪಡಸಾಲೆಯಿಂದ ಅಡುಗೆ ಮನೆಗೆ ಬಂದೆ, ಹೀಗೆ ನನ್ನ ಮಂಚದ ಮೇಲೆ ಕುಳಿತುಕೊಳ್ಳೋದಕ್ಕೆ ಬಂದ ನೀನು?
0: ಹಾಗೆಲ್ಲ ತಿಳಿದುಕೊಳ್ಬೇಡಿ. ಅಯ್ಯೋ, ನೀವು ಒಂದಕ್ಕೆ ಬೇರೆ ಬೇರೆ ಅಪಾರ್ಥ ತಿಳಿದುಕೊಳ್ತೀರಿ.
1: ಹೇಗೆ?
0: ಅವನಿಗೆ ಏನೆಲ್ಲ ಕೊಟ್ಟು ಬೆಳೆಸಿದ್ದು?
1: ಹಾಗೆ ಹಾಲು, ಹಣ್ಣು, ಬೆಣ್ಣೆ, ತುಪ್ಪ ಎಲ್ಲ ಕೊಟ್ಟು ಬೆಳೆಸಿದ್ದೇನೆ.
0: ಯೋಚಿಸುವುದೇ ಬೇಡ, ಹೊತ್ತು ಹೊತ್ತಿಗೆ ಹಾಲು, ಹಣ್ಣು, ಮಣ್ಣು ಎಲ್ಲ ನಾನು ಕೊಡ್ತೇನೆ.
1: ಮಣ್ಣು ಯಾಕೆ?
0: ಅಯ್ಯೋ ದೇವ್ರೆ, ತುಪ್ಪ ತಿಂದು ಬಾಯಿ ತಪ್ತದಮ್ಮ ನನ್ನದು.
1: ಹಾಗೆ ನಿನ್ನ ತಲೆದಪ್ಪ ಅಂತ ಹೇಳು.
0: ಅಮ್ಮ,
1: ಆಗ್ಲಿ. ಆತನನ್ನ ಬಹಳ ಜಾಗರೂಕತೆಯಿಂದ ನೋಡ್ಕೊಳ್ಬೇಕು.
0: ಅವನ ಆಸೆ ಬಿಟ್ಬಿಡಿ ಅಂತ ಹೇಳಿದ್ನಲ್ಲ ನಾನು.
1: ಮತ್ತೆ ಅದೇ ಮಾತು.
0: ಅಲ್ಲಪ್ಪ, ಅವನ ಬಗ್ಗೆ ನಾನು ಜಾಗರೂಕತೆ ವಹಿಸ್ತೇನೆ ಅಂತ.
1: ಸರಿ,
0: ಆಡ್ಲಿಕ್ಕೆ ಗೊತ್ತುಂಟು, ಕುಣಿಲಿಕ್ಕೆ ಗೊತ್ತುಂಟು, ಚೆನ್ನಾಗಿ ನೋಡಿಕೊಳ್ತೇನೆ.
1: ಹಾಗಾದ್ರೆ ಹೆಚ್ಚು ದೂರ ಹೋಗಬಾರದು.
0: ಬೇಡ, ರಾಜಾಂಗಣದ ಪರಿಧಿ ಒಳಗೆ ಇರ್ತೇನೆ.
1: ಅಂಗಳದ ಒಳಗೆ ಇರ್ಬೇಕು.
0: ಆಯ್ತಾಯ್ತು,
1: ನಾನು ಒಳಗೇನಾದ್ರೂ ಕೆಲಸ ನೋಡಿಕೊಂಡಿರ್ತೇನೆ.
0: ಆಯ್ತಾಯ್ತು, ಬಾರಂಗ. ಕುದುರೆ ಏರಿದ್ದೇನ ನೀನು?
2: ನನಗೆ ನಡಿಲಿಕ್ಕೆ ಆಗುದಿಲ್ಲ.
0: ನಡಿಲಿಕ್ಕೆ ಆಗುದಿಲ್ವಾ?
2: ನನ್ನ ಎತ್ತಿಕೋ.
0: ಸ್ವಲ್ಪ ಸುಮ್ಮನೆ ದೊಡ್ಡ ಕೋಣ ಆಗಿದ್ದೆ, ಇವನಿಗೆ ಒಂದು ಮತ್ತೆ ನೋಡ. ಮತ್ತೆ ಇಳಿಯ
2: ನೀನ್ ಎಮ್ಮೆ.
0: ಏನ್ ಆಗ್ಲಿ, ಎಮ್ಮೆ ಏನಾದ್ರೇನು ನಿನ್ಗೇನಾದ್ರೇನೆಂದು ನಡಿ. ಒಂದೋ ಹೆಜ್ಜೆ ಇಡ್ಬೇಕು.
2: ಎರಡು? ನನಗೆ ನಡಿಲಿಕ್ಕೆ ಆಗುದಿಲ್ಲ.
0: ಇನ್ನೊಂದು ಹೆಜ್ಜೆ ಇಡ. ಏನ?
2: ನಾನು ಮೂರೇ ಹೆಜ್ಜೆ ಇಡು.
0: ಏ ದೇವ್ರೆ, ಮೂರ್ ಹೆಜ್ಜೆ ಇಟ್ಟರೆ ಸಾಕು, ನೀನು ಇಡೀ ಪ್ರಪಂಚವನ್ನ ಅಳಿಯಬಲ್ಲೆ ನೀನು. ಅಲ್ಲದಿದ್ರೆ ಇಷ್ಟು ಸಣ್ಣ ಮೆಣಸಿನಕಾಯಿ ಗಾತ್ರಕ್ಕಿದ್ದವ ನೀನು?
2: ನನಗೆ ಹಸಿವಾಗುತ್ತದೆ.
0: ಈಗಲೇ ಇಷ್ಟು ಬೇಗ ಹಸಿವಾಗುವುದು?
2: ನನಗೆ ಹಾಲು ಬೇಕು.
0: ಅಯ್ಯೋ, ಅಷ್ಟು ಮುಕ್ಕಿಕೊಂಡು ಬಂದಿದ್ಯಾ, ಕುಡಿದುಕೊಂಡು ಬಂದಿದ್ಯಾ ಹಾಲ?

0: ಉಂಟು ಹಾಲು?
1: ನನಗೆ ಹಾಲು ಬೇಕು, ನನಗೆ ಅಮ್ಮನ ಹಾಲೇ ಬೇಕು.
0: ಅಮ್ಮನ ಹಾಲು ಬೇಕಾದ್ರೆ ಮನೆಗೆ ಹೋದ್ಮೇಲೆ ಕುಡಿಸ್ತೇನಾಯ್ತಾ, ಇಲ್ಲಿ ಹಸುವಿನ ಹಾಲು ಇಲ್ಲ. ಬಾಯಾರಿಕೆ ಆದ್ರೆ ಓಲ್ ಗೊಚ್ಚೆ ಕಾಣ್ತದೆ ನೋಡು, ಗೊಚ್ಚೆ ನೀರು ಕುಡಿದ್ಕೊಂಡು ಬಾ, ಹೋಗು.
1: ಗೊಚ್ಚೆ ನೀನು ಕುಡಿ.
0: ಏ ದೇವ್ರೆ, ಅಲ್ಲ ಇಷ್ಟು ಸಣ್ಣ ಹುಡುಗ ಇವು ಮಾತಾಡೋದು ನೋಡಿ. ಮತ್ತೆ
1: ನನಗೆ ಅಮ್ಮಿ ಹಾಲು ಬೇಕು.
0: ಅಯ್ಯೋ ಗ್ರಾಚಾರ, ಅಮ್ಮಿ ಹಾಲು ಇಲ್ಲಿ ಎಲ್ಲುಂಟು ರಂಗ?
1: ಓಲಿ
0: ದೇವ್ರೆ, ಅಲ್ಲ ಇಷ್ಟು ಸಣ್ಣ ಹುಡುಗ ನೋಡಿದ್ರ ಅಮ್ಮಿ ಅಂತ ಎದೆ ತೋರಿಸೋದು? ಅಮ್ಮಿ ಕುಡಿತೀಯೇನೋ? ನನ್ನಮ್ಮಿ ಕುಡಿತೀಯ? ಬಾ ಬಾ ಬಾ ಬಾ ಬಾ ಬಾ,
1: ಬೇಗ ಬೇಗ
0: ರಂಗ ಬದಲಿಸು ಬದಲಿಸು.

0: ಮಿತ್ರರೇ, ನಮ್ಮೊಡೆಯನ ಶತ್ರು ಇಳೆಯಲ್ಲಿ ಬೆಳೆತಿರುವ ವರ್ತಮಾನವನ್ನು ತಿಳಿದು ಅವನ ಸಂಹಾರಕ್ಕಾಗಿ ನಮ್ಮನ್ನೆಲ್ಲ ನಿಯೋಜಿಸಿದ್ದಾನೆ. ಒಡೆಯನ ಮಾತಿಗೆ ಬದ್ಧರಾಗಿ ಅವನ ಸಂಹಾರಕ್ಕಾಗಿ ನಾವೆಲ್ಲರೂ ಕಂಕಣಬದ್ಧರಾಗಿ ಸಿದ್ಧರಾಗಿದ್ದೇವೆ. ಈಗೀಗ ಬಂದ ಹೊಸ ವಾರ್ತೆ, ನಮ್ಮ ಒಳೆ ಆದಂತ ಪೂತನಿ ಸತ್ತಿದ್ದಾಳಂತೆ. ಏನು ಮಾಡಲಿ ಈಗ?
1: ತಿಳಿದೆವು,
2: ನಮ್ಮ

ಮಿತ್ರ ಸಕಟ, ನಾವಿಲ್ಲಿ ಒಂದಾದೆವು ಪ್ರಕಟ. ದೇಹ ನಮ್ಮದು ಒಂದೇ, ದೇಣಿಗೆಯ ಒಂದೇ, ನಮ್ಮೊಡೆಯ ಕಂಸನ ಉಳಿವು ಅದೋ ಬೆಳೆಯುತ್ತಿದ್ದಾನೆ ನಮ್ಮನ ಸಂದದಲ್ಲಿ ಕೃಷ್ಣ ಎಂಬುದಾಗಿ ತಿಳಿತು. ಭೂತನೆಯ ದಶೆಯಿಂದಾಗಿ ಆತನ ಅಳಿವಿನ ಉದ್ದೇಶವನ್ನೇ ಇಟ್ಟವರಾದುದರಿಂದಲೇ ಮತಾಂಧರೆಂಬುದಾಗಿ ಆಡುತ್ತಾ ಇದ್ದಾರೆ. ಆದರೆ ದೇಣಿಗೆಯ ಪ್ರಯತ್ನವನ್ನು ಮಾಡಬೇಕಾಗಿದೆ. ಅಸುರರ ಪ್ರವೃತ್ತಿಯಿಂದ ಮುಂದುವರೆಯುವ

0: ಮಿತ್ರರೇ,
1: ಏನು
0: ನಮ್ಮೊಡೆಯನ ಶತ್ರು ನಮಗೂ ಶತ್ರು.
1: ನಿಜ.
0: ಈ ಹೊತ್ತಿನಲ್ಲಿ ರಂಧ್ರಗೋಕುಲದಲ್ಲಿ ಬೆಳೆಯುತ್ತಿರುವಂತಹ ಆ ಕಂದನನ್ನು ನಮ್ಮ ವೈರಿ ಎಂದು ತಿಳಿಯಬೇಕು. ಅಗ್ನಿಯ ಕಿಡಿಯೊಂದು ಅಗ್ನಜ್ವಾಲೆಯಾಗಿ ಹೊಲೆಯುವುದಕ್ಕೆ ಮುಂಚೆ ಆತನ ವಧೆಯಾಗಬೇಕು. ತಡ ಮಾಡುವುದಲ್ಲ, ಆತನನ್ನು ವಧಿಸಿ ನಮ್ಮೊಡೆಯನಿಗೆ ಸಾಂತ್ವನವನ್ನು ನೀಡಬೇಕಾಗಿದೆ. ಈಗಲೇ ಸಿದ್ಧನಿದ್ದೇನೆ, ಸಿದ್ಧನಿದ್ದೇನೆ.
2: ಶಕಟ, ಚಿಂತೆಯನ್ನು ಬಿಡು.
3: ನಮ

ಮಿತ್ರ ಶಗಡಾಸುರ ಮಾಯಾವಿನಿಯಾದಂತಹ ಪೂತನಿಯನ್ನ ಕೊಂದಿದ್ದಾನೆ ಅಂತ ಆದ್ರೆ ಆತನು ಕೂಡ ಮಹಾ ಮಾಯಾವಿ ಎಂಬುದಾಗಿ ಸಿದ್ಧ. ಆದ್ದರಿಂದ ಆತನ ಮಾಯನ್ನ ಕಳೆಯುವುದಕ್ಕಾಗಿ ಮಾಯಾವಿಗಳಾದಂತಹ ನಾವೆಲ್ಲರೂ ಸೇರಿಕೊಂಡು ಆತನನ್ನ ಕೊಲ್ಲುವುದಕ್ಕಾಗಿ ಮುಂದಾಗೋಣ.

0: ಕೃಷ್ಣಯ್ಯ, ಓ ಕೃಷ್ಣಯ್ಯ. ಎಲ್ಲಿ ಹೋದ ಕೃಷ್ಣಯ್ಯ? ಕಾಯುವವರಿದ್ರೆ ಎಷ್ಟೂ ಕಾಯಿಸ್ತಾನೆ ನಮ್ಮ ಕೃಷ್ಣಯ್ಯ. ಎಷ್ಟು ಬೇಗ ಬಂದಿದ್ದೇನೆ ನಾನು ಇಲ್ಲಿಗೆ, ನಮ್ಮ ಕೃಷ್ಣಯ್ಯ ಬರಲೇ ಇಲ್ಲ. ಹಾಗೆಂತ ಇವತ್ತು ಅವನ ಹತ್ರ ಸಿಟ್ಟು ಮಾಡುದು? ಖಂಡಿತ ಸಿಟ್ಟು ಮಾಡುದೆ. ಯಾವಾಗಲೂ ಅವನನ್ನು ಕಾಯಿಸಿದೆ, ಆದ್ರಿಂದ ಬರ್ಲಿ, ನೋಡ್ತೇನೆ, ಈ ಮರದ ಕೆಳಗೆ ಕೂತ್ಕೊಳ್ತೇನೆ. ಬಿಡು ಬಿಡು ಬಿಡು ಬಿಡು ಬಿಡು ಬಿಡು ಬಿಡು. ಗೊತ್ತಾಯ್ತು ಗೊತ್ತಾಯ್ತು, ಬಂದ.
1: ನಾನೇ ಬಂದದ್ದೇನು? ಹಾಗೆ
0: ನೀನೇ ಬಂದದ್ದು ಅಂತ ಗೊತ್ತಾಯ್ತು ಕೃಷ್ಣಯ್ಯ.
1: ಹೇಗೋ
0: ಸುರುವಿಗೆ ಬಂದದ್ದೇ ಬೆಣ್ಣೆಯ ವಾಸನೆ
1: ಕೈಯಲ್ಲಿ.
0: ಹೌದು, ಮತ್ತೆ ಮುಟ್ಟಿ ನೋಡಿದೆ, ಮೃದುವಾದ ಬೆರಳು. ಅದು ನಮ್ಮ ಕೃಷ್ಣ ಅಂದೆ ಅಲ್ವಾ?
1: ಹೌದು.
0: ಮಾತಾಡುದಿಲ್ಲ.
1: ಯಾಕೋ ಮಾತಾಡುದಿಲ್ಲ?
0: ಸಿಟ್ಟು ಬಂದಿದೆ.
1: ಸಿಟ್ಟು ಬಂದವರೆಲ್ಲ ಸಿಟ್ಟು ಬಂದಿದೆ ಅಂತ ಹೇಳ್ತಾರ?
0: ಸಿಟ್ಟು ಬಂದದ್ದು ನನಗೆಲ್ಲ
1: ಅದ್ಯಾಕೆ?
0: ನನಗೆ ಗೊತ್ತುಂಟು, ನಿನಗೆ ಗೊತ್ತಾಗ್ಬೇಕಲ್ಲ.
1: ಯಾಕೋ ನಿನಗೆ ಕೋಪ?
0: ಮಾತಾಡ್ಬೇಡ.
1: ಏನು ಮಾಡಿದ್ದೇನೆ?
0: ಎಷ್ಟು ಹೊತ್ತು ಕಾಯ್ದು ಕೃಷ್ಣಯ್ಯ?
1: ಯಾರು
0: ನಾನು?
1: ಎಲ್ಲಿ ಕಾಯುದು ನೀನು?
0: ಮರದ ಕಟ್ಟೆಯ ಕೆಳಗೆ.
1: ಮರದ ಕಟ್ಟೆಯ ಕೆಳಗೆ? ಹೌದು, ನೀನು ಸುಳ್ಳು ಹೇಳಿದ್ದಲ್ಲೋ. ನಾನು ಯಾವ ಕಟ್ಟೆಗೆ ಬರುದು ಕೇಳಿದೆ ನಿನಗೆ?
0: ಮರದ ಕಟ್ಟೆಯ ಕೆಳಗೆ.
1: ಅರಳಿ ಕಟ್ಟೆಯ ಬುಡಕ್ಕೆ ಬಾ ಅಂತ ಹೇಳಿದ್ದು. ನೀನು ಯಾವ ಕಟ್ಟೆಯ ಬುಡದಲ್ಲಿ ಇರುದು?
0: ಓ, ಇದು ಹಲಸಿನ ಮರ.
1: ನೀನು ಕಟ್ಟೆ ಚಂದ ಉಂಟು ಅಂತ ಹೇಳಿದ್ರೆ ಕಟ್ಟೆಯಲ್ಲಿ ಕುಳಿತುಕೊಂಡೆ. ಯಾವ ಮರ ಅಂತ ನೀನು ನೋಡ್ಲಿಲ್ಲ.
0: ಅದು ಕಟ್ಟೆ ಬದಲಾದ್ದಲ್ಲ ಕೃಷ್ಣಯ್ಯ, ಮರ ಬದಲಾದದ್ದು.
1: ಹೌದಾ?
0: ಕಟ್ಟೆ ಕಟ್ಟೆ ಇದು ಸಹ
1: ಆಗ್ಲಿ, ಅಂತೂ ಈಗ ನಾವು ಒಟ್ಟಾಗಿದ್ದೇವಲ್ಲ.
0: ಹೌದು.
1: ಏನು ತಂದಿದ್ದೀಯೋ?
0: ನೀನೇನ್ ತಂದಿದ್ದಿ?
1: ನಾನು ಹಾಗೆ ಬಂದಿದ್ದೇನೆ. ತಿನ್ನುವುದಕ್ಕೆ ತರುವವನು ಯಾವಾಗ್ಲೂ ನೀನಲ್ವಾ?
0: ಹೌದು.
1: ಏನು ತಂದಿದ್ದಿ?
0: ನಾನು ಅವಲಕ್ಕಿ ಮತ್ತು ಮೊಸರು ತಂದಿದ್ದೇನೆ ಕೃಷ್ಣಯ್ಯ.
1: ಹೇಗೆ ತಂದಿದ್ದಿ?
0: ಚಂದ ಮಾಡಿ ಅವಲಕ್ಕಿ ಮತ್ತು ಮೊಸರು ಕಲಸಿ ಈಗ ಇಲ್ಲಿ ನೋಡು.
1: ಈ ರೀತಿ ಗೋಣಿ ಚೀಲದಲ್ಲೆಲ್ಲ ಕಟ್ಟಿಕೊಂಡು ಬರುವುದಾ?
0: ಗೋಣಿ ಚೀಲದಲ್ಲಿ ಕಟ್ಟಿಕೊಂಡು ಬಂದದ್ದು
1: ನಾನು ಹೇಳಿಲ್ವ?
0: ಹೌದು.
1: ತಿನ್ನುವ ಆಹಾರ, ಕುಡಿಯುವ ನೀರು ಶುಚಿಯಾಗಿರಬೇಕು.
0: ಹೌದು ಹೌದು ಕೃಷ್ಣಯ್ಯ.
1: ಆ ಗೋಣಿಯಲ್ಲೆಲ್ಲ ಅವಲಕ್ಕಿ ಮೊಸರು ಕಟ್ಟಿಕೊಂಡು?
0: ಎಂತ ಗೊತ್ತುಂಟಾ, ನಾನು ಅದನ್ನು ಹಿತ್ತಾಳೆ ಪಾತ್ರೆಯಲ್ಲಿ ಅವಲಕ್ಕಿ ಹಾಕಿ ಕಂಚಿನ ಪಾತ್ರೆಯಲ್ಲಿ ಮೊಸರನ್ನು ಹಾಕಿ ಕಲಸಿ ಕಟ್ಟಿದ್ದು ಮಾತ್ರ ಗೋಣಿ ಚೀಲದಲ್ಲಿ.
1: ಹಾಗ ಈಗ ನಾವು ಮಾಡಬೇಕಾದದ್ದು ಏನು ಗೊತ್ತಾ?
0: ಏನು ಕೃಷ್ಣಯ್ಯ?

0: ಕೃಷ್ಣಯ್ಯ,
1: ಎತ್ತರದ ಬೆಟ್ಟದ ಮೇಲೆ ನಾವು ನಿಂತಿದ್ದೇವೆ ಅಂತ ಆ ಕಡೆ ಕಾಣುತ್ತಿರುವಂತಹ ಗಿರಿಯ ಕಡೆಗಾಗಿ ನಮ್ಮ ಹಸುಕರುಗಳನ್ನೆಲ್ಲ ಹೊಡೆದುಕೊಂಡು ಹೋಗೋಣ. ಹಸುಗಳೆಲ್ಲವೂ ಹಸನಾದಂತಹ ಹುಲ್ಲನ್ನು ಮೇಯುತ್ತಿರುವಂತಹ ಹೊತ್ತಿನಲ್ಲಿ ವಿಧ ವಿಧವಾದಂತಹ ಆಟಗಳನ್ನು ನಾವು ಆಡೋಣ, ಕೊಳಲನ್ನು ನಾವು ಊದೋಣ, ಸಂತೋಷವನ್ನು ಹೊಂದೋಣ. ಮುಂದೆ ಗೋವುಗಳ ಹಿಂಡಾದ್ರೆ ಹಿಂದೆ ಗೋಪಾಲಕರ ದಂಡೆಲ್ಲವೂ ನನ್ನ ಜೊತೆಯಲ್ಲಿ ಇರುವಂತದ್ದು ಯಾವಾಗಲಿನ ಪದ್ಧತಿ ಅಲ್ವೇ. ಆದ್ರೆ ಇವತ್ತು ಹಾಗಲ್ಲ, ವಿಶೇಷವಾದಂತಹ ರೀತಿಯಲ್ಲಿ ನಾವು ಆ ಗಿರಿಯ ಕಡೆಗಾಗಿ ಹೋಗಬೇಕು, ಸ್ಪರ್ಧೆ ಮಾಡೋಣ.
0: ಯಾವ ಸ್ಪರ್ಧೆ?
1: ಯಾರು ಮೊದಲಲ್ಲಿ ತಲುಪುತ್ತಾರೋ ಅವರು ಈ ತಂಡದ ಇವತ್ತಿನ ನಾಯಕ. ಯಾರು ಮೊದಲು ಹೋಗುವುದಾದ್ರೆ
0: ಕೃಷ್ಣಯ್ಯ, ಯಾರು ಮೊದಲು ಹೋಗ್ತಾರೋ ಅವರು ಈ ತಂಡದ ನಾಯಕ.
1: ಹೌದು,
0: ನೀನೇ ಹೋಗು ಮೊದಲು.
1: ಅಲ್ಲ, ನಾನು ಹೋಗುತ್ತೇನೆ.
0: ಹೌದು,
1: ಓಡುವುದಲ್ವಾ?
0: ಹೌದು, ಓಡುದು.
1: ಹೌದು,
0: ಆಯ್ತು, ಅದನ್ನು ಬದಲಾಯಿಸುವ. ಯಾರು ಕೊನೆಗೆ ಮುಟ್ತಾರೋ ಅವರಿಗೆ ಬಹುಮಾನ, ಅವ ತಂಡದ ನಾಯಕ.
1: ಅದ್ಯಾಕೆ ಹಾಗೆ
0: ಗೊತ್ತುಂಟು ನನಗೆ, ಅವನೇ ತಂಡದ ನಾಯಕ.
1: ಅದ್ಯಾಕೆ ನಾಯಕ?
0: ನಾನು ನಿಧಾನವಾಗಿ ಬರುದು, ಕೊನೆಗೆ ಬರುದು ನಾನೆಂತ ಗೊತ್ತುಂಟು.
1: ಹಾಗೆ ಆ ವಿಶ್ವಾಸದಲ್ಲಿ
0: ಅದರಲ್ಲಿ ವಿಶ್ವಾಸ ಉಂಟು ನನಗೆ.
1: ಅದಾಗುವುದಿಲ್ಲ,
0: ಮತ್ತೆ
1: ಮೊದಲು ಹೋದವರಿಗೆ. ಹಾಗಾದ್ರೆ ಪಂತ ಈಗ ಪ್ರಾರಂಭ.
0: ಹೇಗೆ?
1: ಹೀಗೆ
0: ಶುರು ಮಾಡುವನ,
1: ಪ್ರಾರಂಭಿಸುವುದು.
0: ಆದ್ರೆ ಒಂದು ಒಂದು ಸಂಗತಿ ಮಾಡುವ,
1: ಹೇಳು.
0: ನಾನು ಹೇಳ್ತೇನೆ, ಒಂದು ಎರಡು ಮೂರು ಹೇಳ್ತೇನೆ, ಆಗ ಓಡ್ಲಿಕ್ಕೆ ಶುರು ಮಾಡ್ಬೇಕು. ನೀನು ಒಟ್ಟಿಗೆ ಓಡುದು, ನೀನು ಮೊದಲು ಓಡ್ಲಿಕ್ಕಿಲ್ಲ. ಹಾಗೆಲ್ಲ ಒಮ್ಮೆ ಮಾಡ್ತೀನಿ ನೀನು.
1: ಆಯ್ತು ಆಯ್ತು
0: ಆಯ್ತು ಆಯ್ತು, ನಾನು ಹೇಳ್ತೇನೆ. ಒಂದು
1: ಎರಡು
0: ಮೂರು. ಓಡ್ಲಿಲ್ಲ, ಓಡಿ ಓಡಿದೆ. ನೀನು ಓಡಿದೆ, ಈಗ ಓಡ್ಲಿಕ್ಕಿಲ್ಲ.
1: ನೀನು ಮೂರು ಹೇಳಿ.
0: ನಾನು ಮೂ ಮಾತ್ರ ಮಾಡಿದ್ದು, ರೂ ಹೇಳಲಿಲ್ಲ. ಇನ್ನೊಮ್ಮೆ ಇನ್ನೊಮ್ಮೆ, ಒಂದು
1: ಎರಡು
0: ಎರಡು ಮೂರು.

ಮುರಳಿಯ ನಾದವನ್ನು ಮಾಡುತ್ತಾ ಮುಂದುವರಿಯುತ್ತಿದ್ದಾನೆ ಕೃಷ್ಣ. ಅವ

0: ಕೃಷ್ಣಯ್ಯ
1: ನಮ್ಮ ಎಲ್ಲಾ ದನಗಳು ಉಂಟೇನೋ,
0: ಎಲ್ಲ ಉಂಟು ಕೃಷ್ಣಯ್ಯ.
1: ಗಂಗೆ ಕಾಣುತ್ತಾ ಉಂಟು, ಕಾಳಿ ಕಾಣುತ್ತಾ ಉಂಟು, ಅದ್ಯಾವುದದು ಹೊಸ ದನ?
0: ಇದು ಒಂದು ಹೊಸ ದನ ಕೃಷ್ಣಯ್ಯ,
1: ಹೊಡೆದುಕೊಂಡು ಬಾ, ಹೊಡೆದುಕೊಂಡು ಬಾ.
0: ಇದು ಏನೋ ಒಂದು ವಿಶೇಷತೆ ಉಂಟು ಈ ದನದಲ್ಲಿ.

0: ಹುರುಳನೆ.
1: ಇದು ನನ್ನ ನಿಜ ರೂಪವನ್ನು ತೋರಿಸಿದ್ದೇನೆ, ನಿನಗೆ ಮೃತ್ಯು ಸದೃಶವಾಗಿ ಬಂದಂತ ಯಮನೆಂದು ತಿಳಿ ತಿಳಿ.
0: ಏನು ತಿಳಿಲಿಲ್ಲ?

0: ಕಾಯುತ್ತಾ ತುಳಿಯುತ್ತಾ ನಿನ್ನಂತಹ ಉಪಟಳವನ್ನು ದೂರದಿಂದಲೇ ಗಮನಿಸಿದವನು ನಾನು. ಆದ್ರಿಂದಲೇ ನಿನ್ನ ಸನೇಹಕ್ಕಾಗಿ ನಾವು ಬಂದದ್ದು. ಇದೇನು ಇದೇನು
1: ಏನು
0: ನೋಡುವೆನ್ನುವ ಹಾಗೆ ಬಂದಾಗಲೇ ಅರ್ಥವಾದದ್ದು.
1: ತಿಳಿಯುತ್ತೆ
0: ಏನು ತುಳಿಯುತ್ತೀಯ, ಒದಿಯುತ್ತೀಯ, ಹಾಯುತ್ತೀಯ, ನಿನ್ನ ಕೊಂಬು ಹಿಡಿದಿದ್ದೇನೆ ನೋಡೋಣ.

0: ನಂದಗೋಪ ಕುಮಾರ.
1: ನಾನೇ ಆದರೇನು?
0: ನನಗಿದರಾಗಿ ಬಂದಂತಹ ನೀನು ನಮ್ಮಡೆಯನ ವೈರಿ, ಆದುದರಿಂದಲೇ ನನಗೂ ಕೂಡ ನೀನು ವೈರಿ. ಈ ಹೊತ್ತಿನಲ್ಲಿ ನಿನ್ನದಾದಂತಹ ವಧೆಯನ್ನು ಮಾಡಿ ನಮ್ಮಡೆಯನಿಗೆ ಸಂತಸವನ್ನು ಕೊಡುವುದಕ್ಕೆ ವಾತಾಸುರ ಬಂದಿದ್ದೇನೆ. ಭಯಂಕರವಾಗಿ ಬೀಸಿ ಮಕ್ಕಳಾದಂತಹ ನಿಮ್ಮೆಲ್ಲರನ್ನು ದೂರಕ್ಕೆ ಕೊಂಡು ಹೋಗ್ತೇನೆ. ನೋಡು ನೋಡು,
1: ತರೈಗಲೆಗಳನ್ನು ಗಿರಗಿರನೆ ಗಿರಗಿರನೆ ತಿರುಗಿಸುತ್ತ ನಭೋಮಂಡಲಕ್ಕೆ ಎಸೆದವನು ನೀನು. ಏನು ನಮ್ಮನ್ನ ಆ ರೀತಿಯಲ್ಲಿ ಎಸೆಯುವುದಕ್ಕೆ ನೋಡುತ್ತೀಯ?
0: ಹೌದು.
1: ಗಾಳಿಯನ್ನು ಹಿಡಿಯುವವರು ಯಾರು ಇಲ್ಲ, ನಿನ್ನ ಕೊರಳು ಹಿಡಿಯುತ್ತೇನೆ.
0: ನೋಡೋಣ.
1: ಎಂತದ ವಿಜಯ?
2: ಅದು ಬರ್ತಾ ಉಂಟು ಆಚೆಯಿಂದ, ಪಕ್ಷಿ ಬರ್ತಾ ಉಂಟು.

0: ನೋಡಿದ್ದೇವೆ ಕೆರೆಯಲ್ಲಿ, ಬಕಪಕ್ಷಿ ಎಲ್ಲ ತಪಸ್ಸು ಮಾಡ್ತಾ ಇರುವುದು ನೋಡುವುದಕ್ಕೆ ಮಾತ್ರ. ಅದು ಹೊಂಚಾಗುದೇನನ್ನು? ಮೀನು ಹಿಡಿಯುವುದಕ್ಕಾಗಿ.
1: ಖಂಡಿತ ಕೃಷ್ಣ,
0: ಈ ದೊಡ್ಡ ಹಕ್ಕಿ ಕೆರೆಯಿಂದ ಮೇಲೆ ಬರ್ತಾ ಉಂಟಲ್ಲ,
1: ದೊಡ್ಡ ಮೀನನ್ನೇ ಹಿಡಿದಿ.
0: ನೋಡು ನೋಡು ನೋಡು, ನಿನ್ನ ಕುಕ್ಕುತ್ತದೆ

ಎಲ ಎಲ ನಮ್ಮವಳಾದಂತಹ ಪೂತನಿಯನ್ನು ಕೊಂದಂತಹ ಕಾಲದಲ್ಲಿ ನಾನೊಂದು ನಿರೀಕ್ಷೆಯಲ್ಲಿದ್ದೆ. ಆಕೆಯನ್ನು ಕೊಂದಂತಹ ವ್ಯಕ್ತಿಯನ್ನ ನುಂಗಿ ನುಳೆಯಬೇಕು ಎಂಬುದಾಗಿ. ಅದು ಅದಕ್ಕಾಗಿಯೇ ಬಕಭಕ್ಷ್ಯ ರೂಪದಲ್ಲಿ ಕಾಯುತ್ತಾ ಇದ್ದವನು ನಾನು. ಬಂದೆಯ ನನ್ನ ಸನಿಹ, ಇದೋ ನನ್ನ ಕೊಕ್ಕನ್ನ ಚಾಚಿ ನಿನ್ನನ್ನು ನುಂಗುವಾಗ ಯಾರು

0: ಉಳಿದಂತಹ ಮೀನುಗಳನ್ನು ನುಂಗಿ ನೊಣೆದಂತೆ ಹುಡುಗರಾದಂತಹ ನಮ್ಮನ್ನು ನುಂಗಬಹುದೆನ್ನುವ ಹಾಗೆ ತಿಳಿದಿದ್ದೀಯ. ವಿಜಯ, ನೀನು ದೂರ ನಿಲ್ಲ.
1: ನಾನೇ ದೂರ ನಿಂತಿದ್ದೇನೆ.
0: ಮೊದಲೇ ಅಷ್ಟು ಉದ್ದದ ಕೊಕ್ಕು ಎಲ್ಲರೂ ನಿನ್ನ ತಲೆಯನ್ನು ಕುಕ್ಕಿ ಬಿಟ್ಟನು. ಅವ
1: ದೊಡ್ಡ ಕೊಕ್ಕು
0: ಯಾರು ನೀನ್ ಹಿಡಿಯುತ್ತೆ ಈಗ ಅವನ ಕಾಲನ್ನ?
1: ಈಗ ಬೇಡ, ಆಮೇಲೆ ಹಿಡಿತೇನೆ.
0: ಆಮೇಲೆ ಸತ್ತ ಮೇಲೆ ಇದು ಕುಕ್ಕುವುದಕ್ಕೆ ಮುಂದೆ ಬರುತ್ತಿದ್ದಾದ್ರೆ ನಿನ್ನ ಕೊಕ್ಕನ್ನು ಸೀಳುತ್ತೆ. ಎಂತದ ವಿಜಯ,
1: ನಮಗೊಂದು ಗಾಡಿ ಬರ್ತಾ ಉಂಟು ಕೃಷ್ಣಯ್ಯ.
0: ಹೌದಾ?
1: ಅಲ್ಲಿ ಹಿಂದೆ ಹಿಂದೆ ಕೃಷ್ಣ, ಅಲ್ಲಿಂದ ಬರ್ತಾ ಉಂಟು ಕೃಷ್ಣಯ್ಯ.
0: ಹೊಸ ಗಾಡಿ,
1: ಹೊಸ ಗಾಡಿ.
0: ಹೋಗಿ ಏರಿಕೊಳ್ಳ.
1: ಹೋಗುವ ಕೃಷ್ಣಯ್ಯ.

0: ಎಲ ಎಲ ಪೋರ, ನೋಡುವುದಕ್ಕೆ ನೀನು ಚೋಟುತ್ತ ಇದ್ದೀಯ. ನಮ್ಮವರನ್ನೆಲ್ಲ ಕಂಡ ಕಂಡಲ್ಲಿ ನೀನು ಕೊಂದು ಕಳೆದೆ. ಆ ಪ್ರತಿಕಾರವನ್ನು ತೀರಿಸುವುದಕ್ಕಾಗಿ ಬಂಡಿಯ ಆಕಾರದಲ್ಲಿ ಬಂದವನಿದ್ದೇನೆ. ಒಬ್ಬೊಬ್ಬರನ್ನೇ ಮೇಲೆತ್ತಿ ನಿಮ್ಮ ತಲೆಯನ್ನೆಲ್ಲ ಬಂಡೆಗೆ ಬಡಿದು ಕೊಲ್ಲುವುದಕ್ಕೆ ಹವಣಿಸಿರುವಂತಹ ಕಾಲದಲ್ಲಿ ನನ್ನ ಎದೆಗೆ ಕಾಲಿಟ್ಟಲ್ಲ, ನಿನ್ನನ್ನು ಬಡಿದು.
1: ಯಾಕಯ್ಯ ನಿನಗೆ ಅಷ್ಟು ನಮ್ಮ ಮೇಲೆ ದ್ವೇಷ?
0: ನಿನ್ನನ್ನು ಕೊಂದು ಕಳೀತೇನೆ.

0: ನೀನವ್ರು ಮನೆ ಅಲ್ಲ. ಈ ಹಿಂದೆ ಬಂದಂತಹ ಅದೆಷ್ಟೋ ದಾನವರೆಲ್ಲ ನನ್ನನ್ನು ಕೊಲ್ಲುತ್ತೇನೆ ಕೊಲ್ಲುತ್ತೇನೆ ಎನ್ನುವ ಹಾಗೆ ಹೇಳುತ್ತಲೇ ಬಂದವರು,
1: ಆ ಉದ್ದೇಶದಿಂದಲೇ ಬಂದವರು.
0: ನಾವೇನೂ ಮುಂದುವರೆದವರಲ್ಲ, ನಮ್ಮ ಮೈ ಮೇಲೆ ಬೀಳುವುದಕ್ಕೆ ಬಂದಾಗ ಅನಿವಾರ್ಯವಾಗಿ ನಾವು ಅವರನ್ನು ಕೊಂದು ಕಳೆದೆವು. ಅಯ್ಯ, ಕೊಲ್ಲುವುದಕ್ಕಾಗಲಿ ಕಾಯುವುದಕ್ಕಾಗಲಿ ಜಗ ನಿಯಾಮಕನಾದಂತಹ ಭಗವಾನ್ ಶಿವನಲ್ಲದೆ ಅನ್ಯರಲ್ಲ. ಆ ದೈವವಲ್ಲದೆ ನಮ್ಮನ್ನು ಕಾಯುವವರಾದರೂ ಯಾರು, ಕೊಲ್ಲುವವರಾದರೂ ಯಾರು? ನಾನು ಯೋಚಿಸುತ್ತಿರುವುದು ಅದನ್ನಲ್ಲ. ಬಂಡಿಯ ರೂಪದಲ್ಲಿ ನೀನು ಬಂದಂತಹ ಹೊತ್ತಿನಲ್ಲಿ ನನ್ನ ಗೆಳೆಯರೆಲ್ಲ ನಿನ್ನ ಮೈ ಮೇಲೆ ಹತ್ತಿ ನಲಿದಾಡಿದರೆ ಹೊರತು ಅದಕ್ಕಿಂತಲೂ ವಿಶೇಷವಾಗಿಯೇನು ನಾವು ನಿಮ್ಮ ತಳ್ಳಿಗೆ ಬಂದವರಲ್ಲ. ಅದರ ಹೊರತಾಗಿ ನನಗೂ ನಿನಗೂ ವೈರವಾದರೂ ಏನುಂಟೋ ನಾನು ತಿಳಿದಿಲ್ಲ. ಯಾಕಯ್ಯ ಸುಮ್ಮನೆ ಕೊಲ್ಲುವುದಕ್ಕಾಗಿ ಮುಂದೆ ಬರುತ್ತಿ? ಏನಷ್ಟು ಕಾರಣ ಉಂಟು? ನನ್ನಲ್ಲಿ ಏನು ವೈರ?

0: ನಮ್ಮ ಒಡೆಯ ಅಂತ ಕಂಸ ಮಹಾಪ್ರಭುವಿಗೆ, ನೀನು ಜನ್ಮ ಶತ್ರು, ನಮ್ಮ ಒಡೆಯನಿಗೆ ಶತ್ರು ಆದಂತ ನೀನು, ನನಗೂ ನಮ್ಮವರಿಗೆ ಎಲ್ಲರಿಗೂ ಶತ್ರು.
1: ಆದ್ರೆ ತಿಳಿದದ್ದು ತಪ್ಪಾಯ್ತಯ್ಯ.

0: ನನಗೂ ಬರುತ್ತಾ ಉಂಟು ನನಗೆ ನಿನ್ನ ಮಾತನ್ನು ಕೇಳುವಾಗ.
1: ಯಾಕೆ
0: ಯಾರಿಗೆ ಯಾರು ಶತ್ರುಗಳು, ಯಾರಿಗೆ ಯಾರು ಮಿತ್ರರು ಹೇಳು. ಯಾವಾತನು ತನ್ನ ಮನೋವಿಕಾರವನ್ನು ಜಯಿಸುವುದಿಲ್ಲವೋ, ಷಡ್ವೈರಿಗಳಿಗೆ ತಾನು ಒಳಗಾಗಿದ್ದಾನೆಯೋ ಅವನಿಗೆ ಅವನೇ ಶತ್ರುವಾಗುತ್ತಾನೆ. ನಿನ್ನೊಡೆಯನೇ ನನ್ನಲ್ಲಿ ಶತ್ರುತ್ವವನ್ನು ಕಟ್ಟಿಕೊಂಡಿದ್ದಾನೆಯೇ ಹೊರತು ನಾನೇನು ಅವನಲ್ಲಿ ಶತ್ರುಭಾವವನ್ನು ಇರಿಸಿಕೊಂಡವನಲ್ಲ. ಆ ಶತ್ರುತನವನ್ನು ಇರಿಸಿಕೊಂಡು ನೀನು ಮುಂದೆ ಬರುತ್ತೆ ಅಂತಾದ್ರೆ ನಮ್ಮ ರಕ್ಷಣೆಗಾಗಿ ಆದರೂ ನಿನ್ನನ್ನು ಕೊಲ್ಲಬೇಕಾಗುತ್ತದೆ. ವಿಜಯ, ನಮ್ಮ ಗೋವುಗಳೆಲ್ಲ ಚೆನ್ನಾಗಿ ಉಂಟೇನೋ? ನಮ್ಮ ಹುಡುಗರೆಲ್ಲ ಸರಿಯಾಗಿದ್ದಾರೆ ತಾನೆ? ಅಂತೂ ನೋಡಿದ್ಯಾ?
1: ನೋಡಿದೆ.
0: ಅಷ್ಟು ಜನ ರಾಕ್ಷಸರು ಸತ್ತಿದ್ದಾರೆ,
1: ಬಿದ್ರು ಎಲ್ಲ ಸತ್ತು.
0: ನೀನ್ಯಾಕೆ ಅಷ್ಟು ಉಬ್ಬಸ ಬಿಡುವುದು? ನೀನು
1: ಇಷ್ಟೊತ್ತು ನಾನೇ ಅಲ್ವಾ?
0: ಯಾರು?
1: ನಾನು.
0: ಇವರನ್ನೆಲ್ಲ ಕೊಂದದ್ದು
1: ಹೊಡೆದದ್ದು ನಾನೇ ಅಲ್ವಾ? ಕೃಷ್ಣಯ್ಯ
0: ಅಗಲಿ ಬಂದ ನೋಡು.
1: ಕೃಷ್ಣಯ್ಯ ಇಲ್ಲ, ಕೃಷ್ಣಯ್ಯ ನೀನೇ ಹೊಡೆದದ್ದು, ಹಿಂದೆ ಇದ್ದದ್ದು ಅಷ್ಟೇ.

0: ಇದುವರೆಗೆ ಶಕಟಾಧಿ ವಧೆ ಯಕ್ಷಗಾನ ತಾಳಮದಳೆ ಕೇಳಿದಿರಿ. ನಡೆಸಿಕೊಟ್ಟವರು ಯಕ್ಷ ಸಂಗೀತ ನಾದವೈಭವಂ ಪರಂಪಳ್ಳಿ ಉಡುಪಿ ಇಲ್ಲಿನ ಸದಸ್ಯರು. ಹಿಮ್ಮೇಳದಲ್ಲಿ ಭಾಗವತರಾಗಿ ನಾರಾಯಣ ಶಬರಾಯ, ಮದ್ದಳೆ ರಾಜಾರಾಮ ಹೆಗಡೆ, ಚೆಂಡೆ ರಾಮಕೃಷ್ಣ ಮಂದರ್ತಿ, ಪಾತ್ರ ಪರಿಚಯ ಕಂಸ ಸುರೇಶ್ ಶೆಟ್ಟಿ ಮಂಗಳೂರು, ಪೂತನಿ ರಾಜೀವ ಶೆಟ್ಟಿ ಹೊಸಂಗಡಿ, ಯಶೋದೆ ಮತ್ತು ಬಕಾಸುರ ಪದ್ಮನಾಭ ಉಪಾಧ್ಯಾಯ ಉದ್ಯಾವರ, ಕೃಷ್ಣ ಶಶಿಕಾಂತ ಶೆಟ್ಟಿ ಕಾರ್ಕಳ, ವಿಜಯ ಗುರುಪ್ರಸಾದ್ ಹೆಬ್ಬಾರ್, ಶಕಟ ಗಣೇಶ್ ಚಂದ್ರಮಂಡಲ, ಧೇನುಕ ಅಶೋಕ ಕುಪ್ಪೆಪದವ್, ವಾತಾಸುರ ನಾಗೇಶ್ ಕುಪ್ಪೆಪದವ್.
1: ಇದುವರೆಗೆ ಯಕ್ಷಸಿರಿ ಪ್ರಸಾರವಾಯಿತು. ಪ್ರಸಾರ ಸಂಯೋಜನೆ ಲತೀಶ್ ಪಾಲ್ದಾನೆ, ನೆರವು ಚೈತನ್ಯ ಪ್ರಶಾಂತ್.
2: ಯಕ್ಷಸಿರಿ ಪ್ರಸಾರವಾಯಿತು.
3: ಪುಟಾಣಿ ಕೇಳುಗರೆ, ಇದೇ ಬರುವ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕಿಶೋರ ವೇದಿಕೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ವೇದಿಕೆಯಲ್ಲಿ ನೀವು ಪುಟ ಪುಟ್ಟ ಕಥೆ, ಕವನ ಹಾಗೂ ಹಾಡುಗಳನ್ನು ಪ್ರಸ್ತುತಪಡಿಸಬಹುದು ಮಕ್ಕಳೇ.

0: ಅಪ್ಪಲ ಪ್ರಿಯ ಮಾಡುವ ಕಾಲ, ತಂಪು ಪಾನೀಯ ಕುಡಿಯುವ ಕಾಲ.
1: ಕರೆ ಮಾಡಲು ಬೇಕಾದ ದೂರವಾಣಿ ಸಂಖ್ಯೆಗಳನ್ನು ಬರ್ತಗೊಳ್ಳಿ ಮಕ್ಕಳೇ. 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ಮರೆಯದೆ ಕರೆ ಮಾಡ್ತೀರಲ್ಲ ಮಕ್ಕಳೇ.
2: ಪ್ರಿಯ ಕೇಳುಗರೆ,
3: ನನ್ನ ರಾಗತಾನ ಪಲ್ಲವಿ.
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
4: ಜೀವನದಲ್ಲಿ ಎಷ್ಟೇ ಏರಿಳಿತ ಬಂದರೂ ಈ ಮಧುರವಾದ ಸಂಗೀತವನ್ನು ಕೇಳಿದರೆ ಸಾಕು, ನಮ್ಮ ನೋವೆಲ್ಲ ಮರೆತು ಒಂಥರ ಹೊಸ ಚೈತನ್ಯ ಬಂದ ಹಾಗೆ ಆಗುತ್ತೆ. ಪ್ರಕೃತಿಯ ಪ್ರತಿ ಕಣದಲ್ಲೂ ಸಂಗೀತ ಅಡಗಿದೆ ಎಂಬ ಸತ್ಯವನ್ನು ಈ ಹಾಡು ನಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗತಾನ ಪಲ್ಲವಿ
0: ಕೇಳಿ, ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30

ಆಕಾಶವಾಣಿ ಮಂಗಳೂರು, ಸಮಯ 10:30 ಆಗಲಿದೆ. ಈಗ ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

0: ಹನ್ನೊಂದು ಗಂಟೆಯ 5 ನಿಮಿಷವಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: This is Akashwani, the
2: news by Renuka. Prime Minister Narendra Modi today dispersed incentives worth 2,400 crore rupees under the Pradhan Mantri Vikasit Bharat Rozgar Yojana at a function in New Delhi. This dispersal marks a significant milestone in the implementation of the